ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನ್ಯಾಗ 102.1 ಮೆಗಾಹರ್ಟ್ಸ್ಗಳು ಕೇಳುಗ ಸ್ನೇಹಿತರೆ, ಇಂದು ಶುಕ್ರವಾರ 2026 ಇಸ್ವಿಯ ಜೂನ್ ತಿಂಗಳ 26 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷದ ಆಷಾಢ ಮಾಸದ 5 ದಿನ. ನಿಮ್ಮ ಬಾನುಲಿ ಗೆಳೆಯ ಪರಮೇಶ್ವರನ ಶುಭ ಮುಂಜಾನೆಯ ನಮಸ್ಕಾರಗಳು. ಈಗ ಸಮಯ ಸರಿಯಾಗಿ 5:59:10 ಆಗಿದ್ದು ನಿಲಯದ ಈ ದಿನದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಗ 102.1 ಮೆಗಾಹರ್ಟ್ಸ್ಗಳು. ಸಮಯ 6 ಗಂಟೆ. ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಈ ದಿನ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. ಇಂದು ಬೆಳಗ್ಗೆ 6:10 ನಮ್ಮ ನಿಲಯದಿಂದ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಮೂಡಿಬರಲಿದೆ. 6:30 ಬೆಂಗಳೂರು ಕೇಂದ್ರದಿಂದ ಪ್ರೊಫೆಸರ್ ಶಹಸೀನ್ ಬೇಗಂ ಅವರಿಂದ ಚಿಂತನ ಆಲಿಸುವರಿ. 6:35 ವಸಂತ್ ಕುಮಾರ್ ಪೆರ್ಲ ಅವರ ರಚಿತ ದೇಶಭಕ್ತಿ ಗೀತೆ ಮೂಡಿಬರಲಿದೆ. 6:40 ರೈತರಿಗೆ ಸಲಹೆ ಅಮರೇಶ್ ಆಸಿಯಾಳ್ ಅವರಿಂದ. 6:45 ಜನಪದ ಗೀತೆಗಳಲ್ಲಿ ಮಾನ್ವಿ ತಾಲೂಕಿನ ಕೋಡಿ ಗ್ರಾಮದ ಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಚೌಡಕಿ ಪದಗಳಿವೆ. 7:15 ಪ್ರಗತಿ ಚಕ್ರ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳ ದರ್ಶದ ಸುದ್ದಿ ಸಂಚಿಕೆ ಕಾರ್ಯಕ್ರಮ. ಓದುವವರು ಸುಜಾತ, ನಿರ್ವಹಣೆ ವೆಂಕಟೇಶ್ ಬೇವಿನ ಬಿಂಚಿ. ಇನ್ನು 7:45 ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ನಬಿ ಬೇಗ್ ಮತ್ತು ಸಂಗಡಗರಿಂದ ಮೊಹರಂ ಕುರಿತು ಭಕ್ತಿಗೀತೆಗಳು ಮೂಡಿಬರಲಿವೆ. ತಬಲಾ ಸಾಥಿ ಎಸ್ ಸುರೇಶ್, ಹಾರ್ಮೋನಿಯಂ ಸಾಥಿ ವಿಜಯರಾವ್, ಕೋರಸ್ ಅನ್ವರ್ ಮಾಡಗೇರಿ ಮತ್ತು ನೂರ್ ಮೊಹಮ್ಮದ್. 9:00 ಪ್ರಕಟಣೆಗಳು. 9:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಕುರಿತು ವಿಶೇಷ ಕಾರ್ಯಕ್ರಮ ಮೂಡಿಬರಲಿದೆ. ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ವಾಯುಸೇನೆಯ ನಿವೃತ್ತ ವಾರೆಂಟ್ ಅಧಿಕಾರಿ ಶ್ರೀಧರ್ ಭಟ್, ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ. 9:30 ಹನಿ ಹನಿ ಇಬ್ಬನಿ ಚಿತ್ರಗೀತೆಗಳ ಆಧರಿಸಿದ ಕಾರ್ಯಕ್ರಮ ಮೂಡಿಬರಲಿದೆ. ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಇನ್ನು 10:02 ಹಾಗೂ 11:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು ಮೂಡಿಬರಲಿವೆ. ಹನ್ನೆರಡು ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅನುಪಮ ನಿರಂಜನ್ ಅವರ ಆತ್ಮಕಥೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೆಜಿ ಕವಿತಾ. ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಜೀರ್ಣಾಂಗದ ಕ್ಯಾನ್ಸರ್, ಈ ಕುರಿತು ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಸರ್ಜನ್ಗಳಾದ ಡಾಕ್ಟರ್ ಹನುಮಂತ್ ನಾಯಕ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ದ್ಯಾಮಲಾಂಬಿಕ ಎಂಎಸ್. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ. ವಿಷಯ ಪಿಎಂ ಫಸಲ್ ಬಿಮಾ ಯೋಜನೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ ಜೈವಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ. ವಾಚನಕಾರರು ಎಚ್ಆರ್ ಕೇಶವಮೂರ್ತಿ, ವ್ಯಾಖ್ಯಾನಕಾರರು ಮಾರ್ಕಂಡಯ್ಯ ಅವಧಾನಿ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:45 ಕಾರ್ಯಕ್ರಮ ಗಾಂಧಿ ಸ್ಮೃತಿ. 3:00 ಎಫ್ಎಂ 101.3 ಮೆಗಾಹರ್ಟ್ಸ್ ಕೇಂದ್ರದ ಕಾರ್ಯಕ್ರಮಗಳು ಮೂಡಿಬರಲಿವೆ. ಈ 7 ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದಿಂದ ಮೂಡಿಬರಲಿವೆ. ಇನ್ನು ನಿಲಯದ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಮ್ಮ ನಿಲಯದಿಂದ ಸಂಜೆ 5:00 ಚಿತ್ರಗೀತೆಗಳು. 5:30 ಯುವವಾಣಿಯಲ್ಲಿ ಉದ್ಯೋಗ ವಾರ್ತೆ ಮೂಡಿಬರಲಿದೆ ಎಚ್ ಎಸ್ ನಾಗರತ್ನ ಅವರಿಂದ. 5:45 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ. ವಿಷಯ ತಂಬಾಕು ವ್ಯಸನ ನಿವಾರಣಾ ಕೇಂದ್ರ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಮತ್ತು ಮನೋವೈದ್ಯರು, ನಿಮಾನ್ಸ್ ಆಸ್ಪತ್ರೆ ಬೆಂಗಳೂರು. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಬೆಂಗಳೂರು. ಆರು ಗಂಟೆ 10 ನಿಮಿಷಕ್ಕೆ ಪ್ರಕಟಣೆಗಳು. 6:15 ಪರಿಸರ ಸಂರಕ್ಷಣೆ ಕುರಿತಾದ ಕಾರ್ಯಕ್ರಮ ನಿಸರ್ಗ ಅರಿಣ, ಪ್ರಸ್ತುತಿ ಶ್ರೀದೇವಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಮಿಂಚಿ. 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಖೇತ್ ಬಚಾವೋ ಅಭಿಯಾನದಡಿ ಕೃಷಿಯಲ್ಲಿ ಹಸಿರೆಲೆ ಗೊಬ್ಬರಗಳ ಮಹತ್ವ ಮತ್ತು ಲಾಭದಾಯಕತೆ ಕುರಿತು ಡಾಕ್ಟರ್ ಮಲ್ಲಾರೆಡ್ಡಿ ಅವರೊಂದಿಗೆ ಸಂದರ್ಶನ. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. 7:20 ಜನಪದ ಗೀತೆಗಳಲ್ಲಿ ಹುಲಿಹೈದರ್ ಗ್ರಾಮದ ರಾಮಲಿಂಗಪ್ಪ ಮತ್ತು ಸಂಗಡಿಗರಿಂದ ಹಂತಿ ಪದಗಳಿವೆ. 7:45 ಚಿತ್ರಗೀತೆಗಳು. 8:30 ಜನಪದ ಸಂಗೀತದಲ್ಲಿ ಸಿಂಧನೂರು ತಾಲೂಕಿನ ಮಾಡಸಿರ್ವಾರ್ ಗ್ರಾಮದ ಲೋಕಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳಿವೆ. 9:15 ಭಾವಗೀತೆಗಳು. 9:30 ದೆಹಲಿ ಕೇಂದ್ರದಿಂದ ಕರೆಂಟ್ ಅಫೇರ್ಸ್. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತದಲ್ಲಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಮತ್ತು ಸಂಗಡಿಗರಿಂದ ಶಹನಾಯಿ ವಾದನ ಮೂಡಿಬರಲಿದೆ. 10:30 ಹಿಂದಿ ಚಿತ್ರಗೀತೆಗಳಿವೆ. ಇದುವರೆಗೆ ನಮ್ಮ ನಿಲಯದಿಂದ ಈ ದಿನ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸರಿಯಾಗಿ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳಿವೆ ದೆಹಲಿ ಕೇಂದ್ರದಿಂದ.
1: Prime Minister Narendra Modi met Queen Maxima of the Netherlands, the UN Secretary General's Special Advocate for Financial Health, in New Delhi yesterday. Mr. Modi stated that during the meeting, they discussed how India's digital public infrastructure-led revolution is making financial services more accessible and affordable, enhancing ease of living and empowering people at scale. The Prime Minister added that India remains committed to sharing its experience with partner countries across the world. Prime Minister Modi will be on a state visit to Seychelles from 27th to 29th of this month to attend the Golden Jubilee celebrations of the National Day of Seychelles as the guest of honour. Prime Minister last visited Seychelles in 2015. External Affairs Ministry said in a statement that a contingent of the Indian Defence Forces along with two Indian Navy ships will participate in the celebrations. During the visit, Prime Minister will hold talks with President of Seychelles, Dr. Patrick Harmini, and review the full spectrum of bilateral cooperation and exchange views on regional and international issues of mutual interest. He will also address the National Assembly of Seychelles and interact with members of the Indian diaspora. Union Home Minister Amit Shah will chair the 10th apex-level meeting of the Narco Coordination Centre in New Delhi today. The meeting, being organised by the Narcotics Control Bureau, NCB, will bring together representatives of central ministries, state governments and drug law enforcement agencies to review and strengthen efforts to combat drug trafficking and drug abuse across the country. On the occasion, Mr. Shah will release the vision document on Narcotics Control 2026-2029, which has been prepared through extensive consultations with various stakeholders. The Home Minister will also release the NCB Annual Report 2025 and inaugurate newly built NCB zonal offices in Jammu and Guwahati. In a major relief to industrial and commercial LPG consumers, government has removed all sectoral restrictions on the supply of non-domestic packed LPG and restored supplies to the levels prevailing prior to the West Asia crisis. Ministry of Petroleum and Natural Gas said in a statement that the supply of bulk LPG, which had been suspended at the onset of the crisis, has been relaxed by 50% of the pre-crisis consumption levels, providing significant relief to commercial and industrial consumers. The restoration follows the recent improvement in the LPG supply situation. National Testing Agency, NTA, has opened a window for candidates to challenge the provisional answer keys for the NEET UG 2026 re-exam, which was held on 21st of this month. The NTA announced that the answer keys are now available at www.neet.nta.in. Students can challenge questions for a fee of 200 rupees per question until the 28th of this month. This fee is fully refundable if the challenge is accepted. Further, the NTA has opened a portal for candidates who appeared for the re-exam to confirm and update their bank account details for fee refunds. The deadline to update bank details is 30th of this month. Venezuela's National Assembly President George Rodriguez has announced that the death toll from two powerful earthquakes has risen to 188, with 1,520 others injured and 200 still trapped. Mr. Rodriguez stated that at least 2,927 families lost their homes after powerful back-to-back 7.2 and 7.5 magnitude earthquakes struck around 160 kilometers west of the capital, Caracas. In the ICC Women's T20 World Cup, India defeated Bangladesh by 5 wickets in a Group A clash in Manchester, England last night. Opting to bat first, Bangladesh posted 136 for 8 in the stipulated 20 overs. For India, Radha Yadav picked up 3, while Sri Charani took 2 wickets. In reply, India comfortably overhauled the target, losing 5 wickets in 16.5 overs. And that is the end of this news bulletin.
0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಿಯಾಗ 102.1 ಮೆಗಾಹರ್ಟ್ಸ್ಗಳು ಶ್ರೋತೃಬಂಧವರು ಈಗ ಸಮಯ ಸರಿಯಾಗಿ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ ಪುರಂದರದಾಸರ ಕೀರ್ತನೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

ಶ್ರೋತೃಮಾನವರ ಈಗ ಕೇಳೋಣ. ಮಾಲಾಶ್ರೀ ಕಣವಿ ಅವರ ಸ್ವರಗಳಲ್ಲಿ ಶರಣೆ ವೀರಮ್ಮ ವಿರಚಿತ ವಚನವನ್ನು

ಆತ್ಮೀಯ ಕೇಳುಗರೆ, ಪ್ರತಿ ಶುಕ್ರವಾರ ಬೆಳಿಗ್ಗೆ 9:30 ಚಿತ್ರಗೀತೆಗಳನ್ನು ಆಧರಿಸಿದ ಹನಿ ಹನಿ ಇಬ್ಬನಿ ಮುಂಜಾನೆಯ ಮಧುರ ಗೀತೆಗಳ ಸಂಭ್ರಮ. ಈ ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ದೇವಿನಬೇಂಚಿ. ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9:30 ಹನಿ ಹನಿ ಇಬ್ಬನಿ.

ಶ್ರೋತೃ ಬಾಂಧವರೇ, ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠಸಿರಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ರಚಿತ ಭಕ್ತಿಗೀತೆಯನ್ನು

0: ಶ್ರೋತೃ ಬಂದವರಿದುವರೆಗೆ ವಂದನಾ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಗಳನ್ನು ಆಲಿಸಿದರೆ ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ FM ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಸಮಯ 6:30 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಚಿಂತನ ಮೂಡಿಬರುವುದು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಬೇಗಂ ಅವರಿಂದ
2: ಮೊಹರಂ. ಮುಸ್ಲಿಮರಲ್ಲಿ ಹಬ್ಬಗಳನ್ನು ದೈವಿಕ ಘಟನೆ ಎಂಬ ನಂಬಿಕೆಯ ಆಧಾರದ ಮೇಲೆ ಆಚರಿಸಲಾಗುತ್ತದೆ. ಹಬ್ಬಗಳು ಮಾನವನಲ್ಲಿ ತ್ಯಾಗ, ನಿಷ್ಠೆ, ನೈತಿಕ ಮೌಲ್ಯ, ಧಾರ್ಮಿಕ ಶ್ರದ್ಧೆಗಳನ್ನು ಬಲಗೊಳಿಸುತ್ತವೆ. ಭಾವೈಕ್ಯದ ಪ್ರತೀಕವಾದ ಮೊಹರಂ ಹಬ್ಬದ ಆಚರಣೆಗೆ ಸಂಬಂಧಿಸಿದಂತೆ ಚಾರಿತ್ರಿಕ ಮತ್ತು ಧಾರ್ಮಿಕ ಹಿನ್ನೆಲೆ ಇದೆ. ಮೊಹರಂ ಇಸ್ಲಾಂ ಸಂವರ್ಷದ ಪ್ರಥಮ ತಿಂಗಳು. ಈ ತಿಂಗಳ ಅರ್ಧಚಂದ್ರ ದುಃಖದ ಸಂಕೇತವಾಗಿದೆ. ಇಸ್ಲಾಂ ಧರ್ಮಕ್ಕಾಗಿ ತಮ್ಮನ್ನು ಸಮರ್ಪಿಸಿಕೊಂಡ ಹಜರತ್ ಹಸೇನ್ ಹುಸೇನ್ ಅವರ ತ್ಯಾಗ ಬಲಿದಾನಗಳನ್ನು ಸ್ಮರಿಸಲಾಗುತ್ತದೆ. ಇಸ್ಲಾಂ ಧರ್ಮದ ಸಂಸ್ಥಾಪಕರಾದ ಮೊಹಮ್ಮದ್ ಪೈಗಂಬರವರ ಪುತ್ರಿ ಬಿಬಿ ಫಾತಿಮಾ, ಅವರ ಪತಿ ಹಜರತ್ ಅಲಿ, ಇವರು 4ನೇ ಖಲೀಫರಾಗಿದ್ದರು. ಖಲೀಫಾ ಎಂದರೆ ರಾಜಕೀಯ ಮತ್ತು

0: ಧಾರ್ಮಿಕ ಮುಖಂಡ ಎಂದು. ಹಜರತ್ ಅಲಿ ಅವರ ಬಳಿಕ ಹಜರತ್ ಹುಸೇನ್ ಅವರು ಖಲೀಫರಾಗಬೇಕಾಗಿತ್ತು. ಇಸ್ಲಾಂ ವಿರೋಧಿ ನಾಯಕನಾದ ಅಬು ಸುಫಿಯಾನ್ ಅವನ ಮೊಮ್ಮಗ ಯಜೀದ್ ತಾನೇ ಸ್ವಯಂ ಖಲೀಫನೆಂದು ಘೋಷಿಸಿಕೊಂಡು ಧಾರ್ಮಿಕ ನಂಬಿಕೆಗಳ ಮೂಲವನ್ನು ಹಳೆಯುತ್ತಿದ್ದ. ಈ ಅನ್ಯಾಯಗಳನ್ನ ಇಮಾಮ್ ಹುಸೇನ್ ಪ್ರತಿಭಟಿಸುತ್ತಿದ್ದರು. ಇದರಿಂದ ಕುಪಿತನಾದ ಯಜೀದ್ ನಿರಂತರ ಹಿಂಸೆ ನೀಡಲು ಪ್ರಾರಂಭಿಸಿದ. ಈತನ ಕ್ರೂರ ನಡವಳಿಕೆ ಹಾಗೂ ನಿರಂಕುಶ ಆಡಳಿತದಿಂದ ಕುಫದ ಜನತೆಗೆ ತೀರಾ ಸಂಕಷ್ಟಕ್ಕೆ ಒಳಗಾಯಿತು. ಸತ್ಯ, ಧರ್ಮ, ನ್ಯಾಯಕ್ಕಾಗಿ ಇಮಾಮ್ ಹುಸೇನ್ ತಮ್ಮ 72 ಜನ ಅನುಯಾಯಿಗಳೊಡನೆ ಯಜೀದ್ನ ವಿರುದ್ಧ ಯುದ್ಧ ಸಾರಿದರು. ಕ್ರೂರಿಯಾಗಿದ್ದ ಯಜೀದ್ ಮರುಭೂಮಿಯ ಸುಡು ಬಿಸಿಲಿನಲ್ಲಿ ಹಸಿವು ಬಾಯಾರಿಕೆಯಿಂದ ನರಳುವಂತೆ ಮಾಡಿದ. ಕ್ರಿಸ್ತಶಕ 682 ಮೊಹರಂ ತಿಂಗಳ 10 ದಿನ ಕರ್ಬಲಾ ಎಂಬ ಪ್ರದೇಶದಲ್ಲಿ ಘೋರ ಯುದ್ಧ ನಡೆಯಿತು. ಇಮಾಮ್ ಹುಸೇನ್ ಅವರನ್ನು ದಾರುಣವಾಗಿ ಹತ್ಯೆ ಮಾಡಲಾಯಿತು. ಆದ್ದರಿಂದ ಈ ಹಬ್ಬದಲ್ಲಿ ಯಾವುದೇ ಸಡಗರ ಸಂಭ್ರಮ ಇರುವುದಿಲ್ಲ. ಹಸೇನ್ ಹುಸೇನ್ ಅವರ ಪುಣ್ಯ ಸ್ಮರಣೆಯ ನಿಮಿತ್ತ ಶೋಕಾಚರಣೆ ಮಾಡಲಾಗುತ್ತದೆ. ಮರ್ಸಿಯ ಅಥವಾ ಶೋಕಗೀತೆಗಳನ್ನು ಹಾಡಲಾಗುತ್ತದೆ. ಭಾರತದಲ್ಲಿ ಇಸ್ಲಾಂ ಧರ್ಮ ಪ್ರವೇಶವಾದ ಮೇಲೆ ದಕ್ಷಿಣ ಭಾರತದಲ್ಲಿ ಮೊಹರಂ ಆಚರಣೆ ಶಿಯಾ ಜನರಿಂದ ಆರಂಭವಾಯಿತು. ಬಹಮನಿ ಸುಲ್ತಾನರ ಕಾಲದಲ್ಲಿ ಇರಾನಿಯರ ಮಹತ್ವ ಅಧಿಕವಾಗಿದ್ದ ಕಾರಣ ಅವರ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪ್ರಭಾವಕ್ಕೆ ಸ್ಥಳೀಯರು ಒಳಗಾದರು. ಮುಸಲ್ಮಾನ ದೊರೆಗಳು ಮೊಹರಂ ಹಬ್ಬದ ಆಚರಣೆಯ ಮೂಲಕ ತಮ್ಮ ಶಿಯಾ ಮತದ ನಿಲುವುಗಳು ಪ್ರಚಾರವಾದುದಕ್ಕೆ ಸಂತೋಷಪಟ್ಟರು. ಹೀಗೆ ಜನತೆ ತಮಗೆ ಅರಿವಿಲ್ಲದಂತೆ ಒಂದು ಬಗೆಯ ಮುಗ್ಧತೆಯಿಂದ ಒಟ್ಟಾಗಿ ಕಲೆತು ಪಾಲ್ಗೊಂಡಿದ್ದರ ಪರಿಣಾಮವಾಗಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೂ ಅನುವು ದೊರೆಯಿತು. ಮುಖ್ಯವಾಗಿ ಗ್ರಾಮೀಣ ಭಾಗಗಳಲ್ಲಿ ಮೊಹರಂ ಆಚರಣೆಯನ್ನ ಬಾಬಯ್ಯನ ಹಬ್ಬವೆಂದು ಕರೆಯುತ್ತಾರೆ. ಹಜರತ್ ಹುಸೇನ್ ಮತ್ತು ಅವರ ಅನುಯಾಯಿಗಳು ವೈರಿಗಳ ಆಕ್ರಮಣವನ್ನು ತಡೆಯಲು ತಾವಿದ್ದ ಗುಡಿಸಲುಗಳ ಸುತ್ತ ತಗ್ಗುಗಳನ್ನ ನಿರ್ಮಿಸಿದ್ದರು. ಅದರ ಸಂಕೇತವಾಗಿ ಪಂಜೆ ಇಡುವ ಆಶುರ್ಖಾನೆಯ ಎದುರು ಆಳವಾದ ತಗ್ಗು ತೋಡುತ್ತಾರೆ. ಇದನ್ನು ಅಲಾವಿ ಎಂದು ಕರೆಯುತ್ತಾರೆ. ಮೊಹರಂ ತಿಂಗಳ 9 ರಾತ್ರಿ ತಗ್ಗಿಗೆ ಕಟ್ಟಿಗೆಗಳನ್ನ ಹಾಕಿ ಅಗ್ನಿ ಹೊತ್ತಿಸಲಾಗುತ್ತದೆ. ಹರಕೆ ಹೊತ್ತವರು ಉಪ್ಪನ್ನು ಅಲಾವಿಗೆ ಸುರಿಯುತ್ತಾರೆ. ದುಷ್ಟಶಕ್ತಿಗಳ ನಿವಾರಣೆಗಾಗಿ ಕೆಂಡ ತುಣಿಯುವುದು, ಕೆಂಡದ ಸ್ನಾನ ಮಾಡುವುದು ಮುಂತಾದ ಆಚರಣೆಗಳು ನಡೆಯುತ್ತವೆ. 10 ದಿನ ತಾಬೂತ್ ಮತ್ತು ಪಂಜಗಳ ಮೆರವಣಿಗೆ ಮಾಡಲಾಗುತ್ತದೆ. ಹುಲಿವೇಷ, ಹೆಜ್ಜೆ ಕುಣಿತ ಮೊದಲಾದ ಕುಣಿತಗಳು ಮೆರವಣಿಗೆಗೆ ರಂಗೇರಿಸುತ್ತವೆ. ಭಕ್ತಾದಿಗಳು ಫಾತಿಹ ಓದಿಸುವುದು, ಹರಕೆ ಸಲ್ಲಿಸುವುದು ಮಾಡುತ್ತಾರೆ. ಈ ಆಚರಣೆ ಶಿಯಾ ಸುನ್ನಿಗಳ ಮುಸಲ್ಮಾನರಲ್ಲಿ ಭಿನ್ನವಾಗಿರುತ್ತದೆ. ಪ್ರಾದೇಶಿಕವಾಗಿಯೂ ಸ್ಥಳೀಯ ಸಾಂಸ್ಕೃತಿಕ ಪ್ರಭಾವಗಳಿಂದಲೂ ಭಿನ್ನವಾಗಿರುತ್ತದೆ. ಒಟ್ಟಿನಲ್ಲಿ ಹಿಂದೂ ಮುಸಲ್ಮಾನರ ಭಾವೈಕ್ಯತೆಯನ್ನು ಸಾರುವ ಈ ಹಬ್ಬ 10 ದಿನ ಆಚರಿಸಲಾಗುತ್ತದೆ. ಸಂಸ್ಕೃತಿ ಕಲೆ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಶ್ರೇಷ್ಠ ಕಲೆ ಸಂಕುಚಿತ ಭಾವನೆಗಳನ್ನ ಕಳಚಿ ಮನುಷ್ಯತ್ವವನ್ನ ಅರಳಿಸುತ್ತದೆ. ಜಾತಿ ಮತದ ಎಲ್ಲೆಯನ್ನ ಮೀರಿ ಮಾನವೀಯತೆಯನ್ನ ಬೆಳಗಿಸುತ್ತದೆ.
1: ಇದುವರೆಗೆ ಡಾಕ್ಟರ್ ಶಹಸೀನಾ ಬೇಗಂ ಅವರಿಂದ ಚಿಂತನಾ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಕೇಳುಗರಿಗೆ ಸಮಯ ಸರಿಯಾಗಿ 6:35. ದೇಶಭಕ್ತಿ ಗೀತೆ ಕಾರ್ಯಕ್ರಮ ಆಲಿಸೋಣ. ರುಂದಗಾನದಲ್ಲಿ ವಸಂತ್ ಕುಮಾರ್ ಪೆರ್ಲಾ ವಿರಚಿತ ದೇಶಭಕ್ತಿ ಗೀತೆಯನ್ನು

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಗ 102.1 ಮೆಗಾಹರ್ಟ್ಸ್ಗಳು. ಈಗ ವೇಳೆ ಸರಿಯಾಗಿ 6:40 ಕೇಳೋಣ ಅಮರೇಶ್ ಆಸೆಯಾಳ್ ಅವರಿಂದ ರೈತರಿಗೆ ಸಲಹೆಯನ್ನ.
1: ಈರುಳ್ಳಿ ಭಾರತದ ಪ್ರಮುಖ ವಾಣಿಜ್ಯ ತರಕಾರಿ ಮತ್ತು ಸಾಂಬಾರು ಬೆಳೆಗಳಲ್ಲಿ ಒಂದಾಗಿದೆ. ಈ ಬೆಳೆಯನ್ನು ಉತ್ತರ ಮತ್ತು ದಕ್ಷಿಣ ಭಾರತದಲ್ಲಿ ಬೆಳೆಯಲಾಗ್ತದೆ. ಕರ್ನಾಟಕದಲ್ಲಿ ಧಾರವಾಡ, ಬಳ್ಳಾರಿ, ವಿಜಯಪುರ, ಚಿತ್ರದುರ್ಗ, ಬಾಗಲಕೋಟೆ, ಹಾವೇರಿ ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ಇದನ್ನು ಹೆಚ್ಚು ಬೆಳೀತಾರೆ. ಪೌಷ್ಟಿಕತೆಯ ದೃಷ್ಟಿಯಿಂದ ಇದರಲ್ಲಿ ಬಿ ಮತ್ತು ಸಿ ವಿಟಮಿನ್ ಹಾಗೂ ಕ್ಯಾಲ್ಸಿಯಂ ಇರ್ತದೆ. ಘಾಟು ವಾಸನೆಯಿಂದ ಇದು ಕೂಡಿರ್ತದೆ. ಇದರ ಎಲ್ಲ ಭಾಗಗಳು ಅಂತಂದರೆ ಎಲೆ, ಎಳೆಯ ಗಡ್ಡೆ ಮತ್ತು ಬಲಿತ ಗಡ್ಡೆಗಳನ್ನು ತಾಜಾ ಅಥವಾ ಅಡಿಗೆ ಪದಾರ್ಥ ತಯಾರಿಕೆಯಲ್ಲಿ ಇದನ್ನು ನಾವು ಉಪಯೋಗಿಸ್ತೀವಿ. ಭಾರತ 16.28 ಹೆಕ್ಟರ್ ಪ್ರದೇಶವನ್ನು ಒಳಗೊಂಡ ಈ ವಾರ್ಷಿಕ ಈರುಳ್ಳಿ ಬೆಳೆ 6,500 ಟನ್ಗಳಷ್ಟು ಈರುಳ್ಳಿ ಬೀಜಗಳ ಉತ್ಪಾದನೆಯ ಅಗತ್ಯತೆ ಇದೆ. ಈ ಈರುಳ್ಳಿಯು ಬೇಸಿಗೆ ಕಾಲದಲ್ಲಿ ಮಾತ್ರ ಗುಣಮಟ್ಟದ ಜೊತೆಗೆ ಹೆಚ್ಚಿನ ಬೀಜದ ಇಳುವರಿಯನ್ನು ಕೊಡ್ತದೆ. ಅಧಿಕ ಇಳುವರಿ ಬೀಜೋತ್ಪಾದನೆಗಾಗಿ ಉತ್ತಮ ಬೇಸಾಯ ಕ್ರಮಗಳನ್ನು ರೈತ ಬಾಂಧವರು ಅನುಸರಿಸಬೇಕಾಗ್ತದೆ. ಆದ್ದರಿಂದ ಬೀಜೋತ್ಪಾದನೆಯನ್ನು ಮಾಡಿ ಕೂಡ ರೈತ ಬಾಂಧವರು ಈರುಳ್ಳಿ ಬೆಳೆಯಲ್ಲಿ ತರಕಾರಿಯನ್ನಾಗಿ ಜೊತೆಗೆ ಬೀಜದ ಉತ್ಪಾದನೆಯಾಗಿ ಇದನ್ನು ಹೆಚ್ಚಿನ ಲಾಭವನ್ನು ಪಡ್ಕೋಬಹುದು. ಬೀಜೋತ್ಪಾದನೆಗೆ ಈರುಳ್ಳಿಯನ್ನು ಬೆಳೆಯುವಂತಹ ರೈತ ಬಾಂಧವರು ಗಮನಿಸಬೇಕು. ಈ ಬೆಳೆಯನ್ನು ಹಲವು ಬಗೆಯ ಮಣ್ಣುಗಳಲ್ಲಿ ಬೆಳೆಯಬಹುದಾದರೂ ಕೂಡ ಫಲವತ್ತಾಗಿ ನೀರು ಬಸಿದು ಹೋಗುವಂತಹ ಮರಳು ಮಿಶ್ರಿತ ಅಥವಾ ಮೆಕ್ಕಲು ಮಣ್ಣು ಉತ್ತಮವಾಗಿರ್ತದೆ. ಈರುಳ್ಳಿಯನ್ನು ವರ್ಷದ ಎಲ್ಲ ಕಾಲಗಳಲ್ಲೂ ಕೂಡ ಬೆಳೆಯಬಹುದು. ಉತ್ತಮ ಗುಣಮಟ್ಟದ ಅಧಿಕ ಇಳುವರಿ ಪಡೆಯಲು ತಂಪಾದ ಹವಾಗುಣ ಮತ್ತು ಚಳಿಗಾಲ ಇದಕ್ಕೆ ಸೂಕ್ತವಾಗಿರ್ತದೆ. ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಮತ್ತು ಜನವರಿ ಫೆಬ್ರವರಿ ತಿಂಗಳಲ್ಲಿ ಬೆಳೆಯನ್ನು ಆರಂಭ ಮಾಡುವುದು ಸಕಾಲ ಆಗಿರ್ತದೆ. ಏರುಮಡಿಯ ಮೂಲಕ ಮತ್ತು ಹನಿ ನೀರಾವರಿ ಪದ್ಧತಿಯ ಅನುಕೂಲದ ಮೂಲಕ ರೈತ ಬಾಂಧವರು ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. 1.2 ಅಗಲದ ಉದ್ದ ಅನುಕೂಲಕ್ಕೆ ತಕ್ಕಂತೆ 15 ಎತ್ತರದ ಏರು ಮಡಿಗಳನ್ನು ರೈತ ಬಾಂಧವರು ಮಾಡಿಕೊಂಡು ಎರಡು ಮಡಿಗಳ ನಡುವೆ 45 ಕಾಲುವೆಯನ್ನು ಮಾಡ್ಕೋಬೇಕು. ಈ ಪದ್ಧತಿಯನ್ನು ಅಳವಡಿಸಿಕೊಂಡಾಗ ಉತ್ತಮ ಗುಣಮಟ್ಟದ ಹಾಗೂ ಹೆಚ್ಚಿನ ಇಳುವರಿಯನ್ನು ಇಳುವರಿ ಬೀಜದಲ್ಲಿ ನಾವು ಪಡ್ಕೋಬಹುದು. ಈ ಮಾದರಿಯಲ್ಲಿ ಹನಿ ನೀರಾವರಿ ಪದ್ಧತಿ ಅಳವಡಿಕೆ ಮಾಡುವುದರಿಂದ ರೋಗ ಮತ್ತು ಕೊಳುವಿಕೆಯನ್ನು ಸಹ ಕಡಿಮೆ ಮಾಡಬಹುದು. ಏರುಮಡಿಯಲ್ಲಿ 2 ಹನಿ ನೀರಾವರಿ ಪೈಪುಗಳನ್ನು 60 ಅಂತರದಲ್ಲಿ ಹಾಕಬೇಕು. ಬೀಜೋತ್ಪಾದನೆ ಮಾಡುವಾಗ ಗಡ್ಡೆಗಳ ಆಯ್ಕೆಯ ಅಂಶಗಳನ್ನು ರೈತ ಬಾಂಧವರು ಗಮನಿಸಬೇಕು. ಮೊದಲ ಋತುವಿನಲ್ಲಿ ಸರಿಯಾಗಿ ಬೆಳವಣಿಗೆ ಹೊಂದಿದ, ಸಮಯಕ್ಕೆ ಸರಿಯಾಗಿ ಕೊಯ್ಲು ಮಾಡಿದ ಒಣಗಿದ ಗಡ್ಡೆಗಳನ್ನು ಆಯ್ಕೆ ಮಾಡ್ಕೋಬೇಕು. ರೋಗ ಮತ್ತು ಕೀಟಬಾಧೆಯಿಂದ ಈ ಗಡ್ಡೆಗಳು ಮುಕ್ತವಾಗಿರಬೇಕು. ಮಧ್ಯಮ ಗಾತ್ರದ ತೂಕ, ಕನಿಷ್ಠ 50-60 ಇರುವ ಒಂದೇ ಸುಳಿಯುಳ್ಳ ಹಾಗೂ ಒಂದೇ ಆಕಾರದ ಗಡ್ಡೆಗಳನ್ನು ಆಯ್ಕೆ ಮಾಡ್ಕೋಬೇಕು. ಬೀಜೋಪಚಾರ ಮತ್ತು ಬಿತ್ತನೆಯ ಕುರಿತು ಹೇಳೋದಾದರೆ, ಆಯ್ಕೆ ಮಾಡಿದ ಗಡ್ಡೆಗಳನ್ನು ತುದಿಯ 1/3 ಭಾಗ ಗಡ್ಡೆಯ ಮೇಲೆ ಬೆಳವಣಿಗೆಯ ಕೇಂದ್ರವಾದ ಅಕ್ಷದ 1/3 ಭಾಗವನ್ನು ಕತ್ತರಿಸಬೇಕು. ಹೀಗೆ ಗಡ್ಡೆಗಳನ್ನು ಕತ್ತರಿಸಿ ಬಿತ್ತೋದರಿಂದ ಹೆಚ್ಚಿನ ಹೂವಿನ ಕಾಂಡಗಳನ್ನು ಪಡೆಯಬಹುದು. ಕತ್ತರಿಸಿದ ಗಡ್ಡೆಗಳನ್ನು 22% ಅಥವಾ ಕಾರ್ಬೋಸ್ಪಾನ್ ದ್ರಾವಣದಲ್ಲಿ 15 ಕಾಲ ಅದ್ದಿ ನಂತರ ಗಡ್ಡೆಗಳನ್ನು ಬಿಸಿಲಿನಲ್ಲಿ ಒಣಗಿಸಬೇಕು. ಹೀಗೆ ಮಾಡೋದರಿಂದ ಗಡ್ಡೆ ಕೊಳೆಯುವ ರೋಗವನ್ನು ತಡೆಗಟ್ಟಬಹುದು. ಉಪಚರಿಸಿದ ಗಡ್ಡೆಗಳನ್ನು 30 ಸಾಲಿನಿಂದ ಸಾಲಿಗೆ ಮತ್ತು 20 ಗಡ್ಡೆಯಿಂದ ಗಡ್ಡೆಗೆ ಅಂತರವಿರುವಂತೆ ಏರು ಮಡಿಗಳಲ್ಲಿ ಬಿತ್ತಬೇಕು. ನಂತರ ಗಡ್ಡೆಗಳನ್ನು ಮಣ್ಣಿನಿಂದ ಮುಚ್ಚಬೇಕು ಹಾಗೂ ಏರು ಮಡಿಗಳಲ್ಲಿ ಹನಿ ನೀರಾವರಿ ಪೈಪುಗಳನ್ನು ಹಾಕಬೇಕು. ಇನ್ನು ನೀರಾವರಿಯನ್ನು ಕೊಡುವಂತಹ ಸಂದರ್ಭದಲ್ಲಿ ಅಧಿಕ ಪ್ರಮಾಣದ ಇಳುವರಿಗೆ ನೀರಿನ ನಿರ್ವಹಣೆ ಬಹು ಮುಖ್ಯವಾಗಿರ್ತದೆ. ಗಡ್ಡೆಗಳನ್ನು ನಾಟಿ ಮಾಡಿದ ನಂತರ ದಿನದಿಂದ ದಿನಕ್ಕೆ ಬೀಜ ಪಡೆಯುವವರೆಗೂ 16-20 ಸಾರಿ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೋಬೇಕು. ಇನ್ನು ಕಳೆಗಳನ್ನು ನಿರ್ವಹಣೆ ಮಾಡಬೇಕಪ್ಪ ಅಂತಂದರೆ, ಗಡ್ಡೆ ನಾಟಿ ಮಾಡಿದ ನಂತರ 0.35 ಪ್ರತಿ ಲೀಟರ್ಗೆ ಆಕ್ಸಿ ಫ್ಲೋರೋಫಿನ್ 23.5 EC ಕಳೆನಾಶಕವನ್ನು ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇದ್ದಾಗ ಸಿಂಪರಣೆ ಮಾಡಬೇಕು. ನಾಟಿ ಮಾಡಿದ 45-60 ನಂತರ ಒಂದು ಸಲ ಕೈಕಳೆಯನ್ನು ತೆಗೆಯಬೇಕು. ಆದ್ದರಿಂದ ರೈತ ಬಾಂಧವರು ಈರುಳ್ಳಿ ಬೆಳೆಯಲ್ಲಿ ಬೀಜೋತ್ಪಾದನೆ ಮಾಡುವಾಗ ತಜ್ಞರನ್ನು ಭೇಟಿಯಾಗಿ ಹಾಗೆಯೇ ತಮ್ಮ ಕ್ಷೇತ್ರದಲ್ಲಿ ಹಾಗೆಯೇ ತಮ್ಮ ಭಾಗದಲ್ಲಿ ಹೆಚ್ಚಿನ ಇಳುವರಿಯನ್ನು ಕೊಡುವಂತಹ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ವೈಜ್ಞಾನಿಕವಾಗಿ ಬೀಜೋತ್ಪಾದನೆಯಲ್ಲಿ ತೊಡಗಿದಾಗ ಮಾತ್ರ ಈರುಳ್ಳಿಯಲ್ಲಿ ಬೀಜೋತ್ಪಾದನೆ ಮಾಡಿ ಹೆಚ್ಚಿನ ಲಾಭವನ್ನು ಪಡ್ಕೋಬಹುದು.
0: ಶ್ರೋತೃ ಬಾಂಧವರಿದ್ದವರಿಗೆ ಅಮರೇಶ್ ಆಸೆಯಾಳ್ ಅವರಿಂದ ರೈತರಿಗೆ ಸಲಹೆಯನ್ನು ಆಲಿಸಿದರೆ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನ್ಯಾಗ 102.1 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 6:45. ಜನಪದ ಗೀತೆಗಳ ಕಾರ್ಯಕ್ರಮ ಆಲಿಸೋಣ. ಮಾನ್ವಿ ತಾಲೂಕಿನ ಕೋಡಿ ಗ್ರಾಮದ ಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಚೌಡಕಿ ಪದಗಳನ್ನು.

ಶ್ರೋತೃ ಬಂದವರು, ಇದುವರೆಗೆ ಮಾನ್ವಿ ತಾಲೂಕಿನ ಕೋಡಿ ಗ್ರಾಮದ ಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಚೌಡಕಿ ಪದಗಳನ್ನು ಆಲಿಸಿದರೆ ಜನಪದ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಕೇಳುಗರೆ, ಸಮಯ 6:55 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಆಲಿಸೋಣ. ದೆಹಲಿ ಕೇಂದ್ರದಿಂದ
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾಃ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಶ್ಯಃ ನವದಿಲ್ಯಾಂ ಸಂಯುಕ್ತ ರಾಷ್ಟ್ರ ಸಂಘಸ್ಯ ಮಹಾಸಚಿವಸ್ಯ ವಿತ್ತೀಯ ಸ್ವಾಸ್ಥ್ಯಸ್ಯ ವಿಶೇಷ ಅಧಿವಕ್ತ್ರ ನೀದರ್ಲ್ಯಾಂಡ್ ದೇಶಸ್ಯ ರಾಜ್ಞಾ ಮ್ಯಾಗ್ಸಿಮಾ ಇತ್ಯನಯಾ ಸಹ ಮಿಲಿತವಾನ್. ಸಾಮಾಜಿಕ ಮಾಧ್ಯಮ ಸಂದೇಶೆ ಶ್ರೀಮೋದಿನಾ ಉಕ್ತಂ ಯತ್ ಭಾರತಸ್ಯ ಡಿಜಿಟಲ್ ಕ್ರಾಂತಿಃ ವಿತ್ತೀಯ ಸೇವಾನಾಂ ಸಾರಲ್ಯಂ ಕೃತ್ವಾ ಕಥಂ ಸಾಮಾನ್ಯ ಜನಾನಾಂ ಜೀವನಸ್ಯ ಸುಗಮತಾಂ ವರ್ಧಯತಿ ಜನಾನ್ ಸಶಕ್ತಂಚ ಕರೋತಿ ಇತ್ಯಸ್ಮಿನ್ ವಿಷಯೇ ದ್ವಯೋಃ ಮಧ್ಯೆ ಚರ್ಚಾ ಅಭವತ್. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಶ್ವಃ ಆರಭ್ಯ 39 ದಿನಾಂಕ ಪರ್ಯಂತಂ ಸೆಷಲ್ಸ್ ದೇಶಸ್ಯ ರಾಜನೈತಿಕ ಯಾತ್ರಾಯಾಂ ಭವಿಷ್ಯತಿ. ಸಹ ತತ್ರ ಸೇಷಲ್ಸ್ ದೇಶಸ್ಯ ರಾಷ್ಟ್ರೀಯ ದಿವಸಸ್ಯ ಸ್ವರ್ಣಜಯಂತಿ ಉತ್ಸವೆ ಅತಿಥಿ ರೂಪೇಣ ಭಾಗಂ ಗ್ರಹಿಷ್ಯತಿ. ಇತಃ ಪೂರ್ವಂ ಪ್ರಧಾನಮಂತ್ರಿಣಾ 15th ವರ್ಷೆ ಸೆಷಲ್ಸ್ ದೇಶಸ್ಯ ಭ್ರಮಣಂ ಕೃತಮಾಸೀತ್. ವಿದೇಶ ಮಂತ್ರಾಲಯೇನ ವಿಜ್ಞಪ್ತೌ ಉಕ್ತಂ ಯತ್ ಭಾರತೀಯ ರಕ್ಷಾಬಲಾನಾಂ ಏಕಂ ದಲಂ ಭಾರತೀಯ ನೌಸೇನಾಯಾಃ ದ್ವಾಭ್ಯಾಂ ನೌಕಾಭ್ಯಾಂ ಸಹ ಉತ್ಸವೆ ಭಾಗಂ ಗೃಹೀಯಾತ್. ಯಾತ್ರಾ ಸಮಯೆ ಪ್ರಧಾನಮಂತ್ರಿ ಸೆಷಲ್ಸ್ ದೇಶಸ್ಯ ರಾಷ್ಟ್ರಪತಿನ ಡಾಕ್ಟರ್ ಪ್ಯಾಟ್ರಿಕ್ ಹರ್ಮಿನಿ ಇತ್ಯನೇನ ಸಹ ವಾರ್ತಾಲಾಪಂ ಕರಿಷ್ಯತಿ. ದ್ವಿಪಕ್ಷೀಯ ಸಹಕಾರ

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಸಮಯ 7:02 ಆಗುತ್ತಲಿದೆ. ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಆಲಿಸೋಣ. ಬೆಂಗಳೂರು ಕೇಂದ್ರದಿಂದ
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
2: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
3: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿ ಇದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಅಮ್ಮ ಅಮ್ಮ
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
2: ಭರವಸೆ ನೀಡುವೆ ಎಂದು ನಾ ನಿಮ್ಮೊಡನಿರುವೆನು.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಇಂದು ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ಯುವಜನ ಜಾಗೃತಿ ದಿನಾಚರಣೆ. ದೇಶದ ಜಲಮೂಲಗಳ ಸಂರಕ್ಷಣೆ, ರೈತರಿಗಾಗಿ ವಿಶ್ವಾಸಾರ್ಹ ನೀರಾವರಿ ಸೌಲಭ್ಯ ಕೇಂದ್ರ ಸರ್ಕಾರದ ಗುರಿ. ರಾಜ್ಯದ ಮಳೆ ಅಭಾವದ ಜಿಲ್ಲೆಗಳಲ್ಲಿ ಮೋಡ ಬಿತ್ತನೆಗೆ ತಜ್ಞರೊಂದಿಗೆ ಸಚಿವ ಎಂಬಿ ಪಾಟೀಲ್, ಶೀಘ್ರ ಸಮಾಲೋಚನೆ. ವಿಕಸಿತ ಭಾರತ 2047 ಸಂಕಲ್ಪ, ಯುವಜನರ ಕೊಡುಗೆ ಗಣನೀಯ, ರಾಜ್ಯಪಾಲರ ಅಭಿಮತ. ಈಗ ವಾರ್ತೆಗಳ ವಿವರ. ಸಾಕ್ಷ್ಯವೂ ಸ್ಪಷ್ಟವಾಗಿದೆ, ತಡೆಗಟ್ಟುವಿಕೆಯಲ್ಲಿ ಹೂಡಿಕೆ ಮಾಡಿ ಎಂಬ ವಿಷಯ ಆಧರಿಸಿ ಇಂದು ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನವನ್ನು ಆಚರಿಸಲಾಗುತ್ತಿದೆ. ನಿರಂತರವಾಗಿರುವ ಮಾದಕ ವಸ್ತು ವ್ಯಸನದ ಸಮಸ್ಯೆಗಳು, ಹೊಸ ಸವಾಲುಗಳು ಮತ್ತು ನವೀನ ಪರಿಹಾರಗಳು ಧ್ಯೇಯದೊಂದಿಗೆ ಅಕ್ರಮ ಮಾದಕ ದ್ರವ್ಯಗಳ ಬಳಕೆ ಮತ್ತು ಸಾಗಣೆಯ ಪ್ರಮುಖ ಸಮಸ್ಯೆಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ಗುರಿ ವಿಶ್ವಸಂಸ್ಥೆ ಹೊಂದಿದೆ. ಧಾರವಾಡದ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆ ಡಿಮ್ಹಾನ್

0: ವ್ಯಸನಮುಕ್ತಿ ಕೇಂದ್ರದ ಮುಖ್ಯಸ್ಥ ಹಾಗೂ ಖ್ಯಾತ ಮನೋ ಆರೋಗ್ಯ ತಜ್ಞ ಡಾ ಮಹೇಶ್ ಮಹದೇವಯ್ಯ ಮಾದಕ ದ್ರವ್ಯಗಳ ವ್ಯಸನದ ಪರಿಣಾಮಗಳ ಕುರಿತು ಹಾಗೂ ಡಿಮ್ಹಾನ್ಸ್ ಸಂಸ್ಥೆಯಲ್ಲಿ ಲಭ್ಯ ವ್ಯಸನಮುಕ್ತಿ ಚಿಕಿತ್ಸೆ ಆರೈಕೆ ಮತ್ತು ಪುನರ್ವಸತಿ ಸೌಲಭ್ಯಗಳ ಬಗ್ಗೆ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಮಾದಕ ವಸ್ತುಗಳ ಬಳಕೆಯ ಸಮಸ್ಯೆಗಳು ಹೊಸ ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ಮದ್ಯ ಅಂದ್ರೆ ಆಲ್ಕೋಹಾಲ್, ತಂಬಾಕು, ಟೊಬ್ಯಾಕೋ, ಗಾಂಜಾ, ಕ್ಯಾನಬಿಸ್, ಓಪಿಯಾಯ್ಡ್ ಮತ್ತು ಇತರ ಮಾದಕ ವಸ್ತುಗಳ ಬಳಕೆಯಿಂದ ಆರೋಗ್ಯ ಮತ್ತು ಸಮಾಜದ ಮುಂದೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಈ ವ್ಯಸನವು ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯ, ಕುಟುಂಬ ಜೀವನ, ಶಿಕ್ಷಣ ಮತ್ತು ಉದ್ಯೋಗದ ಮೇಲೆ ದುಷ್ಪರಿಣಾಮ ಬೀರುತ್ತವೆ. ಆದರೆ ವ್ಯಸನವು ಚಿಕಿತ್ಸೆ ನೀಡಬಹುದಾದಂತಹ ವೈದ್ಯಕೀಯ ಸ್ಥಿತಿಯಾಗಿದ್ದು ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಪಡೆದರೆ ಸಂಪೂರ್ಣ ಚೇತರಿಕೆ ಸಾಧ್ಯ. ಡಿಮ್ಹಾನ್ಸ್ ಸಂಸ್ಥೆಯು ಹಲವು ದಶಕಗಳಿಂದ ವ್ಯಸನ ಚಿಕಿತ್ಸಾ ಕ್ಷೇತ್ರದ ಮುಂಚೂಣಿಯಲ್ಲಿ ಪಾತ್ರ ವಹಿಸುತ್ತಿದೆ. ಈಗ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ನೆರವಿನಿಂದ ಆರಂಭವಾಗಿರುವ ಅಡಿಕ್ಷನ್ ಟ್ರೀಟ್ಮೆಂಟ್ ಫೆಸಿಲಿಟಿ ಈ ಸೇವೆಗಳನ್ನು ಇನ್ನಷ್ಟು ಬಲಪಡಿಸಿದೆ. ಇದರ ಜೊತೆಗೆ ವ್ಯಸನ ಸಮಸ್ಯೆಗೆ ಒಳಗಾಗುವ ಅಪಾಯದಲ್ಲಿರುವ ಹದಿಹರೆಯದ ಮಕ್ಕಳು ಮತ್ತು ಯುವಕರಿಗಾಗಿ ವಿಶೇಷ ಸೇವೆಗಳನ್ನು ಒದಗಿಸುವ ಹೊಸ ಕೇಂದ್ರವೊಂದನ್ನು ಕರ್ನಾಟಕ ಸರ್ಕಾರ ಸ್ಥಾಪಿಸಲು ಯೋಜಿಸಿದ್ದು ಇದು ಶೀಘ್ರದಲ್ಲೇ ಕಾರ್ಯಾರಂಭ ಮಾಡುವ ನಿರೀಕ್ಷೆ ಇದೆ. ಮಾದಕ ವಸ್ತು ಬಳಕೆ ತಡೆಗಟ್ಟುವಲ್ಲಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಮತ್ತು ಡಿಮ್ಹಾನ್ಸ್ ಒಟ್ಟಾಗಿ ಉತ್ತಮ ಕೆಲಸ ಮಾಡುತ್ತಿವೆ. ಡಿಮ್ಹಾನ್ಸ್ನ ಚಿಕಿತ್ಸಾ ಸೇವೆಗಳು ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕೆ ನೆರವಾಗುತ್ತಿವೆ.
0: ಧಾರವಾಡ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಎನ್ವಿ ವಿಜಯ್ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಅಲ್ಲಪ್ಪ ಬಡಿಗೇರ್ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ಜಿಲ್ಲೆಯ ಯುವಜನರಲ್ಲಿ ಅರಿವು ಮೂಡಿಸುವ ಜಾಗೃತಿ ಶಿಬಿರಗಳನ್ನು ಸಂಘಟಿಸಲಾಗಿದೆ ಎಂದು ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ವಿವರ ನೀಡಿದ್ದಾರೆ ಕಾನೂನು ಸೇವೆಗಳ ಪ್ರಾಧಿಕಾರದ ಅಶ್ವಿನಿ.
2: ಮಾದಕ ವಸ್ತುಗಳ ಅಕ್ರಮ ಸಾಗಣೆ ಸಮಾಜದ ಶಾಂತಿ ಮತ್ತು ಭದ್ರತೆಗೆ ಧಕ್ಕೆ ಉಂಟು ಮಾಡುತ್ತದೆ. ಈ ಸಮಸ್ಯೆಯನ್ನು ನಿವಾರಿಸಲು ಸರ್ಕಾರ, ಶಿಕ್ಷಣ ಸಂಸ್ಥೆಗಳು, ಪೋಷಕರು ಮತ್ತು ಸಾರ್ವಜನಿಕರು ಒಟ್ಟಾಗಿ ಕೆಲಸ ಮಾಡಬೇಕು. ಜಾಗೃತಿ ಕಾರ್ಯಕ್ರಮಗಳು, ಶಿಕ್ಷಣ ಮತ್ತು ಕಾನೂನುಗಳ ಕಟ್ಟುನಿಟ್ಟಿನ ಅನುಷ್ಠಾನದಿಂದ ಮಾತ್ರ ಈ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ಎದುರಿಸಬಹುದು. ಪ್ರತಿಯೊಬ್ಬರೂ ತಮ್ಮ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು. ಕ್ರೀಡೆ, ಯೋಗ, ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಉತ್ತಮ ಸ್ನೇಹ ಬಳಗವು ನಮ್ಮನ್ನು ವ್ಯಸನಗಳಿಂದ ದೂರವಿರಿಸುತ್ತದೆ. ನಾವು ಸ್ವತಃ ವ್ಯಸನಗಳಿಂದ ದೂರವಿದ್ದು ಇತರರಿಗೂ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು. ಮಾದಕ ವಸ್ತುಗಳಿಗೆ ಇಲ್ಲ ಎಂದು ಹೇಳಿ ಆರೋಗ್ಯಕರ ಮತ್ತು ಸುರಕ್ಷಿತ ಸಮಾಜವನ್ನು ನಿರ್ಮಿಸೋಣ ಎಂದು ಧಾರವಾಡ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಈ ಮೂಲಕ ತಿಳಿಸಿರುತ್ತಾರೆ.
0: ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆಯನ್ನು ತಡೆಗಟ್ಟುವ ಪ್ರಯತ್ನಗಳನ್ನು ಬಲಪಡಿಸಲು ಇಂದು ಹೊಸದಿಲ್ಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮತ್ತು ಮಾದಕ ವಸ್ತು ಮಾರಾಟ ತಡೆಗಟ್ಟುವಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಏಜೆನ್ಸಿಗಳ ಪ್ರತಿನಿಧಿಗಳು ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ದ್ರವ್ಯ ನಿಯಂತ್ರಣ ಉಪಕ್ರಮ ಪತ್ರ 2026-29 ಬಿಡುಗಡೆ ಮಾಡಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ದೇಶದ ಪ್ರತಿಯೊಂದು ಹನಿ ನೀರಿನ ಸಮರ್ಪಕ ಬಳಕೆ, ಜಲಸಂಪನ್ಮೂಲಗಳ ಸಂರಕ್ಷಣೆ ಹಾಗೂ ಅಣೆಕಟ್ಟೆಗಳ ಹೂಳೆತ್ತಿ ರೈತರಿಗೆ ವಿಶ್ವಾಸಾರ್ಹ ನೀರಾವರಿ ಸೌಲಭ್ಯ ಕಲ್ಪಿಸುವುದು ಕೇಂದ್ರ ಸರ್ಕಾರದ ಪ್ರಮುಖ ಗುರಿ ಎಂದು ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ತುಂಗಭದ್ರಾ ಅಣೆಕಟ್ಟೆಗೆ ನೂತನವಾಗಿ ಅಳವಡಿಸಲಾದ 33 ಹೊಸ ಜಲ ಹೊರಸೂಸು ದ್ವಾರಗಳ ಲೋಕಾರ್ಪಣೆ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ದೇಶದ ಜಲಭದ್ರತೆಯನ್ನು ಬಲಪಡಿಸಿ ನೀರಾವರಿ ಸಾಮರ್ಥ್ಯ ವೃದ್ಧಿಸಿದೆ.

0: ಸುವತ್ತ ಗಮನ ಹರಿಸಿದೆ. ರೈತರ ಹಿತಾಸಕ್ತಿ ಕಾಪಾಡಲು ಆಧುನಿಕ ಜಲಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ಎಂದರು. ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್, ಎನ್ ಚಂದ್ರಬಾಬು ನಾಯ್ಡು ಮತ್ತು ಎ ರೇವಂತ್ ರೆಡ್ಡಿ ಅವರೊಂದಿಗೆ ಕೇಂದ್ರ ಜಲಶಕ್ತಿ ಸಚಿವಾಲಯಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಮಹತ್ವದ ಚರ್ಚೆ ನಡೆಸಿದ್ದಾಗಿ ಸಚಿವ ಸಿಆರ್ ಪಾಟೀಲ್ ಹೇಳಿದರು. ರಾಜ್ಯದಲ್ಲಿ ಮಳೆ ಅಭಾವದಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಜುಲೈ ಎರಡನೇ ವಾರದಲ್ಲಿ ಉತ್ತಮ ಮಳೆಯಾಗುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಅವರೊಂದಿಗೆ ಚರ್ಚಿಸಿ ಮೋಡ ಬಿತ್ತನೆ ಬಗ್ಗೆ ಯೋಜಿಸಲಾಗುವುದು ಎಂದು ವಿಜಯಪುರ ಬಾಗಲಕೋಟೆ ಜಿಲ್ಲೆಗಳ ನೆರೆ ಬರ ತಾತ್ಕಾಲಿಕ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಸಚಿವರು ಹವಾಮಾನ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ರಾಜ್ಯದ ಮಳೆ ಕೊರತೆ ಪ್ರದೇಶಗಳಲ್ಲಿ ಮೋಡ ಬಿತ್ತನೆ ಸಾಧ್ಯತೆ ಹಾಗೂ ಪರಿಣಾಮಗಳ ಬಗ್ಗೆ ತಜ್ಞರ ಸಲಹೆ ಪಡೆದು ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು, ರೈತರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದು ಅವರು ಭರವಸೆ ನೀಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರತಿಪಾದಿಸಿರುವ ವಿಕಸಿತ ಭಾರತ 2047 ಸಂಕಲ್ಪವನ್ನು ಸಾಕಾರಗೊಳಿಸುವಲ್ಲಿ ಯುವಜನರ ಪಾತ್ರ ಮಹತ್ವದ್ದು ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಬೆಂಗಳೂರಿನ ಎಂಇಎಸ್ ಸ್ವಾಯತ್ತ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಅಭಿವೃದ್ಧಿ ಹೊಂದಿದ ಭಾರತ 2047 ಸ್ವಯಂ ಸಾಕ್ಷಾತ್ಕಾರದಿಂದ ರಾಷ್ಟೀಯತೆಯವರೆಗೆ ರಾಷ್ಟೀಯ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ರಾಷ್ಟೀಯ ಶಿಕ್ಷಣ ನೀತಿ 2020 ಬಹುಶಿಸ್ತೀಯ ಶಿಕ್ಷಣಕ್ಕೆ ಉತ್ತೇಜನ ನೀಡುತ್ತಿದ್ದು ವಿದ್ಯಾರ್ಥಿಗಳನ್ನು ವಿಷಯಗಳ ಮಿತಿಗಳಿಂದ ಹೊರತಂದು ಸಮಗ್ರ ವ್ಯಕ್ತಿತ್ವ ರೂಪಿಸುವ ಗುರಿ ಹೊಂದಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರ 12 ವರ್ಷಗಳ ಅಧಿಕಾರಾವಧಿ ಪೂರ್ಣಗೊಳಿಸಿದ್ದು ಸಾಧನೆಗಳ ಹೊತ್ತಗೆಯನ್ನು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಕಾರಜೋಳ ಬಿಡುಗಡೆ ಮಾಡಿದರು. ಚಿತ್ರದುರ್ಗದ ಧವಳಗಿರಿಯ ಶ್ರೀ ಕ್ಷಿಪ್ರಪ್ರಸಾದ ಗಣಪತಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಹೊತ್ತಗೆಯನ್ನು ಮನೆ ಮನೆಗೆ ತಲುಪಿಸುವ ಕಾರ್ಯಕ್ಕೆ ಅವರು ಚಾಲನೆ ನೀಡಿದರು. ಹಿಂದೂ ಮುಸ್ಲಿಂ ಭಾವೈಕ್ಯತೆ ಹಾಗೂ ತ್ಯಾಗ ಬಲಿದಾನದ ದ್ಯೋತಕವಾಗಿ ಮೊಹರಂ ತಿಂಗಳ ಕೊನೆಯ ಮತ್ತು ಅತ್ಯಂತ ಪ್ರಮುಖ ದಿನ ಅಶುರಾವನ್ನು ಇಂದು ಆಚರಿಸಲಾಗುತ್ತಿದೆ. ಕರ್ಬಲಾ ಕದನದಲ್ಲಿ ಇಮಾಮ್ ಹುಸೇನ್ ಅವರು ಹುತಾತ್ಮಗೊಂಡ ಈ ದಿನವನ್ನು ದೇಶಾದ್ಯಂತ ಶೋಕದ ದಿನವಾಗಿ ಪರಿಗಣಿಸಲಾಗುತ್ತದೆ. ಇಸ್ಲಾಮಿಕ್ ಕ್ಯಾಲೆಂಡರ್ನ ಮೊದಲ ತಿಂಗಳಾದ ಮೊಹರಂನ 10ನೇ ದಿನವನ್ನು ಅಶೂರಾ ಎಂದು ಕರೆಯಲಾಗುತ್ತದೆ. ಈ ದಿನದಂದು ಉಪವಾಸ ಹಾಗೂ ಪ್ರಾರ್ಥನಾ ಮಂದಿರಗಳಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಗುತ್ತಿದೆ. ಧಾರವಾಡ, ಹುಬ್ಬಳ್ಳಿ ಸೇರಿದಂತೆ ಅನೇಕ ಕಡೆಗಳಲ್ಲಿ ನಿನ್ನೆ ಪಂಜಗಳ ಮೆರವಣಿಗೆ, ಕೆಂಡ ಹಾಯುವ ಸಂಪ್ರದಾಯ ಪಾಲಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ಯುವಜನ ಜಾಗೃತಿ ದಿನಾಚರಣೆ. ದೇಶದ ಜಲಮೂಲಗಳ ಸಂರಕ್ಷಣೆ, ರೈತರಿಗಾಗಿ ವಿಶ್ವಾಸಾರ್ಹ ನೀರಾವರಿ ಸೌಲಭ್ಯ ಕೇಂದ್ರ ಸರ್ಕಾರದ ಗುರಿ. ರಾಜ್ಯದ ಮಳೆ ಅಭಾವದ ಜಿಲ್ಲೆಗಳಲ್ಲಿ ಮೋಡ ಬಿತ್ತನೆಗೆ ತಜ್ಞರೊಂದಿಗೆ ಸಚಿವ ಎಂಬಿ ಪಾಟೀಲ್ ಶೀಘ್ರ ಸಮಾಲೋಚನೆ. ವಿಕಸಿತ ಭಾರತ 2047 ಸಂಕಲ್ಪ, ಯುವಜನರ ಕೊಡುಗೆ ಗಣನೀಯ, ರಾಜ್ಯಪಾಲರ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ. ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಕೇಳುಗರೆ, ಸಮಯ ಸರಿಯಾಗಿ 7:15:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನಾಧರಿಸಿದ ಕಾರ್ಯಕ್ರಮ.
3: ಓದುತ್ತಿರುವವರು ಸುಜಾತ. ಡಾಕ್ಟರ್ ಫಾಗು ಹಳಕಟ್ಟಿ ಜಯಂತಿ ಜುಲೈ 2ರಂದು ರಂಗಮಂದಿರದಲ್ಲಿ ಆಚರಣೆ, ಎಡಿಸಿ ಶಿವಾನಂದ. ಜಿಲ್ಲಾಡಳಿತದಿಂದ ಜುಲೈ 2ರಂದು ಬೆಳಿಗ್ಗೆ 11:00 ನಗರದ ಪಂಡಿತ ಸಿದ್ದರಾಮ ಜಂಬಲದಿನಿ ರಂಗಮಂದಿರದಲ್ಲಿ ವಚನ ಪಿತಾಮಹ ಡಾಕ್ಟರ್ ಫಾಗು ಹಳಕಟ್ಟಿ ಅವರ ಜಯಂತಿ ಹಾಗೂ ವಚನ ಸಾಹಿತ್ಯ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಗುವುದು ಎಂದು ಅಪರ

0: ಜಿಲ್ಲಾಧಿಕಾರಿ ಶಿವಾನಂದ ಅವರು ತಿಳಿಸಿದರು. ಇತ್ತೀಚೆಗೆ ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಡಾಕ್ಟರ್ ಫಾಗು ಹಳಕಟ್ಟಿ ಅವರ ಜಯಂತಿ ಹಾಗೂ ವಚನ ಸಾಹಿತ್ಯ ದಿನಾಚರಣೆ ಅಂಗವಾಗಿ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ರಾಯಚೂರು ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಜುಲೈ 2ರಂದು ನಗರದ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಅಗತ್ಯ ಸಿದ್ದತೆ ಮಾಡಿಕೊಳ್ಳಬೇಕು. ಶಿಷ್ಟಾಚಾರದಂತೆ ಆಹ್ವಾನ ಪತ್ರಿಕೆ ಮುದ್ರಿಸಿ ಗಣ್ಯರಿಗೆ ವಿತರಿಸಬೇಕು. ಅಂದು ರಂಗಮಂದಿರದಿಂದ ಆವರಣದಲ್ಲಿ ಕುಡಿಯುವ ನೀರು ಸೇರಿದಂತೆ ಎಲ್ಲ ಅಗತ್ಯ ಏರ್ಪಾಡು ಮಾಡಬೇಕು. ನಗರದ ಮುಖ್ಯ ರಸ್ತೆಗಳು ಮತ್ತು ಆವರಣದಲ್ಲಿ ಶುಚಿತ್ವ ಕಾಯ್ದುಕೊಳ್ಳಬೇಕು ಎಂದು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ಅಪರ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದರು. ಕಾರ್ಯಕ್ರಮ ಯಶಸ್ವಿಗೆ ಸಕಲ ಸಿದ್ದತೆ ಮಾಡಿಕೊಳ್ಳಲು ಇಲಾಖಾವಾರು ಅಧಿಕಾರಿಗಳಿಗೆ ಜವಾಬ್ದಾರಿ ಹಂಚಿಕೆ ಮಾಡಲಾಗುವುದು. ಯಾವುದೇ ಲೋಪವಾಗದಂತೆ ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕು. ಶಾಲಾ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧೆಗಳನ್ನು ಹಮ್ಮಿಕೊಂಡು ವಿಜೇತರಿಗೆ ಪ್ರಶಸ್ತಿ ಪ್ರಮಾಣ ಪತ್ರವನ್ನು ನೀಡಬೇಕೆಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ವೇಳೆ ಸಾಹಿತಿಗಳು ಮಾತನಾಡಿ ವೇದಿಕೆ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕು. ಜನಪ್ರತಿನಿಧಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿ ಸಿಬ್ಬಂದಿ ಕಾರ್ಯಕ್ರಮದಲ್ಲಿ ತಪ್ಪದೇ ಪಾಲ್ಗೊಳ್ಳಬೇಕು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಫಾಗು ಹಳಕಟ್ಟಿ ಅವರ ಬಗ್ಗೆ ಉಪನ್ಯಾಸ ಏರ್ಪಡಿಸಬೇಕು ಎಂದು ಸಲಹೆ ಮಾಡಿದರು. ಕಾರ್ಯಕ್ರಮದಲ್ಲಿ ಫಾಗು ಹಳಕಟ್ಟಿ ವಿಚಾರಧಾರೆಗಳ ಕುರಿತು ಸಂಪನ್ಮೂಲ ವ್ಯಕ್ತಿಗಳಿಂದ ಉಪನ್ಯಾಸ, ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಸಾಧಕರಿಗೆ ಸನ್ಮಾನ ಹಾಗೂ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಬೇಕು ಎಂದು ಇದೇ ವೇಳೆ ಸಾಹಿತಿಗಳು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಮುಖಂಡರಾದ ಡಾ ಬಿ ವಿಜಯರಾಜೇಂದ್ರ, ನಾಗರಾಜ ವಕೀಲರು, ದೇವೇಂದ್ರಮ್ಮ ಟಿಸಿ, ಕೆ ಪಾರ್ವತಿ, ಖಾಜನಗೌಡ, ಡಾಕ್ಟರ್ ಶಾಂತಾ ಕುಲಕರ್ಣಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಇದ್ದರು. ಅಂಚೆ ಜೀವ ವಿಮೆ ಉತ್ಪನ್ನಗಳ ಮಾರಾಟ ಪ್ರತಿನಿಧಿಗಳ ಆಯ್ಕೆಗೆ ನೇರ ಸಂದರ್ಶನ. ಇಲ್ಲಿನ ಅಂಚೆ ಇಲಾಖೆಯಿಂದ ರಾಯಚೂರು ವಿಭಾಗದಲ್ಲಿ ಅಂಚೆ ಜೀವ ವಿಮೆ ಹಾಗೂ ಗ್ರಾಮೀಣ ಅಂಚೆ ಜೀವ ವಿಮೆ ಉತ್ಪನ್ನಗಳನ್ನು ಮಾರಾಟ ಮಾಡಲು ನೇರ ಪ್ರತಿನಿಧಿಗಳ ಆಯ್ಕೆಗಾಗಿ ನೇರ ಸಂದರ್ಶನಕ್ಕೆ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಜುಲೈ 6ರ ಬೆಳಿಗ್ಗೆ 11 ಗಂಟೆಗೆ ರಾಯಚೂರಿನ ಗಂಜ್ ವೃತ್ತದ ಬಳಿ ಇರುವ ಅಂಚೆ ಅಧೀಕ್ಷಕರ ಕಚೇರಿಯಲ್ಲಿ ನೇರ ಸಂದರ್ಶನ ಹಮ್ಮಿಕೊಳ್ಳಲಾಗಿದೆ. ಸಂದರ್ಶನಕ್ಕೆ ಹಾಜರಾಗುವ ಅಭ್ಯರ್ಥಿಗಳು 10ನೇ ತರಗತಿ ಪಾಸಾಗಿದ್ದು ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು. ನಿರುದ್ಯೋಗಿ, ಸ್ವಯಂ ಉದ್ಯೋಗ ನಿರತ ಯುವಕರು, ವಿಮಾ ಕಂಪನಿಗಳ ಮಾಜಿ ಏಜೆಂಟರು, ಸಲಹೆಗಾರರು, ಮಾಜಿ ಸೈನಿಕರು, ಅಂಗನವಾಡಿ ಕಾರ್ಯಕರ್ತೆಯರು, ಮಹಿಳಾ ಮಂಡಳಿಯ ಕಾರ್ಯಕರ್ತೆಯರು, ನಿವೃತ್ತ ಪ್ರಧಾನ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಅಂಚೆ ವಿಭಾಗದ ಮುಖ್ಯಸ್ಥರಿಗೆ ಸಮಂಜಸವೆಂದು ಕಂಡುಬಂದ ಯಾವುದೇ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ನುರಿತ ಸಂವಹನ ಕಲೆ ಹಾಗೂ ವಿಮಾ ಮಾರಾಟ ಕ್ಷೇತ್ರದಲ್ಲಿ ಪೂರ್ವಾನುಭವ ಹೊಂದಿರುವವರಿಗೆ ಆದ್ಯತೆ ನೀಡಲಾಗುತ್ತಿದೆ. ಆಯ್ಕೆಯಾದ ಅಭ್ಯರ್ಥಿಗಳು 5,000 ರೂಪಾಯಿಗಳ ರಾಷ್ಟೀಯ ಉಳಿತಾಯ ಪತ್ರ ಅಥವಾ ಕಿಸಾನ್ ವಿಕಾಸ್ ಪತ್ರದ ರೂಪದಲ್ಲಿ ಭದ್ರತಾ ಠೇವಣಿ ಇಡಬೇಕು. ಆಯ್ಕೆಯಾದ ಪ್ರತಿನಿಧಿಗಳಿಗೆ ವ್ಯವಹಾರಕ್ಕೆ ತಕ್ಕಂತೆ ಸೂಕ್ತ ಕಮಿಷನ್ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಬಹುದಾಗಿದೆ ಎಂದು ರಾಯಚೂರು ವಿಭಾಗದ ಅಂಚೆ ಅಧೀಕ್ಷಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹಸಿಮೆಣಸಿನಕಾಯಿ, ದಾಳಿಂಬೆ ಮತ್ತು ಮಾವು ಬೆಳೆ ವಿಮೆಗಾಗಿ ಅರ್ಜಿ ಸಲ್ಲಿಕೆ. ಸರ್ಕಾರದ ನಡುವಳಿಯಂತೆ ಮರು ವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ 2026ರ ಮುಂಗಾರು ಹಂಗಾಮಿನಲ್ಲಿ ರಾಯಚೂರು ಜಿಲ್ಲೆಯ ಅಧಿಸೂಚಿತ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ನೀರಾವರಿ, ಹಸಿಮೆಣಸಿನಕಾಯಿ, ದಾಳಿಂಬೆ ಹಾಗೂ ಮಾವು ಬೆಳೆಗಾರರಿಗೆ ವಿಮಾ ಕಂತು ಕಟ್ಟಲು ಜುಲೈ 31ರವರೆಗೆ ಅವಕಾಶ ನೀಡಲಾಗಿದೆ. ಹಸಿಮೆಣಸಿನಕಾಯಿ ಬೆಳೆಗೆ ಪ್ರತಿ ಹೆಕ್ಟೇರ್ ವಿಮಾ ಮೊತ್ತ 71,000 ರೂಪಾಯಿಗಳಿದ್ದು ವಿಮಾ ಕಂತಿನ ಮೊತ್ತ 3,550 ರೂಪಾಯಿ ಇರುತ್ತದೆ. ದಾಳಿಂಬೆ ಬೆಳೆಗೆ ಪ್ರತಿ ಹೆಕ್ಟೇರ್ಗೆ ವಿಮಾ ಮೊತ್ತ 1,27,000 ರೂಪಾಯಿಗಳಾಗಿದ್ದು ವಿಮಾ ಕಂತಿನ ಮೊತ್ತ 6,350 ರೂಪಾಯಿಗಳಿರುತ್ತದೆ ಮತ್ತು ಮಾವು ಬೆಳೆಗಾರರಿಗೆ ಪ್ರತಿ ಹೆಕ್ಟೇರ್ಗೆ ವಿಮಾ ಮೊತ್ತ 80,000 ರೂಪಾಯಿಗಳಾಗಿದ್ದು ವಿಮಾ ಕಂತಿನ ಮೊತ್ತ 4,000 ರೂಪಾಯಿಗಳಿರುತ್ತದೆ. ಬೆಳೆ ಸಾಲ ಪಡೆದಿರುವ ಮತ್ತು ಪಡೆಯದ ರೈತರು ವಿಮೆ ಕಂತು ಕಟ್ಟಲು ಹತ್ತಿರದ ರಾಷ್ಟೀಕೃತ ಬ್ಯಾಂಕುಗಳಿಗೆ ಅಥವಾ ಹತ್ತಿರದ ಕಂಪ್ಯೂಟರ್ ಸೇವಾ ಕೇಂದ್ರಗಳಲ್ಲಿ ನಿಗದಿತ ಅರ್ಜಿಗಳೊಂದಿಗೆ ಭೂ ದಾಖಲೆಗಳಾದ ಪಹಣಿ, ಬ್ಯಾಂಕ್ ಪಾಸ್ ಪುಸ್ತಕ, ಆಧಾರ್ ಕಾರ್ಡ್ ಮತ್ತು ಸ್ವಯಂ ಘೋಷಿತ ಬೆಳೆ ವಿವರಗಳೊಂದಿಗೆ ಸಂಪರ್ಕಿಸುವುದು. ಹೆಚ್ಚಿನ ಮಾಹಿತಿಗಾಗಿ ಆಯಾ ತಾಲೂಕು ತೋಟಗಾರಿಕೆ ಇಲಾಖೆ ಅಥವಾ ಸಮೀಪದ ರೈತ ಸಂಪರ್ಕ ಕೇಂದ್ರ ಹಾಗೂ ಸಮೀಪದ ಯಾವುದೇ ಬ್ಯಾಂಕ್ಗಳು, ಸಿಎಸ್ಸಿ ಕೇಂದ್ರಗಳಿಗೆ ಅಥವಾ ಗ್ರಾಮ ಒನ್ ಕೇಂದ್ರಗಳಿಗೆ ಭೇಟಿ ನೀಡಿ ಯೋಜನೆಯಡಿ ಆಯ್ಕೆಯಾಗಿರುವ ಗ್ರಾಮ ಪಂಚಾಯತ್ ಮತ್ತು ಬೆಳೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡು ವಿಮೆಗಾಗಿ ಅರ್ಜಿ ಸಲ್ಲಿಸುವಂತೆ ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಿಲ್ಲಾಡಳಿತದಿಂದ ಜೂನ್ 27ರಂದು ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆ. ರಾಯಚೂರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ರಾಯಚೂರು ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮವು ನಗರದ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಜೂನ್ 27ರ ಬೆಳಗ್ಗೆ 11ಕ್ಕೆ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರೂ ಆಗಿರುವ ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕರಾದ ಬಸನ್ಗೌಡ ದದ್ದಲ್, ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷರೂ ಆಗಿರುವ ಮಸ್ಕಿ ಕ್ಷೇತ್ರದ ಶಾಸಕರಾದ ಆರ್ ಬಸನ್ಗೌಡ ತುರ್ವಿಹಾಳ್, ಹಟ್ಟಿ ಚಿನ್ನದಗಣಿ ನಿಯಮಿತದ ಅಧ್ಯಕ್ಷರೂ ಆಗಿರುವ ಬೀಳಗಿ ಕ್ಷೇತ್ರದ ಶಾಸಕರಾದ ಜೆಟಿ ಪಾಟೀಲ್ ಅವರು ಘನ ಉಪಸ್ಥಿತಿ ವಹಿಸುವರು. ರಾಯಚೂರು ನಗರ ಕ್ಷೇತ್ರದ ಶಾಸಕರಾದ ಡಾ ಎಸ್ ಶಿವರಾಜ್ ಪಾಟೀಲ್ ಅವರು ಅಧ್ಯಕ್ಷತೆ ವಹಿಸುವರು. ಮುಖ್ಯ ಅತಿಥಿಗಳಾಗಿ ರಾಯಚೂರು ಲೋಕಸಭಾ ಸದಸ್ಯರಾದ ಜಿ ಕುಮಾರ್ ನಾಯಕ್, ಕೊಪ್ಪಳ ಲೋಕಸಭಾ ಸಂಸದರಾದ ಕೆ ರಾಜಶೇಖರ್ ಹಿಟ್ನಾಳ್, ಸಿಂಧನೂರು ಕ್ಷೇತ್ರದ ಶಾಸಕರಾದ ಹಂಪನಗೌಡ ಬಾದರ್ಲಿ, ಮಾನ್ವಿ ಕ್ಷೇತ್ರದ ಶಾಸಕರಾದ ಜಿ ಹಂಪಯ್ಯ ನಾಯಕ್, ಲಿಂಗ್ಸುಗೂರು ಕ್ಷೇತ್ರದ ಶಾಸಕರಾದ ಮಾನಪ್ಪ ಡಿ ವಜ್ಜಲ್, ದೇವದುರ್ಗ ಕ್ಷೇತ್ರದ ಶಾಸಕರಾದ ಕರೆಮ್ಮ ಜಿ ನಾಯಕ್, ವಿಧಾನ ಪರಿಷತ್ ಶಾಸಕರಾದ ಶಶೀಲ್ ಜಿ ನಮೋಶಿ, ಡಾ ಚಂದ್ರಶೇಖರ್ ಬಿ ಪಾಟೀಲ್, ಶರಣ್ಗೌಡ ಪಾಟೀಲ್ ಬಯ್ಯಾಪುರ್, ಎನ್ಎಸ್ ಬೋಸ್ ರಾಜು, ಎ ವಸಂತಕುಮಾರ್ ಬಸನ್ಗೌಡ ಬಾದರ್ಲಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ಗೌಡ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ರಾಜಶೇಖರ್ ರಾಮಸ್ವಾಮಿ ಸೇರಿದಂತೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಾದ ರಿತೇಶ್ ಕುಮಾರ್ ಸಿಂಗ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಈಶ್ವರ್ ಕುಮಾರ್ ಕಾಂದು, ಜಿಲ್ಲಾಧಿಕಾರಿಗಳಾದ ಪೋವಿತಾ ಎಸ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅರುಣಾಂಶುಗಿರಿ, ರಾಯಚೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಜುಬಿನ್ ಮಹೋಪಾತ್ರ ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಉತ್ತರ ದೇವಿ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸಿಂಧನೂರು ಜುಲೈ 2ರಂದು ಜಪ್ತಿ ಆಹಾರ ಧಾನ್ಯಗಳ ಬಹಿರಂಗ ಹರಾಜು. ಜಿಲ್ಲೆಯ ಸಿಂಧನೂರಿನ ಆಹಾರ ಇಲಾಖೆಯಿಂದ ಸಗಟು ಗೋದಾಮುಗಳಲ್ಲಿ ವಿವಿಧ ಪ್ರಕರಣಗಳಲ್ಲಿ ಜಪ್ತಿ ಮಾಡಲಾದ 47.29 ಕ್ವಿಂಟಾಲ್ ಅಕ್ಕಿ ಹಾಗೂ 217.78 ಕ್ವಿಂಟಾಲ್ ಜೋಳದ ಆಹಾರ ಧಾನ್ಯಗಳನ್ನು ಬಹಿರಂಗ ಹರಾಜು ಮೂಲಕ ವಿಲೇವಾರಿ ಮಾಡಲು ಜುಲೈ 2ರ ಬೆಳಗ್ಗೆ 12 ಗಂಟೆಗೆ ಸಿಂಧನೂರಿನ ಕೆಎಫ್ಸಿಎಸ್ಸಿ ಸಗಟು ಗೋದಾಮಿನಲ್ಲಿ ಬಹಿರಂಗ ಹರಾಜು ಹಮ್ಮಿಕೊಳ್ಳಲಾಗಿದ್ದು ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬಹುದಾಗಿದೆ. ಬಹಿರಂಗ ಹರಾಜು ಷರತ್ತುಗಳು: ಹರಾಜಿನಲ್ಲಿ ಭಾಗವಹಿಸುವ ಬಿಡ್ಡುದಾರರು ಎಪಿಎಂಸಿ ಪರವಾನಿಗೆದಾರರು ಅಥವಾ ಪರವಾನಿಗೆ ಪಡೆದ ಸಗಟು ಅಥವಾ ಚಿಲ್ಲರೆ ವ್ಯಾಪಾರಿಗಳು, ಕಮಿಷನ್ ಏಜೆಂಟರು, ಅಕ್ಕಿ ಗಿರಣಿ ಮಾಲೀಕರು ಹಾಗೂ ದೊಡ್ಡ ಪ್ರಮಾಣದಾರರ ಬಳಕೆದಾರರ ಸಂಸ್ಥೆಗಳು ಆಗಿರಬೇಕು. ಹರಾಜಿನಲ್ಲಿ ಭಾಗವಹಿಸುವ ಬಿಡ್ಡುದಾರರು ಬಹಿರಂಗ ಹರಾಜು ದಿನ ಪೂರ್ವಾಹ್ನ 11:30 ಒಳಗಾಗಿ ಹರಾಜು ಸ್ಥಳದಲ್ಲಿ ಹಾಜರಾಗಿ ಹೆಸರನ್ನು ನೋಂದಾಯಿಸಿಕೊಳ್ಳುವುದು ಹಾಗೂ 20,000 ರೂಪಾಯಿಗಳನ್ನು ಇಎಂಡಿ ಮೊತ್ತವನ್ನು ಮುಂಗಡವಾಗಿ ಪಾವತಿಸಬೇಕು. ಇಎಂಡಿ ಮೊತ್ತವನ್ನು ಜಿಲ್ಲಾಧಿಕಾರಿಗಳು ರಾಯಚೂರು ಅವರ ಹೆಸರಿನಲ್ಲಿ ಡಿಡಿ ಮೂಲಕ ಪಾವತಿಸತಕ್ಕದ್ದು. ಹರಾಜಿನಲ್ಲಿ ಭಾಗವಹಿಸುವ ಬಿಡ್ಡುದಾರರು 2 ಪಾಸ್ಪೋರ್ಟ್ ಸೈಜ್ ಭಾವಚಿತ್ರ, ಪರವಾನಿಗೆ ತಮ್ಮ ವ್ಯಾಪಾರಿ ನೋಂದಣಿ ಪತ್ರ ಅಥವಾ ಸಂಸ್ಥೆ ನೋಂದಣಿ ಪತ್ರ, ಆಧಾರ್ ಕಾರ್ಡಿನ ಪ್ರತಿಯನ್ನು ಹಾಜರುಪಡಿಸಿ ಹರಾಜಿನಲ್ಲಿ ಭಾಗವಹಿಸಬಹುದು. ಹರಾಜು ಮುಗಿದ ನಂತರ ಠೇವಣಿ ಮೊತ್ತವನ್ನು ಗರಿಷ್ಠ ಹಾಗೂ ಎರಡನೇ ಗರಿಷ್ಠ ಬಿಡ್ಡುದಾರರನ್ನು ಹೊರತುಪಡಿಸಿ ಉಳಿದ ಬಿಡ್ಡುದಾರರಿಗೆ ಸ್ಥಳದಲ್ಲಿಯೇ ಹಿಂದಿರುಗಿಸಲಾಗುವುದು. ಗರಿಷ್ಠ ಬಿಡ್ಡುದಾರರು ನಿಗದಿತ ಅವಧಿಯೊಳಗೆ ಪೂರ್ಣ ಹಣವನ್ನು ಪಾವತಿಸಲು ವಿಫಲವಾದಲ್ಲಿ ಠೇವಣಿ ಹಣವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. ನಂತರ ಎರಡನೇ ಬಿಡ್ಡುದಾರರಿಗೆ ಅವಕಾಶ ಮಾಡಿಕೊಡಲಾಗುವುದು. ಇವರಿಗೆ ಸಹ ಇದೇ ನಿಯಮ ಅನ್ವಯವಾಗುತ್ತದೆ. ಅಗತ್ಯ ವಸ್ತುಗಳ ಕಾಯ್ದೆಯಡಿಯಲ್ಲಿ ಪ್ರಕರಣಕ್ಕೆ ಒಳಗಾಗಿರುವ ವ್ಯಕ್ತಿ, ಸಂಸ್ಥೆಗಳು, ವ್ಯಾಪಾರಿಗಳು ಸಾರ್ವಜನಿಕ ವಿತರಣಾ ಪದ್ಧತಿ ವ್ಯವಸ್ಥೆಯಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವವರು ಹರಾಜಿನಲ್ಲಿ ಭಾಗವಹಿಸಲು ಅವಕಾಶವಿರುವುದಿಲ್ಲ. ಪಲ್ಸ್ ಪೋಲಿಯೋ ಜವಾಬ್ದಾರಿ ಅಚ್ಚುಕಟ್ಟಾಗಿ ನಿಭಾಯಿಸಿ ಜಿಲ್ಲಾಧಿಕಾರಿ ಪೂವಿತ. ಜಿಲ್ಲೆಯಲ್ಲಿ ಜೂನ್ 28ರಂದು ಜರುಗುವ ಹುಟ್ಟಿನಿಂದ 5 ವರ್ಷದೊಳಗಿನ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಾಗುವ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ವಿವಿಧ ಇಲಾಖೆಗಳಿಗೆ ನೀಡಿರುವ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಿ ಅಭಿಯಾನದ ಯಶಸ್ವಿಗೆ ಶ್ರಮಿಸಬೇಕೆಂದು ಜಿಲ್ಲಾಧಿಕಾರಿಗಳು ಪೂವಿತ ಎಸ್ ಅವರು ಹೇಳಿದರು. ಜೂನ್ 22ರ ಸೋಮವಾರದಂದು ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಜಿಲ್ಲೆಯ ರಾಯಚೂರು, ಸಿಂಧನೂರು ನಗರ ಹಾಗೂ ಮಾನ್ವಿ, ಲಿಂಗಸುಗೂರು, ದೇವದುರ್ಗ ಪಟ್ಟಣಗಳಲ್ಲಿ ವಿವಿಧ ಸ್ಥಳಗಳಲ್ಲಿ ಅನುಷ್ಠಾನ ಮಾಡುವ ಪೋಲಿಯೋ ಬೂತ್ಗಳ ಮಾಹಿತಿ ಪಡೆದು ಈಗಾಗಲೇ ಜಿಲ್ಲೆಯಲ್ಲಿ ಒಟ್ಟು 260,002 ಮಕ್ಕಳನ್ನು ಗುರುತಿಸಲಾಗಿದ್ದು ಮಕ್ಕಳಿಗೆ ಲಸಿಕೆ ನೀಡಲು ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ 1,132 ಬೂತ್ಗಳು ಹಾಗೂ ಸಂತೆ, ಜಾತ್ರೆ, ಮಾರುಕಟ್ಟೆ, ರೈಲು ನಿಲ್ದಾಣ, ಬಸ್ ನಿಲ್ದಾಣ, ಜನವಸತಿ ಪ್ರದೇಶ ಸೇರಿದಂತೆ ಮುಂತಾದವುಗಳಲ್ಲಿ ಲಸಿಕೆ ಹಾಕಲು 53 ಟ್ರಾನ್ಸಿಟ್ ಬೂತ್ಗಳು ಹಾಗೂ ವಲಸೆ ಪ್ರದೇಶ, ಕಟ್ಟಡ ಕಾಮಗಾರಿ, ಇಟ್ಟಿಗೆ ಬಟ್ಟಿ, ಕಬ್ಬು ಕಡೆಯುವ ಜಾಗ, ಕುರಿಹಟ್ಟಿ, ಕೊಳಚೆ ಪ್ರದೇಶ, ತೋಟದ ಮನೆ ಮುಂತಾದ ಸ್ಥಳಗಳಲ್ಲಿರುವ ಮಕ್ಕಳಿಗೆ ಲಸಿಕೆ ಹಾಕಲು 33 ಸಂಚಾರಿ ತಂಡ ಹಾಗೂ 248 ಮೇಲ್ವಿಚಾರಕರನ್ನು ನೇಮಿಸಲಾಗಿದ್ದು ನಗರದ ಪ್ರದೇಶದ ಜನತೆಯು ತಮ್ಮ ಮೊಬೈಲ್ಗಳ ಸಹಾಯದಿಂದ ಪೂರ್ವದಲ್ಲಿಯೇ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ ಮಾಹಿತಿ ಪಡೆಯಲು ಎಲ್ಲಾ ಗ್ರೂಪ್ಗಳಿಗೆ ಶೇರ್ ಮಾಡಲು ತಿಳಿಸಿ ನಿಗದಿತ ಗುರಿ ಸಾಧಿಸಲು ಸೂಚಿಸಿದರು. ಪಲ್ಸ್ ಪೋಲಿಯೋ ಕಾರ್ಯದಲ್ಲಿ ಸಾಲು ರಜೆಗಳ ಹಿನ್ನೆಲೆ ಮುಂಚಿತವಾಗಿ ಬೂತ್ಗಳನ್ನು ಹೊಂದಿದ ಶಾಲೆ, ಅಂಗನವಾಡಿ ಕೇಂದ್ರಗಳನ್ನು ಸ್ವಚ್ಛತೆಗೊಳಿಸಿ ಅಗತ್ಯ ಕುಡಿಯುವ ನೀರಿನ ವ್ಯವಸ್ಥೆ, ಪಾಲಕರಿಗೆ ಕುಳಿತುಕೊಳ್ಳಲು ಸ್ಥಳಾವಕಾಶ ಕಲ್ಪಿಸಲು ಯಾವುದೇ ನ್ಯೂನ್ಯತೆ ಇಲ್ಲದೆ ಸಿದ್ಧಪಡಿಸಲು ಸೂಚಿಸಿದರು. ಜೂನ್ 23, 24 ಹಾಗೂ 25ರ 3 ದಿನಗಳ ಕಾಲ ಫ್ರೀ ಆಕ್ಟಿವಿಟಿ ಮೂಲಕ ಅಂಗನವಾಡಿ, ಖಾಸಗಿ ಮಾಂಟೆಸರಿಗಳಲ್ಲಿ ಎಲ್ಲಾ 5 ವರ್ಷದ ಮಕ್ಕಳಿಗೆ ಲಸಿಕೆ ಹಾಕಲು ಜಿಲ್ಲಾಧಿಕಾರಿಗಳು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು. ಪೂರ್ವ ನಿಗದಿಯಂತೆ ಎಲ್ಲಾ ಆರೋಗ್ಯ ಕೇಂದ್ರಗಳಿಗೆ ಲಸಿಕೆ ಸಂರಕ್ಷಿಸಲು ಸತತವಾಗಿ ವಿದ್ಯುತ್ ಪೂರೈಕೆ, ಲಸಿಕೆ ಸಾಗಿಸಲು ವಾಹನಗಳ ಒದಗಿಸುವಿಕೆ, ತ್ಯಾಜ್ಯ ವಿಲೇವಾರಿ ವಾಹನಗಳ ಮೂಲಕ ಜಿಂಗಲ್ಸ್ ಹಾಕಲು ಎಲ್ಲಾ ಸ್ಥಳೀಯ ಸಂಸ್ಥೆಯವರಿಗೆ 2 ದಿನಗಳ ಕಾಲ ಸ್ಥಳೀಯ ಹಂತದಲ್ಲಿ ಜಾಥಾ ಹಮ್ಮಿಕೊಳ್ಳಲು ಶಿಕ್ಷಣ ಇಲಾಖೆಯವರಿಗೆ ಜಿಲ್ಲಾಧಿಕಾರಿಗಳು ಸೂಚಿಸಿದರು. ಜಿಲ್ಲೆಯಾದ್ಯಂತ ಈಗಿನಿಂದಲೇ ಮನೆ ಭೇಟಿಯ ಮೂಲಕ ಪಾಲಕರಿಗೆ ಮಾಹಿತಿ ನೀಡಬೇಕು. ಪತ್ರಿಕೆಗಳಲ್ಲಿ ಪ್ರಚಾರ, ಮೈಕಿಂಗ್, ಟಾಮ್ಟಾಮ್, ಸಾಮಾಜಿಕ ಜಾಲತಾಣಗಳ ಮೂಲಕ ಜಾಗೃತಿ ಮೂಡಿಸಬೇಕೆಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಸೂಚಿಸಿದರು.
1: ಇದುವರೆಗೆ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನು ಆಧರಿಸಿದ ಪ್ರಗತಿ ಚಕ್ರ ಪ್ರಸಾರವಾಯಿತು. ಓದಿದವರು
0: ಸುಜಾತ,
1: ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ.
2: ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ. ಎಫ್ಎಂ ಕಂಪನಕ 102.1 ಮೆಗಾಹರ್ಟ್ಸ್ಗಳು. ಸಮಯ 7:30:35.
3: ಆತ್ಮೀಯ ಕೇಳುಗರೇ, ಪ್ರತಿ ಶುಕ್ರವಾರ ಬೆಳಿಗ್ಗೆ 9:30 ಚಿತ್ರಗೀತೆಗಳನ್ನು ಆಧರಿಸಿದ ಹನಿ ಹನಿ ಇಬ್ಬನಿ, ಮುಂಜಾನೆಯ ಮಧುರ ಗೀತೆಗಳ ಸಂಭ್ರಮ. ಈ ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9:30 ಹನಿ ಹನಿ ಇಬ್ಬನಿ.
4: ಹನಿ ಹನಿ ಇಬ್ಬನಿ ನಿನ್ನ ಬಾಚಿ ಕುಡಿಯೋ ಆಸೆ.
5: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
6: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
5: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
6: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
5: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
6: 8700014242.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಶ್ರೋತೃ ಬಂಧವರೇ, ಸಮಯ 7:34 ಆಗುತ್ತಲಿದೆ. ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಆಲಿಸೋಣ. ಬೆಂಗಳೂರು ಕೇಂದ್ರದಿಂದ
1: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
2: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
1: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ. ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
2: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದ್ಲು ಹೇಳಕ್ ಹೋಗ್ಬೇಡ ಯಾರಿಗೂ.
3: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಬಿಕ್ಕಟ್ಟಿನ ಸಮಯದಲ್ಲಿ ಆರ್ಥಿಕ ಸ್ಥಿರತೆ ಕಾಪಾಡಿಕೊಳ್ಳಲು ಭಾರತ ಉತ್ತಮವಾಗಿ ಸಜ್ಜಾಗಿದೆ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ನೆದರ್ಲ್ಯಾಂಡ್ಸ್ ರಾಣಿ ಮ್ಯಾಕ್ಸಿಮಾ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ವೆನೆಜುವೆಲಾ ಭೂಕಂಪ, ಮೃತರ ಸಂಖ್ಯೆ 188 ಏರಿಕೆ, ಮುಂದುವರಿದ ರಕ್ಷಣಾ ಕಾರ್ಯಾಚರಣೆ. ಮಹಿಳಾ ಟಿ20 ಕ್ರಿಕೆಟ್, ಬಾಂಗ್ಲಾದೇಶ ವಿರುದ್ಧ ಭಾರತ ತಂಡಕ್ಕೆ 5 ಭರ್ಜರಿ ಗೆಲುವು. ವಾರ್ತೆಗಳ ವಿವರ. ಬಿಕ್ಕಟ್ಟಿನ ಸಮಯದಲ್ಲಿ ತನ್ನ ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಮತ್ತು ಅಭಿವೃದ್ಧಿ ಆದ್ಯತೆಗಳನ್ನು ಕೈಗೆತ್ತಿಕೊಳ್ಳಲು ಭಾರತ ಉತ್ತಮವಾಗಿ ಸಜ್ಜಾಗಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ 2023 ಮತ್ತು 2024 ಬ್ಯಾಚ್ಗಳ ಮಿಲಿಟರಿ ಎಂಜಿನಿಯರ್ ಸೇವೆಗಳ ಅಧಿಕಾರಿ ತರಬೇತುದಾರರನ್ನು ಉದ್ದೇಶಿಸಿ ಮಾತನಾಡಿದ ರಾಷ್ಟ್ರಪತಿಗಳು, ಸ್ವಾವಲಂಬನೆಯು ರಾಷ್ಟ್ರಗಳಿಗೆ ಕಾರ್ಯತಂತ್ರದ ಅಗತ್ಯತೆಯಾಗಿದೆ ಎಂದು ಹೇಳಿದ್ದಾರೆ. ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳು, ಸುಧಾರಿತ ತಂತ್ರಜ್ಞಾನ ಮತ್ತು ದೃಢವಾದ ದೇಶೀಯ ಕೈಗಾರಿಕಾ ನೆಲೆಯು ಒಂದು ರಾಷ್ಟ್ರದ ಕಾರ್ಯಾಚರಣೆಯ ಸಿದ್ಧತೆ ಮತ್ತು ಕಾರ್ಯತಂತ್ರದ ಪರಿಣಾಮಕಾರಿ ತತ್ವವನ್ನು ಹೆಚ್ಚಿಸಲು ಹೇಗೆ ಮುಖ್ಯವಾಗಿದೆ ಎಂಬುದಕ್ಕೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಸಾಬೀತಾಗಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ನಾವೀನ್ಯತೆಯನ್ನು ಅಳವಡಿಸಿಕೊಳ್ಳಲು, ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳಲು ಮತ್ತು ಅವರು ಕೈಗೊಳ್ಳುವ ಪ್ರತಿಯೊಂದು ಯೋಜನೆಯಲ್ಲಿ ಶ್ರೇಷ್ಠತೆಗಾಗಿ ಶ್ರಮಿಸುವಂತೆ ಅವರು ಯುವ ಅಧಿಕಾರಿಗಳಿಗೆ ಸಲಹೆಯನ್ನು ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ನವದೆಹಲಿಯಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರ ವಿಶೇಷ ನ್ಯಾಯವಾದಿ ನೆದರ್ಲ್ಯಾಂಡ್ಸ್ ರಾಣಿ ಮ್ಯಾಕ್ಸಿಮಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ನೇತೃತ್ವದ ಕ್ರಾಂತಿಯು ಹಣಕಾಸು ಸೇವೆಗಳನ್ನು ಹೆಚ್ಚು ಸುಲಭವಾಗಿ ಮತ್ತು ಕೈಗೆಟುಕುವಂತೆ ಮಾಡುತ್ತಿದೆ, ಸುಲಭತೆಯನ್ನು ಹೆಚ್ಚಿಸುತ್ತಿದೆ ಮತ್ತು ಜನರನ್ನು ಸಬಲೀಕರಣಗೊಳಿಸುತ್ತಿದೆ ಎಂಬುದರ ಕುರಿತು ಚರ್ಚೆ ನಡೆಸಲಾಯಿತು. ಭಾರತ ಪ್ರಪಂಚದಾದ್ಯಂತದ ಪಾಲುದಾರ ರಾಷ್ಟ್ರಗಳೊಂದಿಗೆ ತನ್ನ ಅನುಭವವನ್ನು ಹಂಚಿಕೊಳ್ಳಲು ಬದ್ಧವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆಯಿಂದ ಇದೇ 29 ಸೀಶೆಲ್ಸ್ ದೇಶಕ್ಕೆ ಭೇಟಿಯನ್ನು ನೀಡಲಿದ್ದು, ಸೀಶೆಲ್ಸ್ ರಾಷ್ಟ್ರೀಯ ದಿನದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಲಿದ್ದಾರೆ. ಭಾರತೀಯ ರಕ್ಷಣಾ ಪಡೆಗಳ ಒಂದು ತಂಡ ಮತ್ತು ಭಾರತೀಯ ನೌಕಾಪಡೆಯ 2 ಹಡಗುಗಳು ಈ ಆಚರಣೆಗಳಲ್ಲಿ ಭಾಗಿಯಾಗಲಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೀಶೆಲ್ಸ್ ಅಧ್ಯಕ್ಷರಾದಂಥ ಡಾಕ್ಟರ್ ಪ್ಯಾಟ್ರಿಕ್ ಹೆರ್ಮನಿ ಅವರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದು, ದ್ವಿಪಕ್ಷೀಯ ಸಹಕಾರದ ವಿವಿಧ ಕ್ಷೇತ್ರಗಳನ್ನು ಪರಿಶೀಲಿಸುವ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪ್ರಧಾನಮಂತ್ರಿಯವರು ಸೀಶೆಲ್ಸ್ ರಾಷ್ಟ್ರೀಯ ಸಂಸತ್ತನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಲಿದ್ದು, ಭಾರತೀಯ ಮೂಲದ ಸಮುದಾಯದ ಸದಸ್ಯರೊಂದಿಗೆ ಸಂವಾದವನ್ನು ಕೂಡ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಮಾದಕ ದ್ರವ್ಯ ಸಮನ್ವಯ ಕೇಂದ್ರದ 10 ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಮಾದಕ ದ್ರವ್ಯ ನಿಯಂತ್ರಣ ದಳ ಆಯೋಜನೆ ಮಾಡಿರುವ ಈ ಸಭೆಯಲ್ಲಿ ದೇಶಾದ್ಯಂತ ಮಾದಕ ದ್ರವ್ಯ ಕಳ್ಳ ಸಾಗಣೆ ಮತ್ತು ಮಾದಕ ದ್ರವ್ಯ ದುರುಪಯೋಗವನ್ನು ಎದುರಿಸುವ ಪ್ರಯತ್ನಗಳನ್ನು ಪರಿಶೀಲಿಸಲು ಮತ್ತು ಬಲಪಡಿಸಲು ಕೇಂದ್ರ ಸಚಿವಾಲಯಗಳು, ರಾಜ್ಯ ಸರ್ಕಾರಗಳು ಮತ್ತು ಮಾದಕ ದ್ರವ್ಯ ಕಾನೂನು ಜಾರಿ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ. ಈ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವರು ವಿವಿಧ ಪಾಲುದಾರರೊಂದಿಗೆ ವ್ಯಾಪಕ ಸಮಾಲೋಚನೆಗಳ ಮೂಲಕ ಸಿದ್ಧಪಡಿಸಲಾದ ಮಾದಕ ದ್ರವ್ಯ ನಿಯಂತ್ರಣ 2026-2029 ವಿಷನ್ ಡಾಕ್ಯುಮೆಂಟ್ ಅನ್ನು ಬಿಡುಗಡೆ ಮಾಡಲಿದ್ದಾರೆ. ಇದೇ ವೇಳೆ ಅಮಿತ್ ಶಾ ಅವರು ಎನ್ಸಿಬಿ ವಾರ್ಷಿಕ ವರದಿ 2025 ಕೂಡ ಬಿಡುಗಡೆ ಮಾಡಲಿದ್ದು, ಹಾಗೂ ಜಮ್ಮು ಮತ್ತು ಗುವಾಹಟಿಯಲ್ಲಿ ನೂತನವಾಗಿ ನಿರ್ಮಿಸಲಾದಂತಹ ಎನ್ಸಿಬಿ ವಲಯ ಕಚೇರಿಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ. ಮಾದಕ ವಸ್ತು ಕಳ್ಳಸಾಗಣೆ ವಿರುದ್ಧ ಸರ್ಕಾರದ ಶೂನ್ಯ ಸಹಿಷ್ಣುತಾ ನೀತಿಯನ್ನು ಬಲಪಡಿಸುವುದು ಮತ್ತು ಮಾದಕ ವಸ್ತು ಮುಕ್ತ ಭಾರತದ ದೃಷ್ಟಿಕೋನವನ್ನು ಮುನ್ನಡೆಸುವುದು ಈ ಸಭೆಯ ಮೂಲ ಉದ್ದೇಶವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದವು ಜಾಗತಿಕ ಆರ್ಥಿಕತೆಯನ್ನು ಬೆಂಬಲಿಸುವ ಶಕ್ತಿಯ ಗಣಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅಭಿಪ್ರಾಯಪಟ್ಟಿದ್ದಾರೆ. ಲಂಡನ್ನಲ್ಲಿ ನಡೆದಂತಹ ಇಂಡಿಯಾ ಗ್ಲೋಬಲ್ ಫೋರಂ ಯುಕೆ ಇಂಡಿಯಾ ವೀಕ್ ಉದ್ದೇಶಿಸಿ ಮಾತನಾಡಿದ ಅವರು, ಬ್ರಿಟನ್ನೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದವು ಭಾರತ ಇದುವರೆಗೆ ಮಾಡಿಕೊಂಡಿರುವಂತಹ ಅತ್ಯಂತ ಸಮಗ್ರ ಒಪ್ಪಂದವಾಗಿದೆ ಎಂದು ಹೇಳಿದ್ದಾರೆ. ಜುಲೈ 15 ಜಾರಿಗೆ ಬರಲಿರುವ ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಅನುಷ್ಠಾನಕ್ಕೆ ಎರಡೂ ದೇಶಗಳ ಸಿದ್ಧತೆಯನ್ನು ಪರಿಶೀಲಿಸಲು ಸಚಿವರು 3 ಬ್ರಿಟನ್ ಭೇಟಿಯಲ್ಲಿದ್ದಾರೆ. ಈ ಒಪ್ಪಂದವು ಜಾಗತಿಕ ಮೌಲ್ಯ ಸರಪಳಿಗಳಲ್ಲಿ ಎರಡೂ ದೇಶಗಳನ್ನು ಮತ್ತಷ್ಟು ಸಂಯೋಜಿಸುತ್ತದೆ ಮತ್ತು ಆರ್ಥಿಕ ಸಹಕಾರ ಹಾಗೂ ಬೆಳವಣಿಗೆಗೆ ನೂತನ ಮಾರ್ಗಗಳನ್ನು ತೆರೆಯುತ್ತದೆ ಎಂದು ಸಚಿವ ಪಿಯೂಷ್ ಗೋಯಲ್ ಪ್ರತಿಪಾದಿಸಿದ್ದಾರೆ. ರಕ್ಷಣೆ ಮತ್ತು ನಿರ್ಣಾಯಕ ಖನಿಜಗಳು ಸೇರಿದಂತೆ ಹಲವಾರು ಪ್ರಮುಖ ಕ್ಷೇತ್ರಗಳಲ್ಲಿ ಎರಡೂ ದೇಶಗಳು ಸಹಕಾರವನ್ನು ಸ್ಥಿರವಾಗಿ ವಿಸ್ತರಿಸುತ್ತವೆ ಎಂದು ಅವರು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಈ ತಿಂಗಳ 21ರಂದು ನಡೆದಂತಹ ನೀಟ್ UG 2026 ಮರುಪರೀಕ್ಷೆಯ ತಾತ್ಕಾಲಿಕ ಉತ್ತರ ಕೀಗಳ ಕುರಿತು ಪ್ರಶ್ನಿಸಲು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ಅಭ್ಯರ್ಥಿಗಳಿಗೆ ಅವಕಾಶ ನೀಡಿದೆ. ತಾತ್ಕಾಲಿಕ ಉತ್ತರ ಕೀಗಳು ಅಧಿಕೃತ ನೀಟ್ ವೆಬ್ಸೈಟ್ www.neet.nta.in ಲಭ್ಯವಿದೆ. ಈ ತಿಂಗಳ 28ರವರೆಗೆ ಪ್ರತಿ ಪ್ರಶ್ನೆಗೆ 200 ರೂಪಾಯಿ ಶುಲ್ಕವನ್ನು ಪಾವತಿಸುವ ಮೂಲಕ ಅಭ್ಯರ್ಥಿಗಳು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು. ಸವಾಲನ್ನು ಸ್ವೀಕರಿಸಿದರೆ ಶುಲ್ಕವನ್ನು ಮರುಪಾವತಿಸಲಾಗುತ್ತದೆ ಎಂದು NTA ತಿಳಿಸಿದೆ. ಮರುಪರೀಕ್ಷೆಯಲ್ಲಿ ಹಾಜರಾದ ಅಭ್ಯರ್ಥಿಗಳು ಶುಲ್ಕ ಮರುಪಾವತಿಗಾಗಿ ತಮ್ಮ ಬ್ಯಾಂಕ್ ಖಾತೆ ವಿವರಗಳನ್ನು ದೃಢೀಕರಿಸಲು ಮತ್ತು ನವೀಕರಿಸಲು NTA ಪೋರ್ಟಲ್ ಅನ್ನು ಸಹ ತೆರೆದಿದೆ. ಬ್ಯಾಂಕ್ ಖಾತೆ ವಿವರಗಳನ್ನು ನವೀಕರಿಸಲು ಈ ತಿಂಗಳ 30 ಕೊನೆಯ ದಿನಾಂಕವಾಗಿದೆ ಎಂದು NTA ತಿಳಿಸಿದೆ. ವೆನೆಜುವೆಲಾದಲ್ಲಿ ಸಂಭವಿಸಿದಂತಹ 2 ಪ್ರಬಲ ಭೂಕಂಪಗಳಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 188 ಏರಿಕೆಯಾಗಿದೆ ಎಂದು ವೆನೆಜುವೆಲಾದ ರಾಷ್ಟ್ರೀಯ ಸಂಸತ್ ಅಧ್ಯಕ್ಷರಾದಂತಹ ಜಾರ್ಜ್ ರೋಡ್ರಿಗ್ರೆಸ್ ತಿಳಿಸಿದ್ದಾರೆ. ಭೂಕಂಪದಿಂದಾಗಿ 1520 ಜನರು ಗಾಯಗೊಂಡಿದ್ದಾರೆ. ಸುಮಾರು 200 ಜನರು ಅವಶೇಷಗಳ ಅಡಿ ಸಿಲುಕಿಕೊಂಡಿದ್ದಾರೆ. ಅವಶೇಷಗಳ ಅಡಿ ಸಿಲುಕಿಕೊಂಡವರ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ರಾಜಧಾನಿ ಕ್ಯಾರಕಾಸ್ನ ಪಶ್ಚಿಮಕ್ಕೆ 160 ಕಿಲೋಮೀಟರ್ ದೂರದಲ್ಲಿ 7.2 ಮತ್ತು 7.5 ತೀವ್ರತೆಯ ಪ್ರಬಲ ಭೂಕಂಪಗಳು ಸಂಭವಿಸಿದ ನಂತರ ಕನಿಷ್ಠ 2927 ಕುಟುಂಬಗಳು ತಮ್ಮ ಮನೆಗಳನ್ನು ಕಳೆದುಕೊಂಡಿವೆ ಎಂದು ಜಾರ್ಜ್ ರೋಡ್ರಿಗಸ್ ಮಾಹಿತಿಯನ್ನು ನೀಡಿದ್ದಾರೆ. ದೇಶದ ವಿವಿಧ ಭಾಗಗಳಲ್ಲಿ ಇಂದು ಅಶೂರಾ ಎ ಮೊಹರಂ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಲಾಗುತ್ತಿದೆ. ಕರ್ಬಲಾದಲ್ಲಿ ಸತ್ಯ ಸದಾಚಾರ ಮತ್ತು ನ್ಯಾಯವನ್ನು ಎತ್ತಿಹಿಡಿಯಲು ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಪ್ರವಾದಿ ಮೊಹಮ್ಮದ್ ಅವರ ಮೊಮ್ಮಗ ಹಜರತ್ ಇಮಾಮ್ ಹುಸೇನ್ ಮತ್ತು ಅವರ ಸಹಚರರ ಹುತಾತ್ಮತೆಯನ್ನು ಈ ದಿನ ಪ್ರತಿಬಿಂಬಿಸುತ್ತದೆ. ಈ ಸಂದರ್ಭದಲ್ಲಿ ತಾಜಿಯ ಮೆರವಣಿಗೆಗಳನ್ನು ಆಯೋಜನೆ ಮಾಡಲಾಗಿದೆ. ಕರ್ಬಲಾದಲ್ಲಿ ಹುತಾತ್ಮರ ಅತ್ಯುನ್ನತ ತ್ಯಾಗವನ್ನು ಎತ್ತಿ ತೋರಿಸುವಂತಹ ಮಜಾಲಿಗಳು ಅಥವಾ ಧಾರ್ಮಿಕ ಸಭೆಗಳನ್ನು ಸಹ ಆಯೋಜನೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ವ್ಯಾಪಕವಾದ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ. ಕೈಗಾರಿಕಾ ಮತ್ತು ವಾಣಿಜ್ಯ LPG ಗ್ರಾಹಕರಿಗೆ ದೊಡ್ಡ ಪರಿಹಾರವಾಗಿ ಕೇಂದ್ರ ಸರ್ಕಾರ ದೇಶೀಯವಲ್ಲದ ಪ್ಯಾಕ್ ಮಾಡಿದ LPG ಪೂರೈಕೆಯ ಮೇಲಿನ ಎಲ್ಲ ರೀತಿಯ ನಿರ್ಬಂಧಗಳನ್ನು ತೆಗೆದುಹಾಕಿದೆ. ಅಲ್ಲದೆ ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಮೊದಲು ಇದ್ದ ಮಟ್ಟಕ್ಕೆ ಸರಬರಾಜುಗಳನ್ನು ಪುನಃ ಸ್ಥಾಪಿಸಿದೆ. ಬಿಕ್ಕಟ್ಟಿನ ಆರಂಭದಲ್ಲಿ ಸ್ಥಗಿತಗೊಳಿಸಲಾಗಿದ್ದಂತಹ ಬೃಹತ್ LPG ಪೂರೈಕೆಯನ್ನು ಬಿಕ್ಕಟ್ಟಿನ ಪೂರ್ವ ಬಳಕೆಯ ಮಟ್ಟಕ್ಕಿಂತ 50% ಸಡಿಲಿಸಲಾಗಿದೆ. ಇದು ವಾಣಿಜ್ಯ ಮತ್ತು ಕೈಗಾರಿಕಾ ಗ್ರಾಹಕರಿಗೆ ಗಮನಾರ್ಹ ಪರಿಹಾರವನ್ನು ನೀಡುತ್ತದೆ. LPG ಪೂರೈಕೆ ಪರಿಸ್ಥಿತಿಯಲ್ಲಿ ಇತ್ತೀಚಿನ ಸುಧಾರಣೆಯ ನಂತರ ಪುನಃಸ್ಥಾಪಿತವಾಗಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಮ್ಯಾಂಚೆಸ್ಟರ್ನ ಎಮಿರೇಟ್ಸ್ ಓಲ್ಡ್ ಟ್ರಾಫರ್ಡ್ ಕ್ರೀಡಾಂಗಣದಲ್ಲಿ ನಡೆದಂತಹ ICC ಮಹಿಳಾ T20 ವಿಶ್ವಕಪ್ ಕ್ರಿಕೆಟ್ನ ಎ ಗುಂಪಿನ ಪಂದ್ಯದಲ್ಲಿ ಬಾಂಗ್ಲಾದೇಶ ವಿರುದ್ದ ಭಾರತ 5 ವಿಕೆಟ್ಗಳಿಂದ ಭರ್ಜರಿ ಗೆಲುವು ದಾಖಲಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಬಾಂಗ್ಲಾದೇಶ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ನಷ್ಟಕ್ಕೆ 136 ರನ್ ಗಳಿಸಿತು. ಭಾರತದ ಪರ ರಾಧಾ ಯಾದವ್ 3 ವಿಕೆಟ್ ಮತ್ತು ಶ್ರೀಚರಣಿ 2 ವಿಕೆಟ್ ಕಬಳಿಸಿದರು. ಗೆಲುವಿನ ಗುರಿ ಬೆನ್ನತ್ತಿದಂತಹ ಭಾರತ 16.5 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 139 ರನ್ ಗಳಿಸುವ ಮೂಲಕ ಗೆಲುವಿನ ನಗೆಯನ್ನು ಬೀರಿತು. 34 ಎಸೆತಗಳಲ್ಲಿ 53 ರನ್ ಸಿಡಿಸಿದಂತಹ ಶಫಾಲಿ ವರ್ಮಾ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಭಾರತ ಪುರುಷರ ತಂಡ ಇಂದು ಬೆಲ್ಫಾಸ್ಟ್ನಲ್ಲಿ ಮೊದಲ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯದಲ್ಲಿ ಆತಿಥೇಯ ಐರ್ಲೆಂಡ್ ವಿರುದ್ದ ಸೆಣಸಾಟ ನಡೆಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 6 ಗಂಟೆಗೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಕ್ಕಟ್ಟಿನ ಸಮಯದಲ್ಲಿ ಆರ್ಥಿಕ ಸ್ಥಿರತೆ ಕಾಪಾಡಿಕೊಳ್ಳಲು ಭಾರತ ಉತ್ತಮವಾಗಿ ಸಜ್ಜಾಗಿದೆ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ನೆದರ್ಲ್ಯಾಂಡ್ಸ್ ರಾಣಿ ಮ್ಯಾಕ್ಸಿಮಾ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ವೆನೆಜುವೆಲಾ ಭೂಕಂಪ, ಮೃತರ ಸಂಖ್ಯೆ 188 ಏರಿಕೆ, ಮುಂದುವರಿದ ರಕ್ಷಣಾ ಕಾರ್ಯಾಚರಣೆ. ಮಹಿಳಾ T20 ಕ್ರಿಕೆಟ್, ಬಾಂಗ್ಲಾದೇಶ ವಿರುದ್ದ ಭಾರತ ತಂಡಕ್ಕೆ 5 ವಿಕೆಟ್ಗಳ ಭರ್ಜರಿ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
3: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನ್ಯಾಗ 102.1 ಮೆಗಾಹರ್ಟ್ಸ್ಗಳು. ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಕೇಳೋಣ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಂಗಡಿಗರ ಸ್ವರಗಳಲ್ಲಿ ಗುರಿ ಸಿನಿಮಾದ ಗೀತೆ. ಚಿ ಉದಯಶಂಕರ್ ಅವರ ಗೀತ ರಚನೆಗೆ ರಾಗ ಸಂಯೋಜಿಸಿದ್ದಾರೆ ರಾಜನ್ ನಾಗೇಂದ್ರ.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನುನ ಫೀಸ್ ನದ್ದು
1: ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
2: ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಉಮರ್ ಮತ್ತು ಸಂಗಡಿಗರ ಸ್ವರಗಳಲ್ಲಿ ದ್ರೋಹಿ ಸಿನಿಮಾದ ಗೀತೆ. ಸಂಗೀತ ಕೆ ವಿಜಯಕುಮಾರ್, ಸಾಹಿತ್ಯ ಪ್ರಕಾಶ್ ಶ್ಯಾಮ್ ಕಮ್ಮಾರ್ ಅವರದು.

ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಗ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಂಧವರ ಈಗ ಸಮಯ ಸರಿಯಾಗಿ 8:30:15 ಕೇಳೋಣ ನಬಿ ಬೇಗ್ ಮತ್ತು ಸಂಗಡಿಗರಿಂದ ಮೊಹರಂ ಭಕ್ತಿಗೀತೆಗಳನ್ನು. ತಬಲಾ ಸಾಥಿ ಎಎಸ್ ಸುರೇಶ್, ಹಾರ್ಮೋನಿಯಂ ಸಾಥಿ ವಿಜಯರಾವ್, ಕೋರಸ್ ಅನ್ವರ್ ಮಾಡಿಗಿರಿ ಮತ್ತು ನೂರ್ ಮೊಹಮ್ಮದ್.

ಶ್ರೋತೃ ಬಂಧವರು, ಇದುವರೆಗೆ ನಬಿ ಬೇಗ್ ಮತ್ತು ಸಂಗಡಿಗರಿಂದ ಮೊಹರಂ ಭಕ್ತಿಗೀತೆಗಳನ್ನು ಆಲಿಸಿದರೆ ತಬಲಾ ಸಾಥಿ ಎಎಸ್ ಸುರೇಶ್, ಹಾರ್ಮೋನಿಯಂ ಸಾಥಿ ವಿಜಯರಾವ್, ಕೋರಸ್ ಅನ್ವರ್ ಮಾಡಗಿರಿ ಮತ್ತು ನೂರ್ ಮೊಹಮ್ಮದ್ ಅವರದಾಗಿತ್ತು. ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ. FM ಕಂಪನಿಯಾಗ 102.1 ಮೆಗಾಹರ್ಟ್ಸ್ಗಳು. ಸಮಯ ಸರಿಯಾಗಿ 9 ಗಂಟೆ. ಪ್ರಕಟಣೆಗಳು.

0: ಒಂದು ವರ್ಷದ ಯುಜಿ ಡಿಪ್ಲೊಮೋ ಕೋರ್ಸ್ ಮತ್ತು ಉದ್ಯೋಗಾವಕಾಶ ಕುರಿತು ಪ್ರಕಟಣೆ ಹೀಗಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಹಾಗೂ ದ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಪಿಯುಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗಾಗಿ ದೃಷ್ಟಿಹೀನರ ಪುನರ್ವಸತಿ ವಿಷಯದಲ್ಲಿ ಒಂದು ವರ್ಷದ ಯುಜಿ ಡಿಪ್ಲೊಮೋ ಕೋರ್ಸ್ ಪ್ರಾರಂಭವಾಗುತ್ತಿದೆ. ಈ ಕೋರ್ಸ್ನ ಮುಖ್ಯಾಂಶಗಳು ಹೀಗಿವೆ. ದೃಷ್ಟಿಹೀನರ ಪುನರ್ವಸತಿ ವಿಷಯದಲ್ಲಿ ದೇಶದಲ್ಲಿಯೇ ಮೊದಲ ಬಾರಿಗೆ ಒಂದು ವರ್ಷದ ಯುಜಿ ಡಿಪ್ಲೊಮೋ ಕೋರ್ಸ್ ಇದಾಗಿದೆ. ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ಹಾಗೂ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ಆಸಕ್ತಿ ಇರುವವರಿಗೆ ಇದೊಂದು ಸುವರ್ಣಾವಕಾಶವಾಗಿದೆ. ಕೋರ್ಸ್ ಯಶಸ್ವಿಯಾಗಿ ಪೂರ್ಣಗೊಳಿಸಿದವರಿಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ವತಿಯಿಂದ ಡಿಪ್ಲೊಮೋ ಪ್ರಮಾಣಪತ್ರ ನೀಡಲಾಗುತ್ತದೆ. ಕೋರ್ಸ್ ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ 15,000 ಶಿಷ್ಯ ವೇತನದೊಂದಿಗೆ ದ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಸಂಸ್ಥೆಯಲ್ಲಿ ಒಂದು ವರ್ಷದ ಪ್ರಾಯೋಗಿಕ ತರಬೇತಿ, ನಂತರ ವರ್ಷದಿಂದ 23,000 ರೂಪಾಯಿಗಳ ವೇತನದೊಂದಿಗೆ NAB ಅಥವಾ ಇತರೆ NGOಗಳಲ್ಲಿ ಉದ್ಯೋಗಾವಕಾಶ ದೊರೆಯಬಹುದಾಗಿದೆ. ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜುಲೈ 4, 2026 ಆಗಿದೆ. ಅರ್ಜಿಯನ್ನು www.bcu.karnataka.gov.in ಮೂಲಕ ಲಾಗಿನ್ ಆಗಿ ಅರ್ಜಿಗಳನ್ನು ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9538-6531-80 ಅಥವಾ 6363-8912-84 ಅಥವಾ 9611-92-42-11.
1: ಆತ್ಮೀಯ ಕೇಳುಗರೆ, ಪ್ರತಿ ಶುಕ್ರವಾರ ಬೆಳಿಗ್ಗೆ 9:30 ಚಿತ್ರಗೀತೆಗಳನ್ನು ಆಧರಿಸಿದ ಹನಿ ಹನಿ ಇಬ್ಬನಿ ಮುಂಜಾನೆಯ ಮಧುರ ಗೀತೆಗಳ ಸಂಭ್ರಮ. ಈ ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ BM ಶರಭೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ದೇವಿನಬೆಂಚಿ. ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9:30 ಹನಿ ಹನಿ ಇಬ್ಬನಿ.

ಪ್ರಕಟಣೆಗಳನ್ನು ಆಲಿಸಿದರೆ. ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ, FM ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಕೇಳುಗರೆ, ಸಮಯ 9:05 ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಮೂಡಿಬರುವುದು.

0: ரேடியோவாணி. ವಂದೇ ಮಾತರಂ 150ರ ಸಂಭ್ರಮ ಆಕಾಶವಾಣಿಗೆ 90ರ ಸಂಭ್ರಮ ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ ಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ವಾಯುಸೇನೆಯ ನಿವೃತ್ತ ವಾರಂಟ್ ಅಧಿಕಾರಿ ಶ್ರೀಧರ್ ಭಟ್ ಅವರು.
1: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಭಾರತೀಯ ವಾಯುಸೇನೆ ದೇಶದ ಸುರಕ್ಷತೆಯಲ್ಲಿ ಸದಾ ಮಹತ್ವವಾದ ಪಾತ್ರವನ್ನು ವಹಿಸಿದೆ. ಇವತ್ತು ನಮ್ಮೊಂದಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋರು ಭಾರತೀಯ ವಾಯುಸೇನೆಯಲ್ಲಿ ವಾರಂಟ್ ಆಫೀಸರ್ ಆಗಿ ನಿವೃತ್ತಿ ಹೊಂದಿದಂತಹ ಸುಮಾರು 26 ವರ್ಷಗಳ ದೀರ್ಘ ಸೇವೆಯನ್ನ ಭಾರತೀಯ ವಾಯುಸೇನೆಯ ಮೂಲಕ ದೇಶಕ್ಕೆ ನೀಡಿದಂತಹ ಶ್ರೀಧರ ಭಟ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಶ್ರೀಧರ್ ಭಟ್ ಅವರೇ. ಜೈ ಹಿಂದ್.
2: ನಮಸ್ಕಾರ. ಜೈ ಹಿಂದ್.
1: ಶ್ರೀಧರ್ ಭಟ್ ಅವರೇ, ನೀವು ಮೂಲತಃ ಎಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇಂದ ಬಂದವರು, ಅಲ್ಲಿಂದ ಎಲೆಕ್ಟ್ರಿಕಲ್ ಓದ್ತೀರ, ಅದರಲ್ಲೂ ಕರ್ನಾಟಕದ ಒಂದು ಕೊನೆಯ ಭಾಗ ಅದು ಕಾಸರಗೋಡು ಮೂಲದಿಂದ ಬಂದವರು, ಅಲ್ಲಿಂದ ನಿಮಗೆ ಸೈನ್ಯಕ್ಕೆ ಸೇರುವಂತಹ ಒಂದು ಅವಕಾಶ ಹೇಗಾಯ್ತು? ಮತ್ತೆ ಸೈನ್ಯದಲ್ಲಿ ಈ ಹಿಂದೆ ಸೇರಿದಂಥವ್ರು ಯಾರಾದರೂ ನಿಮ್ಮ ಮನೆಗಳಲ್ಲಿ ನಿಮ್ಮ ಸುತ್ತಮುತ್ತಲು ನಿಮ್ಗೆ ಸ್ಫೂರ್ತಿದಾಯಕವಾಗಿ ಇದ್ರ ಹೇಗೆ?
2: ಭಾರತೀಯ ವಾಯುಸೇನೆಯ ಸೇವೆ 1980 ಇಸವಿಯಿಂದ ಶುರುವಾಗಿತ್ತು. ಆ ಸಂದರ್ಭಗಳಲ್ಲಿ ಈಗಿನ ತರ ತಂತ್ರಾಂಶ ಅಥವಾ ಜಾಲತಾಣಗಳು ಯಾವುದು ಇರಲಿಲ್ಲವಾಗಿತ್ತು. ನಾವು ಪ್ರಧಾನವಾಗಿ ವೃತ್ತಪತ್ರಿಕೆಯನ್ನೇ ಅಂದ್ರೆ ನ್ಯೂಸ್ ಪೇಪರ್ಸ್ ಅನ್ನೇ ಅವಲಂಬಿಸಿಕೊಂಡು ಜೀವನ ನಡೆಸಬೇಕಾದಂತ ಸಂದರ್ಭ ಹೋದಾಗಿತ್ತು ಅವಾಗ. ಸೊ ಆದ್ರಿಂದ 79-80 ದಶಕದಲ್ಲಿ ನಾನು ಡಿಗ್ರಿ ಅಂದ್ರೆ BSc ಕೋರ್ಸ್ಗೆ ಸೇರಿದಂತ ಸಂದರ್ಭ.
1: ಎಲ್ಲಿ ಸೇರಿದ್ರಿ?
2: ನಾವು ಡಿಗ್ರಿಗೆ ಕಾಸರಗೋಡಲ್ಲಿ ಗವರ್ಮೆಂಟ್ ಕಾಲೇಜಿಗೆ ಜಾಯಿನ್ ಆಗಿದ್ದೆ. ಏತನ್ಮಧ್ಯೆ ವೃತ್ತ

0: ಪತ್ರಿಕೆಯಲ್ಲಿ ಭಾರತೀಯ ವಾಯುಸೇನೆಗೆ ಸೇರ್ಪಡೆ ಎಂಬ ವಿಚಾರವಾಗಿ ಒಂದು ಜಾಹೀರಾತನ್ನ ಭಾರತೀಯ ವಾಯುಸೇನೆಯಿಂದ ಪ್ರಕಟವಾಗಿತ್ತು ಕನ್ನಡ ವಾರ್ತಾ ಪತ್ರಿಕೆಯಲ್ಲಿ. ಅದನ್ನು ನೋಡಿ ನಾವು ಇದಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ವಿ. ಅರ್ಜಿಯನ್ನು ಸಲ್ಲಿಸಿ ಆದಮೇಲೆ ನಮಗೆ ಬೆಂಗಳೂರಿಗೆ ಲಿಖಿತ ಪರೀಕ್ಷೆ, ಸಂದರ್ಶನಕ್ಕೆ ಮತ್ತು ದೈಹಿಕ ಪರೀಕ್ಷೆ ಇತ್ಯಾದಿಗಳಿಗೆ ನಮಗೆ ಕರೆ ಬಂತು. ಹಾಗೆ ನಾವು 1980 ಆಗಸ್ಟ್ ತಿಂಗಳಲ್ಲಿ ಬೆಂಗಳೂರಿಗೆ ಬಂದು ಅಲ್ಲಿ ನಮಗೆ 3 ದಿನಗಳ ಕಾಲ ಪರೀಕ್ಷೆ ನಡೆಸಿದ್ರು. ಅದರಲ್ಲಿ ಮೊದಲನೇದಾಗಿ ನಮಗೆ ಇದ್ದಂಥದ್ದು ಲಿಖಿತ ಪರೀಕ್ಷೆ. ಲಿಖಿತ ಪರೀಕ್ಷೆಯಲ್ಲಿ ಅದು ವೈಜ್ಞಾನಿಕ ವಿಚಾರಗಳವಾಗಿ, ಇಟ್ ವಾಸ್ ಎ ಟೆಕ್ನಿಕಲ್ ರಿಟನ್ ಟೆಸ್ಟ್, ನಾಟ್ ಫಾರ್ ದ ಅಡ್ಮಿನಿಸ್ಟ್ರೇಟಿವ್ ಜಾಬ್ ಇದ್ದದಲ್ಲ. ಆ ಟೆಕ್ನಿಕಲ್ ಎಕ್ಸಾಮಿನೇಷನ್ ಅಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಮೇಲೆ ನಮಗೆ ಯಾವ ಸ್ಟ್ರೀಮ್ಗೆ ಕಳಿಸುತ್ತಾರೆ ಅನ್ನೋದು ಗೊತ್ತಾಗುವಂತದ್ದು. ಅಂದ್ರೆ ಒಂದು ವಿಮಾನ ಅಂತ ಹೇಳಿದೆ ಕೂಡಲೇ ಮೇಡಮ್, ಅದರಲ್ಲಿ ವಿದ್ಯುತ್ ವಿಭಾಗ ಇದೆ, ಉಪಕರಣ ವಿಭಾಗ ಅಂತ ಹೇಳಿದೆ, ಏರ್ಫ್ರೇಮ್ ಸ್ಟ್ರಕ್ಚರ್ಸ್ ಅಂತ ಹೇಳಿದೆ, ಇಂಜಿನ್ ವಿಭಾಗ ಇದೆ, ಶಸ್ತ್ರಾಸ್ತ್ರಗಳ ವಿಭಾಗ ಆರ್ಮಮೆಂಟ್ ಅಂತ ಹೇಳಿದೆ, ರಡಾರ್, ರೇಡಿಯೋ, ಇತರ ಬೇರೆ ಬೇರೆ ಸಿಸ್ಟಮ್ಗಳು ಇವೆ. ವಿಮಾನವನ್ನ ಸನ್ನದ್ಧ ಸ್ಥಿತಿಯಲ್ಲಿ ಇಡಬೇಕಿದ್ರೆ ಬೇರೆ ಬೇರೆ ವಿಭಾಗಗಳ ಪರಿಣಿತರು ಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ನಮ್ಮನ್ನ ನನ್ನ ಲಿಖಿತ ಪರೀಕ್ಷೆಯ ಆಧಾರ ನನ್ನ ಅದರಲ್ಲಿ ಮಾಡಿರುವಂತಹ ನನ್ನ ಸಾಧನೆಯ ಮೇಲಿಂದ ನನಗೆ ವಿಮಾನದ ವಿದ್ಯುತ್ ವಿಭಾಗದಲ್ಲಿ ತರಬೇತಿ ತೆಗೆದುಕೊಳ್ಳುವಂತೆ ನನ್ನ ಆಯ್ಕೆ ಮಾಡುದು.
1: ಆ ಕಾಲದಲ್ಲಿ ವಿಮಾನ ನೋಡೋದು ಬಹಳ ಅಪರೂಪ ಆಗಿತ್ತು.
0: ಹೌದು,
1: ಈಗ ಎಲ್ಲ ಕಡೆಗೂ ವಿಮಾನ ನಿಲ್ದಾಣಗಳಾಗಿದ್ದಾವೆ, ವಿಮಾನ ಏನು ಹೊಸದಲ್ಲ. ಆದ್ರೆ ನೀವು ಹೇಳ್ತಾ ಇರೋ ಹಾಗೆ 79-80 ಹೊತ್ತಿಗೆ ವಿಮಾನ ಅನ್ನೋದು ನಾವು ಕೇಳ್ತಿದ್ವಿ ಹೊರತು ಅದನ್ನ ಎಲ್ಲೂ ನೋಡ್ತಿರ್ಲಿಲ್ಲ. ಅಂತ ಹೊತ್ತಿನಲ್ಲಿ ಒಂದು ಜಾಹೀರಾತನ್ನ ನೋಡಿ ಕೆಲಸಕ್ಕೆ ನೀವು ಅಪ್ಲೈ ಮಾಡ್ತೀರಿ ಅಂತಂದ್ರೆ ಹೇಗೆ ಧೈರ್ಯ ಮಾಡಿದ್ರಿ? ಒಂದು ವಿಮಾನದಲ್ಲಿ ಯಾವ ಕೆಲಸ ಸಿಗುತ್ತೆ ಅನ್ನೋದು ನಿಮ್ಗೇನ್ ಗೊತ್ತಿರಲ್ಲ. ಓದಿದ್ ಬಿ ಎಸ್ಸಿಗೂ ಮತ್ತೆ ವಿಮಾನಕ್ಕೂ ಯಾವ ಸಂಬಂಧ ಇದೆ? ಇಂತಹ ಅನುಮಾನಗಳು ಬರ್ಲಿಲ್ವಾ ಅವಾಗ?
0: ಬಂತು ಅಂದ್ರೆ ಎಲ್ಲೋ ನನ್ನ ಮನಸ್ಸಿನ ಒಂದು ಮೂಲೆಯಲ್ಲಿ ತಾಂತ್ರಿಕ ವಿಭಾಗದಲ್ಲಿ ನಾನು ಮುಂದುವರೆದು ದೇಶ ಸೇವೆ ಮಾಡಬೇಕು ಅನ್ನುವಂತ ಒಂದು ಸ್ತುಪ್ತ ಭಯಕ್ಕೆ ಮನಸ್ಸಿನೊಳಗಡೆ ಇತ್ತು ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ನಾನು ಹೈಸ್ಕೂಲ್ನಲ್ಲಿ ಓದುವಾಗ ಅಥವಾ PUC ಓದುವ ಸಂದರ್ಭದಲ್ಲಿ ನಮ್ಮ ಆಕಾಶದಲ್ಲಿ ವಿಮಾನಗಳು ಹೋಗುವಾಗ ಅದರ ಬಗ್ಗೆ ನಾವು ದೃಷ್ಟಿಸಿ ನೋಡಿಕೊಂಡು ಇದು ವಿಮಾನ ಹೇಗೆ ಹಾರುತ್ತೆ, ಇದರ ವಿಚಾರಗಳೇನು, ಹೌ ಡಸ್ ದ ಏರ್ಕ್ರಾಫ್ಟ್ ಫ್ಲೈ, ಅಂದ್ರೆ ವಿಮಾನ ಹೇಗೆ ಹಾರುತ್ತೆ ಹೇಳಿ, ಇಂಥ ವಿಚಾರವಾಗಿ ಮನಸ್ಸೊಳಗೆ ಹಲವಾರು ಪ್ರಶ್ನೆಗಳು ಉದ್ಭವಿಸಿತ್ತು. ಆ ಸಂದರ್ಭದಲ್ಲಿ ಒಂದು ಅವಕಾಶ ಬಂದಾಗ ಈಗ ಒಂದು ಅರ್ಜಿ ಹಾಕಿ ಮುಂದೆ ದೇಶ ಸೇವೆಗೆ ಹೋಗುವಂತ ಒಂದು ಪ್ರಮೇಯ ಸಿಕ್ಕಿದೆ ಅಂತ ಹೇಳುವ ಉದ್ದೇಶದಿಂದ ನಾವು ಇದಕ್ಕೆ ಒಂದು
1: ಅರ್ಜಿ. ಸ್ವಪ್ರಯತ್ನ
0: ನಾವು ಶಾಲೆಯಲ್ಲಿ ಎಲ್ಲ ವಿಷಯಗಳಲ್ಲಿ ನಾನು 90% ಪ್ಲಸ್ ಮಾರ್ಕ್ ನ ತೆಗೆದುಕೊಂಡು ಮುಂದೆ ಬಂದವನು. ಸೊ ಇಂತ ವಿಚಾರದಲ್ಲಿ ಈಗಿನ ತರದಲ್ಲಿರುವ ಕೋಚಿಂಗ್ ಸೆಂಟರ್ಗಳು ಅಥವಾ ಬೇರೆ ತರಬೇತಿ ಕೇಂದ್ರಗಳು ಆ ಕಾಲದಲ್ಲಿ ಇದ್ದಿರಲಿಲ್ಲ. ಸೊ ಆವಾಗ ನಾವು ಬೇರೆ ಬೇರೆ ಕಡೆಯಿಂದ ಮಾಹಿತಿ ಸಂಗ್ರಹಿಸಿ ಅದರ ಮೂಲಕನೇ ನಾವು ಪ್ರೇರಣೆ ಪಡ್ಕೊಂಡು ಮುಂದೆ ಹೋಗುವಂತ ಒಂದು ಕಾಲ ಇತ್ತು. ನಮ್ಮ ಮನೆಯಲ್ಲಿ ಒಂದು ಅವಿಭಕ್ತ ಕುಟುಂಬ, ದೊಡ್ಡ ಫ್ಯಾಮಿಲಿಯಿಂದ ಬಂದವರು. ಸೊ ಅದರಿಂದ ನಾವೊಂದು
1: ಉದ್ಯೋಗ ಅನಿವಾರ್ಯ ಆಗಿತ್ತು.
0: ಬಟ್ ನಾವು ಮಧ್ಯಮ ವರ್ಗದವರು. ಸೊ ಆದ್ರಿಂದ ವಾಯುಸೇನೆಗೆ ಸೇರಿ ದೇಶ ಸೇವೆ ಮಾಡ್ಕೊಂಡು ತನ್ಮೂಲಕ ಒಂದು ಒಳ್ಳೆಯ ಉದ್ಯೋಗ ಪಡ್ಕೊಂಡು ನಮ್ಮ ಒಂದು ಕ್ಯಾರಿಯರ್ ಬಿಲ್ಡಪ್ ಮಾಡಬೇಕು ಹೇಳುವಂತ ಒಂದು ಭಾವನೆ ಬಂದಿತ್ತು.
1: ಹೀಗೆ ಅಕಸ್ಮಾತ್ ಆಗಿ ವಾಯುಸೇನೆಯ ಒಂದು ಜಾಹೀರಾತು ನಿಮ್ಮ ಎದುರಿಗೆ ಬಂತು, ನಂತರ ಅದೇ ನಿಮ್ಮ ಬದುಕನ್ನ ಕಟ್ಕೊಡ್ತು.
0: ಹೌದು, ಆ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಿಂದ ಅಥವಾ ನಮ್ಮ ಕರ್ನಾಟಕ ದಕ್ಷಿಣ ಜಿಲ್ಲೆಯಿಂದ ನನ್ನಿಂದ ಒಂದು 2-4 ವರ್ಷ ಹೆಚ್ಚಿನ ವಯಸ್ಸಿನವರು ಸುಮಾರು ಜನ ಭಾರತೀಯ ವಾಯುಸೇನೆಗೆ, ಭಾರತೀಯ ಸೈನ್ಯಕ್ಕೆ ಅಥವಾ ಭಾರತೀಯ ನೌಕಾದಳಕ್ಕೆ ಸೇರಿದವರಿದ್ರು. ಆ ಮೂಲಕನು ಸ್ವಲ್ಪ ಮಾಹಿತಿ ನಾನು ಪಡ್ಕೊಂಡು ಅದರಿಂದ ಒಂದು ಭಾರತೀಯ ವಾಯು ಸೇರುವಂತಹ ಒಂದು ಸುವರ್ಣ ಅವಕಾಶ ಸಿಕ್ಕಿತ್ತು ಅಂತ ಹೇಳಿ.
1: ಅಂದ್ರೆ ಮಂಗಳೂರಿನ ಪಕ್ಕದ ಕಾಸರಗೋಡು, ಪಕ್ಕಾ ಕರಾವಳಿ ತೀರ, ಅಲ್ಲಿಂದ ನೀವು ಬಂದಿದ್ದು ತಂಪು ಹವೆಯ ಬೆಂಗಳೂರಿಗೆ.
0: ಹೌದು,
1: ಬೆಂಗಳೂರಲ್ಲಿ ಟ್ರೈನಿಂಗ್ ಆಯ್ತು ನಿಮಗೆ.
0: ಹೌದು ಹೌದು,
1: ಎಲ್ಲ ತರಬೇತಿ ಎಷ್ಟು ಕಾಲ
0: ಅಂದ್ರೆ ನಾವು ಭಾರತೀಯ ವಾಯುಸೇನೆ ಸೇರಿದ ಮೇಲೆ ಆರಂಭದ 6 ತಿಂಗಳಲ್ಲಿ ಅವರು ದಿನಕ್ಕೆ ಒಂದು 8 ಗಂಟೆ ನಮಗೆ ತರಬೇತಿ ಇದ್ರೆ ಅದರಲ್ಲಿ ದಿನಾಲು 3 ಗಂಟೆ ಕಾಲ ನಮಗೆ ದೈಹಿಕವಾಗಿ ನಮಗೆ ಕವಾಯತು ಮಾಡಿಸ್ತಾ ಇದ್ರು. ಆಮೇಲೆ ನಮ್ಮ ಟೆಕ್ನಿಕಲ್ ಸಬ್ಜೆಕ್ಟ್ ಬಗ್ಗೆ ಟ್ರೈನಿಂಗ್ ಕೊಡುವವರು ಅಂತ ಹೇಳಿದ್ರೆ ಬೆಳಗ್ಗೆ ನಾವು 4 ಗಂಟೆಯಿಂದ 4:30 ಗಂಟೆವರೆಗೆ ಹೇಳಬೇಕಾಗುತ್ತೆ. ಭಾರತೀಯ ವಾಯುಸೇನೆ ಅಂತ ಹೇಳಿದ್ರೆ ಶಿಸ್ತುಬದ್ಧವಾದಂತ ಒಂದು ಜೀವನಕ್ಕೆ ಒಂದು ಪರ್ಯಾಯ ಶಬ್ದ. ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ, ಯಾಕಂದ್ರೆ ನಮ್ಮ ಒಂದು ಶಿಸ್ತುಬದ್ಧ ಜೀವನ ಅಂತ ಹೇಳಿದ್ರೆ ಅದರಲ್ಲಿ ನಮ್ಮ ಒಂದು ಸಮಯದ ಪಾಲನೆ, ನಮ್ಮ ಒಂದು ಕೊಟ್ಟ ಕೆಲಸವನ್ನ ಪರಿಪೂರ್ಣವಾಗಿ ಮಾಡಿಕೊಂಡು ನಾವು ರಿಸಲ್ಟ್ ಓರಿಯೆಂಟೆಡ್ ಆಕ್ಷನ್ಸ್ ಅಂತ ಹೇಳ್ತೀವಿ ನಾವು, ಅದನ್ನ ಮುಂದುವರಿಸ್ಕೊಂಡು ಹೋಗುವಂತಹದ್ದು. ಮತ್ತೆ ಒಂದು ವಿಧೇಯತೆ, ಪ್ರಾಮಾಣಿಕತೆ, ಇಂಥ ವಿಚಾರಗಳಿಗೆಲ್ಲಗಳು ನಾವು ಭಾರತೀಯ ವಾಯುಸೇನೆಯಿಂದ ಕಲಿತುಕೊಂಡಿದ್ವಿ. ಸೊ ಬೆಳಗ್ಗೆ ಎದ್ದು ಫಸ್ಟ್ ನಮಗೆ ಒಂದು 5 ಕಿಲೋಮೀಟರ್ ಹೆಲ್ತ್ ರನ್ ಅಂತ ಹೇಳಿತ್ತು ಅಂದ್ರೆ ಒಂದು ಇದೆಲ್ಲ ಅದರ ಮೂಲ ಉದ್ದೇಶ ನಾವು ಒಂದು ದೈಹಿಕವಾಗಿ ಮಾನಸಿಕವಾಗಿ ಸನ್ನದ್ಧರಾಗಿರ್ಬೇಕು ಹೇಳುವಂತಹ ಒಂದು ಮೂಲ ಭಾವನೆ. ಅದಾದ ಮೇಲೆ ಪುನಃ 7:30 ಗಂಟೆ ಹೊತ್ತಿಗೆ ಬೆಳಗ್ಗೆ ನಾವು ಬೆಳಗಿನ ಉಪಹಾರ ಸೇವಿಸಿ ಪುನಃ ನಮ್ಮ ತರಬೇತಿಗೆ ಸನ್ನದ್ಧರಾಗಿರ್ಬೇಕಿತ್ತು. ಅದು ಸರಿಯಾದ ಸಮವಸ್ತ್ರದಲ್ಲಿ ನಮ್ಮ ವರ್ತನೆಯಲ್ಲಿ, ನಮ್ಮ ಆಟಿಟ್ಯೂಡ್ ಅಥವಾ ನಮ್ಮ ದೈನಂದಿನ ಜೀವನದಲ್ಲಿ ಅಲ್ಲಿ ಯಾವುದೇ ಅಶಿಸ್ತು ತೋರಿಸಿದರೆ ಅದಕ್ಕೆ ನಮಗೆ ಆರಂಭದಲ್ಲಿ ಮೌಖಿಕವಾಗಿ ವಾರ್ನಿಂಗ್ ಕೊಡ್ತಾ ಇದ್ರು, ನಂತರ ಕೆಲವು ಜನರಿಗೆ ಶಿಕ್ಷೆ ಕೊಟ್ಟಂತ ಪ್ರಮೇಯವೂ ಇದೆ. ಇದರ ಉದ್ದೇಶ ನಾವು ಯಾವುದೇ ಸಂದರ್ಭದಲ್ಲಿ ಅಶಿಸ್ತನ್ನ ಪ್ರಕಟಿಸಬಾರದು ಅಂತ ಹೇಳುವಂತದ್ದಾಗಿತ್ತು.
1: ಹೀಗೆ ಭಾರತೀಯ ವಾಯುಸೇನೆಯ ಶಿಸ್ತಿನ ವಾತಾವರಣ ಎಲ್ಲರಿಗೂ ಪರಿಚಿತವಾಗಿರುವಂತದ್ದೇ. ಅಂತ ವಾತಾವರಣದಲ್ಲಿ ನಿಮ್ಗೆ ತರಬೇತಿ ಅಲ್ಲಿ ಸಿಕ್ತು. ಅದಾದ ನಂತರ ಪೋಸ್ಟಿಂಗ್ ಆಗುತ್ತೆ ನೋಡಿ, ಒಂದು ಕಡೆಗೆ ನಿಮ್ಗೆ ಕೆಲಸಕ್ಕೆ ಹೋಗ್ಬೇಕಾಗುತ್ತೆ. ಅದು ಎಲ್ಲಿಗೆ ಬಂತು
0: ಅಂದ್ರೆ, ನನ್ನನ್ನ ವಿಮಾನದ ವಿದ್ಯುತ್ ವಿಭಾಗಕ್ಕೆ ಆಯ್ಕೆ ಮಾಡಿದ್ದರಿಂದ ಆಮೇಲೆ ವಿದ್ಯುತ್ ಎಲೆಕ್ಟ್ರಿಕಲ್ ಏರೋ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ನಲ್ಲೇ ನಮಗೆ ಹೆಚ್ಚು ನಮಗೆ ಟ್ರೈನಿಂಗ್ ಇತ್ತು. ನಮ್ಮ ಡಿಪ್ಲೊಮಾ ಟ್ರೈನಿಂಗ್ ಫಾರ್ 3 ಇಯರ್ಸ್ ಇತ್ತು. ಆ 3 ಇಯರ್ಸ್ನ ಪೀರಿಯಡ್ ಅಲ್ಲಿ ನಮಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಬಗ್ಗೆನೇ ನಮಗೆ ಟ್ರೈನಿಂಗ್ ಇತ್ತು. ಅದು ಮತ್ತೆ 1 ವರ್ಷ ಇತ್ತು. ಆಮೇಲೆ ಒಂದು 20 ದಿವಸ ರಜೆ ಕೊಟ್ಟು ಅದಾದ್ಮೇಲೆ ಮತ್ತೆ ಪುನಃ 11 ತಿಂಗಳು ನಮಗೆ ಟೆಕ್ನಿಕಲ್ ಟ್ರೈನಿಂಗ್ ಪ್ಯೂರ್ಲಿ ಆನ್ ಏರೋಪ್ಲೇನ್ಸ್, ಅಂದ್ರೆ ಡಿಫೆನ್ಸ್ ಏರೋಪ್ಲೇನ್ಸ್ ಬಗ್ಗೆ ಟ್ರೈನಿಂಗ್ ಇತ್ತು. ಅದಾದ್ಮೇಲೆ ನಮಗೆ ಫಸ್ಟ್ ಟ್ರಾನ್ಸ್ಫರ್ ಅಂದ್ರೆ ವರ್ಗಾವಣೆ, ಫಸ್ಟ್ ವರ್ಗಾವಣೆ ನಮಗೆ ಬರೇಲಿಗೆ ಕೊಟ್ಟಿದ್ದು. ಭಾರತೀಯ ವಾಯುಸೇನೆಯಲ್ಲಿ ಬರೇಲಿ ದೊಡ್ಡ ಒಂದು ವಾಯುತಾಣ ಇದೆ, ಆ ವಾಯುತಾಣಕ್ಕೆ ನಮಗೆ ವರ್ಗಾವಣೆ ಮಾಡಿದ್ರು. ಅದು MiG-21 ವಿಮಾನಕ್ಕೆ. ಸೊ ಅದರಲ್ಲಿ ನಾನು 1 ವರ್ಷ ಕೆಲಸ ಮಾಡಿದ ಮೇಲೆ ಪುನಃ ನನಗೆ ಬೆಂಗಳೂರಿಗೆ ವರ್ಗಾವಣೆ ಮಾಡಿದ್ರು. ಅದರಲ್ಲಿ ಡಿಪ್ಲೊಮಾದ ಫೈನಲ್ ಫೇಸ್ನ ಟ್ರೈನಿಂಗ್ಗೋಸ್ಕರ ಬೆಂಗಳೂರಿಗೆ ಪುನಃ ವರ್ಗಾವಣೆ ಮಾಡಿದ್ರು. ಬೆಂಗಳೂರಲ್ಲಿ 1 ವರ್ಷದ ತರಬೇತಿ ಆದಮೇಲೆ ಡಿಪ್ಲೊಮಾ ಏರೋ ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ ಪದವಿ ಪಡೆದ ನಂತರ ಅದು ಎಲ್ಲ ಏರ್ಫೋರ್ಸ್ ಸರ್ವಿಸಿನ ಅವಧಿಯಲ್ಲೇ ಮಾಡಿರುವಂತಹ ವಿಚಾರಗಳು. ಪುನಃ ನಮ್ಮನ್ನ ಮಿಗ್ ವಿಮಾನಕ್ಕೆ ನಾವು ಚಂಡೀಗಢಕ್ಕೆ ಹೋಗಿದ್ವಿ. ಚಂಡೀಗಢದಲ್ಲಿ ನಾವು ಭಾರತೀಯ ವಾಯುಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ವಿ. ಅಲ್ಲಿಂದ ರಾಜಸ್ಥಾನದಲ್ಲಿರುವಂತಹ ಭಾರತೀಯ ವಾಯುತಾಣಕ್ಕೆ ನನ್ನನ್ನು ವರ್ಗಾವಣೆ ಮಾಡಿದ್ರು. ಅಲ್ಲಿ ಒಂದು 7 ವರ್ಷಗಳ ಕಾಲ ನಾನು ಅಲ್ಲಿ ಭಾರತೀಯ ವಾಯುಸೇನೆಯಲ್ಲಿ ಕೆಲಸ ಮಾಡಿದೆ. ಅದು ಇಟ್ ವಾಸ್ ಎ ಆಪರೇಷನಲ್ ಯೂನಿಟ್ ಅಂತ ಹೇಳಿದ್ರೆ ಬಹಳ ಒಂದು ಯುದ್ಧಕ್ಕೆ ಸನ್ನದ್ಧವಾಗಿರುವಂತಹ ಒಂದು ಯೂನಿಟ್ ಆಗಿತ್ತು.
1: ಯಾಕೆಂದ್ರೆ ಅಲ್ಲಿ ಗಡಿ ಬರುತ್ತೆ
0: ಅದರಿಂದ ಅಲ್ಲಿ ಹೆಚ್ಚು ಸತರ್ಕರಾಗಿರುವಂತಹ ಒಂದು ಪರಿಸ್ಥಿತಿ ಇತ್ತು.
1: ನೀವು ಹೇಳಿದ್ರಿ ಅವಿಭಕ್ತ ಕುಟುಂಬ ದೊಡ್ಡ ಕುಟುಂಬ ನಿಮ್ದು ಅಂತ ಹೇಳಿದ್ರಿ. ಅಲ್ಲಿಂದ ಒಂದೇ ಬಾರಿ ಬೆಂಗಳೂರು ಬಿಟ್ಟು ಬರೀಲಿಗೆ ಹೋಗುವಂತದ್ ಬಂತು. ಅವಾಗ ಮನೆಯಲ್ಲಿ ಯಾವ ರೀತಿಯ ಒಂದು ಮಿಶ್ರ ಪ್ರತಿಕ್ರಿಯೆ ಇರಬಹುದು ಅಂತ ಅನ್ಸುತ್ತೆ ನನ್ಗೆ.
0: ಹೌದು, ಆವಾಗ ಈಗಿನ ತರ ಸಂಚಾರ ದೂರವಾಣಿ ಅಥವಾ ಮೊಬೈಲ್ ಅಥವಾ ಬೇರೆ ಯಾವುದೇ ಸಂಪರ್ಕ ಸಾಧನ ಇರಲಿಲ್ಲ. ಆ ಸಂದರ್ಭಗಳಲ್ಲಿ ನಾವು ನಮ್ಮ ಮನೆಗೇನಾದ್ರು ಮಾಡಬೇಕಿದ್ರೆ ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಅಂಚೆ ಟೆಲಿಗ್ರಾಮ್ ಟ್ರಂಕ್ ಕಾಲ್ ಮಾಡಿ ಮಾತಾಡುವಂತ ಒಂದು ಅವಕಾಶ ಮಾತ್ರ ಇತ್ತು. ನಾವು ಮನೆಗೆಲ್ಲ ಅಂಚೆ ಪತ್ರ ಬರಿತಾ ಇದ್ವಿ. ಒಂದು ಪತ್ರ ವ್ಯವಹಾರ ಇಲ್ಲಿಂದ ಮನೆಗೆ ಮನೆಯಿಂದ ಬರಲಿಕ್ಕಿದ್ರೆ 15 ದಿವಸದ ಸಮಯ ತಗೊಳ್ತಾ ಇತ್ತು. ಸೊ ನಾವು ಭಾರತೀಯ ವಾಯುಸೇನೆಗೆ ಸೇರಿ ಆದ ನಂತರ ವರ್ಗಾವಣೆ ಬಂದಾಗ ನನ್ನ ಮನೆಯವರಿಗೆ ತಂದೆ ತಾಯಿ ಅವರಿಗೆ ನಾನು ವಿಷಯ ತಿಳಿಸಿದೆ. ಮನೆಯ ತಂದೆ ತಾಯಿಯವರು ನೀವು ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊ, ದೇಶ ಸೇವೆ ಮಾಡು, ಸರಿಯಾಗಿ ಕೆಲಸ ಮಾಡು ಅಂತ ಹೇಳುವಂತ ಒಂದು ಆಶೀರ್ವಾದವನ್ನ ಮನೆಯವರು ನಮ್ಮ ಹಿರಿಯರು ಮಾಡಿದ್ರು ಅಂತ ಹೇಳುವಂತದನ್ನ ಈಗ ಹೇಳೋಕೆ ಇಷ್ಟಪಡ್ತೀನಿ.
1: ಹೀಗೆ ಮನೆಯವರ ಆಶೀರ್ವಾದದಿಂದ ನೀವು ಬರೆಯಲಿಗೆ ಹೋದ್ರಿ. ಆ ನಂತರ ಅಲ್ಲಿಂದ ಚಂಡೀಗಢ, ಅಲ್ಲಿಂದ ರಾಜಸ್ಥಾನ, ಹೀಗೆ ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ವರ್ಗಾವಣೆಯಾಗಿ ಕೆಲವು ತಿಂಗಳುಗಳಿಂದ 7-8 ವರ್ಷಗಳ ತನಕ ಒಂದೊಂದು ಜಾಗದಲ್ಲಿ ಸೇವೆ ಮಾಡುವಂತಹ ಅವಕಾಶ ನಿಮ್ಗೆ ಸಿಕ್ತು. ನೀವು ಹೇಳಿದ್ರಿ ಮಿಗ್ ಬೇಸ್ಗೆ ನಿಮ್ಮ ವರ್ಗಾವಣೆ ಆಯ್ತು ಅಂತ. ಆ ಕಾಲದಲ್ಲಿ ಮಿಗ್ ಅನ್ನೋದು ಭಾರತೀಯ ವಾಯುಸೇನೆಗೆ ಒಂಥರ ಕಲಶಪ್ರಾಯವಾಗಿ ಇದ್ದ ಹಾಗೆ. ಮಿಗ್ ಫೈಟರ್ ವಿಮಾನಗಳು ಅಂತಂದ್ರೆ ಭಾರತೀಯ ಸೇನೆಯ ಬೆನ್ನೆಲುಬು ಅನ್ನೋ ಹಾಗೆ. ಅಂಥ ಒಂದು ವಿಮಾನಗಳ ಜೊತೆಗೆ ಅವುಗಳನ್ನ ನೋಡೋದೇ ಆಗ ಒಂದು ರೋಮಾಂಚನವಾದಂತ ಒಂದು ಸನ್ನಿವೇಶ ಅಂತ ನಾನಾದ್ರೂ ಅಂದ್ಕೋತೀನಿ. ಅದರಲ್ಲೂ ಬೇಸ್ ಅಲ್ಲಿ ಸಾಕಷ್ಟು ವಿಮಾನಗಳನ್ನ ಒಂದ್ ಕಡೆಗೆ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ತುಂಬಾ ವಿಮಾನಗಳು ಇರ್ತವೆ ಒಂದ್ ಕಡೆಗೆ. ಸೊ ಅಲ್ಲಿ ಮೊದಲು ಬಾರಿ ನೀವು ಮಿಗ್ ನೋಡಿದಾಗ ಅಥವಾ ಜಾಗ್ವಾರ್ ನೋಡಿದಾಗ ನಿಮ್ಗೆ ಏನ್ ಅನಿಸ್ತು?
0: ಅದು ಹೇಗೆ ಅಂತ ಹೇಳಿದ್ರೆ, ಒಂದನೇದಾಗಿ ನಮಗೆ ಜನರಲ್ ಎಲೆಕ್ಟ್ರಿಕಲ್ ಥಿಯರಿ ಆಫ್ ದ ಏರೋಪ್ಲೇನ್

0: ಟ್ರೈನಿಂಗ್ ನಾವು ತರಬೇತಿ ಡಿಪ್ಲೊಮಾದಲ್ಲಿ ಮಾಡಿರ್ತೀವಿ. ಅದಾದ ಮೇಲೆ ಯಾವ ವಿಮಾನದಲ್ಲಿ ನಾವು ಕೆಲಸ ಮಾಡಲಿಕ್ಕೆ ನಮ್ಮನ್ನು ನಿಯೋಜಿಸಲ್ಪಟ್ಟಿರ್ತಾರೆ ಆ ವಿಮಾನದ ಬಗ್ಗೆ ಇನ್ನೊಂದು ನಮಗೆ ಟ್ರೈನಿಂಗ್ ವಿವರವಾದ ಇನ್ನೊಂದು ನಮಗೆ ಕೋರ್ಸ್ ಇರುತ್ತೆ. ಆ ಕೋರ್ಸ್ ಅಲ್ಲಿ MiG-21 ಫಾರ್ ಎಕ್ಸಾಂಪಲ್ ನಾನಿದ್ದಂತ ವಿಮಾನ ಆ ವಿಮಾನದ ಇನ್ನೊಂದು ತರಬೇತಿಯನ್ನು ಕೊಡ್ತಾರೆ. ಅದು ಸ್ಪೆಸಿಫಿಕ್ ಟು ದ ಏರ್ಕ್ರಾಫ್ಟ್. ನಾವು ಡಿಪ್ಲೊಮಾದಲ್ಲಿ ಮಾಡಿರೋದು ಜನರಲ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿರ್ತೀವಿ, ಏರೋ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಇದು ಸ್ಪೆಸಿಫಿಕ್ ಟು ದ ಏರ್ಕ್ರಾಫ್ಟ್. ಆ ವಿಮಾನದ ಬಗ್ಗೆನೇ
1: ಪ್ರತ್ಯೇಕವಾಗಿ
0: 21 ಅದೇ ನಂತರ ನಮಗೆ ಪುನಃ ಒಂದು ತರಬೇತಿ ಇರುತ್ತೆ. ಸೊ ಆ ತರಬೇತಿಯಲ್ಲಿ ನಮಗೆ ಅದು ಆನ್ ಜಾಬ್ ಟ್ರೈನಿಂಗ್ ಇರುತ್ತೆ, ಪ್ರಾಕ್ಟಿಕಲ್ ಇರುತ್ತೆ, ಥಿಯರಿ ಇರುತ್ತೆ, ಅದನ್ನು ಪುನಃ ಎಕ್ಸಾಮ್ ಇರುತ್ತೆ, ಪಾಸ್ ಆಗಬೇಕು. ಅದರಲ್ಲಿ ಯು ಹ್ಯಾವ್ ಟು ಕಮ್ ಇನ್ ದ ಗ್ರೇಡಿಂಗ್. ಯು ಇಫ್ ಯು ಆರ್ ಫೇಲಿಂಗ್ ಅಂದ್ರೆ ನೀವು ಅದರಲ್ಲಿ ಸರಿಯಾಗಿ
1: ನಿರೀಕ್ಷಿತ
0: ಫಲಿತಾಂಶ ಬಂದಿಲ್ಲ, ಸೊ ನಿಮಗೆ ಪುನಃ ತರಬೇತಿ ಕಳಿಸ್ತಾರೆ. ಅದರಿಂದ ಭಾರತೀಯ ವಾಯುಸೇನೆ ನಮ್ಮ ಈ ತರಬೇತಿಯ ಹಂತಗಳಲ್ಲಿ ಪ್ರತಿ ಹಂತದಲ್ಲಿ ನಮ್ಮನ್ನ ಕಂಟಿನ್ಯೂಸ್ ಇವಾಲ್ಯೂಯೇಷನ್ ಅಂತ ಹೇಳಿ ನಮ್ಮ ಒಂದು ಮೌಲ್ಯಮಾಪನ ಮಾಡ್ತಾ ಇರ್ತಾರೆ. ಆ ಮೌಲ್ಯಮಾಪನ ನಾವು ತೆಲುಗಡೆಯಾಗಿ ಮೇಲೆ ಬಂದ್ರೇನೆ ಮುಂದಿನ ಹಂತಕ್ಕೆ ಹೋಗಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ನಮ್ಮ ಪರ್ಫಾರ್ಮೆನ್ಸ್ ಅನ್ನ ಪ್ರತಿಯೊಂದು ಹಂತದಲ್ಲಿ ನೋಡ್ಕೊಂಡ್ಬಿಟ್ಟು ಅದರಲ್ಲಿ ಏನಾದರೂ ಕೊರತೆ ಕಂಡು ಬಂದಲ್ಲಿ ಅವ್ರು ತಿದ್ದಲಿಕ್ಕೆ ನಮ್ಗೆ ಒಂದು ಅವಕಾಶ ಕೊಡ್ತಾರೆ. ನಮ್ಮ ನಿರ್ಲಕ್ಷ್ಯತೆಯಿಂದ ಅಥವಾ ನಮ್ಮ ಒಂದು ಯಾವ್ದಾದ್ರು ಉದಾಸೀನತೆಯಿಂದ ನಾವು ಏನಾದರೂ ತಪ್ಪು ಮಾಡಿದ್ರೆ ಅದಕ್ಕೆ ಲಿಖಿತ ಶಿಕ್ಷೆ ಕೊಡುವಂತ ಒಂದು ಅವಕಾಶವೂ ಇದೆ. ಅದರಿಂದ ನಾವು ಯಾವುದೇ ಒಂದು ಹಂತದಲ್ಲಿ ನಮ್ಮ ತರಬೇತಿಯನ್ನ ನಮ್ಮ ಸೇವೆಯನ್ನ ಲಘುವಾಗಿ ಪರಿಗಣಿಸುವ ಅವಕಾಶ ಇರುವುದಿಲ್ಲ.
1: ನಿಮ್ಗೆ ಮಿಗ್ ತರಬೇತಿ ಕೊಡುವಾಗ ದೈಹಿಕವಾಗಿ ಅದು ಹೇಗಿರುತ್ತೆ, ಅದನ್ನ ಎಲ್ಲೆಲ್ಲಿ ಹೇಗೆ ಅದಕ್ಕೆ ದುರಸ್ತಿ ಕಾರ್ಯ ಮಾಡಬಹುದು, ಇಂಥದ್ರ ಜೊತೆಗೆ ಅದರ ಹಾರಾಟವನ್ನು ನಿಮ್ಗೆ ಹೇಳ್ಕೊಡ್ತಾರೆ ಅನ್ಸುತ್ತೆ?
0: ಇದು ಮಿಗ್ ವಿಮಾನದಲ್ಲಿ ಮೇಡಮ್, ಒಂದು ವಿಮಾನ ಹಾರಾಟಕ್ಕೆ ಸನ್ನದ್ಧವಾಗಬೇಕಿದ್ರೆ ಮೊದಲು 1 ಗಂಟೆ ಕಾಲ ನಾವು ಅದನ್ನ ಪರೀಕ್ಷೆ ಮಾಡಬೇಕಾಗುತ್ತೆ. ವಿದ್ಯುತ್ ವಿಭಾಗ ಇರ್ಬೋದು ಅಥವಾ ಉಪಕರಣ ವಿಭಾಗ ಇರ್ಬೋದು ಅಥವಾ ರಡಾರ್ ಕಮ್ಯುನಿಕೇಶನ್ ವಿಭಾಗ ಇರ್ಬೋದು, ಇಂಜಿನ್ ವಿಭಾಗ ಇರ್ಬೋದು, ಏರ್ ಫ್ರೇಮ್ ಸ್ಟ್ರಕ್ಚರ್ಸ್ ವಿಮಾನದ ಸ್ಟ್ರಕ್ಚರ್ಸ್ ಬಗ್ಗೆ ಇರುವಂತಹ ವಿಭಾಗ ಇರ್ಬೋದು, ಬೇರೆ ವಿಭಾಗಗಳಿವೆ. ನಮ್ಮ ವಿದ್ಯುತ್ ವಿಭಾಗಕ್ಕೆ ಸಂಬಂಧಪಟ್ಟಂತೆ ವಿಮಾನ ಬೆಳಗ್ಗೆ 8 ಗಂಟೆಗೆ ಹಾರಾಟಕ್ಕೆ ಸನ್ನದ್ಧವಾಗಬೇಕಂತ ಹೇಳಿದ್ರೆ ನಾವು ಬೆಳಗ್ಗೆ 6:30 ಗಂಟೆಗೇನೆ ನಾವು ವಿಮಾನದ ಅಂದ್ರೆ ಏರ್ಪೋರ್ಟ್ ನ ಒಳಗಡೆ ನಮ್ಮ ಏರ್ ಫೀಲ್ಡ್ಗೆ ಹೋಗಿ ನಮ್ಮ ವಿಮಾನ ಒಂದು ಬೇ ಅಲ್ಲಿ ಇರುತ್ತೆ. ಬೇ ಅಂದ್ರೆ ಒಂದು ಅದಕ್ಕೆ ಒಂದು ತಾಣ ಇರುತ್ತೆ, ಆ ತಾಣದಿಂದ ವಿಮಾನ ಹೊರಗಡೆ ತಂದು ಅದನ್ನ ನಾವು ಪೂರ್ಣವಾಗಿ ಪರಿಶೀಲನೆ ಮಾಡಬೇಕಾಗುತ್ತೆ. ವಿದ್ಯುತ್ ವಿಭಾಗ ಸಂಬಂಧಪಟ್ಟಂತೆ ಸುಧಾರಿತ ಬ್ಯಾಟ್ರಿ ಇರುತ್ತೆ, ಉದಾಹರಣೆಗೆ ಆ ಬ್ಯಾಟ್ರಿಯನ್ನು ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಅದರ ವೋಲ್ಟೇಜ್, ಅದರ ಆಂಪಿಯರ್ ಚೆಕ್ ಮಾಡಬೇಕಾಗುತ್ತೆ. ನಮ್ಮ ವಿದ್ಯುತ್ ವಿಭಾಗ ಸಂಬಂಧಪಟ್ಟಂತಹ ಎಲ್ಲ ವಾರ್ನಿಂಗ್ ಸಿಸ್ಟಮ್ಸ್ ಅಂದ್ರೆ ಸೆಂಟ್ರಲೈಸ್ ವಾರ್ನಿಂಗ್ ಸಿಸ್ಟಮ್ಸ್ ಹೇಳ್ತೀವಿ, ಅದು ಅದಾದ್ಮೇಲೆ ಎಲ್ಲ ಉಪಕರಣಗಳು ಸರಿಯಾಗಿ ಕೆಲಸ ಮಾಡ್ತೀವಿ ಅದನ್ನ ನೋಡ್ಬೇಕಾಗುತ್ತೆ. ವಿಮಾನದ ಎಲ್ಲ ವಿಭಾಗಗಳಲ್ಲಿರುವಂತಹ ಎಲ್ಲ ಲೈಟ್ಗಳು ಅದು ಸರಿಯಾಗಿ ಕೆಲಸ ಮಾಡ್ತೀವಿ ನೋಡ್ಬೇಕಾಗುತ್ತೆ. ಈ ತರ ಹಲವಾರು ನಮ್ಮ ವಿದ್ಯುತ್ ಇಲಾಖೆ ಸಂಬಂಧಪಟ್ಟಂತ ಕೆಲಸಗಳಿರುತ್ತೆ, ಅದೆಲ್ಲ ಸನ್ನದ್ಧ ಮಾಡೋಕೆ ಸುಮಾರು 1-1.5 ಗಂಟೆ ಸಮಯ ತಗೊಳುತ್ತೆ. ಅದಾದ ಮೇಲೆ ನಾವು ಫಾರ್ಮ್ ಸೈನ್ ಮಾಡೋಕಿದೆ, ಅಂದ್ರೆ ಆ ಫಾರ್ಮ್ ಅಲ್ಲಿ ಎಸ್ ಐ ಹ್ಯಾವ್ ಚೆಕ್ಡ್ ದ ಏರ್ಕ್ರಾಫ್ಟ್ ಅಂಡ್ ಇಟ್ ಇಸ್ ಫ್ಲೈಯಿಂಗ್ ವರ್ದಿ ಅಂತ ಹೇಳುವಂತ ನಾನು ಸೈನ್ ಮಾಡಿದಂತಹ ಒಂದು ಡಾಕ್ಯುಮೆಂಟ್ ಅದು ಸೀಲ್ ಆಗಿ ಇರುತ್ತೆ. ಆಮೇಲೆ ಪೈಲಟ್ ಬಂದು ಪೈಲಟ್ ವಿಮಾನವನ್ನ ಅವರಿಗಿರುವಂತ ಚೆಕ್ ಲಿಸ್ಟ್ ಪ್ರಕಾರ ಅವರು ಚೆಕ್ ಮಾಡಿ ಆಮೇಲೆ ವಿಮಾನವನ್ನ ಅವರು ಹಾರಾಟಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಪುನಃ ವಿಮಾನಕ್ಕೆ ಸ್ಟಾರ್ಟಿಂಗ್ ಅಗ್ರಿಗೇಟ್ ಅಂದ್ರೆ ಅದನ್ನ ಸ್ಟಾರ್ಟ್ ಮಾಡಲಿಕ್ಕೆ ಕೊಡುವಂತಹ ಪವರ್ ಕೊಡುವಂತಹದ್ದು ನಾವು ಇಲೆಕ್ಟ್ರಿಕ್ ಇಂಜಿನಿಯರ್ಸ್ ನಾವೇ ಕೊಡ್ಬೇಕಾಗುತ್ತೆ. ಅದಾದ್ಮೇಲೆ ವಿಮಾನವನ್ನ ಹಾರಾಟಕ್ಕೆ ಪೈಲಟ್ ತಗೊಂಡು ಹೋಗ್ತಾರೆ. ವಿಮಾನ ಹಾರಾಡಿ ಬಂದ ಮೇಲೆ ಅದು ಆಪರೇಷನ್ ಸಾರ್ಟಿ ಆಗಿರ್ಬೋದು ಅಥವಾ ಟ್ರೈನಿಂಗ್ ಸಾರ್ಟಿ ತರಬೇತಿ ಹಾರಾಟವು ನಡೆಸುವಂತ ಕಾರ್ಯಕ್ರಮ ಇರುತ್ತೆ. ಅದಾದ್ರೆ ವಿಮಾನ ಬಂದ ನಂತರ ಪುನಃ ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಅದೊಂದು 1.5-2 ಗಂಟೆ ಸಮಯ ಹಿಡಿಯುತ್ತೆ. ಪೈಲಟ್ ಏನಾದ್ರೂ ಬಂದ ನಂತರ ಏನಾದ್ರೂ ಅವರ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಹೇಳಿದ್ರೆ ಆ ಪ್ರಾಬ್ಲಮ್ ನಾವು ಏನಂತೂ ನೋಡ್ಬಿಟ್ಟು ಅದನ್ನ ಸರಿಪಡಿಸುವ ಸಾಧ್ಯ ಆದ್ರೆ ಅವಾಗ ಸರಿಪಡಿಸಬೇಕು. ಸರಿಪಡಿಸೋಕೆ ಆಗಲ್ಲ ಅಂತ ಹೇಳಿದ್ರೆ ವಿಮಾನವನ್ನು ನಾವು ಮುಂದಿನ ಹಾರಾಟಕ್ಕೆ ನಾವು ಅಡಿಗೊಳಿಸುವಂಗಿಲ್ಲ. ಅದನ್ನ ಪೂರ್ಣ ಪರಿಶೀಲನೆ ತಡೆ ಹಿಡಿಬೇಕಾಗುತ್ತೆ. ಪೂರ್ಣ ಪರಿಶೀಲನೆ ಆದ ನಂತರ ನಾವು ಅದನ್ನ ಹಾರಾಟಕ್ಕೆ ಪುನಃ ಸನ್ನದ್ಧ ಮಾಡಬೇಕಾಗುತ್ತೆ. ಈ ತರ ನಮ್ಮ ದೈನಂದಿನ ಕೆಲಸಗಳು ಇರುತ್ತವೆ.
1: ಮತ್ತೆ ನಾವು ಒಂದು ಸಣ್ಣ ಯಾವ್ದಾದ್ರು ಒಂದು ಉಪಕರಣ ತಗೊಂಡ್ರೆ ಅದರಲ್ಲಿ 10 ಸ್ಕ್ರೂಗಳಿರ್ತವೆ, ಆದ್ರೆ ಮಿಗ್ ಅಂತ ಒಂದು ಏರ್ಕ್ರಾಫ್ಟ್ ಅಲ್ಲಿ ಅದು ಎಷ್ಟೊಂದು ವೈರ್ಗಳು, ಎಷ್ಟೊಂದು ಸ್ಕ್ರೂಗಳು, ಏನೆಲ್ಲ ಇರ್ತವೆ ಅವುಗಳನ್ನ ಅಂದ್ರೆ ಎಷ್ಟು ಕೂಲಂಕುಷವಾಗಿ ನಾವು ಮಾಡಬೇಕು ಅಂದ್ರೆ ಒಂದು ಸಣ್ಣ ಸ್ಕ್ರೂ ಲೂಸ್ ಆಗಿದ್ರು ಕೂಡ ಹಾರಾಟದಲ್ಲಿ ತೊಂದರೆ ಆಗುತ್ತೆ. ಹಾಗಾಗಿ ನಿಖರತೆ ಅನ್ನೋದು 100 ಕ್ಕೆ 100 ಇರಬೇಕಾಗತ್ತೆ.
0: ನೀವು ಸರಿಯಾಗಿ ಹೇಳಿದ್ರಿ ಮೇಡಮ್. ಒಂದು ವಿಮಾನದಲ್ಲಿ ಬಹಳ ಕಾಂಪ್ಲಿಕೇಟೆಡ್ ಅಥವಾ ಬಹಳ ಒಂದು ಪ್ರಿಸಿಷನ್ ವರ್ಕ್ಸ್ ಇರುತ್ತೆ ವಿಮಾನದಲ್ಲಿ, ಅಂದ್ರೆ ಸೂಕ್ಷ್ಮ ಅಂತ ಕೆಲಸ ಮಾಡಬೇಕಾಗುತ್ತೆ. 1000+ ವೈರಿಂಗ್ ಗಳು ಇರುತ್ತವೆ, ಎಲ್ಲದಕ್ಕೂ

0: ಕಲರ್ ಕೋಡಿಂಗ್ ಇರುತ್ತೆ. ಪ್ರತಿಯೊಂದು ವಿಮಾನದ ಪ್ರತಿಯೊಂದು ಪಾರ್ಟ್ ನಂಬರ್ ಕ್ಯಾಟಲಾಗ್ ನಂಬರ್ ಅಂತ ಹೇಳಿರುತ್ತೆ. ನಮ್ಮಲ್ಲಿ ನಾವು ಯಾವುದೇ ಒಂದು ವಿಮಾನದ ಪರಿಶೀಲನೆ ಮಾಡುವ ಹೊತ್ತಿಗೆ ನಾವು ಒಂದು ಚೆಕ್ ಲಿಸ್ಟ್ ಅದೆಲ್ಲ ಕೈಲಿಟ್ಕೊಂಡಿರ್ತೀವಿ. ಅದರನ್ನು ನೋಡಿಕೊಂಡು ಪ್ರತಿಯೊಂದು ಹಂತದಲ್ಲೂ ಈ ಸ್ಟೇಜ್ ಅಲ್ಲಿ ಚೆಕ್ ಆದ್ರೆ ಟಿಕ್ ಮಾರ್ಕ್ ಮಾಡ್ತೀವಿ. ಯಾಕಂದ್ರೆ ಯಾವುದೇ ರೀತಿಯ ಒಂದು ನ್ಯೂನತೆಗೂ ವಿಮಾನ ಸಾಧ್ಯನೇ ಇಲ್ಲ. ಯಾಕಂದ್ರೆ ವಿಮಾನ ಆಕಾಶದ ಹಾರುವಂತದ್ದು, ರಸ್ತೆಯಲ್ಲಿ ಹೋಗುವ ಯಾವುದೇ ವಿಮಾನ ಹಾಳಾದ್ರೂ ಒಂದು ಸೈಡ್ ನಿಲ್ಲಿಸಬಹುದು, ಬಟ್ ವಿಮಾನದ ವಿಚಾರದಲ್ಲಿ ಹಾಗೆ ಬರಲ್ಲ. ಆದ್ರಿಂದ 100% ವಿಮಾನ ಹಾರಾಟಕ್ಕೆ ಸನ್ನದ್ಧವಾಗಿದೆ ಅಂತ ನಾವು ಖಾತ್ರಿಪಡಿಸಿಕೊಂಡೇನೆ ವಿಮಾನವನ್ನು ಹಾರಾಟಕ್ಕೆ ನಾವು ಅಣಿಗೊಳಿಸಬೇಕಾಗುತ್ತೆ.
1: ಜಾಗ್ವಾರ್ ಕೂಡ ಅದೇ ತರದ
0: ಜಾಗ್ವಾರ್ ವಿಮಾನ ಅಂತ ಹೇಳಿದ್ರೆ ಅದು ಮಿಗ್ಗಿಂದ ಒಂದು ಹೆಜ್ಜೆ ಸುಧಾರಿತ ವಿಮಾನವಾಗಿರುತ್ತೆ. ಸೊ ಅದರಲ್ಲಿ ನಾವು ಟ್ರೈನಿಂಗ್ ಪಡೆದಿದ್ವಿ. ನಾವು ಭಾರತೀಯ ವಾಯುಸೇನೆಯಲ್ಲಿ ಗೋವಿಂದಪುರದ ದೊಡ್ಡ ಒಂದು ವಾಯುತಾಣ ಇದೆ, ಅಲ್ಲಿ ನಾವು ಅದರಲ್ಲಿ ತರಬೇತಿ ಪಡೆದಿದ್ವಿ. ಸೊ ನಾನು ಅದರಲ್ಲಿ ಬೆಸ್ಟ್ ಇನ್ ದ ಸಿಸ್ಟಮ್ ಅಂತ ಒಂದು ಅವಾರ್ಡ್ ಅನ್ನು ಪಡೆದಿದ್ದೆ.
1: ಸಂತೋಷ.
0: ಹೌದು, ಅಂದ್ರೆ ಆ ವಿಮಾನದಲ್ಲಿ ಎಲೆಕ್ಟ್ರಿಕಲ್ ವಿಭಾಗದಲ್ಲಿ ಯಾವುದೇ ಒಂದು ಕಾಂಪೋನೆಂಟ್ ಬಗ್ಗೆ ಕೇಳಿದ್ರು, ಯಾವುದೇ ವೈರಿಂಗ್ ಕೇಳಿದ್ರು, ನಾನು ಅದನ್ನ ಅಷ್ಟು ನಿಖರವಾಗಿ ಹೇಳುವಂತ ಅದರಲ್ಲಿ ಈ ಪರಿಣತಿ ಹೊಂದಿದ್ದೆ. ಯಾಕಂದ್ರೆ ಅದು ಒಂದು 4 ತಿಂಗಳಿಂದ ತರಬೇತಿ, ಆ ತರಬೇತಿ ಅಂತ ಒಂದು ಪರೀಕ್ಷೆ ಇರುತ್ತೆ. ಆ ಪರೀಕ್ಷೆಯಲ್ಲಿ ನಾವು ತೆರೆಗಡೆ ಆದ ನಂತರ ಆ ವಿಮಾನಕ್ಕೆ ನಮ್ಮನ್ನು ನಿಯೋಜನೆಗೊಳಿಸ್ತಾರೆ.
1: ಹೀಗೆ ಮಿಗ್ ಮತ್ತೆ ಜಾಗ್ವಾರ್ ಅವೆರಡನ್ನೂ ಬಹಳ ನೀವೇ ಹೇಳದ ಹಾಗೆ ನೀವು ಪ್ರಶಸ್ತಿ ಕೂಡ ಅದರ ಮೇಂಟೆನೆನ್ಸ್ ಆಗಿರಬಹುದು ಅಥವಾ ಅದರ ನಿಖರತೆ ಏನಿದೆ ಅದರ ಬಗ್ಗೆ ನಿಮಗೆ ಪ್ರಶಸ್ತಿಗಳು ಕೂಡ ಬಂದಿದ್ವು. ಯಾವುದೇ ಸೈನಿಕನಿಗಾದ್ರೂ ಒಂದು ಬಾರಿಯಾದ್ರೂ ಅದನ್ನ ನಾನು ಯುದ್ಧ ಭೂಮಿಗೆ ತಗೊಂಡು ಹೋಗ್ಬೇಕು ಅಂತ ಇರುತ್ತೆ, ಅವಾಗ ತನ್ನ ಜೀವನ ಸಾರ್ಥಕ ಅಂತ ಅನ್ಸೋದಿದೆ. ಹಾಗೆ ನೀವು ರಾಜಸ್ಥಾನದಲ್ಲಿದ್ರಿ, ಆನಂತರ ಕಾರ್ಗಿಲ್ನಲ್ಲೂ ಕೆಲಸ ಮಾಡುವಂತ ಅವಕಾಶ ಸಿಕ್ತು. ಅವಾಗ ಯಾವಾಗ್ಲೂ ಈ ಯುದ್ಧದ ಸನ್ನಿವೇಶವನ್ನ ಹೇಗೆ ಎದುರಿಸುವಂತ ಅವಕಾಶ ಬಂತು ನಿಮ್ಗೆ?
0: 1987 ದಿವಸದಲ್ಲಿ ಬ್ರಾಸ್ಟ್ ಯಾಕೆ ಒಂದು ಆಪರೇಷನ್ ನಮ್ಮ ಭಾರತೀಯ ಸೈನ್ಯಗಳಿಗೆ ಕೊಟ್ಟಿದ್ರು. ಸೊ ಆ ಸಂದರ್ಭದಲ್ಲಿ ಒಂದು ಯುದ್ಧ ಸನ್ನಿವೇಶ ಉಂಟಾಗಿತ್ತು. ಆ ಸಂದರ್ಭದಲ್ಲಿ ಮಾಡಿದಂತ ಒಂದು ಇಡೀ ಒಂದು ಪ್ರಾಸ್ಟ್ಯಾಕ್ಸ್ ಆಪರೇಷನ್ ಅಂತ ಹೇಳುವಂತಹದ್ದು. ಆ ಸಂದರ್ಭದಲ್ಲಿ ಸಶಸ್ತ್ರ ಸನ್ನದ್ಧವಾಗಿ ವಿಮಾನಗಳೆಲ್ಲೂ ತಯಾರಾಗಿದ್ದವು. ಸೊ ಏನೋ ಒಂದು ಕ್ಷಣದಲ್ಲಿ ನಮಗೆ ಮಾಹಿತಿ ಇದ್ರು ವಿಮಾನವನ್ನ ಹಾರಿಸಿ ವೈರಿ ತಾಣಗಳನ್ನ ಧ್ವಂಸ ಮಾಡುವಂತ ಒಂದು ಕ್ರಮೇಯ ಸಿದ್ಧ ಆಗಿತ್ತು. ಅದಾದ ಮೇಲೆ 1999 ಎಲ್ಲೂ ತಿಳಿದಿರುತ್ತದೆ ಕಾರ್ಗಿಲ್ ಯುದ್ಧ ಆಗಿದೆ. ಭಾರತೀಯ ವಾಯುಸೇನೆಯಲ್ಲಿ ನಾವು ಅದನ್ನ ಆಪರೇಷನ್ ಸಫೇದ್ ಸಾಗರ್ ಅಂತ ಹೇಳುವಂತ ಒಂದು ಶಬ್ದದಲ್ಲಿ ನಾವು ಅದನ್ನು ಕರಿತಾ ಇದ್ವಿ.
1: ಯಾಕೆಂದ್ರೆ ಅಲ್ಲಿ ಪೂರ್ತಿ ಹಿಮ
0: ಅಂದ್ರೆ ಅದು ಈ 18,000 to 32,000 feet ಹೈಟ್ ನಲ್ಲಿ ಈ ಕಾರ್ಗಿಲ್ ಹೇಳುವಂತ ಒಂದು ಪ್ರದೇಶ. ಅಲ್ಲಿ ಪಾಕಿಸ್ತಾನಿನ ಸೈನಿಕರು ನಮ್ಮ ಕೆಲವು ಹೈ ಪೋಸ್ಟ್ಗಳನ್ನು ನಮ್ಮ ಪೀಕ್ಗಳನ್ನ ಅವರು ಕ್ಯಾಪ್ಚರ್ ಮಾಡೋಕೆ ಪ್ರಯತ್ನ ಪಟ್ಟಿದ್ರು. ಸೊ ನಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ನಮಗೆ ಗೊತ್ತಾಗಿ ನಮ್ಮ ಭಾರತೀಯ ವಾಯುಸೇನೆ ನಮ್ಮ ಭಾರತೀಯ ಸೈನ್ಯ ಎಲ್ಲ ಕಂಬೈಂಡ್ ಆಪರೇಷನ್ ಇಂದ ನಾವು ಅದನ್ನ ಎಲ್ಲ ಕ್ಯಾಪ್ಚರ್ಗಳನ್ನು ವಾಪಸ್ ಪಡ್ಕೊಂಡು July 15, 1999 ಕಾರ್ಗಿಲ್ ವಾರ್ ಕೇಮ್ ಟು ಎನ್ ಎಂಡ್ ಅಂಡ್ ಇಟ್ ವಾಸ್ ಎ ಸಕ್ಸಸ್ ಆನ್ ದ ಪಾರ್ಟ್ ಆಫ್ ಅವರ್ ಇಂಡಿಯನ್ ಆರ್ಮ್ ಫೋರ್ಸಸ್ ಅಂತ ಹೇಳುವಂತದನ್ನ ನಾನು ಖಂಡಿತವಾಗಿ ಹೇಳಬಲ್ಲೆ.
1: ಅದು ಭಾರತದ ಹೆಮ್ಮೆ ಸದಾಕಾಲ. ಈಗ ನೀವು ವಾರಂಟ್ ಆಫೀಸರ್ ಅಂತ ಇದ್ದೀರಾ. ಹೆಚ್ಚಾಗಿ ನಾವು ಮೇಜರ್ ನೋಡ್ತೀವಿ, ಕರ್ನಲ್ಸ್ ನೋಡ್ತೀವಿ ಅಥವಾ ಗ್ರೂಪ್ ಕ್ಯಾಪ್ಟನ್, ಹೀಗೆ ನೋಡ್ತೀವಿ. ವಾರಂಟ್ ಆಫೀಸರ್ ಕೆಲಸ ಏನು ಇರುತ್ತೆ
0: ಅಂದ್ರೆ, ನಮ್ಮ ಭಾರತೀಯ ವಾಯುಸೇನೆಯಲ್ಲಿ ನಮಗೆ ರ್ಯಾಂಕ್ ಸಿಸ್ಟಮ್ಸ್ ಅಂತ ಹೇಳುತ್ತಿದೆ. ಈ ರ್ಯಾಂಕ್ ಸಿಸ್ಟಮ್ ಇಂದ ಉಳಿಸಲ್ಪಡಬೇಕು.
1: ಅವ್ರು ಏನ್ ಕೆಲಸ ಅಂತ,
0: ಅವ್ರು ಯಾವ ಹಂತದಲ್ಲಿ ಕೆಲಸ ಮಾಡ್ತಾ ಇದಾರೆ, ಅವರ ಜವಾಬ್ದಾರಿಯನ್ನ ಆ ರ್ಯಾಂಕ್ ಸಿಸ್ಟಮ್ ಮೇಲೆ ಆಧಾರದ ಮೇಲೆ ಅವರಿಗೆ ವಹಿಸಲಾಗುತ್ತೆ. ನನಗೆ ಕೊಟ್ಟಿರುವಂತಹ ರ್ಯಾಂಕ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನಮ್ಮ ಭಾರತೀಯ ಸೇನೆಗಳ ಸರ್ವೋಚ್ಚ ನಾಯಕ ಅಂದ್ರೆ
1: ಪ್ರೆಸಿಡೆಂಟ್
0: ಆಫ್ ಇಂಡಿಯಾ, ರಾಷ್ಟ್ರಪತಿಗಳು. ಈ ನನ್ನ ಇರುವಂತ ವಾರಂಟ್ ಆಫ್ ರ್ಯಾಂಕ್ ಹೇಳುವಂತಹದ್ದು ಅದು ಜೂನಿಯರ್ ಕಮಿಷನರ್ ಆಫೀಸರ್ ಹೇಳುವಂತ ಒಂದು ಗ್ರೇಡ್ ಅಲ್ಲಿ ಬರುತ್ತೆ. ಅದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂದ್ರೆ ಭಾರತೀಯ ನಮ್ಮ
1: ರಾಷ್ಟ್ರಪತಿಗಳು
0: ಕೊಟ್ಟಿರುವಂತಹ ಒಂದು ನಮ್ಮ ಒಂದು ರ್ಯಾಂಕ್ ಆಗಿರುತ್ತೆ. ಸೊ ಆ ರ್ಯಾಂಕ್ ಅಲ್ಲಿ ನಾವು ನಮ್ಮ ಸಿವಿಲಿಯನ್ ಟರ್ಮ್ಸ್ ಅಂದ್ರೆ ಮಿಡಲ್ ಲೆವೆಲ್ ಮ್ಯಾನೇಜರ್ ಅಂತ ಹೇಳುವಂತಹ ಒಂದು ಶಬ್ದನ ಉಪಯೋಗಿಸ್ಕೋಬಹುದು ಅಂತ ಹೇಳ್ತೀನಿ. ಸೊ ಅದು ನಾವು ಲೋವರ್ ರ್ಯಾಂಕ್ ಇಂದ ಏರ್ಕ್ರಾಫ್ಟ್ ಮ್ಯಾನ್, ಲೀಡಿಂಗ್ ಏರ್ಕ್ರಾಫ್ಟ್ ಮ್ಯಾನ್, ಹಾಗೆ ಮುಂದೆ ಬರೋದು ನಾವು ಬರುವಂತ ಒಂದು ಹಂತವೇ ವಾರಂಟ್ ಆಫೀಸರ್ ಅಂತ ಒಂದು ರ್ಯಾಂಕ್ ಪಡ್ಕೊಳ್ಳೋಕೆ ನಾನೊಂದು 2 ದಶಕಗಳ ಕಾಲದ ಕೆಲಸ ಮಾಡಿ ಅದು ಪ್ರತಿ ಹಂತದಲ್ಲೂ ನಮಗೆ ಪರೀಕ್ಷೆಗಳು ಇರುತ್ತವೆ, ಎಕ್ಸಾಮ್ ಇರುತ್ತವೆ. ಪ್ರತಿಯಲ್ಲಿ ನಾವು ಮೇಲೆ ಬರ್ಬೇಕಾಗುತ್ತೆ. ಅದ್ರಲ್ಲಿ ಬರೀ ಪಾಸ್ ಕ್ಯಾಂಡಿಡೇಟ್ ಸಾಕಾಗಲ್ಲ, ಕಮ್ ಇನ್ ದ ಮೆರಿಟ್ ಲಿಸ್ಟ್ ಅಂದ್ರೆ ಯು ಹ್ಯಾವ್ ಟು ಪರ್ಫಾರ್ಮ್ ಅಂಡ್ ರಿಸಲ್ಟ್ ಓರಿಯಂಟ್ ಪರ್ಫಾರ್ಮೆನ್ಸ್ ಯು ಹ್ಯಾವ್ ಟು ಬಿ ಗಿವನ್. ಇಲ್ಲದೆ ಇದ್ರೆ ನಮ್ಮಲ್ಲಿ ನಮ್ಮ ಡಿಮೋಟ್ ಮಾಡುವಂತಹ ಒಂದು ಪ್ರಮೇಯ ಇರುತ್ತೆ. ಅದು ಡಿಮೋಟ್ ಆದಾಗ ಬಹಳ ಒಂದು ಖೇದಕರ ವಿಚಾರ ಆಗಿರುತ್ತೆ. ಆದ್ರಿಂದ ಎಲ್ಲ ಹಂತದಲ್ಲಿ ನಾವು ತೇರ್ಗಡೆ ಹೊಂದಿ ಮೇಲೆ ಬಂದು ಈ ಒಂದು ಹಂತವನ್ನು ತಲುಪಿದ್ದೆ ಅಂತ ಹೇಳುವಂತದಕ್ಕೆ ನನಗೆ ಹೆಮ್ಮೆ ಇದೆ.
1: ಶ್ರೀಧರ್ ಭಟ್ ಅವರೇ, ನಾವು ಇನ್ನೂ ಹೆಚ್ಚು ವಿಷಯವನ್ನ ನಿಮ್ಮೊಂದಿಗೆ ಮಾತನಾಡ್ತಾ ತಿಳಿದುಕೊಳ್ಬೇಕು. ಮುಂದಿನ ವಾರ ಇದೇ ಹೊತ್ತಿಗೆ ಇನ್ನಷ್ಟು ವಿವರಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಬರುವ ಶುಕ್ರವಾರ ಭೇಟಿಯಾಗೋಣ. ಜೈ ಹಿಂದ್ ಸರ್.
0: ಜೈ ಹಿಂದ್.
2: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ವಾಯುಸೇನೆಯ ನಿವೃತ್ತ ವಾರಂಟ್ ಅಧಿಕಾರಿ ಶ್ರೀಧರ್ ಭಟ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಗ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಂದವರೇ, ಈಗ ಸಮಯ ಸರಿಯಾಗಿ 9:30. ಕೇಳೋಣ ಹನಿ ಹನಿ ಇಬ್ಬನಿ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಕೇಳೋಣ ಕಾರ್ಯಕ್ರಮ ಹನಿ ಹನಿ ಇಬ್ಬನಿ.

0: ಹನಿ ಹನಿ ಇಬ್ಬನಿ ಮುಂಜಾನೆಯ ಮಧುರ ಗೀತೆಗಳ ಸಂಭ್ರಮ. ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ.
1: ಹನಿ ಹನಿ ಇಬ್ಬನಿ ನವಾಜಿ ಕುಡಿಯ ಆಸಿ.
2: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರ. ಹನಿ ಹನಿ ಇಬ್ಬನಿ ಮುಂಜಾನೆಯ ಮಧುರ ಗೀತೆಗಳ ಸಂಭ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರರಂಗದ ಬದುಕನ್ನು ನಿಮ್ಮೆದುರು ತೆರೆದಿಡಲಿಕ್ಕೆ ಬಯಸ್ತೇನೆ ನಾನು. ಅದು 1959-60 ಸಮಯ. ಹಾಗೆಲ್ಲ ಭಕ್ತಿ ಪ್ರಧಾನ ಚಿತ್ರಗಳೇ ಹೆಚ್ಚು ಜನಪ್ರಿಯವಾಗಿದ್ದಂಥ ಕಾಲ. ಹೆಚ್ಚಿನ ನಿರ್ಮಾಪಕರು ನಿರ್ದೇಶಕರು ಅಂತಹ ಕಥೆಗಳನ್ನೇ ಚಿತ್ರ ತೆಗಿಲಿಕ್ಕೆ ಬಯಸ್ತಾ ಇದ್ರು. ಆಗ ನಿರ್ಮಾಪಕರಾದಂಥ PR ನಾಯ್ಡು ಅವರು ನಿರ್ದೇಶಕ YR ಸ್ವಾಮಿ ಅವರ ಹತ್ರ ಭಕ್ತಿ ಪ್ರಧಾನ ಚಿತ್ರ ತೆಗಿಲಿಕ್ಕೆ ಹೇಳಿದರು. ಆಗ ಆಯ್ಕೆಯಾದದ್ದೇ ಭಕ್ತ ಕನಕದಾಸ. ಬೇಡ್ರ ಕಣ್ಣಪ್ಪ ಚಿತ್ರದಲ್ಲಿನ ರಾಜ್ಕುಮಾರ್ ಅವರ ಅತ್ಯಮೋಘ ಅಭಿನಯ YR ಸ್ವಾಮಿ ಅವರ ಕಣ್ತುಂಬ ತುಂಬಿತ್ತು. ಹೀಗಾಗಿ ಸಹಜವಾಗಿ ಭಕ್ತ ಕನಕದಾಸ ಚಿತ್ರಕ್ಕೆ ರಾಜ್ಕುಮಾರ್ ಆಯ್ಕೆಯಾದರು. ಕನಕದಾಸನ ನೈಜ ಭಕ್ತಿ ಭಾವದ ಸಾಕ್ಷಾತ್ಕಾರ ಮಾಡಿಸಿದರು ರಾಜ್ಕುಮಾರ್. ಹಾಗೆಯೇ ಕನಕದಾಸರ ಸಂದೇಶವನ್ನು ಕೂಡ ಮನೆ ಮನೆಗೆ ಸಾರಿದರು.
3: ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ

ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರಾ ಬಲ್ಲಿರಾ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರಾ ಬಲ್ಲಿರಾ. ಕುಲ ಕುಲ

0: ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ ಕುಲ ಕುಲ ಕುಲವೆಂದು.
1: ರಾಜ್ಕುಮಾರ್ ಕನಕದಾಸರಾಗಿ ನೀಡಿದಂತಹ ಅಭಿನಯ ಅಸಾಮಾನ್ಯ. ತಿಮ್ಮನಾಯಕ ಶ್ರೀನಿವಾಸನ ಕೃಪೆಯಿಂದ ಕನಕನಾಯಕ ಆದರು. ತಾನು ಪ್ರೀತಿಸಿದ ಲಚ್ಚಿಯ ವಿಷಯದಲ್ಲಿ ನಡೆದ ಹೊಡೆದಾಟದಿಂದ ಬೇಸತ್ತು ದೇಶಾಂತರ ಹೊರಡುತ್ತಾನೆ ಕನಕ. ವ್ಯಾಸರಾಯರ ಅನುಗ್ರಹ ದೊರೆತು ಹರಿಭಕ್ತನಾದ ಮೇಲೆ ಕನಕದಾಸ ದಾಸ ಶ್ರೇಷ್ಠ ಅಂತ ಅನಿಸಿಕೊಳ್ತಾನೆ. ಉಡುಪಿಯ ಕೃಷ್ಣನ ದೇಗುಲದ ಒಳಗೆ ಕನಕದಾಸರನ್ನ ಬಿಡದೇ ಇದ್ದುದರಿಂದ ಕನಕದಾಸ ಮೊರೆಯಿಟ್ಟು ಕೃಷ್ಣನನ್ನ ಕರೀತಾನೆ. ಕೃಷ್ಣ ದೀನನ ಮೊರೆಗೆ ಒಲಿದು ಹಿಂದಕ್ಕೆ ತಿರುಗಿ ಕಿಂಡಿಯ ಮೂಲಕ ದರ್ಶನ ನೀಡ್ತಾನೆ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡುಹರಿಯೇ ಎಂಬ ಕನಕನ ಆರ್ತ ಮೊರೆ ಇವತ್ತಿಗೂ ಕೂಡ ನಮ್ಮ ಕಿವಿಯಲ್ಲಿ ಮಾರ್ದನಿಸ್ತವೆ.

ಭಕ್ತ ಕನಕದಾಸ ಚಿತ್ರದ ನಂತರ ರಾಜ್ಕುಮಾರ್ ಅವರು ಅಭಿನಯಿಸಿದ್ದು ಜಾನಪದ ಕಥಾ ಹಂದರ ಹೊಂದಿದಂಥ ರಾಣಿ ಹೊನ್ನಮ್ಮ ಚಿತ್ರದಲ್ಲಿ. ಈ ಹಿಂದೆ ರಾಜ್ಕುಮಾರ್ ಅಭಿನಯದ ಅಣ್ಣ ತಂಗಿ ಚಿತ್ರವನ್ನು ನಿರ್ದೇಶಿಸಿದಂಥ ಕೂರಾ ಸೀತಾರಾಮ ಶಾಸ್ತ್ರಿಗಳೇ ಈ ಚಿತ್ರದ ನಿರ್ದೇಶಕರು. ಅಪ್ಸರೆ ಒಬ್ಬಳ ಮಾಟ ಮಂತ್ರಗಳಿಗೆ ಸಿಲುಕಿ ವಿಚಿತ್ರ ಪರಿಸ್ಥಿತಿಯನ್ನು ಎದುರಿಸುವಂಥ ಪಾತ್ರವನ್ನು ನಿರ್ವಹಿಸಿದ್ದಾರೆ ರಾಜ್ಕುಮಾರ್. ಲೀಲಾವತಿ ಹಾಗೂ ಲಲಿತಾ ರಾವ್ ಈ ಚಿತ್ರದ ನಾಯಕಿಯರು. ಹಾರುತ ದೂರ ದೂರ ಮೇಲೇರುವ ಬಾರ ಬಾರ ಕೈಗೂಡಲಿ ಸ್ವೈರ ವಿಹಾರ, ಈ ಗೀತೆ ಈ ಚಿತ್ರದ ಜನಪ್ರಿಯ ಗೀತೆ. ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಕಂಠದಲ್ಲಿ ಸುಶ್ರಾವ್ಯವಾಗಿ ಮೂಡಿಬಂದಿದೆ.

1960ರಲ್ಲಿಯೇ ಪಿ ಜಿ ಮೋಹನ್ ಅವರು ನಿರ್ದೇಶಿಸಿದಂಥ ದಶಾವತಾರ ಚಿತ್ರದಲ್ಲಿ ರಾಜ್ಕುಮಾರ್ ಅಭಿನಯಿಸಿದರು. ಈ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಮೂರು ಪಾತ್ರಗಳನ್ನು ನಿರ್ವಹಿಸಿದರು. ಒಂದು ಹಿರಣ್ಯಕಶಿಪುವಿನ ಪಾತ್ರ, ಇನ್ನೊಂದು ರಾವಣನ ಪಾತ್ರ, ಮತ್ತೊಂದು ಶಿಶುಪಾಲನ ಪಾತ್ರ. ಈ ಚಿತ್ರದ ನಾಯಕಿ ಲೀಲಾವತಿ. ಲೋಕ ಕಲ್ಯಾಣಕ್ಕಾಗಿ ವಿಷ್ಣು ಅವತರಿಸಿದ 10 ರೂಪಗಳ ಬಗೆಗಿನ ಕಥೆ ಇದರ ಕಥಾವಸ್ತು. ಈ ಚಿತ್ರದ ವಿಶೇಷ ಅಂದರೆ ಈ ಚಿತ್ರದ ಕೆಲವು ದೃಶ್ಯಗಳನ್ನು ಬಣ್ಣದಲ್ಲೂ ಕೂಡ ಚಿತ್ರಿಸಲಾಗಿತ್ತು. ರಾಮನ ಅವತಾರದ ಸಂದರ್ಭದಲ್ಲಿ ಮೂಡಿಬಂದಂಥ ವೈದೇಹಿ ಏನಾದಳು ಈ ಗೀತೆ ಇವತ್ತಿಗೂ ಕೂಡ ಎಲ್ಲರೂ ಮೆಲುಕು ಹಾಕುವಂಥ ಗೀತೆ. ಗೀತಕಾರ ಈ ಗೀತೆಗೆ ಭಾವ ತುಂಬಿದರೆ ಪಿ ಬಿ ಶ್ರೀನಿವಾಸ್ ಆ ಗೀತೆಗೆ ಜೀವ ತುಂಬಿದರು. ಆ ಜೀವ ಭಾವಗಳಿಗೆ ಮೆರಗು ನೀಡಿದ್ದು ಜಿ ಕೆ ವೆಂಕಟೇಶ್ ಅವರ ಸಂಗೀತ.

1961ರಲ್ಲಿ ಭಾಗಶಃ ಪೌರಾಣಿಕ ಕಥೆಯನ್ನುಳ್ಳಂಥ ಶ್ರೀಶೈಲ ಮಹಾತ್ಮೆ ಚಿತ್ರ ನಿರ್ಮಾಣಗೊಂಡಿತು. ಈ ಹಿಂದೆ ಭಕ್ತ ವಿಜಯ ಚಿತ್ರ ನಿರ್ದೇಶಿಸಿದಂಥ ಆರೂರು ಪಟ್ಟಾಭಿ ಅವರೇ ಈ ಚಿತ್ರದ ನಿರ್ದೇಶಕರು. ದೂರ್ವಾಸ ಮುನಿಯ ಶಾಪಕ್ಕೀಡಾದಂಥ ಪಾರ್ವತಿ ಭೂಲೋಕದಲ್ಲಿ ಜನಿಸ್ತಾಳೆ. ಸಾಕು ತಂದೆಯೇ ಅವಳನ್ನು ಮೋಹಿಸೋದ್ರಿಂದ ತನ್ನೆಲ್ಲ ವೈಭವಗಳನ್ನು ಬಿಟ್ಟು ಶಿವನ ಸಾಮೀಪ್ಯ ಹೊಂದಿ ಶಾಪ ಮುಕ್ತಳಾಗ್ತಾಳೆ. ಇದು ಈ ಚಿತ್ರದ ಕಥೆಯ ಸಾರಾಂಶ. ಇದರಲ್ಲಿ ರಾಜ್ಕುಮಾರ್ ಯಕ್ಷಕನ್ಯೆಯಿಂದ ಶಪಿಸಲ್ಪಟ್ಟಂಥ ಋಷಿಕುಮಾರ್ನ ಪಾತ್ರ ಮಾಡಿದ್ದಾರೆ.

ಅದೇ ವರ್ಷ ಅಂದ್ರೆ 1961ರಲ್ಲಿಯೇ ಬಿಡುಗಡೆ ಹೊಂದಿದಂಥ ಕಿತ್ತೂರು ಚೆನ್ನಮ್ಮ ರಾಜಭಿನಯದ ಮತ್ತೊಂದು ಯಶಸ್ವಿ ಚಿತ್ರ. ಕನ್ನಡ ನಾಡಿನ

ತಹ ಅಭಿನಯ ನೀಡಿದ್ದಾರೆ ರಾಜ್ಕುಮಾರ್. ಚನ್ನಮ್ಮಳ ಪಾತ್ರದಲ್ಲಿ ಬಿ ಸರೋಜಾದೇವಿ ಅವರದ್ದು ಕೂಡ ಅಪ್ರತಿಮ ಅಭಿನಯ. ಕಿತ್ತೂರು ಚೆನ್ನಮ್ಮ ಅಂತ ಹೇಳಿದೊಡನೆ ಬಿ ಸರೋಜಾದೇವಿ ನೆನಪಾಗುವ ಹಾಗೆ ಜನಮಾನಸದಲ್ಲಿ ನೆಲೆ ನಿಂತಿದೆ ಆ ಪಾತ್ರ.

ಸ್ನೇಹಿತರೆ, ರಾಜ ಅಭಿನಯದ ಒಂದೊಂದು ಮಜಲುಗಳು ಚಿತ್ರ ರಸಿಕರಿಗೆ ದಿವ್ಯಾನುಭವವನ್ನು ನೀಡುವಂತಹವುಗಳು. ಅಂತಹ ದಿವ್ಯಾನುಭವದ ರಸಗಳಿಗೆಗಳನ್ನು ಹೊತ್ತು ಮುಂದಿನ ವಾರ ಮತ್ತೆ ಬರ್ತೇನೆ. ನಮಸ್ಕಾರ.

0: ಹನಿ ಹನಿ ಇಬ್ಬನಿ ಮುಂಜಾನೆಯ ಮಧುರ ಗೀತೆಗಳ ಸಂಭ್ರಮದಲ್ಲಿ ನೀವು ಪಾಲ್ಗೊಂಡಿರಿ. ನಿಮಗಾಗಿ ಈ ಸಂಭ್ರಮ ಹೊತ್ತು ತಂದವರು ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ, ನೆರವಾದವರು ದೀಪ ಪಾವಂಜೆ,
1: ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚೆ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಶ್ರೋತೃ ಬಂದವರಿಗೆ ಕೇಳೋಣ ಒಂದು ಚಿತ್ರಗೀತೆಯನ್ನು. ಗೋವಿಂದಾಯ.

ನಮಃ ಚಿತ್ರದಿಂದ ಹಾಡಿದ್ದಾರೆ ಚೇತನ್ ಸೋಸ್ಕ ಮತ್ತು ಇಂದು ನಾಗರಾಜ್. ಪವನ್ ಒಡೆಯರ್ ಅವರ ಗೀತ ರಚನೆಗೆ ಸಂಗೀತ ನೀಡಿದ್ದಾರೆ ಗುರು ಕಿರಣ್.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಕೇಳುಗರೆ, ಸಮಯ 10:02 ಆಗುತ್ತಲಿದೆ. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು ಮೂಡಿಬರಲಿವೆ.
1: ಯುದ್ಧವು ರಾಷ್ಟೀಯ ಭದ್ರತೆಯನ್ನು ಮರು ವ್ಯಾಖ್ಯಾನಿಸುತ್ತದೆ. ರಾಷ್ಟೀಯ ಭದ್ರತೆಯ ಭವಿಷ್ಯವು ಕೃತಕ ಬುದ್ಧಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಮತ್ತು ಬಾಹ್ಯಾಕಾಶ ಸಾಮರ್ಥ್ಯಗಳ ಒಮ್ಮುಖದಿಂದ ರೂಪುಗೊಳ್ಳುತ್ತದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದಂತಹ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಭಾರತ ಪುರುಷರ ತಂಡ ಇಂದು ಬೆಲ್ಫಾಸ್ಟ್ನಲ್ಲಿ ಮೊದಲ ಟಿ20 ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯದಲ್ಲಿ ಆತಿಥೇಯ ಐರ್ಲೆಂಡ್ ವಿರುದ್ದ ಸೆಣಸಾಟ ನಡೆಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 6 ಗಂಟೆಗೆ ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ವಿವಿಧ ಭಾರತಿ ಬೆಂಗಳೂರು 102.9 ಎಫ್ಎಂ.
1: 10:02:30
2: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡೀಸ್ ಗೋಲ್ಡ್ಗೆ ತಮಗೆಲ್ಲ ಸ್ವಾಗತ. ಕಾರ್ಯಕ್ರಮದ ಆರಂಭದಲ್ಲಿ ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಪರೋಪಕಾರಿ ಚಿತ್ರದ ಹಾಡನ್ನು ಕೇಳೋಣ. ಚಿ ಉದಯಶಂಕರ್ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಇದೆ.
4: ಕೊಂಡುಕೊಂಡು ರುಚಿ ನೋಡಿ ಪ್ಲೀಸ್.

ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಭಲೇ ಹುಚ್ಚ ಚಿತ್ರದ ಹಾಡನ್ನು ಕೇಳಿದ್ರಿ. ವಿಜಯ ನರಸಿಂಹ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು. ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮತ್ತೊಂದು ಹಾಡು ಇದು, ಎಮ್ಮೆ ತಮ್ಮಣ್ಣ ಚಿತ್ರದ್ದು. ಜೊತೆಯಲ್ಲಿ ಬೆಂಗಳೂರು ಲತಾ ಅವರ ಧ್ವನಿ ಕೂಡ ಇದೆ. ಜಿ ವಿ ಅಯ್ಯರ್ ಅವರ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಇದೆ.

ಈಗ ನೀವು ಕೇಳಿದಂತಹ ಹಾಡು ಮಣ್ಣಿನ ಮಗ ಚಿತ್ರದ್ದು. ಪಿ ಬಿ ಶ್ರೀನಿವಾಸ್ ಹಾಡಿದ್ರು, ಗೀತಪ್ರಿಯ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ ಇತ್ತು. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಈ ಹಾಡು ಕೇಳಿ, ಬಾಳ ಬಂಧನ ಚಿತ್ರದ ಹಾಡಿದು. ವಿಜಯ ನರಸಿಂಹ ಗೀತೆಯನ್ನು ಬರೆದಿದ್ದಾರೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇದೆ.

ಕರೆಯುತ್ತಲೇ ಹಳು ಕೈ ಬೀಸಿ ಅನ್ನಪೂರ್ಣೇಶ್ವರಿ ಭೂದೇವಿ

ಪಿ ವಿ ಶ್ರೀನಿವಾಸ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಗಳಲ್ಲಿ ಆತ್ಮಶಕ್ತಿ ಚಿತ್ರದ ಹಾಡನ್ನು ಕೇಳಿದ್ರಿ. ತೇಕಟೆ ನಾಗರಾಜ್ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಇತ್ತು.

0: ಶ್ರೋತೃ ಬಾಂಧವರೇ, ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದರೆ. ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ, FM ಕಂಪನಿಯ 102.1 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 10:30
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
2: 8700 01 4242.
3: ಬರಗಾಲದ ಮಿತ್ರರು ಸಿರಿಧಾನ್ಯಗಳು. ಬರಗು ಇದ್ರೆ ಬರಗಾಲದಲ್ಲೂ ಬದುಕು. ಬರಗು ತಿಂದವರು ಕಾಂತಿಯಿಂದ ಬೆಳಗುವರು. ಬರಗನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬೆಳೆಸಿರಿ. ಸಿರಿಧಾನ್ಯ ಸೇವಿಸಿ ರೋಗ ನಿರೋಧಕ ಶಕ್ತಿ ವೃದ್ಧಿಸಿ, ಆರೋಗ್ಯದಲ್ಲಿ ಸಿರಿವಂತರಾಗಿ. ಸಿರಿಧಾನ್ಯಗಳನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಿರಿಧಾನ್ಯ ತಿಂದವರು ಆರೋಗ್ಯದಿಂದ ಸಿರಿವಂತರು. ಸಿರಿಧಾನ್ಯ ಸಿಂಗಾರ, ಆರೋಗ್ಯ ಬಂಗಾರ. ಸಿರಿಧಾನ್ಯ ರೈತರಿಗೆ ವರದಾನ. ಸಿರಿಧಾನ್ಯಗಳನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
0: ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 10:32 ಆಗುತ್ತಲಿದೆ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಮುಂದುವರಿಯುವುದು ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲೇ.
4: ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.

ಅಪರೂಪದ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ ಅನ್ನುವಂತಹ ಸಂದೇಶಗಳನ್ನ ನಮ್ಮ ಕೇಳುಗರು ಕಳಿಸ್ತಾ ಇದ್ದಾರೆ. ಹೌದು, ಇಂಪಾದ ಸುಮಧುರವಾದ ಅಪರೂಪದ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೇವೆ ಓಲ್ಡೀಸ್ ಗೋಲ್ಡ್ನಲ್ಲಿ. ರಾಜ ಸತ್ಯವ್ರತ ಚಿತ್ರದ ಹಾಡಾಗಿತ್ತು ಇದು. ಪಿ ಬಿ ಶ್ರೀನಿವಾಸ್ ಹಾಡಿದ್ರು, ವಿಶ್ವಾಮಿತ್ರ ಅವರ ರಚನೆ, ಎಂ ವೆಂಕಟರಾಜು ಅವರ ಸಂಗೀತ ಇತ್ತು. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಪ್ರಸಾರವಾಗ್ತಾ ಇರುವಂತಹ ಮುಂದಿನ ಹಾಡು ಕಣ್ತೆರೆದು ನೋಡು ಚಿತ್ರದ್ದು. ಜಿ ವಿ ಅಯ್ಯರ್ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇದೆ.

ಚಿನ್ನದ ಗೊಂಬೆ ಚಿತ್ರದ ಹಾಡಿದು ಪಿ ಬಿ ಶ್ರೀನಿವಾಸ್ ಹಾಡಿದ್ರು. ಅರಂಜಯ್ ಗೋಪಾಲ್ ಅವರ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಇತ್ತು. ಈಗ ಮೂಲೋಕ ದೈವಗಳ ಈ ನಾಡು ಅನ್ನುವಂಥ ಹಾಡನ್ನು ಕೇಳೋಣ. ಅನುಬಂಧ ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್, ಬಿ ಕೆ ಸುಮಿತ್ರ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಕುರಾ ಸೀತಾರಾಮ ಶಾಸ್ತ್ರಿಗಳ ರಚನೆ, ಎಂ ರಂಗರಾವ್ ಅವರ ಸಂಗೀತ ಇದೆ.

0: ಕೇಳುಗ ಸ್ನೇಹಿತರೆ, ಇದುವರೆಗೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ. ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ. ಸಮಯ 11:20.
1: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
2: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
1: ಜಾಹೀರಾತು ಮುಖಾಂತರ
2: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
1: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
2: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
1: ಡಯಲ್ ಮಾಡಿ 8700014242 8700014242.
3: ಎಲ್ಲಾ ಜೀವಿಗಳ ಜೀವವೇ ಜಲ.
4: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
5: ನೀರಿನ ಬಳಕೆ ಹಿತವಾಗಿರಲಿ,
6: ಕೊರತೆಯಾಗದಂತೆ ಗಮನವಿರಲಿ.
7: ಹನಿ ಹನಿಗೂಡ್ರೆ ಹಳ್ಳ,
8: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ.
9: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
3: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ.
6: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
8: ನೀರು ಬರಿದಾದಷ್ಟು ಆತಂಕ,
9: ಕಲುಷಿತವಾದಷ್ಟು ಕಳಂಕ.
0: ಶ್ರೋತೃಮಾನವರೇ, ಸಮಯ 11:02 ಆಗುತ್ತಲಿದೆ. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು ಮುಂದುವರಿಯಲಿವೆ.
10: ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ಲಸಿಕೆ ಹಾಕಲಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00. ಸುದ್ದಿ ಮುಖ್ಯಾಂಶಗಳನ್ನು 1 ಗಂಟೆಗೆ ಕೇಳಲಿದ್ದೀರಿ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಸಮಯ 11:02:50.

ಈ ಸಮಯ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. ಕಾರ್ಯಕ್ರಮದ ಮೊದಲಿಗೆ ಸಿದ್ ಶ್ರೀರಾಮ್ ಅವರ ಧ್ವನಿಯಲ್ಲಿರುವಂತಹ ಗೀತೆಯೊಂದು ಪ್ರಸಾರ ಆಗ್ತಾ ಇದೆ. ಯಾವ ಚಿತ್ರದ್ದು ಅಂತ ನೀವು ಕೇಳೋದಾದರೆ ಪುಷ್ಪ

ಮುಂದಿನ ಗೀತೆಯಲ್ಲಿ ಏನ್ ತಗೊಂಡ್ರು 10 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. 10 ರೂಪಾಯಿಗೊಂದು 10 ರೂಪಾಯಿಗೊಂದು ಅಂತ. ಯಜಮಾನ ಚಿತ್ರದ ಗೀತೆ, ವಿಜಯ್ ಪ್ರಕಾಶ್, ವಿ ಹರಿಕೃಷ್ಣ ಮತ್ತು ಸಂಗಡಿಗರ ಧ್ವನಿಯಲ್ಲಿ, ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನ, ಯೋಗರಾಜ್ ಭಟ್ ಅವರ ರಚನೆ. ಕಾರ್ಯಕ್ರಮದ ಮುಂದಿನ ಗೀತೆ ಇದು. ಅನೇಕರು ಸಂದೇಶಗಳನ್ನು ಕಳಿಸಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಮೆಸೇಜ್ ಮಾಡಿರುವ ನಿಮ್ಮೆಲ್ಲರಿಗೂ ಶುಭೋದಯ, ನಿಮಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ, ನೀವೆಲ್ಲ ಕಾರ್ಯಕ್ರಮ ಕೇಳ್ತಾ ಇರ್ತೀರಾ ಅಂತ ಭಾವಿಸ್ತಾ, ಮುಂದಿನ ಗೀತೆ

ಎಡವಟ್ಟೆಲ್ಲಾಯ್ತು ಅಂತ ಈ ಗೀತೆಯ ಮುಖಾಂತರ ತಿಳಿಸ್ಕೊಂಡ್ರಿ. ವಿಷ್ಣುವರ್ಧನ ಚಿತ್ರದ ಗೀತೆ, ವಿ ಹರಿಕೃಷ್ಣ ಅವರ ಧ್ವನಿ ಮತ್ತು ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂತು. ಕವಿರಾಜ್ ಅವರ ಸಾಹಿತ್ಯ ಈ ಗೀತೆಗೆ ಇತ್ತು. ಈ ಗೀತೆಗೂ ಮುನ್ನ ಯಾರೇ ಕೂಗಾಡಲಿ ಹಾಗೂ ಯಾರೇ ನೀನು ಚೆಲುವೆ ಚಿತ್ರದ ಗೀತೆಗಳನ್ನು ಕೇಳಿಬಂದ್ರಿ ಶ್ರೀನಿವಾಸ್, ಕಾರ್ತಿಕ್, ಅನುರಾಧ ಭಟ್ ಅವರ ಕಂಠಸಿರಿಗಳಲ್ಲಿ. ಇನ್ನು ಇವತ್ತಿನ ಸೂಪರ್ ಹಿಟ್ ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಹಾಗೂ ಕೊನೆಯ ಗೀತೆ ವಿಜಯ್ ಪ್ರಕಾಶ್ ಅವರು ಹಾಡಿದ್ದಾರೆ, ವಿಷ್ಣು ಸರ್ಕಲ್ ಚಿತ್ರದ್ದು.

0: ಶ್ರೋತೃ ಬಾಂಧವರೇ, ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದಾರೆ. ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಸಮಯ 11:30:15.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.
3: ರಾಗಿ ಬಡವರ ಬಂಗಾರ, ಶ್ರಮಿಸಿದವರ ಆಹಾರ. ರಾಗಿ ಬೆಳೆಯಿರಿ, ಆರ್ಥಿಕವಾಗಿ ಸಬಲರಾಗಿ. ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ನವಣೆ ಉಣಿಸು, ಬವಣೆ ಬಿಡಿಸು. ನವಣೆ ನೀಗಿಸಿತು ಹಸಿವಿನ ಬವಣೆ. ನವಣೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಊದಲು ತಿಂದವರಿಗೆ ಉಬ್ಬಸ ಇಲ್ಲ, ಹಾರಕ ತಿಂದವರಿಗೆ ರೋಗ ಇಲ್ಲ, ಕೊರಲೆ ತಿಂದವರಿಗೆ ಆರೋಗ್ಯದ ಕೊರತೆ ಇಲ್ಲ. ಹಾರಕವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ನೋಡಲು ಥೇಟ್ ಹುಲ್ಲಿನಂತೆ ಕಾಣುವ ಕೊರಲೆ ಬರಗಾಲದಲ್ಲೂ ರೈತರ ಕೈಹಿಡಿಯುವ ಬೆಳೆ. ಕೊರಲೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
0: ಶ್ರೋತೃ ಬಂದವರೇ, ಸಮಯ 11:32 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯಲಿವೆ.
4: ಹಾಸ್ಯ ಸನ್ನಿವೇಶಗಳಲ್ಲಿ ಇವರ ಪಾತ್ರ ಪೋಷಣೆ ನಿಜವಾಗ್ಲೂ ಖುಷಿಯನ್ನು ತರುತ್ತೆ. ಹಾಗೆಯೇ ಈ ರೀತಿಯ ಪಾತ್ರಗಳಿಗೆ ಇವರು ನಿಜವಾಗ್ಲೂ ಸೂಕ್ತ ಹೇಳಿ ಮಾಡಿಸ್ತಾ ಹಾಗೆ ಮಾಡ್ತಾರೆ, ಅಷ್ಟು ನೈಜವಾಗಿ ಅಭಿನಯ ಮಾಡ್ತಾರೆ ಅಂತ ಖಂಡಿತ ನಮಗೆ ಅನಿಸುತ್ತೆ. ಹಾಗಾಗಿ ನಮ್ಮೆಲ್ಲರ ನೆಚ್ಚಿನ ನಟ ಅವರು. ಇಷ್ಟು ಸಾಕು ಮಾಹಿತಿ ಅಂತ ಭಾವಿಸ್ತಾ ಒಂದು ಗೀತೆಯ ಅಂತರ, ಆನಂತರ ಇನ್ನಷ್ಟು ಮತ್ತಷ್ಟು ಈ ನಟರ ಬಗ್ಗೆ ಮಾತನಾಡೋಣ.

ನೂರಾರು ಕನಸುಗಳನ್ನ ಹೊತ್ತು ಅಭಿನಯದಲ್ಲಿ ಏನಾದರೂ ಮಾಡಬೇಕು ಅನ್ನುವ ಆಸಕ್ತಿಯನ್ನು ಹೊತ್ತು ಸಾಕಷ್ಟು ವರ್ಷಗಳ ಹಿಂದೆಯೇ ನಮ್ಮ ವೈಜನಾಥ್ ಬಸಪ್ಪ ಬಿರಾದರ್ ಅವರು ಇಲ್ಲಿ ನಟನೆಯಲ್ಲಿ ನೆಲೆಯೂರನ್ನು ಊರಬೇಕು ಅಂತ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ತುಂಬ ಕಷ್ಟದ ಜೀವನ, ಬಡತನ, ಈ ಎಲ್ಲವನ್ನು ಸಹಿಸಿಕೊಂಡು ತಮಗೆ ಸಿಕ್ಕ ಪಾತ್ರವನ್ನು ತುಂಬ ಪ್ರೀತಿಯಿಂದ ಅಭಿನಯ ಮಾಡ್ತಾ ಜನಗಳ ಮನಸ್ಸಿನಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ಇವರು ಖಂಡಿತ ಪಡೆದಿದ್ದಾರೆ ಅಂತ ಹೇಳ್ಬೋದು. 26 ಜೂನ್ 1952 ಇವರ ಜನನ. ಇನ್ನು ಬಿರಾದರ್ ಅವರು ಮೂಲತಃ ಭಾಲ್ಕಿ ತೆಂಗಂಪೂರ್ ಬೀದರ್ನವರು. ಅಲ್ಲಿಂದ ಬೆಂಗಳೂರಿನವರೆಗೂ ಇವರ ಪಯಣ, ನಟನೆ, ಹಾಗೆಯೇ ಸಾಕಷ್ಟು ಪಾತ್ರಗಳು, ಹಾಸ್ಯ ಸನ್ನಿವೇಶಗಳು ನಿಜವಾಗ್ಲೂ ಅವರು ನೆನಪಾಗ್ತಾರೆ. ಯಾವುದೇ ಚಿತ್ರ, ಕೆಲವು ಚಿತ್ರಗಳನ್ನು ನೋಡಿದಾಗಂತೂ ಬಿರಾದರ್ ಅವರ ಪಾತ್ರ ಯಾವಾಗ ಬರುತ್ತೆ, ಎಷ್ಟು ನಗಿಸ್ತಾರೆ ನಮ್ಮನ್ನು ಅಂತ. ಅದಕ್ಕೆ ಒಂದು ಸೂಕ್ತ ಉದಾಹರಣೆ ಅಂತ ಹೇಳೋದಾದರೆ, ಸರಳ ಉದಾಹರಣೆ ಅಂತ ಹೇಳೋದಾದರೆ, ಚಿತ್ರ ಉಪೇಂದ್ರ ಅವರ ನಿರ್ದೇಶನದಲ್ಲಿ ಮೂಡಿಬಂತು. ಅದರಲ್ಲಿ ಇವರ ಹಾಸ್ಯ ನಿದ್ರೆ ಮಾಡುವಂತಹ ಪಾತ್ರ ನಿಜವಾಗ್ಲೂ ಅದನ್ನು ಬಯ್ಯೋದು ಬ್ಯಾಂಕ್ ಜನಾರ್ದನ್ ಅವರು. ಖಂಡಿತ ಒಮ್ಮೆ ನೋಡಿಯೇ ಸವಿಬೇಕು. ಯಾರೆಲ್ಲ ನೋಡಿದ್ದೀರಿ ಸಂದೇಶದ ಮುಖಾಂತರ ತಿಳಿಸಿ. ನಿಮಗೆ ಬಿರಾದರ್ ಅವರ ಅಭಿನಯದ ನೂರಾರು ಚಿತ್ರಗಳಲ್ಲಿ ಯಾವ ಚಿತ್ರ, ಯಾವ ಪಾತ್ರ

ಇಷ್ಟ ಆಯಿತು ಅಂತ ಸಂದೇಶವನ್ನು ಕಳಿಸಿ ನಮಗೆ ತಿಳಿಸ್ತೀರಾ ಅಂತ ಭಾವಿಸ್ತಾ ನಮ್ಮ ವಾಟ್ಸಪ್ ಸಂಖ್ಯೆ 9489 1092 9489 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳನ್ನು ಕಳಿಸ್ಕೊಡಿ. ನಟ ಹಾಸ್ಯ ನಟ ಪೋಷಕ ಪಾತ್ರಗಳಲ್ಲಿ ನಿಜವಾಗ್ಲೂ ಎಲ್ಲರ ಮನಸ್ಸನ್ನು ಗೆದ್ದಿರುವಂತಹ ಬಿರಾದರ್ ಅವರ ಅಭಿನಯದ ಯಾವ ಚಿತ್ರ ಯಾವ ಪಾತ್ರ ನಿಮಗೆ ತುಂಬ ಇಷ್ಟ ಆಗುತ್ತೆ ಸಂದೇಶದ ಮುಖಾಂತರ ನಮಗೆ ತಿಳಿಸ್ಕೊಡಿ.

ದಿನ ಸುರಿಮಳೆ ಸಂದೇಶದ್ದು ನಮ್ಮ ಇನ್ಬಾಕ್ಸ್ನಲ್ಲಿ ಖಂಡಿತ ಬರ್ತಾ ಇದೆ ಅಂತ ಹೇಳಬಹುದು. ಅನೇಕರು ಸಂದೇಶಗಳನ್ನು ಕಳಿಸ್ತಾ ಅವರ ಈ ಪಾತ್ರ ನನಗಿಷ್ಟ, ಅವರ ಈ ಚಿತ್ರದ ಈ ಪಾತ್ರ ನಿಜವಾಗ್ಲೂ ನಗೆಯ ಹೊನಲಿನಲ್ಲಿ ನಮ್ಮನ್ನು ತೇಲಾಡಿಸುತ್ತೆ ಅಂತ ಹೇಳ್ತಾ ಸಂದೇಶವನ್ನು ಕಳಿಸಿದ್ದಾರೆ. ಅದರಲ್ಲೂ ಲವ್ ಟ್ರೈನಿಂಗ್ ಚಿತ್ರದ ಭಿಕ್ಷುಕನ ಪಾತ್ರ, ಓಮಲ್ಲಿಗೆ ಚಿತ್ರದ ಪಾತ್ರ, ನಿಜವಾಗ್ಲೂ ಅದನ್ನು ನೆನೆಸ್ಕೊಂಡ್ರೇ ಖಂಡಿತ ಖುಷಿ, ಜೊತೆಗೆ ನಗು ಬರುತ್ತೆ. ಅಷ್ಟು ನೈಜವಾಗಿ ಅಭಿನಯ ಮಾಡ್ತಾರೆ ಬಿರಾದರ್ ಅವರು. ತುಂಬ ಸಣ್ಣದಾಗಿ ಕಾಣ್ತಾರೆ, ಪೇರ್ಲವಾಗಿ ಕಾಣ್ತಾರೆ. ಇವರು ಏನಪ್ಪ ಹೀಗಿದ್ದಾರೆ ಅಂತ ನಮಗೆ ಮೇಲ್ನೋಟಕ್ಕೆ ಅನಿಸಿದ್ರು, ಅವರ ಪಾತ್ರ ಪೋಷಣೆ, ಕಂಠ, ಆ ಧ್ವನಿಯ ಏರಿಳಿತ, ಅದಕ್ಕೆ ಬೇಕಾದ ಹಾವ ಭಾವ ಎಲ್ಲವನ್ನ ಸೇರಿಸ್ತಾರೆ ಬಿರಾದರ್ ಅವರ ಅಭಿನಯದಲ್ಲಿ. ಇಂದು ಅವರ ಜನ್ಮದಿನ, ಅವರಿಗೆ ಹುಟ್ಟು ಹಬ್ಬದ ತುಂಬು ಪ್ರೀತಿಯ ಶುಭಾಶಯಗಳು ವಿವಿಧ ಭಾರತೀಯ ಎಲ್ಲ ಕೇಳುಗರ ಪರವಾಗಿ, ಆಡಳಿತ ವರ್ಗದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಬಿರಾದರ್ ರವರಿಗೆ ಮತ್ತೊಮ್ಮೆ ಹೃದಯ ತುಂಬಿದ ಶುಭಾಶಯಗಳನ್ನು ತಿಳಿಸ್ತಾ ಅವರ ಇನ್ನಷ್ಟು ಮತ್ತಷ್ಟು ಪಾತ್ರಗಳು, ಪಾತ್ರ ಪೋಷಣೆ ಇರುವಂತಹ ಚಿತ್ರಗಳು ಹೊರಬರಲಿ ಅಂತ ಆಶಿಸ್ತಾ, ಅವರ ಪ್ರಾರಂಭದ ದಿನಗಳಲ್ಲಿ 1989 ಅವರ ಚಿತ್ರಪಯಣ ಶುರು ಆಗುತ್ತೆ ಜಯ ಭೇರಿ ಅನ್ನುವಂತಹ ಚಿತ್ರದ ಮುಖಾಂತರ. ಇನ್ನು ರಂಗಭೂಮಿಯ ಹಿನ್ನೆಲೆ, ನಾಟಕ, ಅನೇಕ ಬೆಳ್ಳಿತೆರೆ, ಹಿರಿತೆರೆ ಎಲ್ಲದರಲ್ಲೂ ತೆರೆಯನ್ನು ಹಂಚಿಕೊಳ್ತಾ ತಮ್ಮ ಪಾತ್ರ ಪೋಷಣೆಯ ಮುಖಾಂತರ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಹೆಸರು ಮಾಡಿರುವಂತಹ ಬಿರಾದರ್ ಅವರು, ಗಿರೀಶ್ ಕಾಸರವಳ್ಳಿ ಅವರ ಕನಸೆಂಬ ಕುದುರೆಯನ್ನೇರಿ 2010 ಬಿಡುಗಡೆಯಾಗುತ್ತೆ. ಅತ್ಯುತ್ತಮ ನಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ಇವರಿಗೆ ಲಭಿಸುತ್ತೆ ಸ್ಪೈನ್ನಲ್ಲಿ. ಹಾಗಾಗಿ ನಿಜವಾಗ್ಲೂ ಇವರ ನಟನೆಗೆ ಇದು ಒಂದು ಸಾಕ್ಷಿಯಷ್ಟೇ. ನೂರಾರು ಚಿತ್ರಗಳು, ನೂರಾರು ಪಾತ್ರಗಳು, ಅದರಲ್ಲಿ ಕೆಲವು ಪಾತ್ರಗಳು ಇವರನ್ನೇ ಅರಸಿ ಬರುತ್ತೋ ಅಥವಾ ಇವರನ್ನೇ ಹುಡುಕಿ ಬರುತ್ತೋ ಅಥವಾ ಇವರೇ ಸೂಕ್ತ ಅಂತ ಅನಿಸಿ ನಿರ್ದೇಶಕರು ತೆಗೆದುಕೊಳ್ತಾರೋ ಗೊತ್ತಿಲ್ಲ. ಆದರೆ ಆ ಪಾತ್ರ ಪೋಷಣೆ ನಿಜವಾಗ್ಲೂ ಖುಷಿಯನ್ನು ತರಿಸುತ್ತೆ.

ಸಂದೇಶಗಳ ಮಹಾಪೂರ ಇಲ್ಲಿ ಹರಿದು ಬರ್ತಾ ಇದೆ. ಅವರ ನಟನೆ ನಿಮಗೆಲ್ಲ ಎಷ್ಟು ಇಷ್ಟ ಆಗತ್ತೆ ಅಂತ. ಅವರ ಹಿರಿ ವಯಸ್ಸಿನಲ್ಲೂ ಈಗಲೂ ತಮ್ಮ ಅಭಿನಯವನ್ನು ಅಲ್ಲಲ್ಲಿ ಆಗಾಗ್ಗೆ ಚಿತ್ರದ ಮುಖಾಂತರ ತೋರಿಸ್ತಾ ಇರ್ತಾರೆ. ಇನ್ನು ಮಠ ಚಿತ್ರದ ಅವರ ಅಭಿನಯ ಅಷ್ಟೂ ಪಾತ್ರ ಪೋಷಣೆ, ಹಾಗೆಯೇ ಗುರುಪ್ರಸಾದ್ ಅವರ ನಿರ್ದೇಶನ, ಚೊಚ್ಚಲ ನಿರ್ದೇಶನದ ಚಿತ್ರ, ಅದರಲ್ಲಿ ಜಗ್ಗೇಶ್ ಅವರು ಮುಖ್ಯ ಭೂಮಿಕೆಯಲ್ಲಿ ಇದ್ದರೂ ಸಹ ಇನ್ನು ಉಳಿದ ಎಲ್ಲ ನಟರಿಗೂ ನಟನೆಗೆ ಸಾಕಷ್ಟು ಅವಕಾಶ ಇತ್ತು. ಪಾತ್ರಕ್ಕೊಂದು ಹಿನ್ನೆಲೆ ಇತ್ತು. ಡೈಲಾಗ್ ಡೆಲಿವರಿ, ಆ ಅದ್ಭುತ ಸಂಭಾಷಣೆ ಎಲ್ಲವೂ ಸೇರಿಸ್ಕೊಂಡು ಮಠ ಚಿತ್ರವನ್ನು ಸೂಪರ್ ಹಿಟ್ ಮಾಡ್ತು. ಅದರಲ್ಲಿ ನಿಜವಾಗ್ಲೂ ಬಿರಾದರೂರ್ ಅವರಿಗೂ ಒಂದು ಒಳ್ಳೆಯ ಪಾತ್ರ ಪೋಷಣೆ ಮಾಡಲಿಕ್ಕೆ ಅವಕಾಶ ಇತ್ತು ಅಂತ ನಾನು ಭಾವಿಸ್ತೀನಿ. ಹೀಗೆ ಅನೇಕ ಚಿತ್ರಗಳಲ್ಲಿ ಇವರ ಪಾತ್ರ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಇನ್ನು ತರಳೆ ನನ್ನ ಮಗ ಚಿತ್ರದ ಭಿಕ್ಷುಕನ ಪಾತ್ರ, ಒಂದು ಚಿತ್ರದಲ್ಲಿ ಇವರು ಭಿಕ್ಷುಕನ ಅಂದರೆ ಸಂಘಕ್ಕೆ ಹೆಡ್ ಆಗಿರ್ತಾರೆ. ಆ ಚಿತ್ರದಲ್ಲಿ ಟೆನ್ನಿಸ್ ಕೃಷ್ಣ ಅವರು ಇವರ ಒಂದು ಅಧ್ಯಕ್ಷ ಪದವಿಯನ್ನು ಕಿತ್ಕೋತಾರೆ, ಎಲೆಕ್ಷನ್ ಮಾಡ್ತಾರೆ. ಹೀಗೆ ಜಗ್ಗೇಶ್ ಅವ್ರ ಜೊತೆ ಅನೇಕ ಚಿತ್ರಗಳಲ್ಲಿ ಅಭಿನಯ ಮಾಡಿದ್ದಾರೆ ಬಹುತೇಕ ಎಲ್ಲ ಹಾಸ್ಯ ನಟರ ಜೊತೆ. ಅಂದರೆ 1990 ಇಲ್ಲಿವರೆಗೂ ಬಹುತೇಕ ಎಲ್ಲ ಸೂಪರ್ ಸ್ಟಾರ್ಗಳ ಜೊತೆ, ಎಲ್ಲ ಕನ್ನಡದ ಅದ್ಭುತ ನಟರ ಜೊತೆ, ಹಾಸ್ಯ ನಟರ ಜೊತೆ ಪೋಷಕ ಪಾತ್ರಧಾರಿಯಾಗಿ ಇವರು ತೆರೆಯನ್ನು ಹಂಚಿಕೊಂಡಿದ್ದಾರೆ ಅಂತ ಹೇಳಬಹುದು. ತುಂಬ ಖುಷಿಯಾಗತ್ತೆ ಅವ್ರ ಬಗ್ಗೆ ಮಾತನಾಡಲಿಕ್ಕೂ ಸಹ. ಯಾಕೆಂದರೆ ಕಷ್ಟದ ಜೀವನ, ಒಂದು ಹೊತ್ತು ಊಟವನ್ನು ತೆಗೆದುಕೊಂಡ್ರೆ ಸಾಕು ಅನ್ನುವಂತಹ ತುಂಬ ಕಷ್ಟದ ಜೀವನದನ್ನು ಎದುರು ನೋಡ್ತಾ ಇದ್ದಂತಹ ಬಿರಾದರ್ ಅವರು ಈಗ ತಮ್ಮ ಬೆಳವಣಿಗೆಯನ್ನು ನೋಡಿದ್ರೆ, ಅವರು ಬೆಳೆದ ರೀತಿ ದಾರಿ ಎಲ್ಲವನ್ನು ನೋಡಿದ್ರೆ ನಿಜವಾಗ್ಲೂ ಇವರು ಒಂದಷ್ಟು ಕಿರಿಯ ನಟರಿಗೆ, ಈಗ ಬರುವಂತಹ ಯುವ ನಟರಿಗೆ ಮಾದರಿಯಾಗಿ ನಿಲ್ತಾರೆ.

ಇತ್ತೀಚೆಗೆ ಅಂತ ಹೇಳಿದ್ರೆ ಕಾಟೇರ ಚಿತ್ರದಲ್ಲಿ ಇವರ ಅಭಿನಯ ತುಂಬಾ ಅದ್ಭುತವಾಗಿ ಮೂಡಿಬಂದಿದೆ. ಹಾಗೇನೆ ಪಂಚತಂತ್ರ, ಓಮಲ್ಲಿಗೆ, ಅಕ್ಕ, ಹುಲಿಯ ಮಠ, ಲವ್ ಟ್ರೈನಿಂಗ್ ಮತ್ತು ನಾಲ್ಕು ಲಂಬಾಣಿ ಮತ್ತು ತುಳು ಹಾಗೂ ಹಿಂದಿಯ ಹ್ಯಾಂಗ್ ಟು ಡೆತ್ ಅನ್ನುವಂತಹ ಚಿತ್ರದಲ್ಲಿ ಇವರು ಅಭಿನಯವನ್ನು ಮಾಡಿದ್ದಾರೆ. ನೂರಾರು ಚಿತ್ರಗಳು, ಬೇರೆ ಬೇರೆ ಪಾತ್ರಗಳು, ಪಾತ್ರ ಪೋಷಣೆ, ಬಣ್ಣ ಹಚ್ಚೋದು ಇವರಿಗೆ ನಿಜವಾಗ್ಲೂ ವೃತ್ತಿಯ ಜೊತೆಗೆ ಅವಕಾಶವನ್ನು ಕೊಟ್ಟಿದ್ದವರಿಗೆ ಸದಾ ನೆನೆದುಕೊಳ್ತಾರೆ. ಅವರು ಅವಕಾಶ ಕೊಟ್ಟಿಲ್ಲದೆ ಇದ್ದಿದ್ರೆ ಇವತ್ತು ನಾನು ಈ ಸ್ಥಿತಿಗೆ ಬರ್ತಾ ಇರಲಿಲ್ಲ. ಈ ಒಂದು ನನ್ನ ಎಲ್ಲ ಬೆಳವಣಿಗೆಗೆ ಎಲ್ಲ ನಿರ್ದೇಶಕರು ನನ್ನನ್ನು ಈ ಪಾತ್ರವನ್ನು ಮಾಡಬಲ್ಲ ಅಂತ ನಂಬಿದವರಿಗೆ ಎಲ್ಲರಿಗೂ ಸದಾ ಇವರು ಚಿರಋಣಿಯಾಗಿ ಇರ್ತಾರೆ. ಹಾಗಾಗಿ ಇಂತಹ ಒಬ್ಬ ಅದ್ಭುತ ನಟ ನಮ್ಮಲ್ಲಿ ಇದ್ದಾರೆ ಅನ್ನುವುದು ಖುಷಿಯ ವಿಚಾರ. ಅವರಿಗೆ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಅವರ ಮುಂಬರುವ ಎಲ್ಲ ಆಸೆ, ಆಲೋಚನೆ ಹಾಗೇ ಆರೋಗ್ಯ ಜೊತೆಗೆ ಅವರು ಇನ್ನಷ್ಟು ಮತ್ತಷ್ಟು ಪಾತ್ರಗಳ ಮುಖಾಂತರ, ಹಾಸ್ಯ ಸನ್ನಿವೇಶಗಳನ್ನು ಕಟ್ಟಿಕೊಡುವ ಮುಖಾಂತರ ನಮ್ಮ ಎದುರಾಗಲಿ ಅಂತ ಹೇಳ್ತಾ ಅವರಿಗೆ ಒಳ್ಳೆಯದಾಗಲಿ ಅಂತ ಪ್ರೀತಿಯಿಂದ ಮನಸ್ಪೂರ್ವಕವಾಗಿ ಆಶಿಸ್ತಾ ಅವರಿಗೆ ಅವರನ್ನು ಕುರಿತಾದ ಕಲಾ ಭಾರತಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಅನೇಕರ ಸಂದೇಶಗಳು, ಬಿರಾದರ್ ಸೂಪರ್ ಆಕ್ಟರ್ ಅಂತ ನಂಬರ್ ಎಂಡಿಂಗ್ ವಿತ್ 3749 ಇವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೇ ಶ್ರೀದೇವಿ ಅವರು ಬೀರೂರಿನಿಂದ ಅದ್ಭುತವಾದಂತಹ ಗೀತೆ ಪ್ರಸಾರ ಆಯಿತು ಓಮಲ್ಲಿಗೆ ಚಿತ್ರದ್ದು ಅಂತ ಹೇಳ್ತಾ ಇದ್ದಾರೆ. ಅವರ ಅಭಿನಯ ನಂಗೆ ತುಂಬ ಇಷ್ಟ ಆಗುತ್ತೆ ಅಂತ. ಸುರೇಶ್ ಭಟ್ ಅವರು ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆ ಇಲ್ಲಿಂದ ಅವರ ಮಾಹಿತಿ, ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಅದ್ಭುತ ಕಲಾವಿದರು, ಹುಲಿಯಾ ಚಿತ್ರದ ಪಾತ್ರ ಒಮ್ಮೆ ನೋಡಬೇಕು ಅಂತ ಅನಿಸುತ್ತೆ ಅಂತ ಹೇಳ್ತಾರೆ ಸುರೇಂದ್ರ ಅವರು ಕುಂದಾಪುರದಿಂದ. ಹಾಗೇ ಗುಡೇದಗುಡ್ಡ ವಿರೂಪಾಕ್ಷ ಬಿರಾದರ್ ಅವರ ಕಾಮಿಡಿ ಪಾತ್ರ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ವೈಜನಾಥ್ ಬಿರಾದರ್ ಅವರ ಅಭಿನಯದ ಹಲವಾರು ಚಿತ್ರಗಳನ್ನು ನಾನು ನೋಡಿದ್ದೀನಿ. ಅದ್ಭುತ ಕಲಾವಿದರು ಇವರು, ಹುಟ್ಟುಹಬ್ಬದ ಶುಭಾಶಯಗಳು ಅಂತ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಮಂಜುನಾಥ್ ಇಂದರ್ಗಿಯಿಂದ. ಶ್ರೀ ಹೂಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ. ಇಲ್ಲಿಂದ ದನಕಾಯನು ಚಿತ್ರದ ಅವರ ಪಾತ್ರ ನನಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಹಲೋ ಇವತ್ತಿನ ಕಾರ್ಯಕ್ರಮ ನನಗೆ ತುಂಬ ಇಷ್ಟ ಆಯಿತು, ಹಾಸ್ಯ ನಟ ಬಿರಾದರ್ ಅವರನ್ನು ಕುರಿತಾದ ಕಾರ್ಯಕ್ರಮ. ಹಾಗೇನೆ ಏಕದಂತ ಚಿತ್ರದಲ್ಲಿ ಸನ್ಯಾಸಿ ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅಂತ ಜಯಕುಮಾರ್ ಅವರು ದಾಸನಹಳ್ಳಿ ಇಲ್ಲಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೇನೆ ಹಾಸ್ಯ ನಟ ಬಿರಾದರ್ ಅವರು ನಟಿಸಿರುವಂತಹ ಎಲ್ಲ ಪಾತ್ರ ಪೋಷಣೆ ಎಲ್ಲವೂ ನನಗೆ ಇಷ್ಟ ಆಗುತ್ತೆ, ಅದರಲ್ಲೂ ಲವ್ ಟ್ರೈನಿಂಗ್ ಚಿತ್ರದ ಪಾತ್ರ ಭಿಕ್ಷುಕನ ಪಾತ್ರ ತುಂಬಾ ಇಷ್ಟ ಆಗುತ್ತೆ ಅಂತ ನಮ್ಮ ಕೆ ತಿಪ್ಪೇಸ್ವಾಮಿ ಅವರು ಹರಿಹರ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗಗನ್ ರಾಜ್ ಕುಮಾರ್ ಇವರು ಮಾರಿಕಣಿವೆ ಹಿರಿಯೂರು ಇಲ್ಲಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ, ಹಾಡುಗಳು, ಮಾಹಿತಿ ಎಲ್ಲವೂ ಇಷ್ಟ ಆಯಿತು, ಓಮಲ್ಲಿಗೆ ಚಿತ್ರದ ಅವರ ಪಾತ್ರ ನಿಜವಾಗ್ಲೂ ಖುಷಿಯನ್ನು ತರುತ್ತೆ ಅಂತ ಹೇಳ್ತಾ ಇದ್ದಾರೆ. ಜಿ ಎಸ್ ಚಂದನ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹರೀಶ್ ಮಲ್ಲೇಶ್ವರಂನಿಂದ ಲವ್ ಟ್ರೈನಿಂಗ್ ಚಿತ್ರದ ಪಾತ್ರ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಮಲ್ಲಿಗೆ ಚಿತ್ರದ ಪಾತ್ರ ಇಷ್ಟ ಅಂತ ಈಶ್ವರ್ ಶಶಿಕಲಾ ಗುಬ್ಬಿ ಬಿದರೆ ಇಲ್ಲಿಂದ. ಹಾಗೆಯೇ ಗುಡ್ ಮಾರ್ನಿಂಗ್ ಅವರ ಕಾಶಿನಾಥ್ ಅವರ ಲವ್ ಟ್ರೈನಿಂಗ್ ಚಿತ್ರದ ಪಾತ್ರ ನಂಗೆ ತುಂಬ ಇಷ್ಟ ಅಂತ ಅನಂತರಾಜು ಗೊರ್ಲಡ್ಕು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುನೀತಾ ಸೋಮಯಾಜಿ ಮೈಸೂರು ಶಕ್ತಿನಗರದಿಂದ. ಬಿರಾದರ್ ಅವರ ಪಾತ್ರ ಪೋಷಣೆ ತುಂಬ ಇಷ್ಟ ಆಗುತ್ತೆ, ಕನಸೆಂಬ ಕುದುರೆ ಏರಿ ನಿಜವಾಗ್ಲೂ ಕಣ್ಣಲ್ಲಿ ನೀರು ತರುತ್ತೆ, ಅಷ್ಟು ಕಣ್ಣಿಗೆ ಈ ಪಾತ್ರ ಕಟ್ಟಿಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಹಳ ದೊಡ್ಡ ಸಂದೇಶವನ್ನು ಸಹ ಅವರು ಕಳಿಸಿದ್ದಾರೆ. ಬಿರಾದರ್ ಅವರ ಲವ್ ಟ್ರೈನಿಂಗ್ ಭಿಕ್ಷೆ ಬಿಡುವ ಪಾತ್ರ ನಂಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ರಾಘವೇಂದ್ರ ಅವರು ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಪಾತ್ರ ನೆನಪಾಗ್ತಾ ಇಲ್ಲ, ಆದರೆ ಅವರು ಭಿಕ್ಷುಕನ ಅಧ್ಯಕ್ಷನಾಗಿ ಕೆಲಸವನ್ನು ಅಂದರೆ ಪಾತ್ರವನ್ನು ಅಭಿನಯ ಮಾಡಿದ್ದಾರೆ, ಅತ್ಯದ್ಭುತವಾಗಿದೆ ಅಂತ ಹೇಳಿ ಎಸ್ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ. ಹಾಗೆಯೇ ಮಠ ಟೋಪಿವಾಲ ಚಿತ್ರದ ಪಾತ್ರಗಳು ನನಗೆ ಇಷ್ಟ ಆಗುತ್ತೆ ಅಂತ ನವೀನ್ ಅವರು ನಮಗೆ ಕಾವ್ಯ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಇಲ್ಲೊಬ್ಬರು ಡಿಲೀಟ್ ಮಾಡಿದ್ದಾರೆ, ದನಕಾಯನು ಚಿತ್ರದ ಇಷ್ಟ ಆಗುತ್ತೆ ಅಂತ ಮಂಜುನಾಥ್ ಲಗ್ಗೆರೆಯಿಂದ, ಉಮೇಶ್ ಅವರು ಸಿರಿಗೆರೆಯಿಂದ, ಸಾಧು ಕೋಕಿಲ ಬಿರಾದರ್ ಅವರ ಪಾತ್ರ ಅಂತೂ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ

ಉಮೇಶ್ ಚಿಕ್ಕದೇವರ ಹಳ್ಳಿ ಇಲ್ಲಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಲತಾ, ಉಮೇಶ್, ನಿಧಿಶ್ರೀ ಇವರು ಜಡೆಯ ಮಾಯಸಂದ್ರ ಇಲ್ಲಿಂದ ಅದ್ಭುತ ನಟ ಅಂತ ಹೇಳ್ತಾ ಇದ್ದಾರೆ, ರಾಣಿ ಮಳೂರಿನಿಂದ. ಹಾಗೆಯೇ ನಮಗೆ ವರಲಕ್ಷ್ಮಿ ಅವರು ಪೀಣ್ಯದಿಂದ ಜಗದಾಂಬಿಕಾ ಹಂಸವೇಣಿ ಬಿರಾದಾರ್ ಅವರ ಬಗ್ಗೆ ಮಾಹಿತಿ, ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಲೀಲಾ ಅವರು ಬೇಗೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ವಿಜಯಪುರ ಜಿಲ್ಲೆ ಆಲಮೇಲ ಪಟ್ಟಣದಲ್ಲಿ 145 ಕೋಟಿ ರೂಪಾಯಿ ಅನುದಾನದಲ್ಲಿ ತೋಟಗಾರಿಕೆ ಕಾಲೇಜು, 44 ಕೋಟಿ ರೂಪಾಯಿ ವೆಚ್ಚದ ಕಡಣಿ ಸೇತುವೆ, 3 ಕೋಟಿ ರೂಪಾಯಿ ಸುಸಜ್ಜಿತ ಕ್ರೀಡಾಂಗಣ ಸೇರಿದಂತೆ 25 ಕೋಟಿ ರೂಪಾಯಿ ಅನುದಾನದ ಆಲಮೇಲ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಅವರು, ಶಾಸಕ ಅಶೋಕ್ ಮನಗೂಳಿಯವರ ಪ್ರಸ್ತಾವನೆ ಮೇರೆಗೆ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಅನುದಾನ ಮೀಸಲಿಟ್ಟು ಕಾಮಗಾರಿಗಳಿಗೆ ಚಾಲನೆ ನೀಡಿರುವುದಾಗಿ ತಿಳಿಸಿದರು. ಕೈಗಾರಿಕೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಖಾತೆ ಸಚಿವ ಎಂಬಿ ಪಾಟೀಲ್ ಪಾಲ್ಗೊಂಡಿದ್ದರು. ರಾಜ್ಯದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ರಾಜ್ಯದ 4 ಸಾರಿಗೆ ಸಂಸ್ಥೆಗಳ ಬಸ್ಗಳಲ್ಲಿ ಪ್ರಯಾಣಿಸಲು ಉಚಿತ ಬಸ್ ಪಾಸ್ ವಿತರಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಈಗಾಗಲೇ ಶುಲ್ಕ ಪಾವತಿಸಿ ಬಸ್ ಪಾಸ್ ಪಡೆದಿರುವ ವಿದ್ಯಾರ್ಥಿಗಳು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಸಂಪೂರ್ಣ ವಿವರ ದಾಖಲಿಸಿ ತಮ್ಮ ಹಣವನ್ನು ಮರಳಿ ಪಡೆಯಬಹುದು ಎಂದು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ತಿಳಿಸಿದೆ. ರಾಜ್ಯಾದ್ಯಂತ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಶನಿವಾರದ ಶಾಲಾ ಸಮಯವನ್ನು ಬೆಳಗ್ಗೆ 8:30 ಮಧ್ಯಾಹ್ನ 12:30 ನಿಗದಿಪಡಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತ ವಿಕಾಸ್ ಕಿಶೋರ್ ಸುರಳ್ಕರ್ ತಿಳಿಸಿದ್ದಾರೆ. ಸಾಕ್ಷ್ಯವು ಸ್ಪಷ್ಟವಾಗಿದೆ, ತಡೆಗಟ್ಟುವಿಕೆಯಲ್ಲಿ ಹೂಡಿಕೆ ಮಾಡಿ ಎಂಬ ವಿಷಯ ಆಧರಿಸಿ ಇಂದು ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನವನ್ನು ಆಚರಿಸಲಾಗುತ್ತಿದೆ. ಧಾರವಾಡದ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆ ಡಿಮಾನ್ಸ್ ಮನೋ ವೈದ್ಯಕೀಯ ಸಾಮಾಜಿಕ ಕಾರ್ಯಕರ್ತ ಡಾಕ್ಟರ್ ಅಶೋಕ್ ಕೋರಿ ದಿನದ ಮಹತ್ವದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಮಾದಕ ವಸ್ತುಗಳ ಸೇವನೆ ವ್ಯಸನವು ವ್ಯಕ್ತಿಯ ಆರೋಗ್ಯ, ಕುಟುಂಬ, ಸಮಾಜದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಈ ದಿನದ ಮಹತ್ವ ಮಾದಕ ವಸ್ತುಗಳ ದುರುಪಯೋಗವನ್ನು ತಡೆಯುವುದರ ಜೊತೆಗೆ ಯುವಜನರಲ್ಲಿ ಜಾಗೃತಿ ಮೂಡಿಸುವುದು ಮತ್ತು ಅಕ್ರಮ ಮಾದಕ ವಸ್ತುಗಳ ವ್ಯಾಪಾರವನ್ನು ನಿಯಂತ್ರಿಸಲು ಜಾಗತಿಕ ಸಹಕಾರವನ್ನು ಉತ್ತೇಜಿಸುವುದಾಗಿದೆ. ಇಂದಿನ ಸಮಾಜದಲ್ಲಿ ಮಾದಕ ವಸ್ತುಗಳ ಸೇವನೆ ಒಂದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿ ಕಾಡುತ್ತಿದೆ. ಯುವಜನಾಂಗವು ಮಾದಕ ವಸ್ತುಗಳ ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಅರಿತುಕೊಳ್ಳಬೇಕಾಗಿದೆ. ವೈದ್ಯರ ಮಾರ್ಗದರ್ಶನವೂ ಕೂಡ ಅತ್ಯಗತ್ಯವಾಗಿದೆ. ಟೆಲಿಮನಸ್ 144 16 ಉಚಿತ ಸಹಾಯವಾಣಿಗೆ ಕರೆ ಮಾಡುವುದರ ಮೂಲಕವೂ ಮಾದಕ ವ್ಯಸನದಿಂದ ಹೊರಬರಲು ಸಹಾಯವನ್ನ ಪಡೆದುಕೊಳ್ಳಬಹುದು.
0: ಯಾದಗಿರಿ ನಗರದಲ್ಲಿ ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಹಾಗೂ ಅಕ್ರಮ ಸಾಗಣೆ ವಿರೋಧಿ ದಿನದಂಗವಾಗಿ ಆಯೋಜಿತ ಜಾಗೃತಿ ಪಾದಯಾತ್ರೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿಕ್ ಶಂಕರ್ ಚಾಲನೆ ನೀಡಿದರು. ಇಂದು ಮಹಾನ್ ಕವಿ, ರಾಷ್ಟ್ರೀಯ ಗೀತೆ ವಂದೇ ಮಾತರಂ ರಚಿಸಿದ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಅವರ ಜಯಂತಿ. ಕೇಂದ್ರ ಗೃಹ ಖಾತೆ ಸಚಿವರಾದ ಅಮಿತ್ ಶಾ, ಲೋಕಸಭಾ ಸಭಾಪತಿ ಓಂ ಬಿರ್ಲಾ ಸೇರಿದಂತೆ ಗಣ್ಯರು ಬಂಕಿಮರ ಸಾಹಿತ್ಯಿಕ ಕೊಡುಗೆಗಳನ್ನು ಸ್ಮರಿಸಿದ್ದು ಶ್ರದ್ಧಾಸುಮನ ಅರ್ಪಿಸಿದ್ದಾರೆ. ಧಾರವಾಡದ ರೂಟ್ಸೆಟ್ ಸಂಸ್ಥೆಯಲ್ಲಿ ಬೆಳಗಾವಿ, ಹಾವೇರಿ, ಗದಗ್, ಕೊಪ್ಪಳ, ಯಾದಗಿರಿ ಹಾಗೂ ವಿಜಯನಗರ ಜಿಲ್ಲೆಗಳ 30 ಶಿಬಿರಾರ್ಥಿಗಳಿಗೆ 30 ದಿನಗಳ ಟೇಲರಿಂಗ್ ಕೌಶಲ್ಯ ತರಬೇತಿ ಕಾರ್ಯಾಗಾರ ನಡೆಯಿತು ಎಂದು ರೂಟ್ಸೆಟ್ ನಿರ್ದೇಶಕ ಜಿಪಿ ಪೃಥ್ವಿರಾಜ್ ತಿಳಿಸಿದ್ದಾರೆ. ಶಿಕ್ಷಣ ಇಲಾಖೆಯ ಗದಗ ಶಹರ ಸಂಪನ್ಮೂಲ ಕೇಂದ್ರದಲ್ಲಿ ಪ್ರಾದೇಶಿಕ ಸಾರಿಗೆ ಇಲಾಖೆ ಅಧಿಕಾರಿ ಅರುಣ್ ಕುಮಾರ್ ಕಟ್ಟಿಮನಿ ಶಾಲಾ ವಾಹನಗಳ ಸುರಕ್ಷತೆ ಹಾಗೂ ಮಕ್ಕಳ ರಕ್ಷಣೆಗೆ ಸಂಬಂಧಿಸಿ ಶಾಲಾ ವಾಹನಗಳ ಚಾಲಕರು ಮತ್ತು ನಿರ್ವಾಹಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳು ಹಾಗೂ ಗ್ರಾಮ ಪಂಚಾಯಿತಿಗಳಲ್ಲಿ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಪರಿಣಾಮಕಾರಿಯಾಗಿ ಕಾಲಮಿತಿಯೊಳಗೆ ಅನುಷ್ಠಾನಗೊಳಿಸುವಂತೆ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಸೂಚಿಸಿದ್ದಾರೆ. ನಾಡಿದ್ದು ಜೂನ್ 28 ಭಾನುವಾರ ರಾಜ್ಯಾದ್ಯಂತ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಜರುಗಲಿದೆ. 5 ಎಲ್ಲ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸುವಂತೆ ಕೋಲಾರ ಜಿಲ್ಲೆ ಆರೋಗ್ಯಾಧಿಕಾರಿ ಡಾಕ್ಟರ್ ಜಿ ಶ್ರೀನಿವಾಸ್ ಕೋರಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ ಸರಣಿಯ 135 ಆವೃತ್ತಿ ನಾಡಿದ್ದು ಭಾನುವಾರ ಬೆಳಗ್ಗೆ 11 ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಇಂದು ಕೊನೆಯ ದಿನವಾಗಿದೆ. ಉಚಿತ ದೂರವಾಣಿ ಸಂಖ್ಯೆ 1800 11 7800ಗೆ ಕರೆ ಮಾಡಿ ಅಭಿಪ್ರಾಯಗಳನ್ನು ಧ್ವನಿಮುದ್ರಿಸಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10. ಆಕಾಶವಾಣಿ

0: ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅನುಪಮಾ ನಿರಂಜನರವರ ಆತ್ಮಕಥೆ ಬರಹಗಾರ್ತಿಯ ಬದುಕು ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೆಜಿ ಕವಿತಾ.
1: ವ್ಯಕ್ತಿಯೊಬ್ಬ ತನ್ನ ಜೀವನದ ಚರಿತ್ರೆ, ಅನುಭವ, ಸಾಧನೆಗಳು, ಸುತ್ತಲಿನ ಪರಿಸರ, ಸನ್ನಿವೇಶಗಳು, ಘಟನೆಗಳನ್ನು ತಾನೇ ಸ್ವತಃ ಕೃತಿಯಾಗಿಸುವುದೇ ಆತ್ಮಕಥೆ. ಸಾಹಿತ್ಯದಲ್ಲಿ ಆತ್ಮಕಥೆ ಜನಪ್ರಿಯ ಪ್ರಕಾರವಾಗಿದೆ. ಪುರುಷ ಲೇಖಕರಾದರೆ ತನ್ನ ವೃತ್ತಿ, ಪ್ರವೃತ್ತಿ, ವೈಯಕ್ತಿಕ ಬದುಕು, ರಾಜಕೀಯ, ಸಾರ್ವಜನಿಕ ವಿವರಗಳನ್ನು ಆತ್ಮಕಥನದಲ್ಲಿ ಪ್ರಸ್ತಾಪಿಸುತ್ತಾನೆ. ಆದರೆ ಮಹಿಳಾ ಲೇಖಕಿಯೊಬ್ಬಳು ಭಾವನಾತ್ಮಕ ವಿವರ, ಕುಟುಂಬ, ಸಾಮಾಜಿಕ ಸ್ಥಿತಿಗಳಷ್ಟನ್ನೇ ಹೇಳಬಲ್ಲಳು. ವೈಯಕ್ತಿಕ ಬದುಕಿನ ವಿವರಗಳನ್ನು ತೆರೆದಿಡುವಲ್ಲಿ ಆಕೆ ಹಿಂಜರಿಯುತ್ತಾಳೆ. ಆತ್ಮಕಥೆಗಳನ್ನು ಕೆಲವೊಮ್ಮೆ ಅನುಮಾನದಿಂದ ಅಂತರ ಕಾಯ್ದಿಟ್ಟುಕೊಂಡೇ ಓದಬೇಕಾಗುತ್ತದೆ. ಆತ್ಮಕಥೆಗಳು ಪೂರ್ತಿ ಸತ್ಯವಲ್ಲ ಎಂಬ ಗಿರೆಡ್ಡಿ ಗೋವಿಂದರಾಜು ಅವರ ಮಾತನ್ನು ನಾವು ಇಲ್ಲಿ ನೆನಪಿನಲ್ಲಿ ಇರಿಸಿಕೊಳ್ಳಬೇಕಾಗುತ್ತದೆ. ಕನ್ನಡದಲ್ಲಿ ಮಹಿಳಾ ಆತ್ಮಕಥೆಗಳು ತೀರಾ ಇತ್ತೀಚೆಗಷ್ಟೇ ಗಣನೀಯವಾಗಿ ಪ್ರಕಟಗೊಳ್ಳುತ್ತಿವೆ. ಪ್ರಗತಿಶೀಲ ಕಾಲಘಟ್ಟದ ಡಾಕ್ಟರ್ ಅನುಪಮಾ ನಿರಂಜನರ ಎರಡು ಪುಸ್ತಕಗಳು ಆ ಕಾಲಘಟ್ಟದ ಮಹಿಳಾ ಸಾಹಿತ್ಯಗಳು, ಪುರುಷ ಸಾಹಿತಿಗಳ ಧೋರಣೆಗಳು, ಮಹಿಳಾ ಸಾಹಿತಿಗಳ ಅಸ್ತಿತ್ವಕ್ಕಾಗಿ ಹೋರಾಟ, ಸೋಲು, ಯಶಸ್ಸುಗಳ ಚರಿತ್ರೆಗಳನ್ನು ನಮ್ಮ ಮುಂದಿರಿಸಿವೆ. 1934 ತೀರ್ಥಹಳ್ಳಿಯಲ್ಲಿ ಜನಿಸಿದ ವೆಂಕಟಲಕ್ಷ್ಮಿ ತಂದೆ ಸ್ಕೂಲ್ ಇನ್ಸ್ಪೆಕ್ಟರ್ ಶಿವರಾಮಯ್ಯನವರ ಒತ್ತಾಸೆಯಿಂದ ತಾವು ಇಚ್ಛಿಸಿದ ಮೆಡಿಕಲ್ ಕೋರ್ಸ್ ಅನ್ನು ಮುಗಿಸುತ್ತಾರೆ. ಅಪ್ಪನ ಕಡೆಯ ಮೂವರು ತಾತಂದಿರು ಜಿಲ್ಲಾಧಿಕಾರಿ, ವೈದ್ಯಾಧಿಕಾರಿಗಳು, ಸರ್ಕಾರದ ಅಂಡರ್ ಸೆಕ್ರೆಟರಿಯಾಗಿದ್ದವರು. ಅವರ ಮನೆಯಲ್ಲಿನ ಕನ್ನಡ ಮತ್ತು ಇಂಗ್ಲಿಷ್ ಪುಸ್ತಕಗಳ ಅವರ ಗತ್ತುಗೈರತ್ತುಗಳು ವೆಂಕಟಲಕ್ಷ್ಮಿಯ ಮೇಲೆ ಪರಿಣಾಮವನ್ನು ಬೀರುತ್ತದೆ. ವೆಂಕಟಲಕ್ಷ್ಮಿ ಚೆನ್ನಾಗಿ ಓದಿ ದುಡ್ಡಿಗಿಂತ ವಿದ್ಯೆ ಮುಖ್ಯ ಎಂಬ ತಂದೆಯ ಮಾತಿನಂತೆ ಓದು ವಿದ್ಯೆಗಳಿಗೆ ಆದ್ಯತೆಯನ್ನು ನೀಡುತ್ತಾ ಬರವಣಿಗೆಯ ಕಡೆಗೂ ಆಕರ್ಷಿತರಾಗುತ್ತಾರೆ. ಸುತ್ತಲ ಪರಿಸರಗಳು, ಘಟನೆಗಳು, ಸಮಾಜದಲ್ಲಿ ನಡೆಯುತ್ತಿದ್ದ ಅನ್ಯಾಯ, ಬಡತನ, ನೋವುಗಳನ್ನು ತನ್ನದೇ ರೀತಿಯಲ್ಲಿ ಆಕೆ ಕಥಾರೂಪದಲ್ಲಿ ಬರೆದರು. ಮನೆಯ ಬಡತನದ ನೋವನ್ನು ಸಾಹಿತ್ಯ ರಚನೆಯಲ್ಲಿ ಸಿಕ್ಕ ಗೌರವಗಳಿಂದ ಮರೆಯುವಂತಾಗುತ್ತದೆ. ವಿಚಾರವಂತ ಗೆಳತಿಯರ ಸಂಸರ್ಗದಿಂದಾಗಿ ವಿದ್ಯಾರ್ಥಿ ಪರಿಷತ್ತು, ರಷ್ಯಾದ ಸಮಸಮಾಜಗಳ ಕುರಿತ ತಿಳುವಳಿಕೆ, ಕ್ರಾಂತಿ ಪತ್ರಿಕೆಗಳ ಒಡನಾಟ ವೆಂಕಟಲಕ್ಷ್ಮಿಗೆ ಹೊಸ ಅರಿವನ್ನು ನೀಡಿತು. ಈ ಸಂದರ್ಭದಲ್ಲಿ ಭೂಗತ ರಾಜಕೀಯ ತರುಣ ಕುಳಕುಂದ ಶಿವರಾಯರ ಪರಿಚಯ ಇವರ ಬದುಕು ಭವಿಷ್ಯವನ್ನು ಬದಲಾಯಿಸುವಂತೆ ಮಾಡುತ್ತದೆ. ಇವರ ಕತೆಗಳ ಪ್ರಕಟಣೆಗೆ ಒತ್ತಾಸೆಯಾಗಿ ನಿಂತ ಶಿವರಾಯರು ಮುಂದೆ ನಿರಂಜನ ಅಂಕಿತನಾಮದಿಂದ ಲೇಖಕಿಯ ಬರವಣಿಗೆಗೆ ಜೊತೆಯಾದರು. ಮೆಡಿಕಲ್ ವಿದ್ಯಾಭ್ಯಾಸ ಮುಗಿಯುವವರೆಗೂ ವಿವಾಹ ಮುಂದೂಡಿದರು. ವೆಂಕಟಲಕ್ಷ್ಮಿ ಅನುಪಮಾ ಆದರು. ಕುಟುಂಬದ ವಿರೋಧದ ನಡುವೆಯೂ ಸ್ವತಂತ್ರವಾಗಿ ಬದುಕಿದರು. ಬರವಣಿಗೆ ಇಂದಲೇ ಬದುಕಬೇಕೆಂಬ ಹಠದ ನಿರಂಜನರು ಅಧ್ಯಯನಶೀಲರಾಗಿದ್ದರು. ದೇಶಭಕ್ತ ಹಾಗೂ ಕ್ರಾಂತಿಕಾರಿ ತರುಣರಾಗಿದ್ದರು. ಆಗಿನ್ನೂ ವಿದ್ಯಾಭ್ಯಾಸ ಮುಗಿಸಿದ್ದ ಅನುಪಮ ಕುಟುಂಬವನ್ನು ನಿರ್ವಹಿಸಲು ಬೇಕಾದ ಹಣಕಾಸು, ಮನೆ ಬಾಡಿಗೆ, ಕ್ಲಿನಿಕ್ ತೆರೆಯಲು ಬೇಕಾದ ಸೌಲಭ್ಯಗಳನ್ನೆಲ್ಲ ಸಜ್ಜನ ಸ್ನೇಹಿತರು ಹಾಗೂ ಸಾಹಿತಿಗಳಿಂದ ಪಡೆದುಕೊಂಡರು. ಅಕ್ಷರಶಃ ಬೇಂದ್ರೆಯವರ ನಾನು ಬಡವ ಆಕೆ ಬಡವಿ ಶೈಲಿಯಲ್ಲೇ ಬದುಕಿದರು. ಸಾಹಿತ್ಯದ ಮೇಲಿನ ಆಸಕ್ತಿ ಪ್ರವೃತ್ತಿಯಾಯಿತು. ವೃತ್ತಿ ಪ್ರವೃತ್ತಿಗಳೆರಡನ್ನೂ ಸರಿಸಮಾನವಾಗಿ ಸರಿದೂಗಿಸಿಕೊಂಡು ಹೋಗಲು ಅನುಪಮ ದೊಡ್ಡ ಹೋರಾಟವನ್ನೇ ಮಾಡಬೇಕಾಯಿತು. ದುಡಿಮೆ ಇಲ್ಲವಾದರೆ ಬದುಕಿಲ್ಲ. ಮನೆಯಲ್ಲಿ ಹಿರಿಯರಾದ ಅತ್ತೆಗೆ ಮನೆ ಕೆಲಸದಲ್ಲಿ ನೆರವು, ಕ್ಲಿನಿಕ್ನಲ್ಲಿ ರೋಗಿಗಳನ್ನು ಉಪಚರಿಸುವುದು, ಸಂಜೆ ಮತ್ತೆ ಮನೆ ಕೆಲಸ, ಮುಗಿದ ನಂತರ ಬರವಣಿಗೆಯತ್ತ ಗಮನ ಹರಿಸುವುದು, ಮಕ್ಕಳ ಊಟ, ಆರೋಗ್ಯ, ಓದು, ವಿದ್ಯಾಭ್ಯಾಸದತ್ತ ಗಮನ ಹರಿಸುವುದು, ಈ ಎಲ್ಲ ಎಡಬಿಡದ ಒತ್ತಡ ಸಾಹಿತ್ಯ ರಚನೆಯತ್ತ ಗಮನ ಹರಿಸಲು ಅಸಾಧ್ಯವಾಗುವಂತೆ ಮಾಡುತ್ತಿತ್ತು. ಆಯಾಸದಿಂದಾಗಿ ಸೃಜನಶೀಲತೆಯ ಅಭಿವ್ಯಕ್ತಿಗಾಗಿ ಅವಕಾಶ ನೀಡಲು ಸಾಧ್ಯವಾಗುತ್ತಿರಲಿಲ್ಲ. ಇಂತಹ ಅಸಹಾಯಕತೆಯ ಸಂದರ್ಭದಲ್ಲೆಲ್ಲ ಲೇಖಕಿ ಅನುಪಮಾ ಅವರು ವರ್ಜಿನಿಯಾ ವೂಲ್ಫ್ ಹಾಗೂ ಆಕೆಯ ಕೃತಿ ಎ ರೂಮ್ ಆಫ್ ಒನ್ಸ್ ಓನ್ ಅನ್ನು ಪದೇ ಪದೇ ನೆನಪಿಸಿಕೊಳ್ಳುತ್ತಾರೆ. ಪಾಶ್ಚಾತ್ಯ ಹಾಗೂ ಪೌರಾತ್ಯ ಕಲ್ಪನೆಗಳಿಗೆ ಹೆಣ್ಣಿಗೆ ಸಂಬಂಧಿಸಿದಂತೆ ಎಷ್ಟೋ ಹೋಲಿಕೆಗಳಿದ್ದವು. ಪುರುಷ ಪ್ರಧಾನ ವ್ಯವಸ್ಥೆ, ಸ್ಥಾಪಿತ ಕಟ್ಟುಪಾಡುಗಳು, ಸಂಪ್ರದಾಯಗಳು, ಹೆಂಗಸೆಂದರೆ ವಿನಯ, ನಾಚಿಕೆ, ಅಧೀನತೆ, ತ್ಯಾಗ, ಸೇವೆ, ದೇವತೆ ಇತ್ಯಾದಿ ಕಟ್ಟುಪಾಡುಗಳ ಚಿತ್ರಣಗಳೆಲ್ಲ ಒಂದೇ ಆಗಿದ್ದವು. ಜಗತ್ತಿನ ಮಹಿಳಾ ಸಾಹಿತಿಗಳೆಲ್ಲ ಇದೇ ದ್ವಂದ್ವಗಳಿಂದ ನಲುಗಿ ಹೋಗುತ್ತಿರುವ ಬಗೆಗೆ ಅನುಪಮಾಗೆ ನೋವಿತ್ತು. ತನ್ನತನ ಹೊಂದಿರುವ ಬೌದ್ಧಿಕ ವಲಯದಲ್ಲಿ ಕ್ರಿಯಾಶೀಲಳಾಗಿರುವ ಹೆಣ್ಣು ಜಗತ್ತಿಗೆ ತೆರೆದುಕೊಳ್ಳಬೇಕು ಎಂಬ ಆಕಾಂಕ್ಷೆ ಇತ್ತು. ಒಳ್ಳೆಯ ವೈದ್ಯೆಯಾಗಬೇಕು ಎಂಬ ಪ್ರಬಲ ಆಸೆಯಷ್ಟೇ ಒಳ್ಳೆಯ ಹೆಂಡತಿ, ಗೃಹಿಣಿ, ತಾಯಿ ಆಗಬೇಕು ಎನ್ನುವುದೂ ಅವರಲ್ಲಿತ್ತು. ಉದ್ಯೋಗದ ಕಾರಣ ಮನೆ ಗಂಡ ಮಕ್ಕಳನ್ನು ನಿರ್ಲಕ್ಷಿಸುತ್ತಿದ್ದೇನೆ ಎಂಬ ಅಪರಾಧಿ ಭಾವವೂ ಕಾಡುತ್ತಿತ್ತು. ನಿರಂಜನರು ಅಧ್ಯಯನಶೀಲರಾಗಿದ್ದು ಬರವಣಿಗೆಗೆ ಪ್ರಾರಂಭಿಸಿದರೆ ರಾತ್ರಿ ಹಗಲು ಎಂಬ ವ್ಯತ್ಯಾಸವಿಲ್ಲದೆ ಒಂದೂವರೆ ಎರಡು ತಿಂಗಳಲ್ಲಿ ಕಾದಂಬರಿ ಮುಗಿಸುತ್ತಿದ್ದರು. ಗಂಭೀರವಾದ ಸಾಹಿತ್ಯ ಹೊರಬರುತ್ತಿತ್ತು. ಒಂದೇ ಸೂರಿನಡಿ ಅನುಪಮ ಹಾಗೂ ನಿರಂಜನರಿಬ್ಬರೂ ಸಾಹಿತ್ಯ ರಚಿಸುತ್ತಿದ್ದರೂ ಕೂಡ ಬರವಣಿಗೆಯಲ್ಲಿ ಭಿನ್ನತೆ ಇತ್ತು. ಪತಿ ಪತ್ನಿಯರಿಬ್ಬರೂ ವಸ್ತು ವಿಷಯಗಳ ಬಗ್ಗೆ ಚರ್ಚಿಸುತ್ತಿರಲಿಲ್ಲ. ಬರೆಯುವ ಪ್ರೇರಣೆಯಾದಾಗ ತಕ್ಷಣವೇ ಕುಳಿತು ಬರೆಯುವ ಅನುಕೂಲ, ಸಮಯಾವಕಾಶ, ಏಕಾಂತಗಳು ಹೆಣ್ಣಾದ ಕಾರಣ ಒದಗುತ್ತಿರಲಿಲ್ಲ. ಊಲ್ಫ್ ಹೇಳುವಂತೆ ಏಕಾಂತ, ಪ್ರತ್ಯೇಕ ಕೊಠಡಿ, ಪ್ರತ್ಯೇಕ ಕುರ್ಚಿ ಮೇಜುಗಳ ಸವಲತ್ತು ಮಹಿಳಾ ಸಾಹಿತಿಗಳಿಗೆ ಲಭ್ಯವಿರಲಿಲ್ಲ. ಆದರೆ ಬರವಣಿಗೆಗೆ ನಿರಂಜನರ ಒತ್ತಾಸೆ ನಿರಂತರವಾಗಿತ್ತು. ಅನುಪಮ ತಮ್ಮ ಅನೇಕ ಕಾದಂಬರಿ ಹಾಗೂ ವೈದ್ಯಕೀಯ ಲೇಖನಗಳನ್ನು ಕೆಲವು ಪತ್ರಿಕೆಗಳಿಗೆ ಕಳುಹಿಸುತ್ತಿದ್ದರು. ಧಾರಾವಾಹಿ ರೂಪದಲ್ಲಿ ಬರುತ್ತಿದ್ದ ಕಾದಂಬರಿಗಳು ಜನಪ್ರಿಯವಾಗಿ ನಂತರ ಪುಸ್ತಕ ರೂಪದಲ್ಲಿ ಹೊರಬರುತ್ತಿದ್ದವು. ಪುಸ್ತಕಗಳ ಪ್ರಚಾರವಾಗುತ್ತಿತ್ತು. ಆದರೆ ಧಾರಾವಾಹಿಯಾಗಿ ಬರುವ ಕಾದಂಬರಿಗಳೆಲ್ಲ ಕಳಪೆ ಎಂಬ ಮನೋಭಾವ ಅನೇಕ ವಿಮರ್ಶಕರಿಗೂ ಬುದ್ಧಿಜೀವಿಗಳಿಗೂ ಇತ್ತು. ಮಹಿಳಾ ಕೃತಿಗಳನ್ನು ವಿಮರ್ಶಕರು ವಿಮರ್ಶಿಸದ ಕಾರಣ ಪ್ರಚಾರ ಸಿಗದೆ ಹೋಗುತ್ತಿತ್ತು. ಪುಸ್ತಕಗಳನ್ನು ಯಾರೂ ಓದದೆ ಯಾರ ಕಣ್ಣಿಗೂ ಬೀಳದೆ ಹೋಗುವ ಸಂಭವ ಜಾಸ್ತಿ ಇತ್ತು. ಇದೇ ಕಾರಣಕ್ಕೆ ಮಹಿಳಾ ಸಾಹಿತಿಗಳು ಈ ಮಾಧ್ಯಮವನ್ನೇ ಅವಲಂಬಿಸಿದ್ದರು. ಅನುಪಮ ಅವರ ಕಾದಂಬರಿಗಳನ್ನು ಓದಿದ ನಿರಂಜನ ಅವರು ಶುದ್ಧ ಸೆಂಟಿಮೆಂಟಲ್ ವಸ್ತುಗಳನ್ನು ಕೈಬಿಟ್ಟು ಗಂಭೀರ ವಿಚಾರಗಳನ್ನು ತೆಗೆದುಕೊಳ್ಳಿ ಎಂದು ತಿಳಿಹೇಳುತ್ತಾರೆ. ಬರಹಗಾರರಿಗೆ ಭಾಷಾ ಶುದ್ಧತೆ ಹಾಗೂ ಪ್ರೌಢಿಮೆ ಮುಖ್ಯ, ಅಧ್ಯಯನದ ಅಗತ್ಯ ಇದೆ ಎಂದು ನಿರಂಜನರು ಹೇಳಿದಾಗ ಅನುಪಮಗೆ ಅಸಮಾಧಾನವಾದರೂ ತಮ್ಮ ಮಿತಿಯನ್ನು ಅನುಪಮ ಅರ್ಥೈಸಿಕೊಳ್ಳುತ್ತಾರೆ. ಅವರು ಬರೆದುಕೊಟ್ಟ ಪಟ್ಟಿಯನ್ನು ಅನುಪಮ ಅವರು ಅನೇಕ ವರ್ಷಗಳ ಕಾಲ ತಮ್ಮೊಂದಿಗೆ ಇರಿಸಿಕೊಂಡು ಬಳಸಿಕೊಳ್ಳುತ್ತಾರೆ. ಹಾಗೂ ತಾನು ಅಪ್ಪಟ ಹಳ್ಳಿಯ ಹೆಣ್ಣಾಗಿ ಕಾಗುಣಿತ, ಅಲ್ಪಪ್ರಾಣ, ಮಹಾಪ್ರಾಣ, ಅಕಾರ ಹಕಾರಗಳ ಉಚ್ಚಾರಣೆಗಳನ್ನು ಸರಿಪಡಿಸಿಕೊಂಡಿದ್ದನ್ನು ಸಜ್ಜನಿಕೆಯಿಂದ ನೆನಪಿಸಿಕೊಳ್ಳುತ್ತಾರೆ. ಅನುಪಮರ ಕೃತಿಗಳ ಕಠಿಣ ಟೀಕಾಕಾರರಾಗಿದ್ದ ನಿರಂಜನರಿಂದ ತಮ್ಮ ಬರವಣಿಗೆಗೆ ಪ್ರೌಢತೆ ಬಂತು ಎಂದು ಅನುಪಮ ಸ್ಮರಿಸುತ್ತಾರೆ. ಸುಮಾರು 25 ಕಾದಂಬರಿಗಳು, 8 ಸಣ್ಣ ಕಥೆಗಳು, 2 ಆತ್ಮಕಥನಗಳು, ಶಿಶು ಸಾಹಿತ್ಯ 365 ಕಥೆಗಳ ಗುಚ್ಛ, 9 ವೈದ್ಯಕೀಯ ಸಾಹಿತ್ಯ, 5 ಪ್ರವಾಸ ಕಥನ, ದಾಂಪತ್ಯ ಕಲೆ ಹಾಗೂ ವಿಜ್ಞಾನದ ಬಗ್ಗೆ 2, ಹೀಗೆ ಸಾಕಷ್ಟು ಕೃತಿಗಳನ್ನು ತಮ್ಮ ಅನಾರೋಗ್ಯದ ನಡುವೆಯೂ ರಚಿಸುತ್ತಾರೆ. ಆದರೆ ಕನ್ನಡ ಸಾಹಿತ್ಯದ ಪುರುಷ ಲೇಖಕರು ಅವರ ಕೃತಿಗಳ ಬಗ್ಗೆ ವಿಮರ್ಶಿಸದೇ ಇರುವುದು ಒಟ್ಟು ಮಹಿಳಾ ಲೇಖಕಿಯರನ್ನು ನಿರಾಕರಿಸುವುದು, ಸಾಹಿತ್ಯ ಸಮ್ಮೇಳನಗಳಲ್ಲಿ ಮಹಿಳಾ ಲೇಖಕಿಯರಿಗೆ ಅವಕಾಶ ನೀಡದೇ ಇರುವುದು, ವಿಚಾರಗೋಷ್ಠಿಗಳಲ್ಲಿ ಮಂಡನೆಗಳಿಂದ ದೂರವಿರಿಸುವುದು ಅನುಪಮರಂತಹ ಮಹಿಳಾ ಸಾಹಿತಿಗಳಿಗೆ ಅವಮಾನವಾಗುತ್ತಿತ್ತು. ಒಮ್ಮೆ ವಿಚಾರ ಸಂಕಿರಣದ ಉದ್ಘಾಟನೆ ಮಾಡಿದ ಗೋಪಾಲಕೃಷ್ಣ ಅಡಿಗರು, ನೀವು ಎಂದರೆ ಮಹಿಳೆಯರು ಮನುಷ್ಯರನ್ನು ಸೃಷ್ಟಿ ಮಾಡಿ, ಅದಕ್ಕಿಂತ ದೊಡ್ಡ ಕಾರ್ಯ ಬೇರೊಂದಿಲ್ಲ, ನಾವು ಪುರುಷರು ಕಾವ್ಯ ಸೃಷ್ಟಿ ಮಾಡ್ತೀವಿ ಎನ್ನುತ್ತಾರೆ. ಅದಕ್ಕೆ ಪ್ರತಿಯಾಗಿ ವಿಜಯ ದಬ್ಬೆಯವರು, ನಾವು ಮಕ್ಕಳನ್ನೂ ಸೃಷ್ಟಿ ಮಾಡುತ್ತೇವೆ, ಕಾವ್ಯವನ್ನೂ ಸೃಷ್ಟಿಸುತ್ತೇವೆ ಎಂದು ಉತ್ತರಿಸುವ ಮೂಲಕ ತಮ್ಮ ಬೌದ್ಧಿಕ ಮನೋಧರ್ಮಕ್ಕೆ ಸಾಕ್ಷಿಯಾಗುತ್ತಾರೆ. ಲೇಖಕಿಯರ ಸಾಹಿತ್ಯ ಅಡುಗೆ ಮನೆಯ ಸಾಹಿತ್ಯ ಎಂದು ಶ್ರೀಕೃಷ್ಣ ಆಲನಹಳ್ಳಿಯವರು ಅವಗಣನೆ ಮಾಡಿದ್ದು ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ ಜಗತ್ತಿನಾದ್ಯಂತ ಇತ್ತು. ವುಮನ್ಸ್ ರೈಟಿಂಗ್ ಎಂಬ ವರ್ಗೀಕರಣವಿತ್ತು. ಟಿ ಸುನಂದಮ್ಮ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿದ್ದ ಮಹಿಳಾ ಸಂಘಗಳ ಚರ್ಚೆ, ತ್ರಿವೇಣಿ, ವಾಣಿ, ಎಂಕೆ, ಜಯಲಕ್ಷ್ಮಿ ಅಂತಹವರ ಸಾಮರ್ಥ್ಯವನ್ನು ಅದು ಪ್ರಕಟಿಸಿತ್ತು. ಅದಲ್ಲದೆ ಮಹಿಳಾ ಸಂಘಗಳ ಚರ್ಚೆ, ಕರ್ನಾಟಕ ಲೇಖಕಿಯರ ಸಂಘ, ಮಹಿಳಾ ಸಮ್ಮೇಳನ, ಮಹಿಳಾ ವಿಚಾರಗೋಷ್ಠಿ, ಲೇಖಕಿಯರ ಸಮ್ಮೇಳನಕ್ಕೆ ಮಹಿಳೆಯರೇ ಅಧ್ಯಕ್ಷರಾಗುವ ಅವಕಾಶ, ಹೀಗೆ ಮಹಿಳೆಯರು ಮಹಿಳಾ ಸಾಹಿತಿಗಳ ಅಸ್ತಿತ್ವಕ್ಕಾಗಿ ಆ ಕಾಲದಲ್ಲಿ ನಿರಂತರವಾಗಿ ಹೋರಾಡಿದರು ಹಾಗೂ ಅದರಲ್ಲಿ ಯಶಸ್ವಿಯಾದರು. ಅನುಪಮ ನಿರಂಜನ ದಂಪತಿಗಳು ಪರಸ್ಪರ ಒತ್ತಾಸೆಯಾಗಿ ನಿಂತ ಕಾರಣ ಅನೇಕ ಸಂಕಷ್ಟಗಳ ನಡುವೆಯೂ ಕನ್ನಡ ಸಾಹಿತ್ಯಕ್ಕೆ ಹಲವು ಕೊಡುಗೆಗಳನ್ನು ನೀಡಿದರು. ವಿಮೋಚನೆ ನಿರಂಜನರ ಕಾದಂಬರಿ ರಷ್ಯನ್ ಭಾಷೆಗೆ 1,00,000 ಪ್ರತಿಯಲ್ಲಿ ಬಿಡುಗಡೆಯಾಗಿದ್ದು ಒಂದು ಆಶ್ಚರ್ಯ. ಪಾರ್ಶ್ವವಾಯು ಪೀಡಿತರಾಗಿದ್ದ ನಿರಂಜನರು 5 ವರ್ಷದ ಅವಧಿಯಲ್ಲಿ ಕಿರಿಯರಿಗಾಗಿ 7 ಸಂಪುಟಗಳ ಜ್ಞಾನಗಂಗೋತ್ರಿಯನ್ನು ಸಿದ್ಧಪಡಿಸಿದ್ದು. ವಿಶ್ವಕಥಾಕೋಶ ಜಗತ್ತಿನ ಸುಮಾರು 400 ಕಥೆಗಳ 25 ಸಂಪುಟಗಳಲ್ಲಿ ಸಮಾಜವಾದಿ ರಾಷ್ಟ್ರಗಳ ಸಣ್ಣ ಕಥೆಗಳು 3 ವರ್ಷಗಳಲ್ಲಿ ಹೊರತಂದರು. ಇದೇ ಸಂದರ್ಭಕ್ಕೆ ಅನುಪಮ ಅವರು ಮೇಲಿಂದ ಮೇಲೆ 2-3 ಸಾರಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳಿಗೆ ಒಳಗಾದರು. ಚೇತರಿಸಿಕೊಂಡ ನಂತರ ಕ್ಯಾನ್ಸರ್ ಬದುಕು ಎಂಬ ಕೃತಿಯನ್ನು ರಚಿಸಿದರು. ಅಸಾಮಾನ್ಯ ಪ್ರತಿಭೆಯ ಇವರ ಹಿರಿಯ ಮಗಳು ತೇಜಸ್ವಿನಿ ತನ್ನ 8ನೇ ವಯಸ್ಸಿಗೆ ಇಂಗ್ಲಿಷ್ ಕಾವ್ಯ ಬರೆಯುತ್ತಾಳೆ. ತೇಜಸ್ವಿನಿ ನಿರಂಜನ 16 ವರ್ಷಕ್ಕೆ ತನ್ನ ಮೊದಲ ಕಾವ್ಯ ಸಂಗ್ರಹ ಲಿಕ್ವಿಡ್ ಸಫೈರ್ 1974 ಅದನ್ನು ಹೊರತರುತ್ತಾಳೆ. ಕಾಮನ್ವೆಲ್ತ್ ಪೋಯಿಟ್ರಿ ಸ್ಪರ್ಧೆಯಲ್ಲಿ ಲಂಡನ್ನಿಂದ ಆಕೆ ವಿಜೇತಳಾಗುತ್ತಾಳೆ. ತಂದೆ ನಿರಂಜನರ ವಿಮೋಚನೆ ಕಾದಂಬರಿಯನ್ನು ಇಂಗ್ಲಿಷಿಗೆ ಭಾಷಾಂತರಿಸುತ್ತಾಳೆ. ಫ್ಯಾಬ್ಲೋ ನೆರೋಡನ ಕವಿತೆಗಳನ್ನು ಕನ್ನಡಕ್ಕೆ ಭಾಷಾಂತರಿಸುತ್ತಾಳೆ. ತೇಜಸ್ವಿನಿ ಹಾಗೂ ಶ್ರೀಮಂತಿನಿಯರ ಜಂಟಿ ನೇತೃತ್ವದಲ್ಲಿ ನಿರಂಜನರ 10 ಕಾದಂಬರಿಗಳು ಪುನರ್ ಮುದ್ರಣವಾಗುತ್ತವೆ. ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು ಬೆಂಗಳೂರು ವಿವಿ ಕುಲಪತಿಯಾಗಿದ್ದ ಅವಧಿಯಲ್ಲಿ ಪವಾಡ ತನಿಖಾ ಸಮಿತಿ ಹುಟ್ಟುಹಾಕಿದರು. ವಿಜ್ಞಾನಿಗಳು, ಮನಃಶಾಸ್ತ್ರಜ್ಞರು, ಸಾಹಿತಿಗಳು, ವೈದ್ಯರ ಗುಂಪಿನಲ್ಲಿ ಅನುಪಮಾ ಅವರು ಸದಸ್ಯರಾಗಿದ್ದರು. ಸಮಾಜದಲ್ಲಿರುವ ಮೂಢನಂಬಿಕೆಗಳನ್ನು ತೊಡೆದುಹಾಕಬೇಕು, ಭಾಷಣ ಮತ್ತು ಲೇಖನ ಇತ್ಯಾದಿಗಳ ಮೂಲಕ ಜನರನ್ನು ಜಾಗೃತಗೊಳಿಸಬೇಕು, ಮಂತ್ರತಂತ್ರಗಳ ಮೂಲಕ ಅಮಾಯಕ ಜನರನ್ನು ಮೋಸಗೊಳಿಸುತ್ತಿರುವ ಅಂತ ಅವರನ್ನು ಬೀದಿಗೆ ತಂದಿರಿಸಿದರು. ಅನುಪಮ ನಿರಂಜನರ 2 ಆತ್ಮಕಥೆಗಳು ಪ್ರಗತಿಶೀಲ ಕಾಲಘಟ್ಟದ ಸಾಮಾಜಿಕ, ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ವಿವರಗಳನ್ನು ದಾಖಲಿಸುತ್ತವೆ. ಇಂದು ಮಹಿಳಾ ಸಾಹಿತಿಗಳು ಪಡೆದುಕೊಳ್ಳುತ್ತಿರುವ ಎಲ್ಲಾ ಸವಲತ್ತುಗಳ ಹಿನ್ನೆಲೆಯಲ್ಲಿನ ಅವಮಾನ, ನೋವು, ಸಂಕಟಗಳ ಹಾದಿಯ ಮಾಹಿತಿಗಳು ಈ ಆತ್ಮಕಥನಗಳಿಂದ ತಿಳಿದುಬರುತ್ತವೆ. ಚಳುವಳಿ, ಹೋರಾಟ, ತ್ಯಾಗಗಳ ದಾಖಲೆಗಳಿವೆ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿನ ಮಹಿಳಾ ಸಾಹಿತಿಗಳ ಹೆಜ್ಜೆ ಗುರುತುಗಳು ಈ ಆತ್ಮಕಥನದಲ್ಲಿ ದಾಖಲಾಗಿವೆ.
0: ಇದುವರೆಗೆ ಡಾಕ್ಟರ್ ಅನುಪಮಾ ನಿರಂಜನರವರ ಆತ್ಮಕಥೆ ಬರಹಗಾರ್ತಿಯ ಬದುಕು ಈ ಕುರಿತು ಮಾತನಾಡಿದವರು ಡಾಕ್ಟರ್ ಕೆಜಿ ಕವಿತಾ. ಈಗ ಕೆಲವು ಭಾವಗೀತೆಗಳನ್ನ ಕೇಳೋಣ. ಮೊದಲಿಗೆ ದರಾ ಬೇಂದ್ರೆಯವರು ರಚಿಸಿರುವ ಒಂದು ಭಾವಗೀತೆ, ಹಾಡಿದ್ದಾರೆ ಸಂಗೀತ ಕಟ್ಟಿ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮಂಗಳಾ ರವಿಯವರ ಧ್ವನಿಯಲ್ಲಿರುವ ಒಂದು ಭಾವಗೀತೆ, ರಚನೆ HS ವೆಂಕಟೇಶಮೂರ್ತಿ.

ಇಲ್ಲಿಯವರೆಗೆ ವನಿತಾ ವಿಹಾರ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಕ 102.1 ಮೆಗಾಹರ್ಟ್ಸ್ಗಳು. ಸಮಯ 12:30:20.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.
3: ಬರಗಾಲದ ಮಿತ್ರರು ಸಿರಿಧಾನ್ಯಗಳು. ಬರಗು ಇದ್ರೆ ಬರಗಾಲದಲ್ಲೂ ಬದುಕು. ಬರಗು ತಿಂದವರು ಕಾಂತಿಯಿಂದ ಬೆಳಗುವರು. ಬರಗನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬೆಳೆಸಿರಿ. ಸಿರಿಧಾನ್ಯ ಸೇವಿಸಿ ರೋಗ ನಿರೋಧಕ ಶಕ್ತಿ ವೃದ್ಧಿಸಿ, ಆರೋಗ್ಯದಲ್ಲಿ ಸಿರಿವಂತರಾಗಿ. ಸಿರಿಧಾನ್ಯಗಳನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಿರಿಧಾನ್ಯ ತಿಂದವರು ಆರೋಗ್ಯದಿಂದ ಸಿರಿವಂತರು. ಸಿರಿಧಾನ್ಯ ಸಿಂಗಾರ, ಆರೋಗ್ಯ ಬಂಗಾರ. ಸಿರಿಧಾನ್ಯ ರೈತರಿಗೆ ವರದಾನ. ಸಿರಿಧಾನ್ಯಗಳನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
0: ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ 1 ವರ್ಷದ UG ಡಿಪ್ಲೊಮಾ ಕೋರ್ಸ್ ಮತ್ತು ಉದ್ಯೋಗಾವಕಾಶ ಕುರಿತು ಪ್ರಕಟಣೆ ಹೀಗಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಹಾಗೂ ದ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ PUC ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗಾಗಿ ದೃಷ್ಟಿಹೀನರ ಪುನರ್ವಸತಿ ವಿಷಯದಲ್ಲಿ 1 ವರ್ಷದ UG ಡಿಪ್ಲೊಮಾ ಕೋರ್ಸ್ ಪ್ರಾರಂಭವಾಗುತ್ತಿದೆ. ಈ ಕೋರ್ಸ್ನ ಮುಖ್ಯಾಂಶಗಳು ಹೀಗಿವೆ. ದೃಷ್ಟಿಹೀನರ ಪುನರ್ವಸತಿ ವಿಷಯದಲ್ಲಿ ದೇಶದಲ್ಲಿಯೇ ಮೊದಲ ಬಾರಿಗೆ 1 ವರ್ಷದ UG ಡಿಪ್ಲೊಮಾ ಕೋರ್ಸ್ ಇದು. ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ಹಾಗೂ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ಆಸಕ್ತಿ ಇರುವವರಿಗೆ ಇದೊಂದು ಸುವರ್ಣ ಅವಕಾಶವಾಗಿದೆ. ಕೋರ್ಸ್ ಯಶಸ್ವಿಯಾಗಿ ಪೂರ್ಣಗೊಳಿಸಿದವರಿಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವತಿಯಿಂದ ಡಿಪ್ಲೊಮಾ ಪ್ರಮಾಣಪತ್ರ ನೀಡಲಾಗುತ್ತದೆ. ಕೋರ್ಸ್ ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ 15,000 ರೂಪಾಯಿಗಳ ಶಿಷ್ಯ ವೇತನದೊಂದಿಗೆ ದ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಸಂಸ್ಥೆಯಲ್ಲಿ 1 ವರ್ಷದ ಪ್ರಾಯೋಗಿಕ ತರಬೇತಿ, ನಂತರ ವರ್ಷಗಳಲ್ಲಿ 23,000 ರೂಪಾಯಿಗಳ ವೇತನದೊಂದಿಗೆ NAB ಅಥವಾ ಇತರೆ NGOಗಳಲ್ಲಿ ಉದ್ಯೋಗಾವಕಾಶ ದೊರೆಯಬಹುದಾಗಿದೆ. ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 4/4/2026 ಆಗಿರುತ್ತದೆ. ಅರ್ಜಿಯನ್ನು www.bcu.karnataka.gov.in ಮೂಲಕ ಲಾಗಿನ್ ಆಗಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆಗಳು ಹೀಗಿವೆ: 9538653180 ಅಥವಾ 6363891284 ಅಥವಾ 9611924211. ಪ್ರಕಟಣೆಯನ್ನು ಕೇಳಿದರೆ

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಶ್ರೋತೃ ಬಂಧುವರೇ, ಸಮಯ 12:35 ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಮೂಡಿಬರುವುದು.

0: ಸರಿಯಾಗಿ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆರೋಗ್ಯ ಸಂಚಿಕೆ.
1: ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಜೀರ್ಣಾಂಗದ ಕ್ಯಾನ್ಸರ್ ಕುರಿತು ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಸರ್ಜನ್ ಡಾ ಹನುಮಂತ ನಾಯಕ್ ಅವರೊಂದಿಗೆ ಸಂದರ್ಶನ.
2: ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಇವತ್ತು ಕಾರ್ಯಕ್ರಮದಲ್ಲಿ ಜೀರ್ಣಾಂಗದ ಕ್ಯಾನ್ಸರ್ ಕುರಿತು ಮಾತಾಡ್ತಾ ಇದ್ದೀವಿ. ಮಾಹಿತಿಯನ್ನು ನೀಡ್ತಾರೆ ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಆರ್ ಕೆ ಹನುಮಂತ ನಾಯಕ್ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ ಮೇಡಮ್.
2: ಓಕೆ, ನಾವಿವತ್ತು ಜೀರ್ಣಾಂಗದ ಕ್ಯಾನ್ಸರ್ ಅನ್ನುವಂಥ ವಿಷಯದ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಜೀರ್ಣಾಂಗ ಅನ್ನುವಂಥ ಒಂದು ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆ ಬಗ್ಗೆ ಒಂದು ಪುಟ್ಟ ಪರಿಚಯದ ನಂತರ ನಾವು ಕ್ಯಾನ್ಸರ್ ವಿಷಯಕ್ಕೆ ಬರೋಣ ಡಾಕ್ಟ್ರೆ.
3: ಜೀರ್ಣಾಂಗ ಅಂದ್ರೆ ನಾವು ಊಟ ಮಾಡ್ತಕ್ಕಂಥದ್ದು ಯಾವ ರೀತಿಯಾಗಿ ಬಾಯಿಯಿಂದ ಅನ್ನನಾಳ, ಜಠರ, ಚಿಕ್ಕ ಕರಳು, ದೊಡ್ಡ ಕರಳು, ಮತ್ತೆ ಅದು ಕೊನೆಗೆ ಹೆಂಗ್ ಮಲವಾಗಿ ಬರುತ್ತೆ ಅಲ್ಲಿವರೆಗೂ ಅದಕ್ಕೆ ಸಂಬಂಧಪಟ್ಟ ಅಂಗಗಳು, ಪ್ಯಾಂಕ್ರಿಯಾಸ್, ಲಿವರ್ ಇವೆಲ್ಲ ಸೇರಿ ಜೀರ್ಣಾಂಗ ಅಂತ ನಾವು ಹೇಳ್ಬೋದು.
2: ಡಾಕ್ಟರ್, ಈಗ ಕ್ಯಾನ್ಸರ್ ಅನ್ನುವಂತ ಒಂದು ಪದವನ್ನು ನಾವು ತಗೊಂಡಿದ್ದೀವಿ, ಹೇಗೆ ಈ ಕ್ಯಾನ್ಸರ್ ಅನ್ನುವಂಥದ್ದನ್ನ ಜೀರ್ಣಾಂಗ ವ್ಯೂಹದಲ್ಲಿ ನಾವು ನೋಡಬಹುದು?
3: ಜೀರ್ಣಾಂಗದಲ್ಲಿ ಪ್ರತಿಯೊಂದು ಅಂಗದಲ್ಲಿ ಅಂದ್ರೆ ಅನ್ನನಾಳದಲ್ಲಿ ಕ್ಯಾನ್ಸರ್ ಬರುತ್ತೆ, ಜಠರ, ಚಿಕ್ಕ ಕರಳು, ದೊಡ್ಡ ಕರಳು, ಲಿವರ್, ಪ್ಯಾಂಕ್ರಿಯಾಸ್ ಎಲ್ಲದರಲ್ಲೂ ಕ್ಯಾನ್ಸರ್ ಬರುತ್ತೆ. ಒಂದೊಂದು ಅಂಗಗಳದು ಒಂದೊಂದ್ ತರ ಸಿಂಪ್ಟಮ್ ಗಳಿರುತ್ತೆ. ಅನ್ನನಾಳ ಆದ್ರೆ ಊಟ ಹೋಗ್ತಕ್ಕಂತ ದಾರಿಯಲ್ಲಿ ಕ್ಯಾನ್ಸರ್ ಬರುತ್ತೆ, ಹಂಗಾಗಿ ಊಟ ನುಂಗಿದ ಕೂಡಲೇ ಅದು ಕೆಳಗೆ ಇಳಿಲಿಕ್ಕೆ ತೊಂದರೆ ಆಗುತ್ತೆ. ಅಂದ್ರೆ ಊಟ ಮಾಡಕ್ ಆಗ್ತಿಲ್ಲ ಅಂತ ಹೇಳಿ ಪೇಷಂಟ್ಸ್ ಹೇಳ್ತಾ, ಅಥವಾ ಅದೊಂದು ಲಕ್ಷಣ, ಊಟ ಮಾಡಕ್ ಆಗ್ತಿಲ್ಲ ಅಥವಾ ಊಟ ಮಾಡಿದೆಲ್ಲ ಹಂಗೆ ವಾಪಸ್ ತಕ್ಷಣನೇ ವಾಪಸ್ ಬರುತ್ತೆ. ಆರಂಭದಲ್ಲಿ ಅದು ತುಂಬಾ ಗಟ್ಟಿ ಆಹಾರಕ್ಕೆ ಅದು ಅಫೆಕ್ಟ್ ಮಾಡುತ್ತೆ. ಬರ್ತಾ ಬರ್ತಾ ಮೆತ್ತನ ಆಹಾರ ಕೂಡ ತಗೊಳಕ್ ಕಷ್ಟ ಆಗುತ್ತೆ, ಅದಾದ್ಮೇಲೆ ನೀರು ಆಹಾರ ಕೂಡ ತಗೊಳಕ್ ಆಗೋದಿಲ್ಲ, ಕೊನೆಗೆ ಎಂಜಿಲ್ ಸಹ ನುಂಗಕ್ ಆಗಲ್ಲ. ಆ ಒಂದು ಮಟ್ಟಕ್ಕೆ ಅದು ಬ್ಲಾಕ್ ಮಾಡುತ್ತೆ, ಅನ್ನನಾಳ ಟ್ಯೂಬ್ ಅಲ್ಲಿ ಬ್ಲಾಕ್ ಆದಾಗ ಆ ತರ ಕ್ಯಾನ್ಸರ್. ಅದೇ ತರ ಜಠರದಲ್ಲೂ ಸಹ ಸ್ವಲ್ಪ ಊಟ ಮಾಡಿದ್ರೆ ಹೊಟ್ಟೆ ತುಂಬ ಅನ್ಸುತ್ತೆ, ಮತ್ತೆ ತೂಕ ಕಡಿಮೆ ಆಗುತ್ತೆ, ಹೊಟ್ಟೆ ಹಸಿಯೋದಿಲ್ಲ, ಮತ್ತೆ ಮೋಷನ್ ಅಲ್ಲಿ ಬ್ಲಡ್ ಅಂದ್ರೆ ಕಪ್ಪು ಕಲರ್ ಮಲ ಹೋಗುತ್ತೆ, ಅದು ಏನಾಗುತ್ತೆ ಇಲ್ಲಿ ಇರ್ತಕ್ಕಂತ ಅಲ್ಸರ್ ಆಗಿ ಗಾಯದ್ರಾಗಿ ಅದರಲ್ಲಿ ಮೋಷನ್ ಅಲ್ಲಿ ಬ್ಲಡ್ ಹೋಗುತ್ತೆ, ಮತ್ತೆ ಊಟ ಆದ್ಮೇಲೆ ವಾಂತಿ ಆಗುತ್ತೆ. ಈ ತರ ಸಿಂಪ್ಟಮ್ಸ್ಗಳು ಜಠರದಲ್ಲಿ ಬರ್ತವೆ. ಚಿಕ್ಕ ಕರಳಿಂದ ಕ್ಯಾನ್ಸರ್ ಎಲ್ಲಾ ಅಂಗಗಳನ್ನು ಹೋಲಿಸಿದ್ರೆ ಚಿಕ್ಕ ಕರಳಲ್ಲಿ ಬಹಳಷ್ಟು ಕಡಿಮೆ ಕ್ಯಾನ್ಸರ್ ಆಗೋದು ಕಡಿಮೆ, ಯಾಕಂದ್ರೆ ಅಲ್ಲಿ ಬಹಳಷ್ಟು ರಕ್ತ ಚಲನೆ ಜಾಸ್ತಿ ಇರುತ್ತೆ. ಎಲ್ಲಿ ನಮ್ಮ ದೇಹದಲ್ಲಿ ರಕ್ತ ಚಲನೆ ಬಹಳ ಜಾಸ್ತಿ ಇರುತ್ತೆ ಅಲ್ಲಿ ಕ್ಯಾನ್ಸರ್ ಕಡಿಮೆ ಇರುತ್ತೆ. ಮತ್ತೆ ಎಲ್ಲಿ ರಕ್ತ ಚಲನೆ ಕಡಿಮೆ ಇರುತ್ತೆ, ಎಲ್ಲಿ ಮೂಮೆಂಟ್ ಎಲ್ಲ ಕಡಿಮೆ ಇರುತ್ತೆ ಅಲ್ಲಿ ಎಲ್ಲ ಕ್ಯಾನ್ಸರ್ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದೇ ರೀತಿ ಚಿಕ್ಕರಲ್ಲಿ ಏನಾಗುತ್ತೆ ಅಂದ್ರೆ ಊಟ ಆದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ವಾಂತಿ ಬರೋದು, ತೂಕ ಕಡಿಮೆ ಆಗೋದು, ಹೊಟ್ಟೆ ಹಸಿದೇ ಇರತಕ್ಕಂಥದ್ದು, ಈ ತರ ಸಿಂಪ್ಟಮ್ಸ್ ಚಿಕ್ಕರಲ್ಲಿ ಬರುತ್ತೆ. ಅದು ಯಾಕೆ ಚಿಕ್ಕರಲ್ಲಿ ಕ್ಯಾನ್ಸರ್ ಕಡಿಮೆ ಆಗುತ್ತಂದ್ರೆ ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಡ್ಯಾಮೇಜಸ್ ಅನ್ನ ಅದನ್ನ ನಮ್ಮ ಸೆಲ್ಸ್ಗಳು ಅದನ್ನ ರಿಪೇರ್ ಮಾಡ್ತವೆ ಈಸಿಯಾಗಿ. ಸೊ ಜಾಸ್ತಿ ರಕ್ತ ಚಲನೆ ಇದ್ದಾಗ ಅದು ರಿಪೇರು ಜಾಸ್ತಿ ಬೇಗ ಆಗುತ್ತೆ. ಅಂದ್ರೆ ನಮ್ ಎಷ್ಟು ನ್ಯೂಟ್ರಿಯಂಟ್ಸ್ ಆಗ್ಬೋದು, ಆಕ್ಸಿಜನ್ ಜಾಸ್ತಿ ಸಪ್ಲೈ ಇರುತ್ತೆ. ಸೊ ಎಲ್ಲಿ ಜಾಸ್ತಿ ಈ ನ್ಯೂಟ್ರಿಯಂಟ್ ಸಪ್ಲಿಮೆಂಟ್ ಇರುತ್ತೆ, ಎಲ್ಲಿ ಜಾಸ್ತಿ ಮೂವ್ಮೆಂಟ್ ಇರುತ್ತೆ, ಈ ತರ ರಿಪೇರ್ಗಳು ಜಾಸ್ತಿ ನಡೀತವೆ, ಅತಿ ಬೇಗ ಆಗುತ್ತೆ. ಸೊ ಹಾಗಾಗಿ ಅದು ಏನಾದ್ರು ಡ್ಯಾಮೇಜ್ ಯಾವುದೇ ಒಂದು ಫುಡ್ ಇಂದ ಆಗಿರ್ಬಹುದು, ಬೇರೆ ಕೆಮಿಕಲ್ ಡ್ಯಾಮೇಜಸ್ ಡಿ ಎನ್ ಎಲ್ಲಿ ಬಂದ್ರು ಅದು ಈಸಿಯಾಗಿ ರಿಪೇರ್ ಆಗುತ್ತೆ. ಅದೇ ಈ ಕೆಲವೊಂದು ರೆಕ್ಟಮ್ ಅಂತ ಹೇಳ್ತೀವಿ ಗುದದ್ವಾರ, ಅಲ್ಲಿ ಜಾಸ್ತಿ ಮೂವ್ಮೆಂಟ್ಸ್ ಅಷ್ಟಾಗಲ್ಲ, ಅದು ಅಲ್ಲಿ ಕ್ಯಾನ್ಸರ್ ಜಾಸ್ತಿ ಬರುತ್ತೆ, ಅಲ್ಲಿ ಬ್ಲಡ್ ಸಪ್ಲೈನು ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಸಿಗ್ಮಾಯ್ಡ್ ಕೋಲನ್ ಅಂತ ಬರುತ್ತೆ, ಅಂದ್ರೆ ದೊಡ್ಡ ಕರಳಿನ ಒಂದು ಭಾಗ, ಅಲ್ಲಿಯೂ ಸಹ ಈ ಬ್ಲಡ್ ಸಪ್ಲೈ ಸ್ವಲ್ಪ ಕಡಿಮೆ ಇರುತ್ತೆ ಬೇರೆ ಭಾಗಕ್ಕೆ ಕಂಪೇರ್ ಮಾಡ. ಸೊ ಅಲ್ಲಿಯೂ ಸಹ ಈ ತರ ಕ್ಯಾನ್ಸರ್ ಜಾಸ್ತಿ ಬರುತ್ತೆ. ರೈಟ್ ಕೊಲನ್ ಅಂತ ಬರುತ್ತೆ, ಅಲ್ಲಿಯೂ ಸಹ ಸ್ವಲ್ಪ ರಕ್ತನಾಳದ ಚಲನೆ ಕಡಿಮೆ ಇರುತ್ತೆ. ಸೊ ಆ ಭಾಗದಲ್ಲಿ ಕ್ಯಾನ್ಸರ್ ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ರಕ್ತ ಚಲನೆ ಜಾಸ್ತಿ ಇದ್ದಲ್ಲಿ ಕ್ಯಾನ್ಸರ್ ಕಡಿಮೆ ಇರುತ್ತೆ. ಈಗ ಹಾರ್ಟ್ ಆಗಿರ್ಬೋದು, ಹಾರ್ಟ್ ಅಲ್ಲಿ ಯಾವಾಗಲೂ ಬ್ಲಡ್ ಫ್ಲೋನೇ ಇದ್ದೇ ಇರುತ್ತೆ. ಸೊ ಹಂಗಾಗಿ ಅಲ್ಲಿನೂ ಸಹ ಬ್ಲಡ್ ಫ್ಲೋ ಇರುತ್ತೆ, ಅಲ್ಲಿ ಜಾಸ್ತಿ ಮೈಟೋಕಾಂಡ್ರಿಯಸ್ ಇರ್ತವೆ, ಹಂಗಾಗಿ ಅಲ್ಲಿ ಏನೇ ಸೆಲ್ ಡ್ಯಾಮೇಜ್ ಆದರೂ ಡಿ ಎನ್ ಎಲ್ಲಿ ಬೇಗ ರಿಪೇರ್ ಆಗ್ಬಿಡುತ್ತೆ, ಹಂಗಾಗಿ ಅಂತ ಅಂಗಗಳಲ್ಲಿ ಕ್ಯಾನ್ಸರ್ ಕಡಿಮೆ. ಇನ್ನ ಮತ್ತೆ ನೆಕ್ಸ್ಟ್ ಹೇಳೋದಾದ್ರೆ ಪ್ಯಾಂಕ್ರಿಯಾಸ್, ಪ್ಯಾಂಕ್ರಿಯಾಸ್ ಏನಂದ್ರೆ ಅದರಲ್ಲಿ ಹೆಡ್ ಬಾಡಿ ಟೈಲ್ ಅಂತ ಇರುತ್ತೆ, ಹೆಡ್ ರೀಜನ್ ಅಲ್ಲಿ ಕ್ಯಾನ್ಸರ್ ಬಂದ್ರೆ ನೋವು ಬಹಳ ಲೇಟ್ ಆಗಿ ಬರುತ್ತೆ. ಫಸ್ಟ್ ಊಟ ಮಾಡೋದು ಕಡಿಮೆ ಆಗೋದು, ಜಾಂಡಿಸ್, ಚಳಿ ಜ್ವರ ಬರೋದು, ಮತ್ತೆ ತೂಕ ಕಡಿಮೆ ಆಗೋದು, ಈ ತರ ಆಗುತ್ತೆ. ಅದೇ ಬಾಡಿ ಟೈಲ್ ಭಾಗದಲ್ಲಿ ಬಂದ್ರೆ ಜಾಂಡಿಸ್ ಏನು ಇರೋದಿಲ್ಲ, ಬಟ್ ಕೆಲವರಿಗೆ ನೋವು ಇರುತ್ತೆ, ವೇಟ್ ಕಡಿಮೆ ಆಗುತ್ತೆ, ಮತ್ತೆ ಊಟ ಮಾಡಕ್ ಆಗೋದಿಲ್ಲ, ಊಟ ಕಡಿಮೆ ಮಾಡ್ಕಂತ ಹೋಗ್ತಾರೆ. ನಂತರ ಗಾಲ್ ಬ್ಲಾಡರ್, ಪಿತ್ತಕೋಶ, ಪಿತ್ತನಾಳ, ಇದರಲ್ಲೂ ಸಹ ಕ್ಯಾನ್ಸರ್ ಬಂದ್ರೆ ಜಾಂಡಿಸ್ ಇರುತ್ತೆ. ಪಿತ್ತಕೋಶ ಜಾಂಡಿಸ್ ಬರೋದು ಬಹಳ ಲೇಟ್ ಆಗಿ ಬರುತ್ತೆ, ಪಿತ್ತನಾಳದಲ್ಲಿ ಇದ್ರೆ ಅದು ಬೇಗನೆ ಬರುತ್ತೆ. ಇದರಲ್ಲೂ ಸಹ ಜಾಂಡಿಸ್ ಬಂದ ತಕ್ಷಣ ಊಟ ಮಾಡೋದು ಕಡಿಮೆ ಮಾಡಿಬಿಡ್ತಾರೆ, ಚಳಿ ಜ್ವರ ಬರೋದು, ಈ ತರ ಲಕ್ಷಣಗಳಿರ್ತವೆ. ನಂತರ ಲಿವರ್ ಕ್ಯಾನ್ಸರ್ ಹೇಳೋದಾದ್ರೆ ಹೆಪಟೋಸಿಲ್ಲರ್ ಕಾರ್ಸಿನೋಮಾ ಅಂತಾರೆ, ವೇಟ್ ಕಡಿಮೆ ಆಗೋದು, ಊಟ ಕಡಿಮೆ ಸೇರೋದು, ಆ ತರ ತೊಂದರೆಗಳು ಇರ್ತದೆ.
2: ಡಾಕ್ಟರ್, ಒಂದಷ್ಟು ಯಾವ್ಯಾವ ಭಾಗಗಳಿಗೆ ಬರುತ್ತೆ ಅನ್ನುವಂಥದ್ದನ್ನ ಹೇಳಿದ್ರಿ. ಈಗ ಬೇರೆ ಬೇರೆ ಅಂಗಗಳಿಗೆ ಕಾಣಿಸ್ಕೊಂಡಾಗ ಬೇರೆ ಬೇರೆ ಲಕ್ಷಣಗಳೇ ಇರುತ್ತವೆ, ಹಾಗೆ ಬೇರೆ ಬೇರೆ ವ್ಯಕ್ತಿಗೂ ಬೇರೆ ಬೇರೆ ಲಕ್ಷಣಗಳು ಕಾಣಿಸ್ಕೊಳ್ಬಹುದು.
3: ಹೌದು, ಅಂದ್ರೆ ಕ್ಯಾನ್ಸರ್ ಒಳಗಡೆ ಒಂದು ಯಾವ ಸ್ಟೇಜ್ ಯಾವ ತರ ಕ್ಯಾನ್ಸರ್ ಅಂತ ಬರುತ್ತೆ. ಈಗ ಕೆಲವೊಂದು ಕ್ಯಾನ್ಸರ್ಗಳು ಬರ್ತವೆ, ಎಲ್ಲಾ ಕ್ಯಾನ್ಸರ್ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಅಗ್ರೆಸಿವ್ ಕ್ಯಾನ್ಸರ್ಸ್ ಅಂತ ಬೇರೆ ಇರ್ತವೆ, ವೆಲ್ ಡಿಫ್ರೆನ್ಶಿಯೇಟೆಡ್ ಅಂತ ಇರ್ತವೆ, ಪೂರ್ಲಿ ಡಿಫ್ರೆನ್ಶಿಯೇಟೆಡ್ ಅಂತ. ಇನ್ನು ಕೆಲವು ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ಸ್ ಅಂತ ಬರ್ತವೆ. ಅಂದ್ರೆ ಕೆಲವೊಂದು ಕ್ಯಾನ್ಸರ್ಗಳು ಅದು ನಮ್ಮ ದೇಹದಲ್ಲಿ ಲೈಫ್ ಲಾಂಗ್ ಒಂದು 10-20 ವರ್ಷವರೆಗೂ ಇರ್ತವೆ. ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ ಜಾಸ್ತಿ ಏನ್ ತರ ಆಸ್ ಮಾಡೋದಿಲ್ಲ. ಅದೇ ಕೆಲವೊಂದು ಪೂರ್ಲಿ ಡಿಫ್ರೆನ್ಶಿಯೇಟೆಡ್ ಕ್ಯಾನ್ಸರ್ಸ್ ಆ ತರ ಇದ್ರೆ ಅವು ಬಹಳ ಅಗ್ರೆಸಿವ್ ಆಗಿರ್ತವೆ, ಅಂದ್ರೆ ತುಂಬಾ ಫಾಸ್ಟ್ ಆಗಿ ಬೆಳೀತವೆ, ತುಂಬಾ ಫಾಸ್ಟ್ ಆಗಿ ಬೇರೆ ಅಂಗಗಳನ್ನ ಹರಡುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಗ್ಯಾಸ್ಟ್ರಿಕ್ ಕ್ಯಾನ್ಸರ್, ಅದು ತುಂಬಾ ಅಗ್ರೆಸಿವ್ ಕ್ಯಾನ್ಸರ್. ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್, ಇದನ್ನು ತುಂಬಾ ಅಗ್ರೆಸಿವ್ ಕ್ಯಾನ್ಸರ್. ಗಾಲ್ ಬ್ಲಡರ್ ಕ್ಯಾನ್ಸರ್, ಅದನ್ನು ತುಂಬಾ ಅಗ್ರೆಸಿವ್. ಕೊಲಾಂಜೋ ಕಾರ್ಸಿನೋಮಾ ಅಂತ ಬರ್ತದೆ, ಪಿತ್ತನಾಳದ ಕ್ಯಾನ್ಸರ್, ಅದನ್ನು ಅಗ್ರೆಸಿವ್. ಲಿವರ್ ಕ್ಯಾನ್ಸರ್ ಅಗ್ರೆಸಿವ್ ಇರುತ್ತೆ, ಬಟ್ ಸ್ವಲ್ಪ ಟೈಮ್ ಕೊಡುತ್ತೆ ನಮಗೆ, ಲಿವರ್ ಅಲ್ಲಿ ಇರ್ತಕ್ಕಂಥ ಟೈಮ್. ಇವಕ್ಕೆಲ್ಲ 3-6 ತಿಂಗಳ ಒಳಗೆ ನೋಡಿಲ್ಲ ಅಂದ್ರೆ ಮುಗಿದು ಹೋಯ್ತು, ಆಮೇಲೆ ಎಲ್ಲಾ ಕಡೆ ಸ್ಪ್ರೆಡ್ ಆಗಿರುತ್ತೆ. ನಾವು ಬಹಳಷ್ಟು ಟ್ರೀಟ್ಮೆಂಟ್ ಕೊಟ್ರು ಅಷ್ಟು ನಮಗೆ ಬೇಕಾಗಿರ್ತಕ್ಕಂಥ ರಿಸಲ್ಟ್ ಸಿಗೋದು ಬಹಳ ಕಷ್ಟ ಆಗ್ತದೆ.
2: ಏನ್ ಕಾರಣ ಆಗುತ್ತೆ ಡಾಕ್ಟರ್ ಈ ಒಂದು ಕ್ಯಾನ್ಸರ್ ಬರೋದಕ್ಕೆ ಎಲ್ಲಾ ಭಾಗಗಳಿಗೂ?
3: ಬಹಳಷ್ಟು ಜನಗಳಿಗೆ ಕೆಲವು ಕಾರಣಗಳು ಇರ್ತವೆ. ಬಹಳಷ್ಟು ಜನಗಳಿಗೆ ಏನೇನು ಕಾರಣ ಇರ್ತದೆ ಅಂದ್ರೆ ಒಂದು ಕುಡಿತನ, ಕುಡಿಯೋದ್ರಿಂದ ಕ್ಯಾನ್ಸರ್ ಬರುತ್ತೆ. ಎಸ್ಪೆಷಲಿ ಲಿವರ್ ಕ್ಯಾನ್ಸರ್ ಆಗಿರ್ಬೋದು, ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಆಗ್ಬೋದು, ಸ್ಟಮಕ್ ಕ್ಯಾನ್ಸರ್ ಇವೆಲ್ಲ. ಇನ್ನ ಕೆಲವೊಬ್ಬರಿಗೆ ಸ್ಮೋಕಿಂಗ್ ಇಂದ ಬರುತ್ತೆ, ಇನ್ನ ಕೆಲವೊಬ್ಬರಿಗೆ ತಂಬಾಕು, ತಂಬಾಕು ಅದು ಆಲ್ಮೋಸ್ಟ್ ಎಲ್ಲ ದೇಹದಲ್ಲಿರತಕ್ಕಂಥ ಎಲ್ಲಾ ಕಡೆ ಅಫೆಕ್ಟ್ ಮಾಡುತ್ತೆ, ಎಲ್ಲಾ ಕ್ಯಾನ್ಸರ್ಗೂ ಅದೊಂದು ಕಾರಣ ಆಗ್ಬೋದು. ಕೆಲವೊಂದು ವೈರಸ್ ಇನ್ಫೆಕ್ಷನ್ ಇಂದನು ಬರುತ್ತೆ. ಈಗ ಲಿವರ್ ಅಲ್ಲಿ ಹೇಳಬೇಕಂದ್ರೆ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ವೈರಸ್ ಇನ್ಫೆಕ್ಷನ್ ಆದ್ರೆ ಒಂದು 10-15 ವರ್ಷ ಆದ್ಮೇಲೆ ಅವು ಕ್ಯಾನ್ಸರ್ ಆಗ್ಲಿಕ್ಕೆ ಚಾನ್ಸಸ್ ಇರ್ತದೆ. ಮತ್ತೆ ಕೆಲವೊಂದು ಕೆಮಿಕಲ್ಸ್, ರೇಡಿಯೇಷನ್ಸ್, ಇವುಗಳಿಂದನು ಕ್ಯಾನ್ಸರ್ಸ್ ಬರ್ತದೆ. ಮತ್ತೆ ಸ್ಕಿನ್ ಅಂದ್ರೆ ಸನ್ ಲೈಟ್ ಬಹಳ ಎಕ್ಸ್ಪೋಷರ್ ಬರ್ತಕ್ಕಂಥ ಕೆಲವೊಂದು ಕಂಟ್ರೀಸ್ ಅಲ್ಲಿ ಇದೆ, ಅಲ್ಲಿ ಇರ್ತಕ್ಕಂಥ ಸನ್ ಲೈಟ್ ಅಲ್ಲಿ ಇರ್ತಕ್ಕಂಥ ರೇಡಿಯೇಷನ್ಸ್ ಇಂದ ಕೆಲವರಿಗೆ ಸ್ಕಿನ್ ಕ್ಯಾನ್ಸರ್ ಬರುತ್ತೆ, ಬಟ್ ಹೊಟ್ಟೆ ಜೀರ್ಣಾಂಗದಂತದೇನ್ ಕ್ಯಾನ್ಸರ್ ಬರಲ್ಲ.
2: ಹಾಗೆ ನಮ್ಮ ಬಹುಶಃ ಈಗಿನ ಎಲ್ಲಾ ಕಾಯಿಲೆಗಳಿಗೂ ಒಂದು ಮುಖ್ಯವಾಗಿ ಹೇಳುವಂತದ್ದು ಆಹಾರ ಪದ್ಧತಿ, ಜೀವನಶೈಲಿ.
3: ಹೌದು ಹೌದು, ಆಹಾರ ಪದ್ಧತಿ ಅಂದ್ರೆ ಕೆಲವೊಂದು ಆಹಾರಗಳ ಸೇವನೆ ಮಾಡೋರಿಗೆ ಕೆಲವೊಂದು ಕ್ಯಾನ್ಸರ್ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸಲ್ಪಡುತ್ತೆ. ಎಕ್ಸ್ಪೆ ಹೇಳ್ಬೇಕಂದ್ರೆ ರೆಡ್ ಮೀಟ್ ಅಂದ್ರೆ ಮಟನ್, ಬೀಫ್ ಈ ತರ ಫುಡ್ ಗಳನ್ನ ಸೇವನೆ ಮಾಡತಕ್ಕಂತ ಪಾಪ್ಯುಲೇಷನ್ಸ್ ಗಳಲ್ಲಿ ಕೆಲವೊಂದು ಕೋಲಾನ್ ರೆಕ್ಟಲ್ ಕ್ಯಾನ್ಸರ್ಸ್ ಬಹಳ ಕಾಮನ್ ಆಗಿರ್ತದೆ. ಈ ಅದು ಯಾವ್ದಕ್ಕಂದ್ರೆ ಆ ತರ ಫುಡ್ ಗಳು ನಮ್ಮ ದೊಡ್ಡ ಕರಳಲ್ಲಿ ಚಿಕ್ಕಲ್ಲಿ ಇರತಕ್ಕಂತ ಸೆಲ್ಸ್ ಗಳನ್ನ ಡ್ಯಾಮೇಜ್ ಮಾಡ್ತವೆ. ಸೊ ಅದರಿಂದ ಅದು ಬರುತ್ತಂತ ಒಂದು ಥಿಯರಿ ಇದೆ. ಮತ್ತೆ ಈ ಅದನ್ನ ತಡೆಗಟ್ಟಲಿಕ್ಕೆ ಈ ಫೈಬರ್ ಕಂಟೆಂಟ್ ಫುಡ್, ವೆಜಿಟೇಬಲ್ಸ್, ಫ್ರೂಟ್ಸ್, ಹಣ್ಣು ಹಂಪಲು, ತರಕಾರಿ ಎಲ್ಲ ತಿನ್ನೋದ್ ಜಾಸ್ತಿ ಫೈಬರ್ ಕಂಟೆಂಟ್ ಇರೋದ್ರಿಂದ ಅವು ಸೆಲ್ ಗಳನ್ನ ಡ್ಯಾಮೇಜ್ ಮಾಡ್ತಕ್ಕಂಥದ್ದು ಬಹಳ ಕಡಿಮೆ. ಅನಿಮಲ್ ಪ್ರೋಟೀನ್ಗಳು ನಮ್ಮ ದೇಹವನ್ನು ಜಾಸ್ತಿ ಡ್ಯಾಮೇಜ್ ಮಾಡುತ್ತವೆ, ಬಟ್ ಈ ತರ ಪ್ಲಾಂಟ್ ಸೋರ್ಸ್ ಇಂದ ಬರ್ತಕ್ಕಂಥ ಫೈಬರ್ಸ್, ಕಾರ್ಬೋಹೈಡ್ರೇಟ್ ಅಷ್ಟು ಡ್ಯಾಮೇಜ್ ಮಾಡೋದಿಲ್ಲ ಅಂತ ಒಂದು ಥಿಯರಿ ಇದೆ. ಸೊ ಅದರಿಂದ ನಮ್ಮ ಊಟದಲ್ಲಿ ವ್ಯತ್ಯಾಸ ಆಗೋದ್ರಿಂದ ಕ್ಯಾನ್ಸರ್ ಬರುತ್ತೆ. ಅದು ಬಿಟ್ಟರೆ ಕೆಲವೊಂದು ವೈಟಮಿನ್ಸ್, ವಿಟಮಿನ್ ಡಿ ಮತ್ತೆ ಕ್ಯಾಲ್ಸಿಯಂ ಕೋಲಾನ್ ಕ್ಯಾನ್ಸರ್ಗೆ ಒಳ್ಳೆಯದು, ಸ್ವಲ್ಪ ಮಟ್ಟಿಗೆ ಪ್ರಿವೆಂಟ್ ಮಾಡುತ್ತಂತ ಕೆಲವೊಂದು ಥಿಯರಿ ಇದೆ. ಸೊ ಹಂಗಾಗಿ ಅದನ್ನ ಯೂಸ್ ಮಾಡಿ. ಕೆಲವು ಇನ್ನೊಂದು ಆಸ್ಪರಿನ್ ಅಂತ ಒಂದು ಗುಳಿಗೆ ಬರುತ್ತೆ, ಅದು ಕೂಡ ಕೋಲಾನ್ ಕ್ಯಾನ್ಸರ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಿವೆಂಟ್ ಮಾಡುತ್ತೆ.
2: ರಕ್ತವನ್ನ ತೆಳುಗೊಳಿಸುವಂತ ಒಂದು ಅಂಶ ಇರುವಂತದ್ದು ಆಸ್ಪಿರಿನ್.
3: ಅಂದ್ರೆ ಇವೆಲ್ಲ ಏನಂದ್ರೆ ನಮ್ಮ ದೇಹದಲ್ಲಿ ಒಂದು ಇನ್ಫ್ಲಮೇಷನ್ ಅಂತ ಶುರು ಆಗುತ್ತೆ. ಇನ್ಫ್ಲಮೇಷನ್ ಇಂದ ಏನಾಗುತ್ತೆ, ನಮ್ಮ ಡಿಎನ್ಎ ಅಲ್ಲಿ ಕೆಲವೊಂದು ಡ್ಯಾಮೇಜಸ್ ಬರ್ತವೆ. ಅದು ಎದಕ್ಕಂದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕೆಲವಂತ ಆಂಟಿ ಆಕ್ಸಿಡೆಂಟ್ಸ್ ಅಂತ ಇರ್ತವೆ, ಅವು ಏನ್ ಮಾಡ್ತವೆ ನಮ್ಮ ಸೆಲ್ಸ್ ಅಂಗಗಳನ್ನ ಡ್ಯಾಮೇಜ್ ಮಾಡ್ತವೆ. ಅದನ್ನ ತಡೆಗಟ್ಟತಕ್ಕಂತಹ ಒಂದು ಶಕ್ತಿ ಇವುಗಳಲ್ಲಿ ಇದೆ ಅಂತ.
2: ಇನ್ನು ಜೀವನ ಶೈಲಿ ಬಗ್ಗೆ ಹೇಳಿ, ಕ್ಯಾನ್ಸರ್ಗೆ ನಮ್ಮ ಜೀವನ ಶೈಲಿ ಕಾರಣ ಆಗುತ್ತೆ
3: ಅಂದ್ರೆ, ಕೆಲವೊಬ್ಬರಿಗೆ ಎಸ್ಪೆಷಲಿ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಮತ್ತೆ ಕೆಲವೊಂದು ಕ್ಯಾನ್ಸರ್, ಬಹಳಷ್ಟು ಕ್ಯಾನ್ಸರ್ ಒಬೇಸ್ ಇರ್ತಕ್ಕಂಥ ಅಂದ್ರೆ ಬಹಳ ದಪ್ಪ ಇರೋರಿಗೆ ಕ್ಯಾನ್ಸರ್ ಬರ್ತಕ್ಕಂತ ರಿಸ್ಕ್ ಇರುತ್ತೆ. ಅದಕ್ಕೆ ಒಂದು ಕಾರಣ ನಮ್ಮ ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ಇರೋದು ಕೂಡ ಹೌದು. ಸೊ ಫಿಸಿಕಲ್ ಆಕ್ಟಿವಿಟಿ ಸರಿಯಾಗಿ ಇಲ್ಲ ಅಂದ್ರೆ ಕ್ಯಾನ್ಸರ್ ಬರಲಿಕ್ಕೆ ಸಾಧ್ಯತೆಗಳು ಜಾಸ್ತಿ ಇರ್ತದೆ.
2: ಇನ್ನು ಕೆಲವೊಂದು ಮೆಡಿಕಲ್ ಹಿಸ್ಟ್ರಿ ಇರುತ್ತಲ್ಲ ಡಾಕ್ಟರ್, ಬೇರೆ ಬೇರೆ ಕಾಯಿಲೆಗಳು ಇರುತ್ತೆ, ಅವು ಏನಾದರೂ ಕಾರಣ ಆಗುತ್ತಾ?
3: ಕೆಲವೊಂದಕ್ಕೆ ಬರುತ್ತೆ. ಈಗ ಬಹಳಷ್ಟು ದಿನಗಳು ಕೆಲವೊಂದು ಇನ್ಫೆಕ್ಷನ್, ಎಸ್ಪೆಷಲಿ ಲಿವರ್ ಕ್ಯಾನ್ಸರ್ ಅಲ್ಲಿ ಕೊಲಾಂಜಿಯೋ ಕಾರ್ಸಿನೋಮಾ ಅಂತ ಏನ್ ಹೇಳ್ತೀವಿ, ಬಹಳಷ್ಟು ದಿನಗಳು ಇನ್ಫೆಕ್ಷನ್ ಇನ್ಫ್ಲಮೇಷನ್ ಅಲ್ಲಿ ನಡೀತಾ ಇದ್ರೆ ಕೆಲವೊಂದು ಜಂತುಗಳು ತರನೇ ಕೆಲವೊಂದು ಹುಳು ತರ ಬರ್ತವೆ. ಅವು ನಮ್ಮ ದೇಶದಲ್ಲಿ ಬಹಳ ಕಡಿಮೆ, ಚೈನೀಸ್ ಪಾಪ್ಯುಲೇಷನ್ ಅಲ್ಲಿ ಆ ಇನ್ಫೆಕ್ಷನ್ ಇಂದ ಬಹಳ ದಿವಸ ಇದ್ರೆ ಅದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗ್ತಕ್ಕಂತ ಚಾನ್ಸಸ್ ಇರುತ್ತೆ. ಅದು ಲಿವರ್ ಕೊಲಾಂಜಿಯೋ ಕಾರ್ಸಿನೋಮಾ ಅಂತ ಬರುತ್ತೆ. ಈ ವೈರಸ್ ಕೂಡ ಸೇಮ್, ಹೆಪಟೈಟಿಸ್ ಬಿ ಸಿ, ಅವನು ಬಹಳ ವರ್ಷಗಳು ಇನ್ಫೆಕ್ಷನ್ ಬರೋದ್ರಿಂದ ಕ್ಯಾನ್ಸರ್ ಆಗಿ
2: ಪರಿವರ್ತನೆಗೊಳ್ಳುತ್ತೆ. ಡಾಕ್ಟರ್, ಯಾರಾದರೂ ಕ್ಯಾನ್ಸರ್ಗೆ ಒಳಗಾದಂತಹ ವ್ಯಕ್ತಿ ನಮಗೆ ಗೊತ್ತಾದ್ರೆ ಯಾವ ಸ್ಟೇಜ್ ಅಲ್ಲಿ ಇತ್ತು ಅಂತ ಅನ್ನುವಂಥದ್ದನ್ನ ಪ್ರಶ್ನೆಯಾಗಿ ಕೇಳ್ತೇವೆ. ಏನ್ ಡಾಕ್ಟರ್ ಈ ಸ್ಟೇಜ್ ಅನ್ನುವಂಥದ್ದೇನು?
3: ಕ್ಯಾನ್ಸರ್ ಅಲ್ಲಿ ನಾಲ್ಕು ಸ್ಟೇಜ್ ಬರುತ್ತೆ ಮೇಡಮ್. ಒಂದು ಸ್ಟೇಜ್ ಒನ್, ಸ್ಟೇಜ್ ಟೂ, ಸ್ಟೇಜ್ ತ್ರೀ, ಸ್ಟೇಜ್ ಫೋರ್ ಅಂತ ಬರುತ್ತೆ. ಸ್ಟೇಜ್ ಒನ್ ಬಂದ್ಬಿಟ್ರೆ ಎಷ್ಟು ಕಡಿಮೆ ಇರುತ್ತೆ ಸ್ಟೇಜ್ ಅಷ್ಟು ಒಳ್ಳೇದು, ಅಂದ್ರೆ ಅವ್ರಿಗೆ ಅಷ್ಟು ಬೇಗ ಕ್ಯೂರ್ ಆಗ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಸ್ಟೇಜ್ ಫೋರ್ ಅಂದ್ರೆ ಅದು ಆಲ್ಮೋಸ್ಟ್ ಎಲ್ಲ ಮಿತಿ ಮೀರಿ ಹೋಗಿದೆ, ಜಾಸ್ತಿ ಏನೋ ಟ್ರೀಟ್ಮೆಂಟ್ ಕೊಟ್ಟರು ಅಂತ ಒಳ್ಳೆ ರಿಸಲ್ಟ್ಸ್ನ ಇದನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಸ್ಟೇಜ್ ಒನ್ ಅಲ್ಲಿ ಮತ್ತೆ ಒಳ್ಳೆ ವಿಚಾರಗಳು ಏನಂದ್ರೆ ಅದನ್ನು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ತಕ್ಕಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಅದರಲ್ಲೂ ಸಹ ಹಿಸ್ಟೋಪೆಥಾಲಜಿ ಅಂದ್ರೆ ಯಾವ ತರ ಕ್ಯಾನ್ಸರ್, ವೆಲ್ ಡಿಫ್ರೆನ್ಶಿಯೇಟೆಡ್ ಪೂರ್ಲಿ ಡಿಫ್ರೆನ್ಶಿಯೇಟೆಡ್ ಅಂತ ಬರುತ್ತದೆ, ನಾಲ್ಕು ಟೈಪ್ ಬರುತ್ತದೆ. ಸೊ ಅದರಲ್ಲಿ ವೆಲ್ ಡಿಫ್ರೆನ್ಶಿಯೇಟೆಡ್ ಇತ್ತು ಸ್ಟೇಜ್ ಒನ್ ಇತ್ತಂದ್ರೆ ಆಲ್ಮೋಸ್ಟ್ ಎಲ್ಲಾ ಕ್ಯಾನ್ಸರ್ ಗಳನ್ನು ಸಹ ಕಂಪ್ಲೀಟ್ ಆಗಿ ನಾವು ಕ್ಯೂರ್ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಅದೇ ಸ್ಟೇಜ್ ಒನ್ ಇದೆ ಬಟ್ ಪ್ಯೂರ್ಲಿ ಡಿಫ್ರೆನ್ಶಿಯೇಟೆಡ್ ಇದೆ, ಆ ತರ ಸ್ಟೇಜ್ ಒನ್ ಅಲ್ಲಿ ಇದ್ರು ಸಹ ಅದನ್ನು ಬಹಳಷ್ಟು ಬೇರೆ ರೇಡಿಯೇಷನ್, ಕೀಮೋಥೆರಪಿ ತಗೊಂಡ್ರು ಮತ್ತೆ ಬರ್ತಕ್ಕಂತ ಅಥವಾ ಬೇರೆ ಕಡೆ ಸ್ಪ್ರೆಡ್ ಆಗ್ತಕ್ಕಂತ ರಿಸ್ಕ್ ಇರ್ತದೆ. ಸೊ ಸ್ಟೇಜ್ ಮತ್ತೆ ಅದರದ್ದು ವೆಲ್ ಡಿಫ್ರೆನ್ಶಿಯೇಟೆಡ್ ಪೂರ್ಲಿ ಡಿಫ್ರೆನ್ಶಿಯೇಟ್ ಅಂದ್ರೆ ಅದು ಎಷ್ಟರ ಮಟ್ಟಿಗೆ ಅಗ್ರೆಸಿವ್ ಆಗೈತೆ ಅಂತ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಕೆಲವೊಂದು ಅಲ್ಲೇ ಬೆಳ್ತವೆ, ಕೆಲವೊಂದು ಒಂದೇ ಹತ್ರ ಬೆಳೆದು ಅಲ್ಲೇ ಅದರದ್ದು ಬೇರ್ಗಳನ್ನ ಜಾಸ್ತಿ ಮಾಡ್ಕೊಂತ ಹೋಗುತ್ತೆ. ಕೆಲವೊಂದು ಒಂದ್ ಹತ್ರ ಇದ್ರೆ ಮತ್ತೆ ಇನ್ನೊಂದ್ ಹತ್ರ ಬೇಗ ಸ್ಪ್ರೆಡ್ ಆಗುತ್ತೆ. ಆತರ ಕೆಲವೊಂದು ಮೆಲನೋಮಾ ಅಂತ ಸ್ಕಿನ್ ಕ್ಯಾನ್ಸರ್ ಬರುತ್ತೆ, ಆತರ ಎಲ್ಲ ಚಿಕ್ಕದಾಗಿ ಆರಂಭದಲ್ಲಿ ಒಂದು ಸ್ಥಳದಲ್ಲಿ ಚಿಕ್ಕದಾಗಿದ್ರು ಬಟ್ ಬೇರೆ ಕಡೆ ಎಲ್ಲ ಬಾಡಿಯಲ್ಲಿ ಎಲ್ಲ ಬಹಳಷ್ಟು ಅಂಗಗಳಿಗೆ ಸ್ಪ್ರೆಡ್ ಆಗ್ತಿರ್ತದೆ, ಆತರನು ಅದಕ್ಕೆ ಒಂದು
2: ಕಾಣಬಹುದು, ಆ ರೀತಿಯಾದಂತಹದ್ದನ್ನು ಕಾಣಬಹುದು.
3: ಹೌದು,
2: ಸ್ಟೇಜ್ ಫೋರ್ ಬಂದಿದ್ದಾರೆ, ಏನು ಮಾಡಕ್ ಆಗಲ್ಲ?
3: ಸ್ಟೇಜ್ ಫೋರ್ ಬಹಳಷ್ಟು ಕಷ್ಟ ಟ್ರೀಟ್ ಮಾಡ್ಲಿಕ್ಕೆ, ಎಸ್ಪೆಷಲಿ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಆಯ್ತು, ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಆಯ್ತು, ಲಿವರ್ ಕ್ಯಾನ್ಸರ್ ಆಯ್ತು, ಪಿತ್ತಕೋಶ, ಪಿತ್ತ ನಾಳದ ಕ್ಯಾನ್ಸರ್, ಇವೆಲ್ಲ ಸ್ಟೇಜ್ ಫೋರ್ ಇದ್ರೆ ಜಾಸ್ತಿ ಏನು ಮಾಡಕ್ ಬರಲ್ಲ ಅಂತ ಹೇಳ್ಬಹುದು. ಅಥವಾ ಒಂದ್ ಸ್ವಲ್ಪ ಮಟ್ಟಿಗೆ ಅವರ ಒಂದು ಜೀವನ ಕಾಲವನ್ನು ಸ್ವಲ್ಪ ಮುಂದೂಡಬಹುದು ಅಂತ ಹೇಳಿ, ಕಂಪ್ಲೀಟ್ ಕ್ಯೂರ್ ಅಥವಾ ಬಹಳಷ್ಟು ವರ್ಷಗಳ ಕಾಲವರೆಗೆ ಇದು ಮಾಡೋದು
2: ಕಷ್ಟ,
3: ಕೆಲವು ತಿಂಗಳು ಅಥವಾ ಹೆಚ್ಚಾದ್ರೆ ಕೆಲವು ವರ್ಷ ಇದು ಮಾಡಬಹುದು. ಸ್ಟೇಜ್ ಫೋರ್ ಅಲ್ಲಿ ಒಂದು ಹೇಳಕ್ಕೆ ಕೆಲವೊಂದು ಒಳ್ಳೆ ಕ್ಯಾನ್ಸರ್ಸ್ ಗಳು ಇರ್ತವೆ, ಎಸ್ಪೆಷಲಿ ಕೋಲಾನ್ ಕ್ಯಾನ್ಸರ್ಸ್, ರೆಕ್ಟಲ್ ಟ್ಯೂಮರ್ಸ್ ಅಂತ ಬರ್ತಲ್ಲ, ಅವೆಲ್ಲ ಏನಂದ್ರೆ ಸ್ಟೇಜ್ ಫೋರ್ ಇದ್ರು ಸಹ ಅದನ್ನ ಆಪರೇಷನ್ ಮಾಡಿ ಸರಿ ಮಾಡಬಹುದು, ಕೀಮೋಥೆರಪಿ ರೆಡಿ ಕೊಟ್ಟು ಬಹಳಷ್ಟು ಮಟ್ಟಿಗೆ ಸರಿ ಮಾಡ್ತಕ್ಕಂತ ಒಂದು ಅದಕ್ಕೆ ಒಂದು ಗುಣ ಇದೆ ಆತರ. ಬಟ್ ನಾ ಹೇಳ್ದಂಗೆ ಪ್ಯಾಂಕ್ರಿಯಾಸ್, ಸ್ಟಮಕ್, ಲಿವರ್ ಇವೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ಕೋಲಾನ್ ಕ್ಯಾನ್ಸರ್ ಆತರ ಇದೆ, ಲಿವರ್ ಅಲ್ಲಿ ಸ್ಪ್ರೆಡ್ ಆಗಿದ್ರು ಕೋಲಾನ್ ಇಂದ, ಅದನ್ನ ನಾವು ಒಂದ್ 5 ವರ್ಷ 10 ವರ್ಷ ಅವ್ರು ಬದುಕಂಗ ಇದು ಮಾಡಬಹುದು,
2: ಕೆಲವೊಂದು
3: ಚಿಕಿತ್ಸೆ ಕೊಟ್ಟು ಸರಿ ಮಾಡಬಹುದು.
2: ತುಂಬಾ ಸರಿ ಈ ಕ್ಯಾನ್ಸರ್ ನ ಒಂದು ಕೆಟ್ಟ ಗುಣ ಅಂತಾನೆ ಹೇಳ್ಬಹುದು, ಯಾವುದೇ ಲಕ್ಷಣಗಳು ಆರಂಭದಲ್ಲಿ ಕಂಡು ಬರೋದಿಲ್ಲ, ಹಾಗಾಗಿಯೇ ತುಂಬಾ ಕೊನೆಯ ಹಂತಕ್ಕೆ ಹೋದಾಗ ರೋಗಿಗೆ ಅಥವಾ ಆ ವ್ಯಕ್ತಿಗೆ ತೊಂದರೆ ಆಗಿದೆ ಅಂತ ಗೊತ್ತಾಗುವಂತದ್ದು. ಆದ್ರೆ ನಾವು ಮೊದಲನೇ ಸ್ಟೇಜ್ ಇಂದಾನೆ ನೋಡ್ಕೊಳ್ಬಹುದಿತ್ತು ಅನ್ನುವಂತ ಸಂದರ್ಭಗಳೇನು, ಹಾಗೆ ಯಾವೆಲ್ಲ ಪರೀಕ್ಷೆಗಳನ್ನ ಮಾಡ್ತೀರಿ?
3: ಒಂದು ಅವ್ರ ಗುಣಲಕ್ಷಣಗಳು, ವಯಸ್ಸು, ಸ್ವಲ್ಪ 40-50 ವಯಸ್ಸು ಮೇಲಿರೋರಿಗೆ ಈ ತರ ಏನಾದ್ರೂ ಲಕ್ಷಣಗಳು ಕಂಡ್ರೆ ಅದನ್ನ ಖಂಡಿತವಾಗಿನೂ ನಾವು ಸಂಪೂರ್ಣವಾಗಿ ಅದನ್ನ ಏನ್ ತೊಂದ್ರೆ ಅಂತ ಹೇಳಿ ಡೀಟೇಲ್ ಆಗಿ ಅದನ್ನೇ ಇನ್ವೆಸ್ಟಿಗೇಷನ್ ಮಾಡಿ ನೋಡಬೇಕಾಗುತ್ತೆ. ಸ್ಟಾರ್ಟಿಂಗ್ ನಾವು ಏನು ಮಾಡ್ತೀವಿ, ಅಲ್ಟ್ರಾಸೌಂಡ್ ಅಪ್ಡಮನ್ ಅಂತ ಮಾಡ್ತೀವಿ, ಎಂಡೋಸ್ಕೋಪಿ ಮಾಡ್ತೀವಿ, ಮತ್ತು ಕೆಲವೊಂದು ಬ್ಲಡ್ ಟೆಸ್ಟ್ಗಳು ಮಾಡ್ತೀವಿ. ಕ್ಯಾನ್ಸರ್ ರಿಲೇಟೆಡ್ ಬ್ಲಡ್ ಟೆಸ್ಟ್ಗಳು ಬರ್ತವೆ. ಅಂದರೆ ದೇಹದಲ್ಲಿ ಕ್ಯಾನ್ಸರ್ ಐತಂದ್ರೆ ಅವು ಕೆಲವೊಂದು ಬ್ಲಡ್ ಟೆಸ್ಟ್ಗಳಲ್ಲಿ ಕ್ಯಾನ್ಸರ್ ಇರಬಹುದಂತ ಒಂದು ಕೆಲವು ಕಣಗಳು ಜಾಸ್ತಿ ಆಗಿರ್ತಾವೆ. ಸೊ ಅದನ್ನು ಕಂಡುಹಿಡಿಯೋದ್ರ ಮುಖಾಂತರ ನಾವು ನೋಡ್ಬೋದು. ಮತ್ತು ಇಂಥದ್ದೇ ಆ ಥರ ಕ್ಯಾನ್ಸರ್ ಐತಿ ಅಂತ ಎಂಡೋಸ್ಕೋಪಿಯಲ್ಲೂ ಗೊತ್ತಾಗುತ್ತೆ. ಸಿಟಿ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಅಥವಾ MRI ಮಾಡೋ ಮುಖಾಂತರ ಕ್ಯಾನ್ಸರ್ ಇಂಥ ಅಂಗದಲ್ಲಿದೆ, ಅದು ಇಷ್ಟು ಸೈಜ್ ಅಲ್ಲಿದೆ, ಅದರ ಅಕ್ಕಪಕ್ಕ ಇರ್ತಕ್ಕಂಥ ರಕ್ತನಾಳಗಳು ಬೇರೆ ಅಂಗಗಳಿಗೆ ಏನಾದರೂ ಸ್ಪ್ರೆಡ್ ಆಗಿದೆಯಾ ಅಂತ ನಾವು ಕಂಡುಹಿಡಬಹುದು. ಮತ್ತು ದೇಹದಲ್ಲಿ ಬಹಳಷ್ಟು ಕಡೆ ಎಲ್ಲಾದರೂ ಸ್ಪ್ರೆಡ್ ಆಗಿದ್ರೆ ಕೆಲವೊಂದು ಕ್ಯಾನ್ಸರ್ ಸಿಟಿ ಸ್ಕ್ಯಾನ್ ಅಲ್ಲಿ ಒಂದ್ ಹತ್ರ ಅಷ್ಟೇ ಇರುತ್ತೆ, ಅಕ್ಕಪಕ್ಕ ಎಲ್ಲೂ ಇರೋದಿಲ್ಲ. ಬಟ್ ಬಹಳಷ್ಟು ದೂರಗಳ ಅಂಗಗಳಿಗೆ ಬೋನ್ ಮೆಟಾಸ್ಟೈಸಿಸ್, ಬ್ರೈನ್ ಮೆಟಾಸ್ಟೈಸಿಸ್ ಅಂತ ಬರುತ್ತೆ. ಇವೆಲ್ಲ ಗೊತ್ತಾಗ್ಬೇಕಂದ್ರೆ ಪೆಟ್ ಸ್ಕ್ಯಾನ್ ಅಂತ ಮಾಡ್ತೀವಿ. ಅದನ್ನ ಮಾಡಿದ್ರೆ ನಾವು ಬೇರೆ ಕಡೆ ಎಲ್ಲೇ ಇದ್ರು ಕ್ಯಾನ್ಸರ್ ನಮಗೆ ಗೊತ್ತಾಗುತ್ತೆ ಈ ಟೆಸ್ಟ್ಗಳು ಮುಖಾಂತರ. ಮತ್ತೆ ಕೆಲವೊಂದು ಇದಕ್ಕೆ ಅದು ಕ್ಯಾನ್ಸರ್ ಗಡ್ಡೆನೋ ಅಥವಾ ಸಾದಾ ಗಡ್ಡೆನೋ ಅಂತ ಕಂಡುಹಿಡಿಯೋದು ಕಷ್ಟ ಆಗುತ್ತೆ. ಅಂತ ಟೈಮಲ್ಲಿ ನಾವು ಬಯಾಪ್ಸಿ ಮಾಡ್ಬೇಕು, ಬಯಾಪ್ಸಿ ಮಾಡೋನು ಕಂಡುಹಿಡಿಬಹುದು. ಸೊ ಅದು ನಾವು ಎಂಡೋಸ್ಕೋಪಿ ಮುಖಾಂತರನು ಮಾಡಬಹುದು, ಅಥವಾ ಆಪರೇಷನ್ ಮಾಡಿ ಮಾಡಬಹುದು, ಅಥವಾ ಕೆಲವೊಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮುಖಾಂತರ ಯೂಸ್ ಮಾಡಿ ಅದರ ಮುಖಾಂತರನು ಬಯಾಪ್ಸಿ ಮಾಡಿ ಇಂಥದೇ ಕ್ಯಾನ್ಸರ್ ಅಂತ ನಾವು ಕಂಡುಹಿಡಿಯಬಹುದು.
2: ಓಕೆ ಡಾಕ್ಟರ್, ಈಗ ಹೌದು ಕ್ಯಾನ್ಸರ್ ಇದೆ ಅನ್ನುವಂಥದ್ದು ಗೊತ್ತಾಗ್ಬಿಟ್ಟಿದೆ. ಚಿಕಿತ್ಸೆಗೆ ಹೇಳೋದಾದ್ರೆ ಮುಂದೆ ಏನೆಲ್ಲ ಚಿಕಿತ್ಸೆಗಳು ಉಂಟು ಅಂತ?
3: ಕ್ಯಾನ್ಸರಿಗೆ ಖಂಡಿತವಾಗಿ ಚಿಕಿತ್ಸೆ ಇದೆ. ಎಲ್ಲ ಕ್ಯಾನ್ಸರ್ ಬಂದ್ಬಿಟ್ರೆ ಜೀವಿತನೇ ಮುಗೀತು ಅಂತ ಭಯ ಪಡ್ತಕ್ಕಂತ ಇಲ್ಲ. ಬಟ್ ಆದಷ್ಟು ಬೇಗ ಕಂಡುಹಿಡಿದು ಬೇಗ ಟ್ರೀಟ್ಮೆಂಟ್ ತಗೊಳೋದ್ರಿಂದ ಬಹಳಷ್ಟು ಉಪಯೋಗಗಳಿದೆ. ಸೊ ಕ್ಯಾನ್ಸರ್ ಚಿಕಿತ್ಸೆ ಅಂದ್ರೆ ಸ್ಟೇಜ್ 1 ಅಲ್ಲಿ ಬಹಳಷ್ಟು ಕ್ಯಾನ್ಸರ್ಗಳಿಗೆ ಜಸ್ಟ್ ಆಪರೇಷನ್ ಮುಖಾಂತರ, ಇದು ಅದು ಎಂಡೋಸ್ಕೋಪಿ ಆಗಿರ್ಬೋದು, ಲ್ಯಾಪ್ರೋಸ್ಕೋಪಿಕ್ ಅಥವಾ ಓಪನ್ ಸರ್ಜರಿ ಮಾಡೋದ್ರ ಮುಖಾಂತರನೇ ಕಂಪ್ಲೀಟ್ ಆಗಿ ಸರಿ ಮಾಡಬಹುದು. ಸ್ಟೇಜ್ 2 ನಂತರ ಅವಾಗ ಮಲ್ಟಿ ಮೊಡಾಲಿಟಿ ಟ್ರೀಟ್ಮೆಂಟ್ ಅಂತ ಬರುತ್ತೆ. ಅಂದರೆ ಸರ್ಜರಿ ಜೊತೆಗೆ ಕೀಮೋಥೆರಪಿ, ರೇಡಿಯೋಥೆರಪಿ ಅಂತ ಟ್ರೀಟ್ಮೆಂಟ್ ಕೂಡ ಸಹ ಬೇಕಾಗ್ತದೆ. ಕೆಲವೊಂದಿಗೆ ಆಪರೇಷನ್ ಮುಂಚೆ ಕೀಮೋಥೆರಪಿ ಕೊಡ್ತಾರೆ, ಕೆಲವೊಬ್ಬರಿಗೆ ಆಪರೇಷನ್ ಆದಮೇಲೆ ಕೊಡ್ತಾರೆ, ಕೆಲವೊಂದೊಂದು ಕ್ಯಾನ್ಸರ್ಗೆ ರೇಡಿಯೇಷನ್ ಕೊಡ್ತೀವಿ, ಕೆಲವೊಂದು ಕ್ಯಾನ್ಸರ್ ರೇಡಿಯೇಷನ್ ಕೊಡೋಕ್ಕೆ ಬರೋದಿಲ್ಲ. ಆ ಥರ ಎಲ್ಲ ಇರುತ್ತೆ. ಈಗ ಅನ್ನನಾಳ ಕ್ಯಾನ್ಸರು, ಗುದದ್ವಾರ ಕ್ಯಾನ್ಸರ್, ಇದಕ್ಕೆಲ್ಲ ರೇಡಿಯೇಷನ್ ಕೊಟ್ಟರೆ ಭಾಳಷ್ಟು ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಕೆಲವೊಂದು ಲಿಂಫೋಮಾ ಕ್ಯಾನ್ಸರ್ಸ್ ಅಂತ ಬರ್ತವೆ, ಇವಕ್ಕೆಲ್ಲ ಸರ್ಜರಿನೇ ಬೇಕಿಲ್ಲ, ಕೀಮೋಥೆರಪಿಯಲ್ಲೇ ಸರಿ ಮಾಡಬಹುದು. ಬಟ್ ಭಾಳಷ್ಟು ಕ್ಯಾನ್ಸರ್ಗಳಿಗೆ ಸರ್ಜರಿ ಅಲ್ಟಿಮೇಟ್ಲಿ ಬೇಕಾಗುತ್ತೆ. ಸೊ ಸ್ಟೇಜ್ 2 ಆದಮೇಲೆ ಮಲ್ಟಿ ಮಾಡಲಿಟಿ ಟ್ರೀಟ್ಮೆಂಟ್ ಬೇಕಾಗ್ತದೆ. ಅದು ಬಿಟ್ಟರೆ ಬೇರೆ ಕೆಲವೊಂದು ಕ್ಯಾನ್ಸರ್ಗಳಿಗೆ ನಾವು ಲಿವರ್ ಟ್ರಾನ್ಸ್ಪ್ಲಾಂಟ್, ಎಸ್ಪೆಷಲಿ ಲಿವರ್ ಕ್ಯಾನ್ಸರ್ ಇದ್ದರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತಲೂ ಮಾಡ್ತೀವಿ. ಅಂದರೆ ಅದು ಕ್ಯಾನ್ಸರ್ ಇರ್ತಕ್ಕಂಥ ಲಿವರ್ನ ತೆಗೆದು ಬೇರೆ ಲಿವರನ್ನು ಹಾಕಬಹುದು. ಎಸ್ಪೆಷಲಿ ಅವರಿಗೆ ಲಿವರ್ ಆಲ್ರೆಡಿ ಡ್ಯಾಮೇಜ್ ಆಗಿದೆ, ಅಂದರೆ ಸಿರೋಟಿಕ್ ಲಿವರ್ ಇದೆ, ಅವರಿಗೆ ಕ್ಯಾನ್ಸರ್ ತೆಗೆದ್ರೂ ಅವ್ರ ಲಿವರ್ ಆಲ್ರೆಡಿ ಅದು ಫೇಲ್ ಆಗಿ ಹೋಗೈತೆ. ಹಂಗಾಗಿ ಅವ್ರಿಗೆ ಒಂದು ಲಿವರು ಬೇಕು, ಕ್ಯಾನ್ಸರು ತೆಗಿಬೇಕು, ಅಂಥವ್ರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಮತ್ತೆ ಲಿವರ್ ಫೇಲ್ಯೂರ್ ಆಗಿರೋರಿಗೆ ಆಪರೇಷನ್ ಮಾಡಕ್ ಆಗೋದಿಲ್ಲ. ಸೊ ಅಂಥವ್ರಿಗೆಲ್ಲ ಹೊಸದ ಅವ್ರದ್ದು ಲಿವರ್ ತೆಗೆದು ಇನ್ನೊಂದು ಹೊಸ ಲಿವರ್ ಹಾಕ್ಬೇಕಾಗ್ತದೆ. ಸೊ ಟ್ರಾನ್ಸ್ಪ್ಲಾಂಟ್, ಸರ್ಜರಿ, ಕೀಮೋಥೆರಪಿ, ರೇಡಿಯೋಥೆರಪಿ, ಈ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ ಗಳು ಇವೆ.
2: ಈಗ ಎಲ್ಲಾ ವಿಷಯಗಳಲ್ಲೂ ತುಂಬಾ ಅಡ್ವಾನ್ಸ್ ಆಗ್ತಾ ಇದೆ ಅಂತ ಹೇಳಿ, ಈಗ ಈ ಕ್ಯಾನ್ಸರಿನ ಟ್ರೀಟ್ಮೆಂಟ್ ಅಲ್ಲೂ ಕೂಡ ಏನಾದ್ರೂ ಆ ರೀತಿಯಾದಂತ ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದೆಯಾ?
3: ಹೌದು, ಈಗ ಮುಂಚೆ ಇರತಕ್ಕಂತ ಕ್ಯಾನ್ಸರ್ ಡ್ರಗ್ಸ್ಗೂ ಈಗಿರ್ತಕ್ಕಂಥ ಕ್ಯಾನ್ಸರ್ ಡ್ರಗ್ಸ್ಗೂ ವ್ಯತ್ಯಾಸ ಇದೆ. ಮುಂಚೆ ಇರತಕ್ಕ ಕೆಲವೇ ಡ್ರಗ್ಸ್ಗಳಿದ್ವು, ಈಗೆಲ್ಲ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಲೆವೆಲ್ ಅಲ್ಲಿ ಇಂಥ ಕ್ಯಾನ್ಸರ್ಗೆ ಇಂಥ ಮ್ಯೂಟೇಷನ್ ಒಳಗೆ ಇಂಥ DNA ಡ್ಯಾಮೇಜ್ ಇಂಥ ಲೆವೆಲ್ ಅಲ್ಲಿ ಡ್ಯಾಮೇಜ್ ಆಗಿತ್ತು ಅಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಡ್ರಗ್ಸ್ ಎಲ್ಲ ಬಂದಿದ್ದಾವೆ. ಮುಂಚೆ ರೆಸ್ಪಾನ್ಸಿಗೂ ಈಗ ತರ ರೆಸ್ಪಾನ್ಸಿಗೂ ಆ ಹೊಸ ಡ್ರಗ್ಸ್ ಅದು ಬಹಳಷ್ಟು ಚಲೋ ರೆಸ್ಪಾನ್ಸ್ ಸಿಗ್ತಾ ಇದೆ. ಮತ್ತೆ ಮುಂಚೆ ಎಲ್ಲ ಬಹಳಷ್ಟು ಓಪನ್ ಸರ್ಜರಿ ಅಂತ ಮಾಡ್ತಿದ್ವಿ, ಈಗೆಲ್ಲ ಲ್ಯಾಪ್ರೋಸ್ಕೋಪಿಕ್ ಇದೆ, ರೋಬೋಟಿಕ್ ಸರ್ಜರೀಸ್ ಇದೆ, ಮತ್ತೆ ಕೆಲವರಿಗೆ ಎಂಡೋಸ್ಕೋಪಿಕ್, ಚಿಕ್ಕ ಕ್ಯಾನ್ಸರ್ಗೆಲ್ಲ ಎಂಡೋಸ್ಕೋಪಿಕ್ ಸರ್ಜರೀಸ್ ಅಲ್ಲೇ ಸರಿ ಮಾಡಬಹುದು. ಮತ್ತೆ ಕೆಲವೊಂದು ಹೇಳಿದ ಲಿಂಫೋಮಾ ಆ ತರ ಎಲ್ಲ ಕ್ಯಾನ್ಸರ್ಗೆ ಸರ್ಜರಿನೇ ಇಲ್ದಂಗೆ ಕೀಮೋಥೆರಪಿಯಲ್ಲೇ ಸರಿ ಮಾಡಿ.
2: ಓಕೆ ಡಾಕ್ಟರ್, ಈಗ ಚಿಕಿತ್ಸೆ ಬಗ್ಗೆ ಹೇಳ್ತಾ ಇದ್ರಿ, ಆದ್ರೆ ನಾವು ಇದೆಲ್ಲದನ್ನು ತಡೆಗಟ್ಟಬಹುದಿತ್ತು ಅಂತ ಅನ್ನೋದಾದ್ರೆ ಏನು ಮುಂಜಾಗ್ರತೆ ಕ್ರಮವನ್ನು ವಹಿಸಿದ್ರೆ ಆದಷ್ಟು ಕ್ಯಾನ್ಸರ್ ಇಂದ ಬರದೇ ಇರೋ ಹಾಗೆ ನೋಡ್ಕೊಳ್ಬಹುದು ಅಂತ?
3: ಕೆಲವೊಂದು ಕ್ಯಾನ್ಸರ್ಗಳಿಗೆ ಪರ್ಟಿಕ್ಯುಲರ್ ಕಾರಣಗಳು ಇವೆ, ಅಂಥವುಗಳನ್ನು ನಾವು ತರಬಹುದು. ಎಸ್ಪೆಷಲಿ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್ಗೆ ಸಂಬಂಧಿಸಿದಂತೆ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ವೈರಸ್ಗಳೇನಿದ್ದಾವೆ, ಮತ್ತೆ ಹೆಚ್ ಪೈಲೋರಿ ಬ್ಯಾಕ್ಟೀರಿಯಾನು ಒಂದು ಕಾರಣ ಹೌದು ಗ್ಯಾಸ್ಟ್ರಿಕ್ ಕ್ಯಾನ್ಸರ್ಗೆ, ಮತ್ತೆ HPV ವೈರಸ್ ಅಂತ ಬರುತ್ತೆ ಸರ್ವೈಕ, ಇವುಗಳಿಗೆಲ್ಲ ಕೆಲವೊಂದು ಟ್ರೀಟ್ಮೆಂಟ್ ಇದೆ. ಈಗ ಹೆಪಟೈಟಿಸ್ ಬಿ ಇಂದ ನಮಗೆ ಕ್ಯಾನ್ಸರ್ ಬರಬಾರದು ಅಂದ್ರೆ ನಾವು ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ರೆ ನಮಗೆ ಅದು ಕ್ಯಾನ್ಸರ್ ಬರೋದೇ ಇಲ್ಲ. ನಮ್ಮ ಭಾರತ ಸರ್ಕಾರದ ಇದರಿಂದ ಪ್ರತಿಯೊಂದು ಮಗು

0: ಅಂತ ಹೆಣ್ಮಕ್ಳಿಗೆ ಹಾಕ್ತಾರಲ್ಲ ಅದು ಇದೆ. ಹೆಚ್ ಪೈಲೋರಿ ಬ್ಯಾಕ್ಟೀರಿಯಾ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ಸ್ ಗೆ ಕೆಲವೊಂದು ಕಾರಣ ಹೇಳ್ತಾರೆ, ಬಹಳ ರೇರ್. ಬಟ್ ಅದಕ್ಕೂ ಸಹ ಹೆಚ್ ಪೈಲೋರಿ ಟ್ರೀಟ್ಮೆಂಟ್ ತಗೊಂಡ್ ಕಾಮನ್ ಆಗಿ ಗ್ಯಾಸ್ಟ್ರಿಕ್ ಅಂತ ಏನಂತೀವಲ್ಲ ಅದು ಹೆಚ್ ಪೈಲೋರಿ ಇನ್ಫೆಕ್ಷನ್ ಆಗುತ್ತೆ. ಸೊ ಅದಕ್ಕೂ ಸಹ ಟ್ರೀಟ್ಮೆಂಟ್ ಇದೆ, ಸಿಂಪಲ್ ಟ್ರೀಟ್ಮೆಂಟ್ 14 ಡೇಸ್ ಟ್ರೀಟ್ಮೆಂಟ್ ತಗೊಬಂದ್ರೆ ಅದು ಸಹ ತಡೆಗಟ್ಟಬಹುದು ಒಂದು ಇದಕ್ಕೆ.
1: ಓಕೆ ಡಾಕ್ಟರ್, ಈಗ ಇದು ಏನು ಗ್ಯಾಸ್ಟ್ರಿಕ್ ಬಗ್ಗೆ ನೀವು ಹೇಳಿದ್ರಿಂದ ತುಂಬಾ ಸಾರಿ ಕಾಮನ್ ಆಗಿ ಆಗ್ಬಿಟ್ಟಿದೆ ಗ್ಯಾಸ್ಟ್ರಿಕ್ ಸಮಸ್ಯೆ ಎನ್ನುವಂಥದ್ದು. ಆ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಯ ಲಕ್ಷಣಗಳು ಕೂಡ ಈ ಒಂದು ಕ್ಯಾನ್ಸರ್ನ ಲಕ್ಷಣಗಳು ಒಂದೇ ತರ ಇದ್ಬಿಟ್ಟು ಏನಾದರೂ ಅಲ್ಲಿ ಕನ್ಫ್ಯೂಸ್ ಆಗಿ ತೊಂದರೆ ಆಗೋದಿದೆಯಾ?
0: ಹೌದು, ನಾವು ಕೆಲವೊಬ್ರು ಯಾರು ಹೇಳಿದ್ರು ಕೇಳಿದೀವಿ ಈ ತರ, ಅವರಿಗೆ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅಂತ ಇದ್ರು ಅಷ್ಟೇ, ಈ ತರ ಒಳಗೆಲ್ಲ ಸಮಸ್ಯೆ ಇದೆ ಅಂತ ನಮಗೆ ಗೊತ್ತಾಗ್ಲಿಲ್ಲ, ಕೊನೆಗೆ ಗೊತ್ತಾಯ್ತು ಅಂತ ಹೇಳ್ತಾರೆ. ಬಹಳಷ್ಟು ಕ್ಯಾನ್ಸರ್ ಅಂದ್ರೆ ಯಾವುದೇ ತರಹದ ಲಕ್ಷಣಗಳು ಇರೋದೇ ಇಲ್ಲ, ಬಹಳಷ್ಟು ಜನಗಳಿಗೆ ಆರಾಮಾಗಿರ್ತಾರೆ, ಅವ್ರಿಗೆ ಯಾವುದೇ ತರಹದ ತೊಂದರೆ ಇರೋದಿಲ್ಲ, ಒಂದು ನೋವು ಇರೋದಿಲ್ಲ, ಏನಿಲ್ಲ. ಅದು ಬೆಳೆದ ಬಹಳಷ್ಟು ಬೆಳೆದ ಮೇಲೆ ಅವರಿಗೆ ಊಟ ಕಡಿಮೆ ಮಾಡೋದು, ವೆಯ್ಟ್ ಕಡಿಮೆ ಆಗೋದು, ಮತ್ತೆ ಅದು ಇದು ಇನ್ಫೆಕ್ಷನ್ ಬರೋದು, ನಂತರ ಬ್ಲಡ್ ಕಡಿಮೆ ಆಗೋದು ಅಥವಾ ಬ್ಲಡ್ ವಾಂತಿಯೋ ಮೋಷನಲ್ ಬ್ಲಡ್ ಬರೋದು ತುಂಬಾ ಜಾಸ್ತಿ ಆದಾಗ ಆ ತರ ಕಾಣಿಸ್ಕೊಳುತ್ತೆ, ವಾಂತಿ ಆಗೋದು, ಜಾಂಡಿಸ್ ಬರೋದು, ಈ ತರ ಅದು ಅಡ್ವಾನ್ಸ್ ಆದಂಗೆಲ್ಲ ಕಾಣಿಸ್ಕೊಳುತ್ತೆ. ಬಟ್ ಗ್ಯಾಸ್ಟ್ರಿಕ್ ಸಂಬಂಧಂತೆ ಸ್ವಲ್ಪ ಡಿಫರೆನ್ಸ್ ಇರುತ್ತೆ, ಬಟ್ ಗುಣಲಕ್ಷಣಗಳಲ್ಲಿ ಅದನ್ನ ಡಿಫ್ರೆನ್ಸಿಯೇಷನ್ ಮಾಡೋದು ಬಹಳ ಕಷ್ಟ
1: ಆಗ್ತದೆ.
0: ಹೌದು, ಒಂದು ವಯಸ್ಸು ಜಾಸ್ತಿ ಇರೋರು ಮತ್ತೆ ಸ್ವಲ್ಪ ಊಟ ಮಾಡಿದ್ರೆ ಹೊಟ್ಟೆ ತುಂಬದಂಗೆ ಆಗ್ತಾ ಇದೆ, ವೇಟ್ ಕಡಿಮೆ ಆಗ್ತಾ ಇದೆ, ಮತ್ತೆ ಬ್ಲಡ್ ಲೆವೆಲ್ಸ್ ಎಲ್ಲ ಕಡಿಮೆ ಆಗಿದ್ರೆ ಖಂಡಿತ ಅವರು ಅದನ್ನ ಕಂಪ್ಲೀಟ್ ಆಗಿ ಪರೀಕ್ಷೆ ಮಾಡಿಸಿ ತೋರಿಸಿ ಕನ್ಫರ್ಮ್ ಮಾಡ್ಕೊಳ್ಳೋದು ಒಳ್ಳೇದು.
1: ಡಾಕ್ಟ್ರಿ, ಹಿಂದೆ ಯಾರಿಗೋ ಇತ್ತು ಫ್ಯಾಮಿಲಿ ಹಿಸ್ಟ್ರಿ ಇದೆ ಕ್ಯಾನ್ಸರ್ಗೆ ಸಂಬಂಧಿಸಿದ ಹಾಗೆ ಅಂತ ಅನ್ನೋದಾದ್ರೆ, ಮುಂದಿನ ಪೀಳಿಗೆಯವರು ಅವರಿಗೆ ಬರೋ ಸಾಧ್ಯತೆ ಇದೆಯೋ, ಹಾಗಿದ್ರೆ ಅವರೇನಾದರೂ ಮುಂಜಾಗ್ರತಾ ಕ್ರಮವನ್ನು ವಹಿಸಿದ್ರೆ ಅನುಕೂಲ ಆಗುತ್ತಾ ಹೇಗೆ?
0: ಹೌದು ಮೇಡಮ್, ಈ ತರ ಹೆರಿಡಿಟರಿ ಕ್ಯಾನ್ಸರ್ಸ್ ಅಂತ ಕೆಲವೊಂದು ಬರ್ತವೆ, ಅವು ಕೆಲವೊಂದು ವಯಸ್ಸಿಗಿಂತ ಮುಂಚೆ ಯೂಶಲಿ ಲೆಸ್ ದೆನ್ 50 ಇಯರ್ಸ್, 50 ಇಯರ್ಸ್ ಒಳಗೆ ಬಂದ್ರೆ 40 ವರ್ಷ ಆ ತರ ಬರೋರಿಗೆ ನಾವು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗತ್ತೆ. ಈ ಕೆಲವೊಬ್ರು ಪೇಷಂಟ್ಗೆ ತಂದೆ ತಾಯಿಗಳಿಗೆ ಆಗಿರ್ಬಹುದು, ಅವ್ರಿಗೆ 50 ವರ್ಷದ ಒಳಗಡೆ ಕ್ಯಾನ್ಸರ್ ಬಂದಿದೆ ಹಂಗಂದ್ರೆ ಅವ್ರು ಸ್ವಲ್ಪ ಬೇರೆ ಟೆಸ್ಟ್ಗಳು ಸಹ ಮಾಡಬೇಕಾಗ್ತದೆ. ಕೆಲವೊಂದು ಅವರು ಜೆನೆಟಿಕ್ ಟೆಸ್ಟ್ಗಳು ಬರ್ತವೆ, ಅದು ಪ್ರೂವನ್ 4-5 ಸಿಂಡ್ರೋಮ್ಸ್ ಅಂತ ಬರ್ತದೆ, ಆ ತರ ಆ ಜೆನೆಟಿಕ್ ಟೆಸ್ಟ್ ಅಲ್ಲಿ ಪಾಸಿಟಿವ್ ಇದ್ರೆ ಖಂಡಿತವಾಗಿ ಅವ್ರ ನೆಕ್ಸ್ಟ್ ಜನರೇಷನ್ ಗೆ ಬರ್ತಕ್ಕಂತ ರಿಸ್ಕ್ ಇರುತ್ತೆ. 100% ಇರ್ತಕ್ಕಂತ ಕೆಲವೊಂದು ರಿಸ್ಕ್ ಅದಾವೆ, ಕೆಲವರಿಗೆ 50% ಇರೋ, ಕೆಲವೊಂದು 25% ಇರ್ತಕ್ಕಂತ ರಿಸ್ಕ್ ಇರ್ತದೆ. ಡಿಪೆಂಡ್ ಆನ್ ಅದು ಡಾಮಿನೆಂಟ್ ಜೀನ್ ಆಗಿರುತ್ತವ ಅಥವಾ ರೆಸಿಸಿವ್ ಜೀನ್ ಆಗಿರ್ತದೆ ಅಂತ ಗೊತ್ತಾಗುತ್ತೆ. ಅದು ಡಾಮಿನೆಂಟ್ ಜೀನ್ ಆದ್ರೆ ಅದು ಬರ್ತಕ್ಕಂತ ರಿಸ್ಕ್ ಜಾಸ್ತಿ ಇರ್ತದೆ, ಇಲ್ಲ ಅಂದ್ರೆ ಅದ್ರ ಕಡಿಮೆ ರಿಸ್ಕ್ ಇರ್ತದೆ. ಹಾಗಾಗಿ ಅದು ಹೆರಿಡಿಟರಿ ಆಗಿದ್ರೆ ಅಷ್ಟೇ, ಆ ಜೀನ್ ಮ್ಯೂಟೇಷನ್ ಇದ್ರೆ ಅಷ್ಟೇ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಸೊ ನಮ್ಮ ತಂದೆ ತಾಯಿಗೆ ಬಂದಿದೆ, ರಿಲೇಟಿವ್ಸ್ ಯಾರಿಗಿದೆ ಅಂದ್ರೆ ನಮಗೆ ಬರುತ್ತಂತೆ ಏನಿಲ್ಲ, ಅದು ಬಹಳಷ್ಟು ಕಡಿಮೆ.
1: ಕ್ಯಾನ್ಸರ್ ಬಗ್ಗೆ ತುಂಬಾ ಭಯ ಇದೆ ಡಾಕ್ಟರ್, ಆ ಪದನೇ ಒಂದು ರೀತಿಯ ಮನಸ್ಸಲ್ಲಿ ಭಯ ಹುಟ್ಟಿಸುತ್ತೆ. ಆದ್ರೆ ಅರಿವಿದ್ಯಾ ಅಷ್ಟು ಮಟ್ಟಿಗೆ ಜನರಲ್ಲಿ ಅರಿವಿದ್ಯಾ ಕ್ಯಾನ್ಸರ್ ಬಗ್ಗೆ, ಏನ್ ತಿಳ್ಕೊಳ್ಬೇಕಿತ್ತು ಅಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದಾರೆ ಹೇಗೆ?
0: ನನಗೆ ಅಷ್ಟು ಜನಕ್ಕೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇರ್ತಕ್ಕಂಥದ್ದು ಕಡಿಮೆ ಅನ್ಸುತ್ತೆ, ಬಟ್ ಭಯ ಅಂತೂ ಇದೆ, ಅದು ಬಂದಾಗ ಅಥವಾ ಅದು ಕೇಳಿದಾಗ ಭಯ ಬರುತ್ತೆ. ಬಟ್ ಅದ್ರ ಬಗ್ಗೆ ಜಾಗರೂಕತೆ ವಹಿಸೋದಾಗ್ಲಿ, ಅದನ್ನ ಯಾವ ರೀತಿ ಟೆಸ್ಟ್ ಮಾಡೋದಾಗ್ಲಿ, ಯಾವಾಗ ಮಾಡಿಸ್ಬೇಕು, ಎಷ್ಟು ವರ್ಷಕ್ಕೆ ಮಾಡಿಸ್ಬೇಕು, ಎಷ್ಟು ತಿಂಗಳಿಗೆ ಮಾಡಿಸ್ಬೇಕು, ಯಾರು ಮಾಡಿಸ್ಬೇಕು, ಎಲ್ಲಿ ಮಾಡಿಸ್ಬೇಕು, ಯಾರ ಹತ್ರ ತೋರಿಸ್ಬೇಕು, ಈ ರೀತಿಯಾದ ಮಾಹಿತಿಗಳು ಜನಗಳಿಗೆ ಕಡಿಮೆ ಇದೆ. ಸೊ ನಾವು 40-45 ವಯಸ್ಸು ಆದರೆ ಒಂದ್ಸಲ ಆದರೂ ಟೆಸ್ಟ್ ಮಾಡಿಸಿರ್ಬೇಕು. ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಂಬಂಧಪಟ್ಟಂತೆ ಒಂದು ಎಂಡೋಸ್ಕೋಪಿನೋ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇಷ್ಟು ಮಾಡಿದರೆ ಸಾಕು, ಏನು ಇಲ್ಲ ಅಂದ್ರೆ ಮತ್ತೊಂದು 5 ವರ್ಷ ಬಿಟ್ಟು ಟೆಸ್ಟ್ ಮಾಡೋದು. ಬಟ್ ಏನಾದ್ರು ಸ್ವಲ್ಪ ಅವರಿಗೆ ತೊಂದರೆ ಇದೆ, ಡೌಟ್ ಇದೆ ಅಂದ್ರೆ ವರ್ಷಕ್ಕೊಮ್ಮೆನೋ 3 ವರ್ಷಕ್ಕೊಮ್ಮೆ ಹೇಳುದು, ಡಿಪೆಂಡ್ ಈಗ ಒಂದು ರಿಸ್ಕ್ ಫ್ಯಾಕ್ಟರ್, ಅವ್ರಿಗೆ ಇಷ್ಟು ವರ್ಷಕ್ಕೊಮ್ಮೆ ನೀವು ಬರಬೇಕು ಅಂತ ಹೇಳಿರ್ತೀವಿ. ಸೊ ಆ ತರ ಫಾಲೋ ಮಾಡೋದ್ರಿಂದ ನಾವು ಅರ್ಲಿ ಸ್ಟೇಜ್ ಅಲ್ಲಿ ಅದನ್ನ ಕಂಡುಹಿಡಿತಕ್ಕಂಥದ್ದು ಮತ್ತೆ ಒಳ್ಳೆ ಟ್ರೀಟ್ಮೆಂಟ್ ತಗೊಂಡು ಅದನ್ನ ಆ ಭಯದಿಂದನೇ ನಾವು ದೂರ ಇರಬಹುದು,
1: ನಮ್ಮ ಜೀವಿತಾವಧಿಯನ್ನ ಹೆಚ್ಚು ಮಾಡ್ಕೊಳ್ಬಹುದು. ಓಕೆ ಡಾಕ್ಟರ್, ಮಾಹಿತಿಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಡಾಕ್ಟರ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್.
2: ಇದುವರೆಗೂ ಜೀರ್ಣಾಂಗದ ಕ್ಯಾನ್ಸರ್ ಕುರಿತು ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಸರ್ಜನ್ ಡಾಕ್ಟರ್ ಹನುಮಂತ್ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ದ್ಯಾಮಲಾಂಬಿಕಾ ಎಂಎಸ್. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ. ಸಮಯ ಸರಿಯಾಗಿ 1 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ

0: ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗೆ ಸಂದರ್ಶನ.
1: ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಫಸಲ್ ಭೀಮಾ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್.
2: ನಮಸ್ತೆ
1: ಸರ್. ಮೊದಲಿಗೆ ಈ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮುಂಗಾರಂಗಂನಲ್ಲಿ ಬೆಳೆ ವಿಮೆ ಚಾಲ್ತಿಯಲ್ಲಿ ಇದೆಯಾ ಅಂತ ಹೇಳ್ತೀರಾ ಸರ್?
2: ಹೌದು, ಈಗಾಗಲೇ ಈ ಬೆಳೆ ವಿಮೆ ಏನಂತೀವಿ, PMFBY ಅಂತೇಳಿ ನಾವು ಆಂಗ್ಲ ಭಾಷೆಯಲ್ಲಿ ಅಂತೀವಿ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ 2026 ಮುಂಗಾರಿಗೆ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ. ಈ ಅಧಿಸೂಚನೆ ಅನ್ವಯ ಈಗ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಬೆಳೀತಕ್ಕಂತಹ ಕೃಷಿ ಇರ್ಬೋದು, ತೋಟಗಾರಿಕಾ ಬೆಳೆಗಳು ಎಲ್ಲಾ ಸೇರಿಬಿಟ್ಟು ಒಟ್ಟು 36 ಬೆಳೆಗಳಿಗೆ ಕೃಷಿ ವಿಮೆಯನ್ನ ಮಾಡಿಸೋದಕ್ಕೆ ಅಧಿಸೂಚನೆಯನ್ನ ಈಗಾಗಲೇ ಹೊರಡಿಸಿರ್ತಾರೆ. ಈ 2026-27 ಸಾಲಿನಿಂದ 2028-29 ಸಾಲಿನವರೆಗೆ ಈಗೇನು ನಾನು ಈ PMFBY ಅಂತ ಹೇಳಿದೆ, ಅದನ್ನ ಕಂಪ್ಲೀಟ್ ರಿಸ್ಕ್ ಟ್ರಾನ್ಸ್ಫರ್ ಮೆಕಾನಿಸಮ್ ಅಂತೇಳಿ ಹೇಳ್ತೇವೆ. ಆ ಮಾದರಿಯನ್ನು ಅಳವಡಿಸಿಕೊಂಡು ಅನುಮೋದನೆಯನ್ನು ಈಗಾಗಲೇ ನೀಡಿದರೆ ಇದರನ್ವಯ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ.
1: ಬೆಳೆ ವಿಮೆಗೆ ರೈತರು ಒಳಪಡಬೇಕಂದ್ರೆ ಏನ್ ಮಾಡಬೇಕಾಗತ್ತೆ ಸರ್?
2: ಈಗ ಬೆಳೆ ವಿಮೆಗೆ ಒಳಪಡ್ತಕ್ಕಂತಹ ಎರಡು ತರಹದ ರೈತರನ್ನು ನಾವು ಕಾಣಬಹುದಾಗಿದೆ. ಒಂದು ಸಾಲ ಪಡೆದಂತಹ ರೈತರು, ಎರಡನೇದು ಸಾಲ ಪಡೆಯದಂತಹ ರೈತರು. ಸಾಲ ಪಡೆದಂತಹ ರೈತರಿಗೆ ಬ್ಯಾಂಕ್ ವತಿಯಿಂದನೇ ಅವರಿಗೆ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳತಕ್ಕಂತಹ ಅವಕಾಶ ಇರುತ್ತೆ. ಯಾವ ಬ್ಯಾಂಕ್ನಲ್ಲಿ ಅವರು ಸಾಲವನ್ನು ಪಡೆದಿರ್ತಾರೋ ಅದೇ ಬ್ಯಾಂಕಿನ ಮುಖಾಂತರನೇ ಅವರು ನೋಂದಾಯಿಸಿಕೊಳ್ಳಬಹುದು. ಒಂದು ವೇಳೆ ಅವರಿಗೆ ಇಚ್ಛೆ ಇಲ್ಲ, ನಾನು ಅದರಲ್ಲಿ ಭಾಗವಹಿಸೋದಕ್ಕೆ ನನಗೆ ಇಚ್ಛೆ ಇಲ್ಲ ಅನ್ನುವುದೇನಾದರೂ ಅದರಲ್ಲಿ ಇದ್ದಲ್ಲಿ ಅವರು ಅಂತಿಮ ದಿನಾಂಕದ 7 ದಿನಗಳ ಒಳಗಾಗಿ, ಅಂದ್ರೆ 7 ದಿನ ಅಥವಾ ಅದ್ರ ಹಿಂದ್ಗಡೆಗೆ ಯಾವಾಗಾರ ಅವರು ಅದನ್ನ ಅವರಿಗೆ ಬ್ಯಾಂಕ್ನವರಿಗೆ ಮಾಹಿತಿಯನ್ನ ನೀಡಿದಲ್ಲಿ, ಅಂದ್ರೆ ರಿಟರ್ನ್ ಮಾಹಿತಿಯನ್ನ ಕೊಡಬೇಕು ಅವರಿಗೆ ನೀಡಿದಲ್ಲಿ ಅವರ ವಿಮಾ ಕಂತಿನಲ್ಲಿ ಈ ಬೆಳೆ ವಿಮಾ ಮೊತ್ತವನ್ನ ಸೇರಿಸೋದು ಇಲ್ಲ, ಮತ್ತೆ ಅವರಿಗೆ ಕಟಾವಣೆಯನ್ನು ಮಾಡೋದಿಲ್ಲ, ಮತ್ತೆ ಅದಕ್ಕೆ ನೋಂದಾಯಿಸೋದು ಇಲ್ಲ. ಬಟ್ ಬೆಳೆ ಸಾಲವನ್ನ ಪಡೆದೇ ಇರತಕ್ಕಂಥ ರೈತರು ಸ್ವಇಚ್ಛೆಯಿಂದ ಮುಂದೆ ಬಂದ್ಬಿಟ್ಟು ಅವರು ನಮ್ಮ ಕಾಮನ್ ಸರ್ವಿಸ್ ಸೆಂಟರ್ ಇರ್ಬೋದು ಅಥವಾ ಗ್ರಾಮ ಒನ್ ಇರ್ಬೋದು ಅಥವಾ ಬ್ಯಾಂಕ್ಗಳಲ್ಲಿ ಅವರ ವ್ಯಾಪ್ತಿಯ ಬ್ಯಾಂಕ್ನಲ್ಲಿ ಇರ್ಬೋದು, ಈ ಮೂರು ಪ್ರದೇಶದಲ್ಲಿ ಯಾವ್ದಾದ್ರು ಒಂದು ಪ್ರದೇಶದಲ್ಲಿ ಹೋಗ್ಬಿಟ್ಟು ಅವರ FID ಅಂತೀವಿ, ಫಾರ್ಮರ್ ಐಡೆಂಟಿಟಿ ನಂಬರ್ ಅಂತ, ಅದು FID ಕಡ್ಡಾಯವಾಗಿ ಬೇಕಾಗುತ್ತೆ. FID ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ವಿಮೆಯನ್ನು ನೋಂದಾಯಿಸ್ಕೊಳ್ಳೋದಕ್ಕೆ ಬರೋದಿಲ್ಲ. FID ಕಡ್ಡಾಯವಾಗಿ ಬೇಕು. ಅವರ ಆ FID ಅಡಿಯಲ್ಲಿರ್ತಕ್ಕಂತಹ ಯಾವ ಸರ್ವೆ ನಂಬರ್ ಅಂತೇಳಿ ಅದರಲ್ಲಿ ಇರುತ್ತೆ, ಆ ಪಹಣಿ ಬೇಕಾಗುತ್ತೆ. ಮತ್ತೆ ಅವರ ಖಾತೆಯ ಒಂದು ಖಚಿತಪಡಿಸ್ಕೊಳ್ಳೋದಕ್ಕೋಸ್ಕರ ಅವರ ಬ್ಯಾಂಕ್ ಪಾಸ್ಬುಕ್ ಸಹ ಕೇಳ್ತಾರೆ. ಈ ಮೂರು ದಾಖಲೆಗಳನ್ನು ಇಟ್ಕೊಂಡ್ರೆ ಸಾಕು, ಅವ್ರು ಹೋಗ್ಬಿಟ್ಟು ಆ ಒಂದು ಬೆಳೆ ವಿಮೆಗೆ ಒಳಪಡಿಸೋದಕ್ಕೆ ರೈತರು ನೋಂದಾಯಿಸ್ಕೋಬಹುದು.
1: ಈಗ ಯಾವ್ಯಾವ ಬೆಳೆಗೆ ಯಾವ ರೀತಿಯಲ್ಲಿ ಹಣನ ಪಾವತಿಸಬೇಕಾಗುತ್ತೆ ರೈತರು, ಇದಕ್ಕೆ ಅಂತಿಮ ದಿನಾಂಕ ಅಂದ್ರೆ ಯಾವ್ದಿದೆ ಸರ್?
2: ಈಗ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಒಂದು 5-6 ಬೆಳೆಗಳು ಬರ್ತವೆ. ಆ ಬೆಳೆಗಳಿಗೆ ನೋಡೋದೇ ಆದ್ರೆ ಈಗ ಹೆಸರು ಮುಂಗಾರು ಪೂರ್ವದಲ್ಲಿ ನಾವು ಬೆಳಿತೀವಿ, ಹೆಸರು ಮತ್ತೆ ಈರುಳ್ಳಿಯನ್ನ ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು ಕೂಡ ನಾವು ಮುಂಗಾರು ಪೂರ್ವದಲ್ಲೇ ಆಗ್ಲೇ ಬಿತ್ತನೆ ಮಾಡಿರ್ತೀವಿ. ಈ ಎರಡು ಬೆಳೆಗಳಿಗೆ ಜುಲೈ 15ರವರೆಗೆ ಅದಕ್ಕೆ ಅವಕಾಶ ಇರುತ್ತೆ. ಈಗ ನಾವು ಜೂನ್ ತಿಂಗಳಲ್ಲಿ ಇರೋದ್ರಿಂದ ಇನ್ನ ಒಂದು 15-20 ದಿವಸ ಅವಕಾಶ ಇರೋದ್ರಿಂದ ರೈತರು ಅದನ್ನ ಮಾಡ್ಕೋಬಹುದು. ಎರಡನೇದಾಗಿ ಹೇಳ್ಬೇಕಂತಂದ್ರೆ ಜೋಳ ಇರ್ಬೋದು, ಮುಸುಕಿನ ಜೋಳ ಇರ್ಬೋದು, ಸಜ್ಜೆ, ತೊಗರಿ, ಮತ್ತೆ ಸೂರ್ಯಕಾಂತಿ, ನೆಲಗಡಲೆ, ಹತ್ತಿ, ಟೊಮ್ಯಾಟೊ, ಮತ್ತೆ ಭತ್ತ, ರಾಗಿ, ನವಣೆ, ಇವೆಲ್ಲವಕ್ಕೂ ಕೂಡ 31/7/2026 ಕಡೆಯ ದಿನಾಂಕವಿರುತ್ತೆ. ನಾಲ್ಕು ಬೆಳೆಗಳು ಅಂದ್ರೆ ಭತ್ತ ನೀರಾವರಿಯಲ್ಲಿ ಬೆಳೀತಕ್ಕಂತಹದ್ದು, ರಾಗಿ ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು, ರಾಗಿ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂಥದ್ದು, ಮತ್ತೆ ನವಣೆ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂಥದ್ದು. ಈ ನಾಲ್ಕು ಬೆಳೆಗಳಿಗೆ ಮಾತ್ರ ಆಗಸ್ಟ್ 14ರವರೆಗೆ ಅವಕಾಶ ಇರುತ್ತೆ. ಯಾಕೆ ಅಂತಂದ್ರೆ ಭತ್ತ ನೀರಾವರಿ ನಾಟಿ ಮಾಡತಕ್ಕಂಥದ್ದೇ ಅವರು ಜುಲೈ ತಿಂಗಳಲ್ಲಿ ಆಗೋದ್ರಿಂದ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ರಾಗಿ ನೀರಾವರಿ ಮತ್ತು ಮಳೆಯಾಶ್ರಿತ ಮತ್ತೆ ನವಣೆ ಇವೆರಡು ತಡವಾಗಿ ಬಿತ್ತನೆ ಮಾಡೋದ್ರಿಂದ ರೈತರು ಒಟ್ಟು 4 ಬೆಳೆಗಳಿಗೆ ಮಾತ್ರ 14-8 ಅವಕಾಶ ಇರುತ್ತೆ. ಭತ್ತ ನೀರಾವರಿ, ರಾಗಿ ನೀರಾವರಿ, ರಾಗಿ ಮಳೆಯಾಶ್ರಿತ ಮತ್ತೆ ನವಣೆ ಮಳೆಯಾಶ್ರಿತ ಈ 4 ಬೆಳೆಗಳಿಗೆ ಮಾತ್ರ 14-8 ಅವಕಾಶ ಇರುತ್ತೆ. ಉಳಿದಂತ ಬೆಳೆಗಳೆಲ್ಲವೂ ಕೂಡ 31 ಕೊನೆ ಆಗುತ್ತೆ. ದಯವಿಟ್ಟು ರೈತ ಬಾಂಧವರು ಯಾವುದೇ ಒಂದು ಪ್ರಕೃತಿ ವಿಕೋಪಕ್ಕೆ ಒಳಗಾಗಿ ನಷ್ಟ ಆಗದೆ ಇರದ ರೀತಿಯಲ್ಲಿ ರೈತರು ತಾವೇ ಸ್ವಇಚ್ಛೆಯಿಂದ ಬಂದು ಈ ಬೆಳೆ ವಿಮೆಗೆ ಒಳಪಡಬೇಕು ಮತ್ತೆ ನೋಂದಾಯಿಸಿಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ.
1: ಬೆಳೆ ವಿಮೆಗೆ ಯಾವ ರೀತಿ ಹಣ ಪಾವತಿ ಮಾಡಬೇಕಾಗುತ್ತೆ ಯಾವ ಬೆಳೆಗೆ ಸರ್?
2: ಮುಖ್ಯ ಬೆಳೆಗಳಿಗೆ ನಾನು ತಿಳಿಸ್ತೇನೆ, ಯಾಕಂದ್ರೆ ಅದರಲ್ಲಿ 36 ಬೆಳೆ ಇದಾವೆ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೆಳೀತಕ್ಕಂತಹ ಮುಖ್ಯವಾದ 5-6 ಬೆಳೆಗಳಿಗೆ ಅಷ್ಟೇ ತಿಳಿಸ್ತೇನೆ. ಮುಖ್ಯವಾಗಿ ಮುಸುಕಿನ ಜೋಳ ಮಳೆಯಾಶ್ರಿತ ಹೆಚ್ಚಿನ ಪ್ರದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬರುತ್ತೆ. ಇದಕ್ಕೆ 1 ಹೆಕ್ಟರ್ಗೆ 1350 ರೂಪಾಯಿ ರೈತರು ಕಟ್ಟಬೇಕಾಗುತ್ತೆ. ತೊಗರಿ ಮಳೆಯಾಶ್ರಿತಕ್ಕೆ ಬಂದಾಗ 1152 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸೂರ್ಯಕಾಂತಿ ಬಂದಾಗ 964 ರೂಪಾಯಿ ಪ್ರತಿ ಹೆಕ್ಟರ್ಗೆ ಕಟ್ಟಬೇಕಾಗುತ್ತೆ. ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಮತ್ತು ಹೆಚ್ಚಿನ ಪ್ರದೇಶದಲ್ಲಿ ಬರ್ತಕ್ಕಂಥ ನೆಲಗಡಲೆ ಶೇಂಗಾ ಏನಂತೀವಿ ಆ ಮಳೆಯಾಶ್ರಿತ ಇದಕ್ಕೆ 1308 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸ್ವಲ್ಪ ತಡ ಮುಂಗಾರಿನಲ್ಲಿ ಬಿತ್ತತಕ್ಕಂತಹ ರಾಗಿ ಬೆಳೆಗೆ 998 ರೂಪಾಯಿ ಪ್ರತಿ ಹೆಕ್ಟರ್ಗೆ ಕಟ್ಟಬೇಕಾಗುತ್ತೆ. ಅದಕ್ಕೆ ಸರಿಯಾಗಿ ವಿಮಾ ಮೊತ್ತವನ್ನು ಕೂಡ ಅದರಲ್ಲಿ ನಮೂದಿಸಿರ್ತಾರೆ. ಅದರ ಪ್ರಕಾರ ಅವರು ರೈತರ ಕಂತು ಏನಿರುತ್ತೆ ಅದನ್ನು ಕಟ್ಟಬೇಕಾಗುತ್ತೆ. ಇಲ್ಲಿ ಒಟ್ಟಾರೆ ಹೇಳಬೇಕಂತಂದ್ರೆ 2% ನಮ್ಮ ರೈತನು ಪಾವತಿಸ್ತಾನೆ. ಉಳಿದಂತ 8% ಏನಿರುತ್ತೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮುಖಾಂತರ ಪಾವತಿಯಾಗುತ್ತೆ, ರೈತನ ಪರವಾಗಿ ಪಾವತಿಯಾಗುತ್ತೆ. ಹಾಗಾಗಿ ಕೇವಲ 2%ಗೆ ಲೆಕ್ಕಾಚಾರ ಮಾಡಿದಾಗ ಈ ಮೊತ್ತ ಬರೋದ್ರಿಂದ ಈ ಮೊತ್ತವನ್ನ ಅವರು ಪಾವತಿಸಬೇಕಾಗುತ್ತೆ.
1: ನಮ್ಮ ರೈತ ಬಾಂಧವರು ಇನ್ನೂ ಒಂದು 30-35 ದಿವಸ ಕೆಲವು ಬೆಳೆಗಳಿಗೆ ಮತ್ತೆ ಕೆಲವು ಬೆಳೆಗಳಿಗೆ 45 ಸಮಯ ಇರೋದ್ರಿಂದ ಅಂತಿಮ ದಿನಾಂಕದವರೆಗೂ ಕಾಯೋದು ಬೇಡ. ಈ ವರ್ಷ ಮುಂಗಾರಂಗಮ್ನಲ್ಲಿ ಸ್ವಲ್ಪ ಮಳೆ ಕೊರತೆ ಅಂತಾರೆ, ಆದಷ್ಟು ರೈತರು ಬೆಳೆ ವಿಮೆಗೆ ಒಳಪಟ್ಟರೆ ಹೆಚ್ಚು ಅನುಕೂಲ ಆಗುತ್ತೆ.
2: ಯಾಕಂತಂದ್ರೆ ಆಮೇಲೆ ಇನ್ನೊಂದು ರೈತರಿಗೆ ಅನುಕೂಲ ಇದೆ, ಏನಂದ್ರೆ ಅವನು ಬೆಳೆ ಬಿತ್ತಿದ ಮೇಲೆ ಅದನ್ನ ಪಾವತಿ ಮಾಡಬೇಕಂತಕ್ಕಂತಹ ಏನು ಕಡ್ಡಾಯ ಇಲ್ಲ. ನಾನು ಯಾವ ಬೆಳೆಯನ್ನ ಬಿತ್ತುತ್ತೀನಿ ಅಂತ ಹೇಳಿ ಅವನು ಪ್ರಿಡಿಕ್ಷನ್ ಮಾಡ್ಕೊಂಡು ಕೂಡ ವಿಮೆಗೆ ಅವರು ಕಟ್ಟಬಹುದು. ಒಂದು ವೇಳೆ ಅದು ಆ ಬೆಳೆಯನ್ನ ಅವನು ಬೆಳೀಲಿಲ್ಲ ಅನ್ನೋದೇ ಆದ್ರೆ ಅವನು ಆ ಒಂದು ಕಡೆಯ ದಿನಾಂಕ ಏನಿರುತ್ತೆ ಆ ದಿನಾಂಕಕ್ಕಿಂತ ಮುಂಚಿತವಾಗಿ ಯಾವ ಬೆಳೆಯನ್ನು ಬೆಳೆದಿರ್ತಾನೆ ಆ ಬೆಳೆಯ ದೃಢೀಕರಣ ಪತ್ರವನ್ನ ಎಲ್ಲಿ ಅವನು ಬ್ಯಾಂಕಲ್ಲಿ ಪಾವತಿಸಿರ್ತಾನೋ, ಕಾಮನ್ ಸರ್ವಿಸ್ ಸೆಂಟ್ರಲ್ಲಿ ಪಾವತಿಸಿರ್ತಾನೋ, ಗ್ರಾಮವನ್ನು ಎಲ್ಲಿ ಪಾವತಿಸಿರ್ತಾನೆ ಅಲ್ಲಿ ಹೋಗ್ಬಿಟ್ಟು ಅದನ್ನು ಅಪ್ಲೋಡ್ ಮಾಡಿಬಿಟ್ಟು ಚೇಂಜ್ ಆಫ್ ಕ್ರಾಪ್ ಅಂತ ಹೇಳ್ತೀವಿ, ಅಂದ್ರೆ ಬೆಳೆಯನ್ನ ಬದಲಾಯಿಸ್ತಕ್ಕಂಥ ಅವಕಾಶ ಇದೆ. ಸೊ ಆ ಬೆಳೆ ಬದಲಾಯಿಸಿದಾಗ ಹೆಚ್ಚಿಗೆ ಹಣ ಕಟ್ಟಬೇಕಂತಂದ್ರೆ ಮತ್ತೆ ಅವನು ಕಟ್ಟಬೇಕಾಗುತ್ತೆ. ಕಡಿಮೆ ಆದ್ರೆ ಆ ಇರ್ತಕ್ಕಂಥ ಅವನು ಯಾವ ಖಾತೆಯಿಂದ ಜಮಾ ಮಾಡಿರ್ತಾನೆ ಆ ಖಾತೆಗೆ ವಾಪಸ್ ಬರುತ್ತೆ. ಹಾಗಾಗಿ ರೈತರು ಬಿತ್ತಿದ ಮೇಲೆ ಕಟ್ಟಬೇಕಂತಕ್ಕಂತ ಮನೋಭಾವನೆ ಇಲ್ಲಿ ಏನು ಇಲ್ಲ. ಹಾಗಾಗಿ ಬಿತ್ತುವ ಮೊದಲೇ ಅವರು ಯಾವ ಬೆಳೆಯನ್ನ ನಾನು ಬೆಳೆಯುತ್ತೀನಿ ಅನ್ನೋದನ್ನ ಅವರು ದೃಢಪಡಿಸಿಕೊಂಡು ಇದಕ್ಕೆ ಅವರು ಬೆಳೆ ವಿಮೆಯನ್ನ ಮಾಡಿಸಬಹುದಾಗಿದೆ.
1: ಬಹಳ ಸಂತೋಷ ಸರ್. ಇಲ್ಲಿವರೆಗೂ ನಮ್ಮ ರೈತರಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಿಂದ ಎಷ್ಟೆಲ್ಲ ಅನುಕೂಲ ಆಗುತ್ತೆ, ಮಾಡಿಸೋದ್ರಿಂದ ಎಷ್ಟು ಅನುಕೂಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ರಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
2: ಧನ್ಯವಾದಗಳು ಸರ್.
0: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಕುರಿತ ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಬೋಪನಹಳ್ಳಿ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ದೇಣಿಗೆ ಪ್ರಕರಣ, ಉತ್ತರ ಪ್ರದೇಶ ಪೊಲೀಸರಿಂದ 8 ಆರೋಪಿಗಳ ಬಂಧನ. ಲಂಡನ್ನಲ್ಲಿ ಇಂದು ಬ್ರಿಟನ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ. ವೆನಿಜುವೆಲಾ ಭೂಕಂಪ, ಮೃತರ ಸಂಖ್ಯೆ 235ಕ್ಕೆ ಏರಿಕೆ, ತುರ್ತು ಪರಿಸ್ಥಿತಿ ಘೋಷಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಜರ್ಮನಿ ವಿರುದ್ಧ ಗೆದ್ದು ನಾಕೌಟ್ ಹಂತ ಪ್ರವೇಶಿಸಿದ ಈಕ್ವೆಡಾರ್. ವಾರ್ತೆಗಳ ವಿವರ: ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ದೇಣಿಗೆ ಪ್ರಕರಣದಲ್ಲಿ ದಾಖಲಿಸಲಾದ ಮೊದಲ ಎಫ್ಐಆರ್ನಲ್ಲಿ ಹೆಸರಿಸಲಾದ 8 ಜನರನ್ನು ಉತ್ತರ ಪ್ರದೇಶ ಪೊಲೀಸರು ಬಂಧಿಸಿದ್ದಾರೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಅವರ ನಿರ್ದೇಶನದ ಮೇರೆಗೆ ರಚಿಸಲಾದ ವಿಶೇಷ ತನಿಖಾ ತಂಡದ ಶಿಫಾರಸುಗಳನ್ನು ಅನುಸರಿಸಿ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ಟ್ರಸ್ಟ್ನ ಸದಸ್ಯ ಕೃಷ್ಣಮೋಹನ್ ನೀಡಿದ ಲಿಖಿತ ದೂರಿನ ಆಧಾರದ ಮೇಲೆ ಶ್ರೀರಾಮ ಜನ್ಮಭೂಮಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಫ್ಐಆರ್ನಲ್ಲಿ ಅವಿನಾಶ್ ಶುಕ್ಲಾ, ಅನುಕಲ್ಪ ಮಿಶ್ರಾ, ಲವಕುಶ್ ಮಿಶ್ರಾ, ಮನೀಶ್ ಕುಮಾರ್ ಯಾದವ್, ಕರುಣೇಶ್ ಪಾಂಡೆ, ರಾಮಶಂಕರ್ ಮಿಶ್ರಾ, ಸುಭಾಷ್ ಶ್ರೀವಾಸ್ತವ ಮತ್ತು ರಾಮಶಂಕರ್ ಯಾದವ್ ಅಲಿಯಾಸ್ ಟಿನ್ನು ಸೇರಿದಂತೆ ಇತರೆ ಅಪರಿಚಿತ ಆರೋಪಿಗಳನ್ನು ಹೆಸರಿಸಲಾಗಿದೆ. ಲಕ್ನೋ ವಿಭಾಗೀಯ ಆಯುಕ್ತ ವಿಜಯ್ ವಿಶ್ವಾಸ್ ಪಂತ್ ನೇತೃತ್ವದ ಎಸ್ಐಟಿ ಮಂಗಳವಾರ ತನ್ನ ಪ್ರಾಥಮಿಕ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದು ಈ ವಿಷಯದಲ್ಲಿ ಕಟ್ಟುನಿಟ್ಟಿನ ಶಿಫಾರಸುಗಳನ್ನು ಮಾಡಿದೆ. ಈ ಶಿಫಾರಸುಗಳನ್ನು ಅನುಸರಿಸಿ ನಿನ್ನೆ ಎಫ್ಐಆರ್ ದಾಖಲಿಸಲಾಗಿದೆ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಸ್ವೀಕರಿಸಿದ ಕಾಣಿಕೆಗಳು ಮತ್ತು ಕಾಣಿಕೆಗಳನ್ನು ಒಳಗೊಂಡ ಕಳ್ಳತನದ ಆರೋಪಗಳು ಹೊರಬಂದ ನಂತರ ಪ್ರಕರಣ ಬೆಳಕಿಗೆ ಬಂದಿದೆ. ಟ್ರಸ್ಟ್ ವಿಶೇಷ ತನಿಖೆಗೆ ಮನವಿ ಮಾಡಿತ್ತು. ನಂತರ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಎಸ್ಐಟಿ ರಚನೆಗೆ ಆದೇಶಿಸಿದರು. ಅಂತಾರಾಷ್ಟೀಯ ಮಾದಕ ದ್ರವ್ಯ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರುದ್ಧದ ದಿನದಂದು ನಶಾ ಮುಕ್ತ ಭಾರತವನ್ನು ನಿರ್ಮಿಸುವ ಸಾಮೂಹಿಕ ಸಂಕಲ್ಪವನ್ನು ಪುನರುಚ್ಚರಿಸುವಂತೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಜನರಿಗೆ ಕರೆ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಈ ಆಂದೋಲನವನ್ನು ಸಕ್ರಿಯವಾಗಿ ಮುಂದಕ್ಕೆ ಕೊಂಡೊಯ್ಯುತ್ತಿರುವ ವಿಶ್ವವಿದ್ಯಾಲಯಗಳು, ಶಿಕ್ಷಣ ಸಂಸ್ಥೆಗಳು ಮತ್ತು ಇತರೆ ಸಂಸ್ಥೆಗಳನ್ನು ಶ್ಲಾಘಿಸಿದ್ದಾರೆ. ಬಲವಾದ, ಆರೋಗ್ಯಕರ ಮತ್ತು ವ್ಯಸನಮುಕ್ತ ಭಾರತವನ್ನು ನಿರ್ಮಿಸುವತ್ತ ಅವರ ಪ್ರಯತ್ನಗಳು ಅರ್ಥಪೂರ್ಣ ಕೊಡುಗೆ ನೀಡುತ್ತಿವೆ ಎಂದು ಹೇಳಿದರು. ಜಾಗೃತಿ ಮೂಡಿಸಲು, ಚೇತರಿಕೆಯಲ್ಲಿ ಇರುವವರನ್ನು ಬೆಂಬಲಿಸಲು ಮತ್ತು ವ್ಯಸನಕ್ಕಿಂತ ಭರವಸೆ, ಆರೋಗ್ಯ ಮತ್ತು ಉದ್ದೇಶವನ್ನು ಆಯ್ಕೆ ಮಾಡಲು ಮತ್ತು ಯುವಕರನ್ನು ಪ್ರೇರೇಪಿಸಲು ಎಲ್ಲರೂ ಒಟ್ಟಾಗಿ ನಿಲ್ಲಬೇಕೆಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮನವಿ ಮಾಡಿದರು. ಇದೇ ವೇಳೆ ಮಾದಕ ವಸ್ತುಗಳ ವಿರುದ್ಧದ ಹೋರಾಟದಲ್ಲಿ ತೊಡಗಿರುವವರ ಪ್ರಯತ್ನಗಳನ್ನು ಶ್ಲಾಘಿಸಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಮಾದಕ ವಸ್ತುಗಳ ದಂಧೆಗಳನ್ನು ನಿರ್ದಯವಾಗಿ ನಾಶಪಡಿಸಲಾಗಿದೆ ಎಂದು ಹೇಳಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಲಂಡನ್ನಲ್ಲಿ ಬ್ರಿಟನ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪೀಟರ್ ಕೈಲ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಚರ್ಚೆಯ ವೇಳೆ ಭಾರತ ಬ್ರಿಟನ್ ಆರ್ಥಿಕ ಮತ್ತು ವ್ಯಾಪಾರ ಸಹಕಾರವನ್ನು ಮತ್ತಷ್ಟು ಬಲಗೊಳಿಸಲು ಹೊಸ ಅವಕಾಶಗಳನ್ನು ಅನ್ವೇಷಿಸಿದ್ದೇವೆ. ಈ ಮಾತುಕತೆಯು ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ವ್ಯಾಖ್ಯಾನಿಸುವ ವಿಶ್ವಾಸ ಮತ್ತು ಭವಿಷ್ಯದ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಮುಂದಿನ ತಿಂಗಳು 15ರಿಂದ ಜಾರಿಗೆ ಬರಲಿರುವ ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಎರಡೂ ರಾಷ್ಟಗಳಿಗೆ ನಾವೀನ್ಯತೆ, ಹೂಡಿಕೆ ಮತ್ತು ಸಮಗ್ರ ಬೆಳವಣಿಗೆಯನ್ನು ಉತ್ತೇಜಿಸುವ ಪರಿಸರ ವ್ಯವಸ್ಥೆಯನ್ನು ಬೆಳೆಸಲು ಎರಡೂ ಕಡೆಯವರು ಬದ್ಧರಾಗಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ವಾಷಿಂಗ್ಟನ್ನಲ್ಲಿ ನಡೆದ 2ನೇ ಫ್ಯಾಕ್ಸ್ ಸಿಲಿಕಾ ಶೃಂಗಸಭೆಯಲ್ಲಿ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನಗಳಿಗೆ ಶಕ್ತಿ ತುಂಬಲು, ವಿಶ್ವಾಸಾರ್ಹ ಮತ್ತು ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿಗಳನ್ನು ನಿರ್ಮಿಸಲು ಭಾರತ ಸೇರಿದಂತೆ 35 ರಾಷ್ಟಗಳು ಅಮೆರಿಕ ನೇತೃತ್ವದ ಉಪಕ್ರಮಕ್ಕೆ ಸಹಿ ಹಾಕಿವೆ. ಶೃಂಗಸಭೆಯಲ್ಲಿ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಎಸ್ ಕೃಷ್ಣನ್ ನೇತೃತ್ವದ ನಿಯೋಗ ಭಾಗವಹಿಸಿತ್ತು. ಅರೆವಾಹಕಗಳು ಕೃತಕ ಬುದ್ಧಿಮತ್ತೆ ಮತ್ತು ಸ್ಥಿತಿಸ್ಥಾಪಕ ತಂತ್ರಜ್ಞಾನ ಪೂರೈಕೆ ಸರಪಳಿಗಳಲ್ಲಿ ಸಹಯೋಗವನ್ನು ಮುಂದುವರಿಸುವ ಕುರಿತು ಉದ್ಯಮದ ನಾಯಕರೊಂದಿಗೆ ಭಾರತೀಯ ನಿಯೋಗ ಚರ್ಚೆ ನಡೆಸಿತು. ಕಿರ್ಗಿಸ್ತಾನದ ಬಿಷ್ಕೆಕ್ನಲ್ಲಿ ನಡೆದ ಶಾಂಘೈ ಸಹಕಾರ ಸಂಸ್ಥೆಯ ಮಹಿಳಾ ವೇದಿಕೆ 2026ರಲ್ಲಿ ಭಾರತ ಮಹಿಳೆಯರ ನೇತೃತ್ವದ ಅಭಿವೃದ್ಧಿಗೆ ತನ್ನ ಬದ್ಧತೆಯನ್ನು ಪುನರುಚ್ಚರಿಸಿದೆ. ಇಂದು ವರ್ಚುವಲ್ ಮೂಲಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ, ಮಹಿಳೆಯರು ಕೇವಲ ಬೆಳವಣಿಗೆಯ ಫಲಾನುಭವಿಗಳಲ್ಲ, ಬದಲಾಗಿ 2047ರ ವೇಳೆಗೆ ವಿಕಸಿತ ಭಾರತದ ಅತ್ಯಂತ ಶಕ್ತಿಶಾಲಿ ಚಾಲಕರು ಎಂದು ಅವರು ಪ್ರತಿಪಾದಿಸಿದರು. ಭಾರತದಲ್ಲಿ ಸುಮಾರು 100 ದಶಲಕ್ಷ ಮಹಿಳೆಯರು 9 ದಶಲಕ್ಷಕ್ಕಿಂತಲೂ ಹೆಚ್ಚು ಸ್ವಸಹಾಯ ಗುಂಪುಗಳಲ್ಲಿ ಸಂಘಟಿತರಾಗಿದ್ದಾರೆ. ಇವರಲ್ಲಿ 30 ದಶಲಕ್ಷಕ್ಕಿಂತಲೂ ಹೆಚ್ಚು ಮಹಿಳೆಯರು ಲಖ್ಪತಿ ದೀದಿಗಳಾಗಿದ್ದಾರೆ ಎಂದು ತಿಳಿಸಿದರು. ಮಿಷನ್ ಶಕ್ತಿ ಮತ್ತು ಮಿಷನ್ ಪೋಷಣ್ 2.0 ನಂತಹ ಯೋಜನೆಗಳು ಮಹಿಳೆಯರ ಸುರಕ್ಷತೆ, ಆರೈಕೆ ಮತ್ತು ಆರ್ಥಿಕ ಭಾಗವಹಿಸುವಿಕೆಯನ್ನು ಮುನ್ನಡೆಸುತ್ತಿವೆ ಎಂದು ಸಚಿವೆ ಅನ್ನಪೂರ್ಣಾದೇವಿ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವೆನಿಜುವಲಾದಲ್ಲಿ ಸಂಭವಿಸಿದ 2 ಪ್ರಬಲ ಭೂಕಂಪಗಳಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 235ಕ್ಕೆ ಏರಿಕೆಯಾಗಿದೆ. 1,500ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಅವಶೇಷಗಳ ಅಡಿ ಸಿಲುಕಿರುವವರ ರಕ್ಷಣಾ ಕಾರ್ಯ ಭರದಿಂದ ಸಾಗಿದ್ದು, ವೆನಿಜುವಲಾ ರಾಜಧಾನಿ ಕ್ಯಾರಕಾಸ್ನ ಪಶ್ಚಿಮಕ್ಕೆ 160 ಕಿಲೋಮೀಟರ್ ದೂರದಲ್ಲಿ 7.2 ಮತ್ತು 7.5 ತೀವ್ರತೆಯ ಪ್ರಬಲ ಭೂಕಂಪಗಳು ಸಂಭವಿಸಿದ ನಂತರ ಕನಿಷ್ಠ 2,927 ಕುಟುಂಬಗಳು ತಮ್ಮ ಮನೆಗಳನ್ನು ಕಳೆದುಕೊಂಡಿವೆ. ದೇಶದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ತುರ್ತು ಪರಿಸ್ಥಿತಿ ಘೋಷಿಸಿದ್ದಾರೆ. ಹಲವಾರು ದೇಶಗಳು ರಕ್ಷಣಾ ಕಾರ್ಯಗಳಿಗೆ ಸಹಾಯ ಮಾಡಲು ಮುಂದೆ ಬಂದಿವೆ. ಭೂಕಂಪಗಳ ನಂತರ ಭಾರತ ವ್ಯಕ್ತಪಡಿಸಿದ ಸೌಹಾರ್ದತೆಯನ್ನು ಡೆಲ್ಸಿ ರೋಡ್ರಿಗ್ಸ್ ಶ್ಲಾಘಿಸಿದ್ದಾರೆ. ಭಾರತ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಜಾಗತಿಕ ನಾಯಕನಾಗಿ ಹೊರಹೊಮ್ಮಿದೆ ಎಂದು ಜರ್ಮನ್ ರಾಯಭಾರಿ ಫಿಲಿಪ್ ಆಕೆರ್ಮನ್ ತಿಳಿಸಿದ್ದಾರೆ. ಸುದ್ದಿಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು, ವ್ಯಾಪಾರ, ರಾಜಕೀಯ ಮತ್ತು ಕಾರ್ಯತಂತ್ರ ಕ್ಷೇತ್ರಗಳಲ್ಲಿ ಭಾರತ ಮತ್ತು ಜರ್ಮನಿ ಬಲವಾದ ಸಹಕಾರವನ್ನು ಹೊಂದಿವೆ. ಬಹುನಿರೀಕ್ಷಿತ ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದದಿಂದಾಗಿ ಜರ್ಮನ್ ಉದ್ಯಮಿಗಳು ಭಾರತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೂಡಿಕೆ ಮಾಡಲು ಗಮನಾರ್ಹವಾಗಿ ಪ್ರೋತ್ಸಾಹಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಸ್ತುತ ಜರ್ಮನಿಯಲ್ಲಿ ಸುಮಾರು 60,000 ಭಾರತೀಯ ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದಾರೆ ಮತ್ತು ಜರ್ಮನಿಯಲ್ಲಿ ನೆಲೆಸಿರುವ ಭಾರತೀಯ ವಲಸಿಗರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದೆ ಎಂದು ಫಿಲಿಪ್ ಅಕೆರ್ಮನ್ ಹೇಳಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ ಭಾನುವಾರ ಬೆಳಿಗ್ಗೆ 11:00 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ದೇಶದ ವಿವಿಧ ಭಾಗಗಳಲ್ಲಿ ಇಂದು ಅಶೂರ ಎ ಮೊಹರಂ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಕರ್ಬಲಾದಲ್ಲಿ ಸತ್ಯ, ಸದಾಚಾರ ಮತ್ತು ನ್ಯಾಯವನ್ನು ಎತ್ತಿಹಿಡಿಯಲು ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಪ್ರವಾದಿ ಮೊಹಮ್ಮದ್ ಅವರ ಮೊಮ್ಮಗ ಹಜರತ್ ಇಮಾಮ್ ಹುಸೇನ್ ಮತ್ತು ಅವರ ಸಹಚರರ ಹುತಾತ್ಮತೆಯನ್ನು ಈ ದಿನ ಗುರುತಿಸುತ್ತದೆ. ಈ ಸಂದರ್ಭದಲ್ಲಿ ತಾಜಿಯಾ ಮೆರವಣಿಗೆಗಳನ್ನು ಆಯೋಜಿಸಲಾಗಿದೆ. ಕರ್ಬಲಾ ಹುತಾತ್ಮರ ಅತ್ಯುನ್ನತ ತ್ಯಾಗವನ್ನು ಎತ್ತಿ ತೋರಿಸುವ ಮಜಾಲಿಗಳು ಅಥವಾ ಧಾರ್ಮಿಕ ಸಭೆಗಳನ್ನು ಸಹ ಆಯೋಜಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ವ್ಯಾಪಕವಾದ ಭದ್ರತಾ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಅಶೂರ ಎ ಮೊಹರಂ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಹಜರತ್ ಇಮಾಮ್ ಹುಸೇನ್ ಅವರ ತ್ಯಾಗವನ್ನು ಸ್ಮರಿಸಿದ್ದಾರೆ. ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಈ ಗುಂಪಿನ ಪಂದ್ಯದಲ್ಲಿ ಜರ್ಮನಿ ತಂಡವನ್ನು 2-1 ಗೋಲುಗಳಿಂದ ಸೋಲಿಸಿ ಈಕ್ವೆಡಾರ್ ತಂಡ ನಾಕೌಟ್ ಹಂತಕ್ಕೆ ಪ್ರವೇಶಿಸಿದೆ. ಇದಕ್ಕೂ ಮುನ್ನ ಫಿಲಿಡೆಲ್ಫಿಯಾದಲ್ಲಿ ನಡೆದ ಮತ್ತೊಂದು ಪಂದ್ಯದಲ್ಲಿ ಕ್ಯೂರಾಕೋ ವಿರುದ್ಧ 2-0 ಗೋಲುಗಳಿಂದ ಜಯಗಳಿಸಿದ ಕೋಟ್ ಡಿ ಐವರಿ ತಂಡ ನಾಕೌಟ್ ಹಂತವನ್ನು ಪ್ರವೇಶಿಸಿತು. ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಇಂದು ನಡೆದ ಎಫ್ ಗುಂಪಿನ ಹಣಾಹಣಿಯಲ್ಲಿ 1-1 ಗೋಲುಗಳ ಮೂಲಕ ಡ್ರಾ ಸಾಧಿಸಿದ ಜಪಾನ್ ಮತ್ತು ಸ್ವೀಡನ್ ಎರಡೂ ತಂಡಗಳು ನಾಕೌಟ್ ಹಂತ ತಲುಪಿತು. 32ನೇ ಸುತ್ತಿನಲ್ಲಿ ಜಪಾನ್ ಈಗ 5 ಬಾರಿಯ ಚಾಂಪಿಯನ್ ಬ್ರೆಜಿಲ್ ತಂಡವನ್ನು ಎದುರಿಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ದೇಣಿಗೆ ಪ್ರಕರಣ, ಉತ್ತರ ಪ್ರದೇಶ ಪೊಲೀಸರಿಂದ 8 ಆರೋಪಿಗಳ ಬಂಧನ. ಲಂಡನ್ನಲ್ಲಿ ಇಂದು ಬ್ರಿಟನ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ. ವೆನಿಜುವೆಲಾ ಭೂಕಂಪ, ಮೃತರ ಸಂಖ್ಯೆ 235ಕ್ಕೆ ಏರಿಕೆ, ತುರ್ತು ಪರಿಸ್ಥಿತಿ ಘೋಷಣೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಜರ್ಮನಿ ವಿರುದ್ಧ ಗೆದ್ದು ನಾಕೌಟ್ ಹಂತ ಪ್ರವೇಶಿಸಿದ ಈಕ್ವೆಡಾರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.

0: ಸಮಯ ಸರಿಯಾಗಿ 1:45 ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 600 kHz. ಇದೀಗ ಕೆಲವು ಚಿತ್ರಗೀತೆಗಳು. ಮೊದಲಿಗೆ ಜಾಹೀರಾತುಗಳು.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
2: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 MHz, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 FM ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: ಚಿತ್ರಗೀತೆಗಳ ಕಾರ್ಯಕ್ರಮದ ಮೊದಲಿಗೆ ಕೇಳಿ ತಾಯಿಗೊಬ್ಬ ಕರ್ಣ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

0: ತೋರಿಸು.
1: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆವುಗಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
2: ಇನ್ನು ಮುಂದೆ ಕೇಳಿ ಮುದ್ದಿನ ಮಾವ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಹಾಗೂ ಚಿತ್ರ ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಕೆಲವು ಚಿತ್ರಗೀತೆಗಳನ್ನ ಆಲಿಸಿದಿರಿ. ಸಮಯ 1:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 19ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀಮತಿ ಶಾಂತಾ ಗೋಪಾಲ್.
3: ಲಕ್ಷ್ಮಣ ಅತಿಯಾದ ಆಯಾಸದಿಂದ ಮೆಲ್ಲ ಮೆಲ್ಲನೆ ಆ ಗಂಗಾ ನದಿಯನ್ನು ದಾಟಿ ದುಃಖಾರ್ತನಾಗಿ ಹೋದಾಗ ಎಚ್ಚರ ತಪ್ಪಿ ಅವಳು ಬಿದ್ದು ಬಿಡ್ತಾಳಂತೆ. ಆಗ ಅಲ್ಲಿದ್ದಂತಹ ಪಕ್ಷಿ ಮೃಗ ಜಂತುಗಳೇ ಅವಳಿಗೆ ಉಪಚಾರ ಮಾಡ

ತಮ್ಮ ಸಾಮಾನ್ಯ ಗುಣಧರ್ಮವನ್ನ ಬಿಟ್ಟು ತಮ್ಮದಲ್ಲದ ಧರ್ಮವನ್ನ ಆಪದ್ಧರ್ಮವಾಗಿ ಸ್ವೀಕರಿಸಿವೆ ಇಲ್ಲಿರುವಂತಹ ಮೃಗ ಪಕ್ಷಿಗಳು. ಬಾಲದಲ್ಲಿ ಚಮರಿ ಮೃಗ ಚಾಮರವನ್ನ ಬೀಸ್ತಾ ಇದೆಯಂತೆ. ಆನೆಗಳು ತಮ್ಮ ಎಳೆದಳಿರಗಳನ್ನೆಲ್ಲ ತಗೊಂಡು ಬಂದು ಮೃದುವಾದ ಒಂದು ಹಾಸಿಗೆಯನ್ನ ಹಾಸಿವೆ. ನೀರು ಹಕ್ಕಿಗಳು ತಮ್ಮ ಗರಿಗಳನ್ನ ನೀರಿನಲ್ಲಿ ನೆನೆಸಿ ಒದ್ದೆಯಾದಂತಹ ರೆಕ್ಕೆಗಳಿಂದ ನೀರನ್ನ ತಂದು ಸೀತಾದೇವಿಯ ಮೇಲೆ ಸಿಂಪಡಿಸ್ತಾ ಇವೆಯಂತೆ. ಆಗಸದಲ್ಲಿ ಹಾರ್ತಾ ಇರುವಂತಹ ಹಂಸ ಪಕ್ಷಿಗಳು ಒಂದು ಕಡೆ ನಿಂತು ತಮ್ಮ ರೆಕ್ಕೆಗಳನ್ನ ಅಗಲಿಸಿ ಆ ಸೀತಾದೇವಿಯ ಆ ಸಿರಿ ಮೊಗಕ್ಕೆ ಬಿಸಿಲು ತಗಲದ ರೀತಿಯಾಗಿ ನೆಳಲಿನ ಆಸರೆಯನ್ನ ಗೈತಾ ಇವೆಯಂತೆ. ಮೃಗ ಪಕ್ಷಿಗಳು ಈ ರೀತಿಯಾಗಿ ಸೀತೆಯನ್ನು ಉಪಚಾರ ಮಾಡ್ತಿರ್ಬೇಕಾದ್ರೆ ಪಂಚಭೂತಗಳಲ್ಲಿ ಒಂದಾದಂತಹ ಗಾಳಿ ಯಾವ ರೀತಿಯಾಗಿ ಅವಳನ್ನ ಆರೈಕೆ ಮಾಡ್ತಾ ಇದೆ ನೋಡಿ.

ಗಂಗಾ ನದಿ ಇದೆ, ಸುರ ನದಿ. ಆ ನದಿ ಅಲೆ ತೆರೆಗಳಿಂದ ಕೂಡಿದೆ. ಹಾಗೆ ಮೇಲೆದ್ದು ಕೆಳಗೆ ಬೀಳುವಂತಹ ಹೆದ್ದೆರೆಗಳ ನಡುವೆ ಗಾಳಿ ಬೀಸಿ ಬರಬೇಕಾದ್ರೆ ಅದರ ವೇಗ ಸ್ವಲ್ಪ ಅಡಚಣೆಗೆ ಒಳಪಡುತ್ತೆ. ಹಾಗಾದ್ರೂ ಕೂಡ ಮತ್ತೆ ಗಂಗಾ ನದಿಯಲ್ಲಿ ಅರಳಿರುವಂತಹ ಕಮಲದ ಹೂಗಳ ಆ ಸುಗಂಧವನ್ನ ಒಯ್ದು ಹೊತ್ತು ಬರುವಾಗ ಗಾಳಿಯ ಆ ಲಘುತ್ವ ಭಾರತ್ವಕ್ಕೆ ಮಾರ್ಪಾಡಾಗತ್ತೆ. ಆ ಭಾರವನ್ನ ಹೊರಲಾಗದಂತಹ ಒಂದು ಸ್ಥಿತಿ ತನಗೆ ಒದಗಿದ್ದರೂ ಸಹ ಆ ಧರಣಿ ಸುತೆಯ ಆ ದುಃಖವನ್ನ ಪರಿಹಾರ ಮಾಡದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ, ಇರಬಾರದು ಕೂಡ ಅನ್ನೋ ಅಂತಹ ಒಂದು ಧರ್ಮದ ಎಚ್ಚರ ಗಾಳಿಗೆ ಕೂಡ ಇತ್ತು. ಹಾಗಾಗಿ ಅದು ಮೃದು ಮಧುರವಾಗಿ ತನ್ನ ಕಷ್ಟವನ್ನ ಪರಿಗಣಿಸದೆ ಬಂದು ಆ ಸೀತಾದೇವಿಯನ್ನ ಮೃದು ಮಧುರವಾದಂತಹ ಸ್ಪರ್ಶದಿಂದ ಅವಳನ್ನ ಉಪಚಾರ ಮಾಡುತ್ತೆ ಅನ್ನೋದನ್ನ ಕವಿ ಹೇಳ್ತಾ ಇದ್ದಾನೆ. ಇಲ್ಲಿ ಬೇಕಾಗಿರೋದು ಕೂಡ ನಿಧಾನವಾಗಿ ಬೀಸುವಂತಹ ತಂಗಾಳಿಯೇ ಹೊರತು ಬಿರುಗಾಳಿ ಅಲ್ಲ. ಆ ಅಗತ್ಯಕ್ಕೆ ತಕ್ಕ ಹಾಗೆ ಕವಿ ಇಲ್ಲಿ ಸಂದರ್ಭವನ್ನ ಸೃಷ್ಟಿ ಮಾಡಿದ್ದಾನೆ. ಹಾಗೆ ಲೋಕಕ್ಕೆ ಒಂದು ಗಾದೆ ಮಾತಿನ ರೀತಿಯಲ್ಲಿ ಜಗದಳು ಉಪಕಾರಿಯಾದವಂ ತನ್ನ ನೋವಂ ನೋಳ್ಪನೆ ಅನ್ನುವಂತಹ ಒಂದು ನುಡಿಗಟ್ಟನ್ನು ಕೂಡ ನಮಗೆ ಕೊಟ್ಟಿದ್ದಾನೆ. ಹೀಗೆ ಪಂಚಭೂತಗಳಿಂದ, ವನ್ಯ ಜಂತುಗಳಿಂದ, ತೃಣಲತೆಗಳಿಂದ, ಕೀಟ ಪಕ್ಷಿಗಳಿಂದ ಉಪಚರಿಸಲ್ಪಟ್ಟಂತಹ ಆ ಪೃಥ್ವಿ ಆತ್ಮಜೆ ಚೇತರಿಸ್ಕೊಂಡಿದ್ದಾಳೆ. ಮುಂದೆ ನನಗೆ ಮಾರ್ಗ ಯಾವುದು ಅಂತ ಅರಸ್ತಾ ಇದ್ದಾಳೆ, ಚಿಂತಿಸ್ತಾ ಇದ್ದಾಳೆ ನೋಡಿ.

ಚೇತರಿಸಿಕೊಂಡ ಸೀತಾಮಾತೆ ಮುಂದೆ ತನಗೆ ಯಾವುದು ದಿಕ್ಕು, ಯಾವುದು ದೆಸೆ, ಯಾವುದು ಗತಿ ಅಂತ ಚಿಂತಿಸ್ತಾ ಇದ್ದಾಳೆ. ಅತ್ತ ಇತ್ತ ನೋಡ್ತಾ ಇದ್ದಾಳೆ, ಎತ್ತ ಹೋಗಲಿ ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಅವಳ ಅಂಗಾಂಗಗಳಾದರೂ ಶಿಥಿಲವಾಗಿದೆ, ಸೋತು ಸೊರಗಿವೆ, ಮೈಯೆಲ್ಲ ಧೂಳು ತುಂಬಿದೆ, ತನ್ನ ಆ ಮುಡಿ ಬಿಚ್ಚಿ ಬಿರಿ ಹುಯ್ದಿದೆ. ಅದೆಲ್ಲವೂ ಕೂಡ ಅವಳ ಒಂದು ಸಹಜವಾದಂತಹ ಸಾಲಂಕೃತೆಯಾಗಿ ಬಂದಿದ್ಲು. ಅವಳು ಮುನಿಪತ್ನಿಗಳನ್ನ ನೋಡ್ತೀನಿ ಅಂತ ಹೇಳಿ ಆಗ ಬಂದಂತಹ ಆ ಒಂದು ಆಘಾತದಿಂದ ಅವಳ ಆ ಪ್ರಾಕೃತಿಕವಾಗಿ ಅಥವಾ ತಾನು ಮಾಡಿಕೊಂಡಿದ್ದಂತಹ ಎಲ್ಲ ಅಲಂಕಾರವು ವಿಕೃತಿಯಾಗಿದೆ. ಇವಾಗ ಅದ್ಯಾವುದು ಅವಳ ಗಮನಕ್ಕೆ ಬರ್ತಿಲ್ಲ. ಆಗ ಯೋಚನೆ ಮಾಡ್ತಾಳೆ, ಮಿಥಿಲೇಂದ್ರನಾದಂತಹ ಜನಕನ ಮಗಳು ನಾನು, ರಘುಕುಲ ವಂಶದ ಸೊಸೆ ನಾನು, ಕೊನೆಗೆ ನನಗಾದಂತಹ ಗತಿ ಯಾವುದು? ಈ ಕಟ್ಟಡವಿಯಲ್ಲಿ ವ್ಯಥಿಸುವಂತಾಯ್ತಲ್ಲ, ಅಳೋ ಅಂತಾಯ್ತಲ್ಲ, ಹಲುಬುವಂತಾಯ್ತಲ್ಲ ಅಂತ ಹೇಳಿ, ಇದು ವಿಧಿ ಅಲ್ಲದೆ ಬೇರೆ ಯಾವುದು ಅಂತ ಹೇಳಿ ಕಲ್ಲು ಮರಗಳೂ ಕೂಡ ಕರಗುವಂತೆ ಅವಳು ಅಳತಾ ಇದ್ದಾಳಂತೆ. ಮತ್ತೊಮ್ಮೆ ಅವಳು ತನ್ನ ಒಡಲನ್ನ, ದೇಹವನ್ನ ಕೊನೆಗಾಣಿಸಿಕೊಳ್ಳುವ ನಿರ್ಧಾರದ ಬಗ್ಗೆ ಇನ್ನೊಮ್ಮೆ ಯೋಚನೆ ಮಾಡ್ತಾ ಇದ್ದಾಳೆ. ನೋಡಿ,

ಈ ಕ್ಷಣದಲ್ಲಿ ನನ್ನ ಎಲ್ಲ ಚಿಂತೆಗಳಿಗೆ ಒಂದು ನಿರಂತರವಾದಂತಹ ಪರಿಹಾರವಾಗಿ ತೋರದು ಆತ್ಮಹತ್ಯೆಯೇ ಅಥವಾ ಆತ್ಮಘಾತಕವೇ ಸರಿ ಎಂದು ಎಣಿಸಿದೆ ಆದರೂ ಕೂಡ, ಆದರೆ ನನಗೆ ಧರ್ಮಶಾಸ್ತ್ರದ ಒಂದು ಸಂಕೋಲೆ ನನ್ನನ್ನು ಸುತ್ತುವರಿದಿದೆ. ನನ್ನ ಗರ್ಭದಲ್ಲಿ ಭ್ರೂಣ ಇದೆ, ಆ ಭ್ರೂಣ ಹತ್ಯೆ ದೋಷ ನನಗೆ ಬರುತ್ತೆ. ಏನು ಮಾಡಲಿ, ಯಾರಿಗೆ ಇದನ್ನ ಹೇಳಲಿ, ಈ ಸಂಕಟಕ್ಕೆ ಎಂದು ಕೊನೆ, ಏನು ಪರಿಹಾರ ಎಂದೆಲ್ಲ ಯೋಚನೆ ಮಾಡುತ್ತಾ ಮುಂದೇನು ಅನ್ನೋ ಗತಿ ಕಾಣದೆ ಮೆಲ್ಲನೆ ಎದ್ದು ಅವಳು ಮುಂದೆ ನಡೀತಾ ಇದ್ದಾಳಂತೆ. ಏಣಾಕ್ಷಿ, ಮೃಗಾಕ್ಷಿ, ಜಿಂಕೆಯ ಹರಿಣಾಕ್ಷಿ ಅವಳು ಆ ಕಾಡಿನಲ್ಲಿ ಕಲ್ಲು ಮುಳ್ಳುಗಳಿಂದ ಕೂಡಿರುವಂತಹ ಆ ದಾರಿ ಅಲ್ಲಿ ಹೊರಟಿದ್ದಾಗ ಅವಳ ಮೃದು ಮಧುರವಾದಂತಹ ಪಲ್ಲವದಂತಹ ಆ ಕಾಲುಗಳಿಗೆ ಮುಳ್ಳು ಚುಚ್ಚಿ ಕಲ್ಲು ಒತ್ತಿ ಕಾಲಿನಿಂದ ರಕ್ತ ಬಸಿತಾ ಇದೆಯಂತೆ. ನವಶೋಣಿತ, ಆಗಷ್ಟೇ ಸುರಿದಂತಹ ರಕ್ತ ನೆಲದಲ್ಲಿ ಹೊನಲಿನಂತೆ ಹರಿತಾ ಇದೆಯಂತೆ. ಹೀಗೆ ಇಂತಹ ಒಂದು ಸ್ಥಿತಿಗೆ ಒಳಗಾದಂತಹ ಆ ಸೀತಾ ಮಾತೆಯ ಪರಿಸ್ಥಿತಿಯನ್ನ ಕಂಡು ಜೈಮಿನಿ ಋಷಿಗಳು ರಾಜನಾದಂತಹ ಜನಮೇಜಯನಿಗೆ ಹೇಳ್ತಾ ಇದ್ದಾರೆ, ಪೆಣ್ ಅರಸ ಕೇಳ್ ಪೆಣ್ ಒಡಲ್ ಪಿಡಿಯಬಹುದೇ, ಸರ್ವ ಜನರಿಗೆ ಆಗುವಂತಹ ಆ ಮನುಷ್ಯ ಭಾವಗಳನ್ನು ಎಬ್ಬಿಸುವಂತಹ ಕಥಾಭಾಗ ಅಂದ್ರೆ ಜೈಮಿನಿ ಭಾರತದಲ್ಲಿ ಈ ಸೀತಾ ಪರಿತ್ಯಾಗದ ಭಾಗವೇ. ಇದನ್ನ ಕೇಳಿ ಕಣ್ಣೀರು ಹಾಕದವರೇ ಇಲ್ಲ ಅಂತಹ ಒಂದು ವರ್ಣನೆಯನ್ನ ಕವಿ ಎಲ್ಲ ಕಾಲಕ್ಕೂ ಸಲ್ಲುವಂತಹ ಒಂದು ರೀತಿಯಲ್ಲಿ ಮಾಡಿದ್ದಾನೆ. ಇಲ್ಲಿ ಈಗ ಕಥೆ ಮತ್ತೊಂದು ತಿರುವನ್ನ ತಗೊಳ್ಳುತ್ತೆ, ವಾಲ್ಮೀಕಿ ಮುನಿಗಳ ಪ್ರವೇಶ ಆಗ್ತಾ ಇದೆ.

ಆಗ ವಾಲ್ಮೀಕಿ ಮುನಿವರ ತನ್ನ ಶಿಷ್ಯರುಗಳನ್ನೆಲ್ಲ ಕೂಡಿಕೊಂಡು ತಾನು ಮಾಡಬೇಕಾದಂತಹ ಯಾವುದೋ ಒಂದು ಯಜ್ಞಕ್ಕೆ ಯೂಪಸ್ತಂಭ ಯೂಪವನ್ನ ಅರಸುತ್ತ ಬರ್ತಾನಂತೆ. ಆ ಬನಕ್ಕೆ ಅದನ್ನ ಅರಸ್ಕೊಂಡು ಬಂದಾಗ ಅಲ್ಲಿ ಸೀತಾದೇವಿ ಸಣ್ಣದಾಗಿ ಗದ್ಗದ ಕಂಠದಿಂದ ಅಳುತ್ತಾ ಇರೋದನ್ನ ಕಾಣ್ತಾಳೆ. ಆ ಸೀತಾದೇವಿ ಹೇಗೆ ಮುನಿಯ ಕಣ್ಣಿಗೆ ಕಾಣಿಸಿದ್ಲು ಅಂತ ಹೇಳಿದ್ರೆ, ಆ ಗ್ರೀಷ್ಮ ಋತುವಿನ ಭೀಷಣ ತಾಪಕ್ಕೆ ಇಡೀ ಒಂದು ಕಾಡೆ ಬೆಂದು ಬಸವಳಿದು ಸೊಪ್ಪಾಗಿ ಹೋಗಿದೆಯೇನೋ ಅನ್ನೋ ರೀತಿಯಾಗಿ ಅವಳು ಕಾಂತಾರದ ದೇವತೆ ಅಥವಾ ಕಾಡಿನ ವನದೇವತೆಯಂತೆ ಕಾಣ್ತಾ ಇದ್ದಂತ ಸೀತೆ ಅಳತಾ ಇರ್ತಾಳೆ. ಅಂತಹ ಸೀತೆಯನ್ನ ಅವನು ಕಾಣ್ತಾನೆ. ಕಂಡುಬಿಟ್ಟು ಪ್ರಶ್ನೆ ಮಾಡ್ತಾ ಇದ್ದಾನೆ, ತನ್ನಲ್ಲೇ ತಾನು ಪ್ರಶ್ನಿಸ್ಕೊಳ್ತಾ ಇದ್ದಾನೆ, ಇವಳು ಯಾರು, ಇಲ್ಲಿಗೆ ಯಾತಕ್ಕೆ ಬಂದ್ಲು?

0: ಇವಳು ಯಾರಿರಬಹುದು, ಅವಳ ಬಳಿಗೆ ಹೋಗಿ ಅವಳು ಯಾರು ಅನ್ನೋದನ್ನ ನಾನೇ ವಿಚಾರಿಸ್ತೀನಿ ಅಂತ ತನ್ನ ಮನಸ್ಸಿನಲ್ಲಿ ನಿರ್ಧಾರವನ್ನ ಮಾಡಿಕೊಂಡು ವಾಲ್ಮೀಕಿ ಅವಳ ಬಳಿಗೆ ಬರ್ತಾರೆ. ಬಂದು, ತಾಯಿ ನೀನ್ ಯಾರಮ್ಮ, ನಿನ್ನ ಎಲ್ಲೋ ಕಂಡ ಹಾಗಿದೆಯಲ್ಲ, ಈ ದಟ್ಟಡವಿಗೆ ಘೋರತರವಾದಂತಹ ಈ ಕಾಡಿಗೆ ನೀನೊಬ್ಬಳೇ ಯಾಕೆ ಬಂದಿದಿ? ಅಯ್ಯೋ, ಅಂತಹ ಪರಿಸ್ಥಿತಿ ನಿನಗ್ ಬಂದದ್ದಾದ್ರೂ ಹೇಗೆ? ಏನು ಅಂಜಬೇಡ, ಹೇಳಮ್ಮ, ಯಾತಕ್ಕೆ, ಏನಾಯ್ತು? ನಾನು ವಾಲ್ಮೀಕಿ. ಇಷ್ಟು ಅತಿಯಾದ ಶೋಕಾರ್ತರಾಗಿರುವಂತಹವರನ್ನ ಕಂಡು ಪರಿಹಾರವನ್ನ ಸೂಚಿಸದೆ ಹಾಗೆಯೇ ಹೋಗುವವನಲ್ಲ ನಾನು. ನಿನ್ನ ಸ್ಥಿತಿ ಏನು, ಯಾಕೆ ಹೀಗಿದ್ದೀಯಾ, ನೀನು ಹೇಳು ಅಂತ ಹೇಳಿ ಕೇಳ್ತಾ ಇದ್ದಾನೆ. ಆ ವಿಚಾರಿಸಿದಂತೆಯೇ ಸೀತೆಯ ಮನಸ್ಥಿತಿ ಹೇಗಾಯ್ತು ನೋಡಿ.
1: ಹರುಷ ಮೊತ್ತ

ವಾಲ್ಮೀಕಿಯನ್ನ ಕಂಡೊಡನೆಯೇ ಸೀತೆಗೆ ಹರುಷ ಒತ್ತಿ ಬಂತಂತೆ, ಶೋಕ ಇಮ್ಮಡಿಯಾಯ್ತಂತೆ, ಲಜ್ಜೆಯ ಭಾವವೂ ಬೆರೆಸಿ ಅವಳಿಯ ಕಂಠ ಗದ್ಗದವಾಯ್ತು. ಹೇಳ್ತಾಳೆ, ನಾನು ಅಪರಾಧಿ ಅಲ್ಲ, ಲೋಕಾಪವಾದಕ್ಕೆ ಅಂಜಿ ನನ್ನನ್ನ ತರಣಿಕುಲ ಸಂಭವನಾದಂತಹ ರಾಮ ಬಿಟ್ಟು ಈ ಕಾಡಿಗೆ ಕಳಿಸಿಬಿಟ್ಟ, ಅವನ ಆಜ್ಞೆಗೆ ನಡ್ಕೊಂಡು ಲಕ್ಷ್ಮಣ ನನ್ನನ್ನ ಇಲ್ಲಿ ಬಿಟ್ಟು ಹೊರಟೋದ, ನಾನು ಬದುಕಲೇಬೇಕಾಗಿದೆ, ಯಾಕೆ ಅಂದ್ರೆ ನನ್ನ ಒಡದಲ್ಲಿ ಗರ್ಭ ಬೆಳೀತಾ ಇದೆ, ನಾನು ಏನು ಮಾಡಲಿ ಅಂತ ಹೇಳಿ ತನ್ನ ಸ್ಥಿತಿಯನ್ನ ವಿವರಣೆ ಮಾಡಿ ಆ ಮುನಿಯ ಕಾಲುಗಳಿಗೆ ಅವಳು ನಮಸ್ಕಾರ ಮಾಡ್ತಾಳಂತೆ. ಇದು ಕರುಣರಸದ ಉತ್ಕೃಷ್ಟವಾದ ಉದಾಹರಣೆಯಾಗಿ ನಿಲ್ಲೋದಿಕ್ಕೆ ಆ ಸೀತಾಮಾತೆಯ ಭಾವ ಜನಸಾಮಾನ್ಯರ ಭಾವವಾಗಿದ್ದು ಕೂಡ ಒಂದು ಕಾರಣ. ಹಾಗಾಗಿ ಅವಳು ಹೇಳ್ತಾ ಇದ್ದಾಳೆ, ಗರ್ಭ ನನ್ನಲ್ಲಿರೋದ್ರಿಂದ ನಾನು ನನ್ನನ್ನ ನಾನು ಕೊಂದುಕೊಡಕ್ ಆಗೋದಿಲ್ಲ. ಇಷ್ಟನ್ನು ಒಂದೇ ಏಟಿನಲ್ಲಿ ಹೇಳಿ ಕೊನೆಗೆ ನೀವೇ ನನಗೆ ಶರಣಾಗತಿ ಅನ್ನೋ ಭಾವವನ್ನು ಕೂಡ ವ್ಯಕ್ತಪಡಿಸ್ತಾ ಆ ಮುನಿಪನ ಪದದೊಳಗೆ ಅವಳು ತನ್ನ ಒಡಲನ್ನ ಇಡ್ತಾ ಇದ್ದಾಳೆ. ವಾಲ್ಮೀಕಿ ಕೊಡೋ ಅಂತ ಭರವಸೆ ಅದ್ಭುತವಾದದ್ದು. ಮುಂದಿನ ಶಕ್ತಿ.

ದೇವಿ ಬಿಡು ಶೋಕಮ್ಮ, ನಿನ್ನ ಶೋಕ ಇವತ್ತಿಗೆ ಮುಗಿಯಿತು. ನೀನು ಬಿಡಮ್ಮ, ಶೋಕವನ್ನ ಬಿಡು, ದುಃಖವನ್ನ ಬಿಡು. ಯಾತಕ್ಕೆ ದುಃಖವನ್ನ ಬಿಡಬೇಕು? ಪುತ್ರ ಯೋಗಮಂ ಪಡೆವೆ. ನಿನಗೆ ಮುಂದೆ ಇಬ್ರು, ಒಬ್ಬರಲ್ಲ ಇಬ್ರು ಹುಟ್ಟತಾ ಇದ್ದಾರೆ. ಇನ್ನು ಸಂದೇಹ ಸ್ವಲ್ಪ ಕೂಡ ನಿನಗೆ ಯಾವ ಅನುಮಾನವೂ ಬೇಡ. ಅನುಮಾನ ಯಾತಕ್ಕೆ? ಇಷ್ಟು ದಿನ ಅವಳು ಅನುಮಾನ, ಅವಳಿಗೆ ಯಾವ ರೀತಿಯ ಆಘಾತ ಬಂದಿದೆಯೋ ಅದೆಲ್ಲ ನಂಬಿದವರಿಂದಲೇ ಬಂದದ್ದು. ರಾವಣ ಸನ್ಯಾಸಿಯಾಗಿ ಬಂದಾಗ, ಭಿಕ್ಷಾ ಕೊಡಕ್ಕೆ ಹೋದಾಗ ಅವಳು ಅವನ ಸನ್ಯಾಸಿಯೇ ಅಂತ ನಂಬಿದ್ಲು. ನಂಬಿದ ಅವನಿಂದ ಇವಳಿಗೆ ಸೀತೆಗೆ ಆಘಾತ ಬಂದಿತ್ತು. ಈಗ ರಾಮನನ್ನ ನಂಬಿದ್ಲು. ಯಾವುದೇ ಕಾರಣಕ್ಕೂ ರಾಮನನ್ನ ಕೈ ಬಿಡಲ್ಲ ಅಂತ ಹೇಳಿ ರಾಮನಿಂದ ಈ ಆಘಾತ ಬಂತು. ಹಾಗಾಗಿ ಈಗ ವಾಲ್ಮೀಕಿ ವಾಲ್ಮೀಕಿಯಾಗಿ ಬಂದಿದ್ದಾನೆ. ವಾಲ್ಮೀಕಿಯ ಪರಿಚಯ ಇವಳಿಗೆ ಇತ್ತೋ ಇಲ್ಲವೋ, ನೆನಪಿಗೆ ಬಂತೋ ಇಲ್ಲವೋ ಗೊತ್ತಿಲ್ಲ. ಆದ್ರೆ ಇವನು ವಾಲ್ಮೀಕಿಯೇ ಹೌದಾದರೂ ಕೂಡ ಇವನನ್ನು ನಂಬಿದಾಗ ನನಗೆ ಇನ್ಯಾವ ಆಘಾತ ಬರಬಹುದೋ ಅನ್ನೋ ಅಂತಹ ಸ್ವಲ್ಪ ಅನುಮಾನ ಕೂಡ ನಿನಗೆ ಬೇಡಮ್ಮ. ಅದಕ್ಕೆ ಅವನು ಕೊಡುವ ಭರವಸೆ, ಜನಕಂಗೆ ನಾವನ್ಯರಲ್ಲ, ನಿಮ್ಮ ತಂದೆ ಜನಕ ಇದ್ದಾನಲ್ಲ ಅವನಿಗೂ ನಮಗೂ ತುಂಬಾ ಕೇವಲ, ತುಂಬಾ ಹತ್ತಿರದ ಒಂದು ಸಂಬಂಧ, ನಾವು ಬೇರೆಯವರಲ್ಲ. ಹಾಗಾಗಿ ನೀನು ಯಾವ ಒಂದು ಸಂದೇಹವನ್ನು ಭಯವನ್ನು ಇಟ್ಟುಕೊಳ್ಳದೆ ನಮ್ಮ ಆಶ್ರಮಕ್ಕೆ ಬಂದು ನೀನು ಸುಖದಲ್ಲೇ ಇರೋ. ಹಾಗಿದ್ದೀಯಾದ್ರೆ ನೀನು ಬಸುರಿ ಗರ್ಭಿಣಿ, ನಿನ್ನ ಯಾವ್ಯಾವ ಬಯಕೆಗಳಿದೆಯೋ ಅದೆಲ್ಲವನ್ನೂ ತೀರಿಸಿ ನಾನು ನಿನ್ನನ್ನು ಪ್ರೀತಿಯಾಗಿ ನೋಡ್ಕೊಂಡಿರ್ತೀನಮ್ಮ, ಅಂಜಬೇಡ ಅಂತ ಹೇಳಿ ಅವಳನ್ನ ಸಂತೈಸಿ ರಾವಣಾರಿಯ ರಾಣಿಯಂ. ಇಲ್ಲಿ ರಾವಣಾರಿ, ರಾಮ ಅನ್ಬೋದಿತ್ತು, ರಾಘವ ಅನ್ಬೋದಿತ್ತು, ಯಾವ ಒಂದು ಛಂದಸ್ಸಿಗೆ ಯಾವ ಲೋಪವೂ ಬರ್ತಾ ಇರಲಿಲ್ಲ. ಆದ್ರೆ ಇಲ್ಲಿ ಪದದ ಬಳಕೆ ಇದೆಯಲ್ಲ, ಆ ರಾವಣನನ್ನ ಕೊಂದ ರಾಮನ ರಾಣಿ ಇವಳು. ಯಾವ ಉದ್ದೇಶಕ್ಕೆ ರಾವಣನನ್ನ ಕೊಂದ ರಾಮ, ಆ ಉದ್ದೇಶವನ್ನೇ ಮರೆತು ಈಗ ಇವಳನ್ನ ಹೀಗೆ ಅನಾಥೆಯನ್ನಾಗಿ ಮಾಡಿದ್ದಾನಲ್ಲ ಅನ್ನೋ ಅಂತಹ ವ್ಯಂಗ್ಯವನ್ನ ಕವಿ ಇಲ್ಲಿ ಇಟ್ಟಿದ್ದಾನೆ. ಇದು ವಾಲ್ಮೀಕಿಯ ಮನಸ್ಸೂ ಹೌದು, ಅವಳನ್ನ ತನ್ನ ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ದಾನೆ. ಹಾಗೆ ಕರ್ಕೊಂಡು ಬಂದಾಗ ಅವಳಿಗೆ ಮಾಡಿಕೊಟ್ಟಂತ ವ್ಯವಸ್ಥೆ ಆದ್ರೂ ಹೇಗಿತ್ತು ನೋಡಿ.

ಅವಳಿಗಾಗಿ ವಾಲ್ಮೀಕಿ ಚಿತ್ರಮಯವಾದಂತಹ ಒಂದು ಸುಂದರವಾದ ಪರ್ಣಶಾಲೆಯನ್ನ ಮಾಡಿಕೊಡ್ತಾನೆ. ಅಲ್ಲಿ ಋಷಿ ಪತ್ನಿಯರೆಲ್ಲ ಇವಳ ಜೊತೆಗೆ ಮಿತ್ರತ್ವವನ್ನ ಸ್ನೇಹವನ್ನ ತೋರಿಸ್ತಾರೆ. ಯಾರು ಕೂಡ ಯಾವ ಪ್ರಶ್ನೆಯನ್ನು ಕೇಳಲ್ಲ. ನೀನು ಯಾಕೆ ಬಂದೆ, ನಿನ್ನ ಗಂಡ ಯಾಕೆ ಬಿಟ್ಟ, ಆ ರೀತಿಯಾದಂತ ಯಾವ ಚುಚ್ಚು ಮಾತು ಇಲ್ಲ. ಅಲ್ಲಿ ಎಲ್ಲರೂ ಅವಳ ಜೊತೆ ಸಮಸ್ನೇಹ ಭಾವದಿಂದ ಇರ್ತಾರೆ. ಆ ವಾಲ್ಮೀಕಿ ಮುನಿಯ ಆರೈಕೆಯಲ್ಲಿ ಸೀತೆ ತನ್ನ ಪುತ್ರೋದಯದ ಕಾಲವನ್ನ, ತನ್ನ ಪ್ರಸವದ ಒಂದು ಸಮಯವನ್ನ ನಿರೀಕ್ಷಿಸ್ತಾ ಸಂತೋಷದಿಂದ ಕಾಲ ಕಳೀತಾ ಇರ್ತಾಳೆ. ಒಂದು ಕ್ಷಣ ಇಲ್ಲಿಯವರೆಗಿನ ಘಟನಾವಳಿಗಳು ಶ್ರೋತೃಗಳಿಗೆ ಒಂದು ರೀತಿಯಾಗಿ ಉಸಿರನ್ನ ಬಿಗಿ ಹಿಡಿದು ಕೂತಿರುವಂತಹ ಸಂದರ್ಭ ಆಗಿತ್ತು. ಈಗ ಭೂಮಿ ಜಾತೆಗೆ ಇಂತಹ ಒಂದು ಸುಂದರವಾದಂತಹ ಆಶ್ರಯ ಸಿಕ್ಕಿದ್ದು ಕೇಳಿ ಬಿಗಿ ಹಿಡಿದ ಉಸಿರು ಹೊರಕ್ಕೆ ಬಂದಿದೆ. ಅದನ್ನ ಕವಿ ಕೂಡ ಹೇಳ್ತಾ ಇದ್ದಾನೆ. ದೃಢವಾದಂತಹ ಪತಿವ್ರತೆಯರಿಗೆ, ನಿರಪರಾಧಿಗಳಿಗೆ, ನಿರ್ಮಲ ಚರಿತ್ರರಿಗೆ ಏನೇ ಕಷ್ಟಗಳು ಬರಬಹುದು, ವಿಪರೀತವಾದಂತಹ ಒಂದು ಪರಿಣಾಮ, ವಿಪರೀತವಾದಂತಹ ಒಂದು ಅಂತ್ಯ ಮಾತ್ರ ಕಾಣೋದಿಲ್ಲ, ಅದು ಆಗತ್ಯೆ ಭೂಮಿಯಲ್ಲಿ ಅನ್ನೋದನ್ನ ಅವನು ಇಲ್ಲಿ ಹೇಳ್ತಾ ಇದ್ದಾನೆ ಕವಿ. ಹಾಗೆ ಇರುವಂತಹ ಆಶ್ರಮದಲ್ಲಿ ಸಾತ್ವಿಕ ಭಾವದಿಂದ ಕೂಡಿರುವಂತಹ ವಾತಾವರಣ ಅಲ್ಲಿ ಹೇಗಿತ್ತು, ಮುಂದಿನ ಒಂದು ಷಟ್ಪದಿಯನ್ನು

ಆಶ್ರಮದ ವಾತಾವರಣ ಅಲ್ಲಿ ಎಲ್ಲ ಮೃಗ ಪಕ್ಷಿಗಳೆಲ್ಲ ಒಟ್ಟಾಗಿ ಬಾಳ್ತಾ ಇದೆ. ಜಿಂಕೆಯ ಮರಿಯೂ ಇದೆ, ಸಿಂಹದ ಮರಿಯೂ ಇದೆ, ಹಾವು ಇದೆ, ನವಿಲು ಇದೆ, ಮೊಲವೂ ಇದೆ, ನರಿಯೂ ಇದೆ. ಹೀಗೆ ಎಲ್ಲ ರೀತಿಯಾದಂತಹ ಪಕ್ಷಿ ಸಂಕುಲ ಅಲ್ಲಿ ವಾಸ ಮಾಡ್ತಾ ಇದೆ. ಅವು ತಮ್ಮ ಜಾತಿ ವೈರಗಳನ್ನ ಅಲ್ಲಿ ತ್ಯಜಿಸಿ ಆ ಆಶ್ರಮದಲ್ಲಿ ವಾಸ ಮಾಡ್ತಾ ಇದೆ. ಋತು ಭೇದ ಇಲ್ಲ. ಎಲ್ಲ ಲತಾದ್ರುಮಗಳಲ್ಲಿ, ಬಳ್ಳಿ ವೃಕ್ಷಗಳಲ್ಲಿ ಯಾವಾಗಲೂ ಒಂದೇ ರೀತಿಯಾದಂತಹ ಹಸಿರು, ಒಂದೇ ರೀತಿಯಾದಂತಹ ಫಲಭರಿತವಾದಂತಹ ಸ್ಥಿತಿ ಇದೆ. ಅಲ್ಲಿ ಪೂಗೊಳಗಳಿದೆ. ಶೀತೋಷ್ಣವಾದಂತಹ ಒಂದು ವಾತಾವರಣ ಅಲ್ಲಿ ಕಾಣ್ತಾ ಇದೆ. ಸುಸ್ಥಳವಾಗಿದೆ. ಪ್ರೀತಿ ರಹಿತವಾದಂತಹ ಒಂದು ಜಾಗವೂ ಅಲ್ಲಿ ಇಲ್ಲ. ಎಲ್ಲೆಡೆಯೂ ಪ್ರೀತಿಯೇ ಚೈತನ್ಯದ ಸೆಲೆಯಾಗಿ ಅಲ್ಲಿ ಹರಿತಾ ಇದೆ. ಇಂತಹ ಒಂದು ತಪೋವನದಲ್ಲಿ ಋಷಿ ವಧುಗಳ ಜೊತೆ ವೈದೇಹಿ ಸುಕ್ಷೇಮದಿಂದ ಪದುಳದೊಳು ಇರ್ದಳು. ಪದುಳ ಅಂದ್ರೆ ತುಂಬಾ ಕ್ಷೇಮವಾಗಿ ಇರುವಂತದ್ದು. ಅಂತ ಜಾಗದಲ್ಲಿ ಅವಳು ವಾಸ ಮಾಡ್ತಾ ಇರ್ತಾಳೆ ಅಂತ ಹೇಳ್ತಾರೆ. ನೋಡಿ, ವಾತಾವರಣವನ್ನ ವರ್ಣನೆ ಮಾಡುವಾಗ ಕವಿ ಬಳಸಿಕೊಳ್ಳುವಂತಹ ರೀತಿಯಾದರೂ ಹೇಗೆ ಸಂದರ್ಭಕ್ಕೆ ಅನುಗುಣವಾಗಿ, ಭಾವಕ್ಕೆ ಅನುಗುಣವಾಗಿ ಅವನು ಆ ಪ್ರಕೃತಿಯ ಪರಿಕರಗಳನ್ನ ಬಳಸ್ಕೊಳ್ತಾನೆ. ಇದೇ ಹಿಂದಿನ ಇದರಲ್ಲಿ ಇರಳಂತೆ, ಹಗಲಂತೆ, ಮಖದಂತೆ, ದಿವದಂತೆ ಅದನ್ನ ಬಳಸ್ಕೊಂಡಾಗ ಅಲ್ಲಿಯ ವರ್ಣನೆ ಇದೇ ವರ್ಣನೆಗಳೇ ಇದ್ವು.

ಮನಸ್ಸು ಕೂಡ ಸಾತ್ವಿಕವಾದಂತಹ ಒಂದು ಶಾಂತವಾಗಿ ಕಾಣ್ತಾ ಇದೆ. ಇದೆಲ್ಲವನ್ನು ಕೂಡ ಇಲ್ಲಿ ಅಭಿವ್ಯಂಜನೆ ಮಾಡ್ತಾ ಕವಿ ಈ ಪದ್ಯವನ್ನ ಬರೆದಿದ್ದಾನೆ. ಅಲ್ಲಿರೋ ಅಂತಹ ಆ ಮುನಿವಟುಗಳು ಕೂಡ ಇವಳ ಜೊತೆ ಸೋದರ ಭಾವದಿಂದ ಪುತ್ರ ಭಾವದಿಂದ ನಡ್ಕೊಳ್ತಾ ಇದ್ದಾರೆ. ಅದನ್ನ ವರ್ಣನೆಯನ್ನ ನೋಡೋಣ ನಾವು.

0: ಮುನಿ ಕುಮಾರರೆಲ್ಲ ಸೀತೆಯನ್ನ ಮತ್ತೆ ಮತ್ತೆ ಬಂದು ಉಪಚಾರ ಮಾಡ್ತಾ ಇರ್ತಾರೆ. ಋಷಿ ವಧುಗಳೆಲ್ಲ ಕೂಡ ಆಶ್ರಮದಲ್ಲಿ ಬೆಳೆದಂತ ಇನಿದಾದ ಹಣ್ಣು ಹಂಪಲೆಗಳನ್ನ, ತಾವು ಮಾಡಿದಂತ ಪುರೋಡಾಶವೇ ಮೊದಲಾದಂತಹ ವಸ್ತುಗಳನ್ನೆಲ್ಲ ಇವಳಿಗೆ ಕೊಟ್ಟು ಉಪಚಾರ ಮಾಡ್ತಾ ಇರ್ತಾರೆ. ವಾಲ್ಮೀಕಿ ಕೂಡ ಋಷಿಯಾಗಿದ್ದಂಥವನು, ಆದರೂ ಸಹ ಅವನೂ ಕೂಡ ಎಲ್ಲವನ್ನು ಇವಳ ಬಯಕೆಗಳನ್ನೆಲ್ಲ ಕೂಡ ಸಲ್ಲಿಸ್ತಾ ಇರ್ತಾನೆ. ಹಾಗೆ ಇರಬೇಕಾದ್ರೆ ಅವಳು ದಿನ ದಿನವೂ ರಾಘವೇಂದ್ರ ಚರಣ ಕಮಲಗಳನ್ನು ನೆನೆಸ್ಕೊಳ್ತಾ ಇರ್ತಾಳೆ, ತನ್ನ ಪತಿಯನ್ನು ನೆನೆಸ್ಕೊಳ್ತಾ ಇರ್ತಾಳೆ. ಆದ್ರೆ ಆ ರಾಜ ವೈಭವವನ್ನ ಮರೆದಿರ್ತಾಳೆ. ರಾಜ ವೈಭವ ಯಾಕೆ ಮರೆದಿರ್ತಾಳೆ? ರಾಜ ವೈಭವಕ್ಕೆ ರಾಜ್ಯದ ಆಚಾರ ವಿಚಾರಗಳಿಗೆ ನೀತಿ ನಿಯಮಗಳು ಹೆಚ್ಚು, ಶಿಷ್ಟಾಚಾರ ಹೆಚ್ಚು, ಅಲ್ಲಿ ಸಹಜತೆ ಕಡಿಮೆ. ಯಾರು ಏನಂತಾರೆ ಅದೆಲ್ಲವನ್ನು ನೀತಿಯ ನ್ಯಾಯದ ಕಾನೂನಿನ ತಕ್ಕಡಿಯಲ್ಲಿ ಇಟ್ಟೇ ಬದುಕಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಇಲ್ಲಿ ಆಶ್ರಮ ವಾಸಿಗಳಿಗೆ ಅವರು ಪ್ರಕೃತಿಯ ಮಡಿಲಲ್ಲಿ ಇರೋದ್ರಿಂದ ಶಿಷ್ಟಾಚಾರಗಳು ಕಡಿಮೆ, ಸಹಜತೆ ಜಾಸ್ತಿ, ಪ್ರಕೃತಿಗೆ ಹತ್ತಿರವಾಗಿರೋದ್ರಿಂದ. ಹಾಗಾಗಿ ಇವಳು ರಾಜ ವಿಭವ ಶ್ರೀಯನ್ನ ಮರೆತು ಬಿಟ್ಲಂತೆ. ಇದೆಲ್ಲಕ್ಕೂ ಕಾರಣವಾದಂತಹ ದೃಢ ಪತಿವ್ರತೆ ಅಂತಾನೆ ಹೇಳ್ತಾನಲ್ಲ ಕವಿ. ಹಾಗಾಗಿ ತನ್ನ ಪತಿಯ ಚರಣ ಕಮಲವನ್ನ ದಿನವೂ ಧ್ಯಾನಿಸ್ತಾ ಇರ್ತಾಳೆ. ಹಾಗೆ ತುಂಬಾ ಸಂತೋಷವಾಗಿ ಅವಳು ಅಲ್ಲಿ ಕಾಲ ಕಳೀತಾ ಇರ್ತಾಳೆ. ಹಾಗೆ ಕಾಲ ಕಳಿತಿರುವಂತಹ ಅವನಿಜಿಯ ಗರ್ಭಕ್ಕೆ ತುಂಬಿದುದು ನವಮಾಸ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 19ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಿದವರು ಶ್ರೀಮತಿ ಶಾಂತಾ ಗೋಪಾಲ್.
2: ಚೈತ್ರವನ
3: ಚೈತ್ರವನ
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 2 ಗಂಟೆಯಾಗಲಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: This is Akashvani and I am Valsa Williams with the Midday News. The headlines. Home Minister Amit Shah calls for a united fight against drugs, says drug menace poses threat to national security and future of youth. Uttar Pradesh police arrest 8 people in connection with Ram Mandir donation embezzlement case. India along with 34 nations sign US-led initiative to build resilient AI supply chains.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಬಂಡೀಪುರ ನಾಗರಹೊಳೆ ಜಂಗಲ್ ಸಫಾರಿ ಪೂರ್ಣ ಪ್ರಮಾಣದಲ್ಲಿ ಆರಂಭಿಸಲು ರಾಜ್ಯ ಸರ್ಕಾರ ಆದೇಶ. ಅನುಮತಿ ಇಲ್ಲದೆ ಖಾಸಗಿ ಚಿತ್ರ ವಿಡಿಯೋ ಪ್ರಸಾರಕ್ಕೆ ನಿರ್ಬಂಧ. ಕಡ್ಡಾಯ ಎಫ್ಐಆರ್ ದಾಖಲಿಸಲು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚನೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರ ಸಮಸ್ಯೆ ಬಗೆಹರಿಸಲು ಮಧ್ಯಪ್ರವೇಶ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸ್ಪಷ್ಟನೆ. ಕೆಪಿಟಿಸಿಎಲ್ನಿಂದ ವಿದ್ಯುತ್ ಪ್ರಸರಣ ಮಾರ್ಗಗಳ ತಪಾಸಣೆಗೆ ಡ್ರೋನ್ ತಂತ್ರಜ್ಞಾನ ಬಳಕೆ. ವಿದ್ಯುತ್ ವ್ಯತ್ಯಯದಲ್ಲಿ ಶೇಕಡಾ 85% ಕಡಿತ. ತೆರಿಗೆ ಸಂಗ್ರಹ ಹಾಗೂ ಅಬಕಾರಿ ಇಲಾಖೆ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ತಜ್ಞರು ಮತ್ತು ಅಧಿಕಾರಿಗಳ ತಾಂತ್ರಿಕ ಸಮಿತಿಯ ವರದಿ ಶಿಫಾರಸಿನ ಅನ್ವಯ ಬಂಡೀಪುರ ಮತ್ತು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಜಂಗಲ್ ಸಫಾರಿ ಪುನರಾರಂಭಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಈ ಬಗ್ಗೆ ತಾಂತ್ರಿಕ ಸಮಿತಿಯ ವರದಿಯನ್ನು ಅಂಗೀಕರಿಸಲಾಗಿದ್ದು, ವೈಜ್ಞಾನಿಕ ಮೌಲ್ಯಮಾಪನದ ಬಳಿಕ ಪರಿಣಾಮಕಾರಿ ಸಾಗಣೆ ಸಾಮರ್ಥ್ಯದ ಆಧಾರದ ಮೇಲೆ ಜಂಗಲ್ ಸಫಾರಿಗೆ ಹಸಿರು ನಿಶಾನೆ ನೀಡಲಾಗಿದೆ. ಪರಿಸರ ವ್ಯವಸ್ಥೆಯ ಸಮಗ್ರತೆಯನ್ನು ರಕ್ಷಿಸುವ ಜೊತೆಗೆ ಪರಿಸರ ಪ್ರವಾಸೋದ್ಯಮವು ವನ್ಯಜೀವಿ ಸಂರಕ್ಷಣೆ, ಸ್ಥಳೀಯರ ಜೀವನೋಪಾಯ ಮತ್ತು ಪ್ರವಾಸಿಗರ ಉತ್ತಮ ಅನುಭವಕ್ಕೆ ಪೂರಕವಾದ ಪರಿಸರ ಪ್ರವಾಸೋದ್ಯಮಕ್ಕೆ ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಕಚೇರಿಯ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಯಾವುದೇ ವ್ಯಕ್ತಿ ಅನುಮತಿ ಇಲ್ಲದೆ ಖಾಸಗಿ ಚಿತ್ರ ಅಥವಾ ವಿಡಿಯೋ ಪ್ರಸಾರ ಮಾಡುವ ಪ್ರಕರಣಗಳನ್ನು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಈ ಕುರಿತಂತೆ ಎಫ್ಐಆರ್ ದಾಖಲಿಸಲು ಹಾಗೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಎಲ್ಲಾ ಪೊಲೀಸ್ ಆಯುಕ್ತರು, ವಲಯ ಐಜಿಪಿಗಳು ಮತ್ತು ಪೊಲೀಸ್ ಅಧೀಕ್ಷಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಸಂತ್ರಸ್ತರು ವಿಡಿಯೋ ಅಥವಾ ಚಿತ್ರ ಸೆರೆಹಿಡಿಯಲು ಒಪ್ಪಿಗೆ ನೀಡಿದ್ದರೂ ಪ್ರಸಾರ ಮಾಡಲು ಒಪ್ಪಿಗೆ ಇರದೇ ಇದ್ದ ಪಕ್ಷದಲ್ಲಿ ಅದನ್ನು ಪ್ರಚಾರಪಡಿಸುವುದು ಸಂಜ್ಞೆಯ ಅಪರಾಧವಾಗಲಿದೆ. ಬ್ಲಾಕ್ಮೇಲ್ ವಿಡಿಯೋಗಳು ಮತ್ತು ದ್ವೇಷಪೂರಿತ ಅಶ್ಲೀಲ ವಿಡಿಯೋಗಳು ಎಂದು ಕರೆಯಲ್ಪಡುವ ಪ್ರಕರಣಗಳಲ್ಲಿ ಕಡ್ಡಾಯವಾಗಿ ಎಫ್ಐಆರ್ ದಾಖಲಿಸುವಂತೆ ಪೊಲೀಸ್ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಮೊದಲ ಅಪರಾಧಕ್ಕೆ 1-3 ವರ್ಷ ಹಾಗೂ ಪುನರಾವರ್ತಿತ ಅಪರಾಧಕ್ಕೆ 3-7 ವರ್ಷ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಲು ನಿರ್ಧರಿಸಲಾಗಿದೆ. ಈ ಮೂಲಕ ಸಂವಿಧಾನಬದ್ಧ ಖಾಸಗಿತನದ ಹಕ್ಕನ್ನು ಮತ್ತಷ್ಟು ಬಲಪಡಿಸುವುದರ ಜೊತೆಗೆ ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಸಂತ್ರಸ್ತರ ಪರ ಕಾನೂನುಬದ್ಧ ಹಾಗೂ ಏಕರೂಪದ ಕ್ರಮವನ್ನು ಖಚಿತಪಡಿಸಲಿದೆ. ಬಿಡದಿಯ ಪ್ರಸ್ತಾವಿತ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ ರೈತರೊಂದಿಗೆ ಮಾತುಕತೆ ನಡೆಸಲು ನಾಳೆ ಮುಖ್ಯಮಂತ್ರಿ ಆಗಮಿಸುವವರೆಗೆ ಕಾಯುವುದಾಗಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರು ನಗರದ ಅಭಿವೃದ್ಧಿಗೆ ಅಡ್ಡಿಯಾಗಲು ಬಯಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಭೂಸ್ವಾಧೀನಕ್ಕೆ ರೈತರ ಆಕ್ಷೇಪ ಇಲ್ಲದೇ ಇದ್ದರೆ ನನಗೂ ಯಾವುದೇ ಆಕ್ಷೇಪ ಇಲ್ಲವೆಂದು ಹೇಳಿದ್ದಾರೆ. ರೈತರ ಸಮಸ್ಯೆ ಬಗೆಹರಿಸಲು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಮಧ್ಯ ಪ್ರವೇಶಿಸಿರುವುದಾಗಿ ತಿಳಿಸಿದ್ದಾರೆ. ರೈತರು ವಿರೋಧ ವ್ಯಕ್ತಪಡಿಸುತ್ತಿದ್ದರೂ ಸರ್ಕಾರ ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಯಾಕೆ ಮುಂದುವರಿಸುತ್ತಿದೆ ಎಂದು ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ಹೈವೋಲ್ಟೇಜ್ ಮತ್ತು ಎಕ್ಸ್ಟ್ರೀಂ ಹೈವೋಲ್ಟೇಜ್ ವಿದ್ಯುತ್ ಪ್ರಸರಣ ಮಾರ್ಗಗಳ ತಪಾಸಣೆಯಲ್ಲಿ ಸಿಬ್ಬಂದಿ ವರ್ಗದ ಸುರಕ್ಷತೆಯನ್ನು ಹೆಚ್ಚಿಸುವ ಹಾಗೂ ನಿಖರತೆಯನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಕೆಪಿಟಿಸಿಎಲ್ ಅತ್ಯಾಧುನಿಕ ಡ್ರೋನ್ ತಂತ್ರಜ್ಞಾನದ ಮೂಲಕ 11,000 ಹೆಚ್ಚು ಟವರ್ಗಳನ್ನು ತಪಾಸಣೆ ನಡೆಸಿದೆ. 1.5 ಲಕ್ಷಕ್ಕೂ ಹೆಚ್ಚು ತಾಂತ್ರಿಕ ಸಮಸ್ಯೆಗಳನ್ನು ಗುರುತಿಸಿ ಅದನ್ನು ಸರಿಪಡಿಸಲಾಗಿದೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಡ್ರೋನ್ ತಪಾಸಣೆಯಿಂದಾಗಿ ಶೇಕಡಾ 85% ವಿದ್ಯುತ್ ವ್ಯತ್ಯಯ ಕಡಿತವಾಗಿದೆ. ಸಂಭಾವ್ಯ ಮತ್ತು ನಿರ್ಣಾಯಕ ಸಮಸ್ಯೆಗಳನ್ನು ವಿದ್ಯುತ್ ಕಡಿತಗೊಳ್ಳುವ ಮುನ್ನವೇ ಪತ್ತೆ ಹಚ್ಚಲಾಗಿದೆ. ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಮೊಬೈಲ್ ಆಪ್ ಮೂಲಕವೇ ನೈಜ ಸಮಯದಲ್ಲಿ ಸಮಸ್ಯೆಯನ್ನು ಪತ್ತೆ ಹಚ್ಚಲು ಸಾಧ್ಯವಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ನೂತನ ತಂತ್ರಜ್ಞಾನದ ಮೂಲಕ ರೈತರು, ಕೈಗಾರಿಕೆಗಳು ಮತ್ತು ಸಾರ್ವಜನಿಕರಿಗೆ ನಿರಂತರ ವಿದ್ಯುತ್ ಪೂರೈಕೆಯನ್ನು ಖಾತ್ರಿಪಡಿಸುವುದರ ಜೊತೆಗೆ ಲೈನ್ಮ್ಯಾನ್ಗಳ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ಕೆಪಿಟಿಸಿಎಲ್ನ ವ್ಯವಸ್ಥಾಪಕ ನಿರ್ದೇಶಕ ಡಾ ವಿ ರಾಮ್ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ತೆರಿಗೆ ಸಂಗ್ರಹ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಎಲ್ಕೆ ಅತೀಕ್, ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಆರ್ಥಿಕ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ರಿತೇಶ್ ಕುಮಾರ್ ಸಿಂಗ್ ಹಾಗೂ ವಾಣಿಜ್ಯ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಬಕಾರಿ ಇಲಾಖೆ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದು ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತಿ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಡಿದ್ದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿರುವ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ 30ನೇ ಸಂಸ್ಥಾಪನಾ ದಿನಾಚರಣೆ ಹಾಗೂ ನಶಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಲಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಇಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ರಾಜ್ಯ ರಾಜಕೀಯ ಕುರಿತಂತೆ ಮಾತುಕತೆ ನಡೆಸಿದರು. ಶಾಸಕರಾದ ಪೊನ್ನಣ್ಣ, ರಾಘವೇಂದ್ರ ಹಿಟ್ನಾಳ್, ಅಪ್ಪಾಜಿ ನಾಡಗೌಡ ಹಾಗೂ ಯಶವಂತ ರಾಯಗೌಡ ಅವರು ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ನಮ್ಮ ಮೆಟ್ರೋದ ನೇರಳೆ ಮಾರ್ಗದ ಕಬ್ಬನ್ ಪಾರ್ಕ್ ನಿಲ್ದಾಣದಲ್ಲಿ ನಿನ್ನೆ ಸಂಜೆ ರೈಲಿನ ಬಾಗಿಲು ಮುಚ್ಚದಿರುವುದಕ್ಕೆ BMRCL ಸ್ಪಷ್ಟನೆ ನೀಡಿದೆ. ರೈಲಿನಲ್ಲಿ ಯಾವುದೇ ತಾಂತ್ರಿಕ ದೋಷವಿರಲಿಲ್ಲ ಎಂದು ತಿಳಿಸಿರುವ BMRCL ಪ್ರಾಥಮಿಕ ವರದಿಯಲ್ಲಿ ರೈಲಿನ ಬಾಗಿಲಿನ ಡೋರ್ ಗೈಡ್ವೇಯಲ್ಲಿ ಲೋಹದ ಸರ ಸಿಲುಕಿಕೊಂಡಿದ್ದರಿಂದ ರೈಲಿನ ಬಾಗಿಲುಗಳು ಸ್ವಯಂಚಾಲಿತವಾಗಿ ಮುಚ್ಚಲಿಲ್ಲ ಎಂದು ತಿಳಿಸಿದೆ. ಘಟನೆಯ ಬೆನ್ನಲ್ಲೇ BMRCL ಕಾರ್ಯಾಚರಣೆ ಮತ್ತು ನಿರ್ವಹಣಾ ತಂಡಗಳು ಜಂಟಿಯಾಗಿ ಸಮಗ್ರ ಪ್ರಾಥಮಿಕ ತನಿಖೆ ನಡೆಸಿದ್ದು ಘಟನೆಗೆ ಕಾರಣವಾದ ಹಿನ್ನೆಲೆಯನ್ನು ಬಹಿರಂಗಪಡಿಸಿದ್ದಾರೆ. ರಾಜ್ಯದೆಲ್ಲೆಡೆ ಇಂದು ಅಶೂರಾ ಎ ಮೊಹರಂ ಹಬ್ಬವನ್ನು ಶ್ರದ್ದಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ತ್ಯಾಗ ಬಲಿದಾನದ ಸಂಕೇತವಾದ ಮೊಹರಂ ಹಬ್ಬವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ, ಹೊಸಕೋಟೆ, ದೇವನಹಳ್ಳಿ ಹಾಗೂ ನೆಲಮಂಗಲ ತಾಲೂಕುಗಳಲ್ಲಿ ಮುಸ್ಲಿಂ ಸಮುದಾಯದವರು ಶ್ರದ್ದಾಭಕ್ತಿ ಸಡಗರದಿಂದ ಆಚರಿಸಿದರು. ದೊಡ್ಡಬಳ್ಳಾಪುರದ ಬಾಬಯ್ಯ ದೇವಾಲಯದಲ್ಲಿ ಕಳೆದ ರಾತ್ರಿ ಕೆಂಡ ಹಾರುವ ಆಚರಣೆ ನಡೆಯಿತು. ಜಿಲ್ಲೆಯ ಹೊಸಕೋಟೆ ಸೂಲಿಬೆಲೆಯಲ್ಲಿ ಬಾಬಯ್ಯನ ಜಾತ್ರಾ ಮಹೋತ್ಸವ ನಡೆಯಿತು. ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಬಿಂಬಿಸುವ ಮೊಹರಂ ಆಚರಣೆಯಲ್ಲಿ ಹಿಂದೂ ಸಮುದಾಯದವರು ಭಾಗವಹಿಸಿ 10 ದಿನಗಳ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುವುದು ವಾಡಿಕೆ. ಕೋಲಾರ ಜಿಲ್ಲೆಯಲ್ಲಿಯೂ ಮೊಹರಂ ಹಬ್ಬವನ್ನು ಮುಸ್ಲಿಂ ಬಾಂಧವರು ಶ್ರದ್ದಾಭಕ್ತಿಯಿಂದ ಆಚರಿಸುತ್ತಿದ್ದಾರೆ. ಹಬ್ಬದ ಅಂಗವಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಕೋಲಾರದ ಕ್ಲಾಕ್ ಟವರ್ನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಭಾರತೀಯ ಚಾರ್ಟೆಡ್ ಅಕೌಂಟೆಂಟ್ ಸಂಸ್ಥೆಯ ಜಿಲ್ಲಾ ಘಟಕ ಮತ್ತು ಬಳ್ಳಾರಿ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಜಂಟಿಯಾಗಿ ನಾಳೆ ಅಂತಾರಾಷ್ಟೀಯ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ದಿನಾಚರಣೆಯನ್ನು ಹಮ್ಮಿಕೊಂಡಿದೆ. ಕೌಶಲ್ಯ ಅಭಿವೃದ್ಧಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು 400 ಜನ ಸೂಕ್ಷ್ಮ ಮೈಕ್ರೋ ಉದ್ದಿಮೆದಾರರು, ಸಾವಯವ ಕೃಷಿಕರು ಭಾಗವಹಿಸಲಿದ್ದಾರೆ. ರಾಷ್ಟೀಯ ಎಂಎಸ್ಎಂಇ ದಿನಾಚರಣೆ 2026ರ ಅಂಗವಾಗಿ ಗದಗ ಜಿಲ್ಲೆಯಲ್ಲಿ ಜಾಗೃತಿ ಅಭಿಯಾನಕ್ಕೆ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಚಾಲನೆ ನೀಡಿದರು. ಎಂಎಸ್ಎಂಇ ಕ್ಷೇತ್ರವು ಉದ್ಯೋಗ ಸೃಷ್ಟಿ, ಉದ್ಯಮಶೀಲತೆ ಅಭಿವೃದ್ಧಿ ಹಾಗೂ ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ನಾಳೆ ನಡೆಯುವ ಎಂಎಸ್ಎಂಇ ದಿನಾಚರಣೆಯಲ್ಲಿ ಉದ್ಯಮಿಗಳು ಹಾಗೂ ಸಾರ್ವಜನಿಕರು ಸಕ್ರಿಯವಾಗಿ ಭಾಗವಹಿಸುವಂತೆ ಅವರು ಕರೆ ನೀಡಿದರು. ಇನ್ನು ಸಂಕ್ಷಿಪ್ತ ಸುದ್ದಿ. ರಾಯಚೂರು ತಾಲೂಕಿನ ಕೂಡ್ಲೂರು ಗ್ರಾಮದಲ್ಲಿ ಪೋಷಕರು ಬಾಲಕಿಯ ಮದುವೆ ಮಾಡಲು ಮುಂದಾಗಿದ್ದ ಖಚಿತ ಮಾಹಿತಿಯೊಂದಿಗೆ ದಾಳಿ ನಡೆಸಿದ ಅಧಿಕಾರಿಗಳ ತಂಡ ಬಾಲ್ಯ ವಿವಾಹವನ್ನು ತಡೆದಿದ್ದಾರೆ. ಬಾಲಕಿಯನ್ನು ರಕ್ಷಣೆ ಮಾಡಿ ಸರ್ಕಾರಿ ಬಾಲಕಿಯರ ಬಾಲಮಂದಿರಕ್ಕೆ ಸೇರಿಸಲಾಗಿದೆ ಎಂದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮಾದಕ ದ್ರವ್ಯಗಳ ವ್ಯಸನವು ಸಮಾಜಕ್ಕೆ ಹಾಗೂ ಯುವ ಸಮುದಾಯದ ಭವಿಷ್ಯಕ್ಕೆ ಗಂಭೀರ ಸವಾಲಾಗಿದ್ದು ಅದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಪ್ರತಿಯೊಬ್ಬ ನಾಗರಿಕರು ಕೈಜೋಡಿಸಬೇಕು ಎಂದು ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿಕ್ ಶಂಕರ್ ಕರೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಗುರುಪೂರ್ಣಿಮೆ ಹಾಗೂ ಕಾಲಜ್ಞಾನಿ ಕೈವಾರ ತಾತಯ್ಯನವರ 300ನೇ ಜಯಂತ್ಯೋತ್ಸವದ ಅಂಗವಾಗಿ ನಾಳೆಯಿಂದ 3 ದಿನಗಳ ಕಾಲ ರಾಷ್ಟ್ರಮಟ್ಟದ ಸಂಗೀತೋತ್ಸವ ಹಾಗೂ ಗುರುಪೂಜಾ ಮಹೋತ್ಸವ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯ ಅಂಶಗಳು. ಬಂಡೀಪುರ ನಾಗರಹೊಳೆ ಜಂಗಲ್ ಸಫಾರಿ ಪೂರ್ಣ ಪ್ರಮಾಣದಲ್ಲಿ ಆರಂಭಿಸಲು ರಾಜ್ಯ ಸರ್ಕಾರ ಆದೇಶ. ಅನುಮತಿ ಇಲ್ಲದೆ ಖಾಸಗಿ ಚಿತ್ರ ವಿಡಿಯೋ ಪ್ರಸಾರಕ್ಕೆ ನಿರ್ಬಂಧ. ಕಡ್ಡಾಯ ಎಫ್ಐಆರ್ ದಾಖಲಿಸಲು ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಸೂಚನೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರ ಸಮಸ್ಯೆ ಬಗೆಹರಿಸಲು ಮಧ್ಯಪ್ರವೇಶ. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸ್ಪಷ್ಟನೆ. ಕೆಪಿಟಿಸಿಎಲ್ನಿಂದ ವಿದ್ಯುತ್ ಪ್ರಸರಣ ಮಾರ್ಗಗಳ ತಪಾಸಣೆಗೆ ಡ್ರೋನ್ ತಂತ್ರಜ್ಞಾನ ಬಳಕೆ. ವಿದ್ಯುತ್ ವ್ಯತ್ಯಯದಲ್ಲಿ 85% ಕಡಿತ. ತೆರಿಗೆ ಸಂಗ್ರಹ ಹಾಗೂ ಅಬಕಾರಿ ಇಲಾಖೆ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.

0: ಸಮಯ ಸರಿಯಾಗಿ 2:40:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ

0: ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
1: ಮನೆ ಒಳಗೆಲ್ಲ ಶಾಂತವಾಗಿದ್ರು ಕೂಡ ಸುದ್ದಿ ಹಬ್ಬಿಡ್ತು, ಗಾಂಧೀಜಿ ರುಸ್ತುಂಜಿ ಮನೆಯಲ್ಲಿದ್ದಾರೆ ಅಂತ. ಜನ ಸುತ್ತುವರೆದು ಬಿಟ್ರು ಮನೆ, ರಾತ್ರಿ ಆಗ್ತಾ ಇತ್ತು. ಗಾಂಧೀಜಿ ನಮ್ ಕೊಡಿ, ಗಾಂಧೀಜಿ ನಮ್ಗೆ ಒಪ್ಪಿಸ್ಬಿಡಿ ಅಂತ ಕೂಗ್ತಾ ಇದ್ರು. ಅದ್ ತಿಳ್ಕೊಂಡಂತ ಪೊಲೀಸ್ ಸೂಪರಿಂಟ್ ಅಲ್ಲಿ ಬಂದ್ರು. ಒಳ್ಳೆ ಮಾತುಗಳಿಂದ ಜನರನ್ನ ಗುಂಪನ್ನ ಹತೋಟಿಗೆ ತರೋಕೆ ಪ್ರಯತ್ನ ಮಾಡ್ತಾ ಇದ್ರು, ಆದ್ರೇನು ಅದಾಗ್ತಾ ಇರಲಿಲ್ಲ. ಅವ್ರೊಂದು ಹೇಳಿ ಕಳಿಸಿದ್ರು, ನೋಡಿ ನಿಮ್ಮ ಮಿತ್ರರ ಮನೆ ರುಸ್ತುಂಜಿ ಮನೆ ಇದು, ಅವ್ರ ಮನೆ ಆಸ್ತಿ ಉಳಿಬೇಕಾದ್ರೆ ಮತ್ತು ನಿಮ್ಮ ಹೆಂಡತಿ ಮಕ್ಕಳು ಪ್ರಾಣ ಉಳಿಸ್ಬೇಕಾದ್ರೆ ನಾನು ಹೇಳುವಂತೆ ನೀವು ವೇಷ ಮರೆಸ್ಕೊಂಡು ಹಿಂದಿನ ಬಾಗಿಲಿಂದ ಹೋಗ್ಬಿಡ್ಬೇಕು ನೀವು. ನೋಡಿ ಒಂದೇ ದಿವಸದಲ್ಲಿ ಎರಡು ಥರದ ಪ್ರತಿಕ್ರಿಯೆಗಳು. ಲಾಟನ್ ಬನ್ನಿ ಧೈರ್ಯವಾಗಿ ಹೊರಡಿ ಅಂದಾಗ ಅವ್ರ ಜೊತೆ ಹೊರಟುಬಿಟ್ರು ಗಾಂಧಿ. ಈಗ ಸುಪ್ರೀಂಟೆಂಡೆಂಟ್ ಬಂದು ವೇಷ ಬದಲಾಯಿಸ್ಕೊಂಡು ಹಿಂದಿನ ಬಾಗಿಲಿಂದ ಹೋಗಿದ್ದು ಹಾಗೆ ಹೋಗ್ಬೇಕಾಯ್ತು. ಅವ್ರು ಹೇಳ್ತಾರೆ ಜೀವನದಲ್ಲಿ ಯಾವ ಪರಿಸ್ಥಿತಿ ಹೇಗೆ ಬರ್ತದೆ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಈ ನಡೆದು ಹೋದ ಸಂಗತಿಗಳು ಸರಿಯೇ ತಪ್ಪೆ ನಿರ್ಣಯ ಕೊಡೋಕೆ ಸಾಧ್ಯ ಇಲ್ಲ. ಆಯಾ ಪರಿಸ್ಥಿತಿಯಲ್ಲಿ ಹಾಗಾಯಿತು ಅನ್ನೋದು ಮಾತ್ರ ಸತ್ಯ. ತಪ್ಪಿಸ್ಕೊಂಡು ಹೋಗ್ಬೇಕಲ್ಲ ಹೇಗಾದರೂ. ಏನು ಮಾಡಿದರು, ಭಾರತೀಯ ಪೊಲೀಸ್ನ ಒಂದು ಸಮವಸ್ತ್ರ ಧರಿಸಿದ್ರು, ತಲೆಗೆ ಟೋಪಿ ಬದಲು ಒಂದು ಹಿತ್ತಾಳೆ ತಟ್ಟೆ ಇಟ್ಕೊಂಡು ಮದ್ರಾಸ್ನವನಂತೆ ಮುಂಡಾಸೆಯನ್ನು ಬಿಗಿದ್ರು, ವಸ್ತ್ರದ ಸುತ್ತಿಟ್ಕೊಂಡ್ರು. ಇಬ್ಬರು ಪೊಲೀಸ್ ಗೂಢಚಾರ್ಯರು ಜೊತೆಗಿದ್ದರಂತೆ, ಒಬ್ಬ ಭಾರತೀಯ ವರ್ತಕನಂತೆ ವೇಷ ಹಾಕ್ಕೊಂಡಿದ್ದ, ಇನ್ನೊಬ್ಬ ಏನೋ ಬೇರೆ ವೇಷ ಹಾಕ್ಕೊಂಡಿದ್ದ. ಇವರೆಲ್ಲ ಒಂದು ಸಣ್ಣ ಓಣಿ ದಾಟಿ ಮಗ್ಗಲ ಅಂಗಡಿಯೊಳಗೆ ಹೋದರು. ಅಲ್ಲೊಂದು ಗೋಡೌನ್ ಇತ್ತು, ಅದು ಗೋಣಿ ಚೀಲಗಳ ಮಧ್ಯೆ ಆ ದೊಂಬಿಕಾರ ಮಧ್ಯೆ ತೂರ್ಕೊಂಡು ರಸ್ತೆ ಕೊನೆಯಲ್ಲಿ ಇವ್ರಿಗೋಗಿ ನಿಂತಂಥ ಗಾಡಿ ತಲುಪಿದ್ರು. ಗಾಡಿಯಲ್ಲಿ ಕುಳಿತು ಅಲೆಕ್ಸಾಂಡರ್ ಮೊದಲೇ ರಕ್ಷಣೆ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಆ ಪೊಲೀಸ್ ಸ್ಟೇಷನ್ಗೆ ಹೋದರು. ಹಿಂಗೆ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲೆಕ್ಸಾಂಡ್ರು ಹೊರ ಗುಂಪಿನ ನಿಭಾಯಿಸ್ತಿದ್ರಲ್ಲ, ಹೇಳೋರಂತೆ, ಹೇಳಿ ಹೇಳಿ ಗಾಂಧಿ ನೇಣು ಹಾಕ್ಬಿಡೋಣ, ಅಲ್ಲಿ ಹುಣಸೆ ಮರ ಇದೆಯಲ್ಲ ಅದಕ್ಕೆ ನೇಣು ಹಾಕೋಣ ಅಂತ ತಮಾಷೆ ಮಾಡ್ತಿದ್ರಂತೆ. ಇವರು ಪೊಲೀಸ್ ಸ್ಟೇಷನ್ ಮುಟ್ಟಿದ್ದಾರೆ ಅಂತ ಸಂಗತಿ ತಿಳಿದ ತಕ್ಷಣ ಹೇಳಿದ್ರಂತೆ, ನೋಡಿ ನೀವು ಕಾಯ್ತಿದ್ರಲ್ಲ ಶಿಕಾರಿ, ಶಿಕಾರಿ ತಪ್ಪಿಸ್ಕೊಂಡು ಹೋಗಿದೆ, ಈಗ ಮಗ್ಗಲ ಅಂಗಡಿ ಮೂಲಕ ಹೋಗ್ಬಿಟ್ಟಿದೆ, ನೀವು ಮನೆಗೆ ಹೋಗಿ ಅಂತ ನಕ್ಬಿಟ್ರಂತೆ. ಏ ಒಳಗಿದ್ದಾರೆ ಅಂತ ಕೆಲವರು ಅಂದ್ರಂತೆ, ನೀವು ಬನ್ನಿ ಒಂದಿಬ್ಬರು ಕಳಿಸ್ಕೊಡಿ, ಒಳಗಡೆ ಮನೆ ತೋರಿಸ್ತೀನಿ. ಗಾಂಧಿ ಒಳಗಡೆ ಇದ್ದಾರೆ ಅಂತ ಅನ್ನೋದಾದರೆ ಗಾಂಧಿ ನಿಮ್ಗೆ ಒಪ್ಪಿಸ್ತೇನೆ, ಇಲ್ಲ ನಿಮ್ಮ ಮನೆಗೆ ಹೋಗ್ಬೇಕು ನೀವು. ಆದರೆ ರುಸ್ತುಂಜಿಯವ್ರ ಮನೆ ಏನೂ ತೊಂದರೆ ಮಾಡೋಂಗಿಲ್ಲ ಅಂತ. ಆದರೂ ಗುಂಪಿನ ಒಂದಿಬ್ಬರು ಮೂರು ಜನ ಒಳಗಡೆ ಹೋಗಿ ಮನೆಯೆಲ್ಲ ನೋಡ್ಕೊಂಡ್ಬಂದು ಇಲ್ಲ ಅಂತ ಮನೆ ಬೇಜಾರು ಮಾಡ್ಕೊಂಡು ಹೋದರು. ಆಗ ಚೇಂಬರ್ಲೈನ್ ವಸಾಹತುಗಳು ಕಾರ್ಯದರ್ಶಿ ಆಗಿದ್ದರು, ಅವ್ರು ನೇಟಾಳ್ ಸರ್ಕಾರಕ್ಕೆ ಒಂದು ಪತ್ರ ಬರೆದ್ರಂತೆ, ಗಾಂಧಿ ಮೇಲೆ ಆಕ್ರಮಣ ಮಾಡಿದ ಯಾರಿದ್ದಾರೋ ಅವ್ರ ಮೇಲೆ ಮೊಕದ್ದಮೆ ಹೂಡಿ ಅಂತ ತಂತಿ ಕಳಿಸಿದ್ರಂತೆ. ಎಸ್ಕಾಂ ಹೇಳಿದ್ರಂತೆ, ನನಗೆ ಕ್ಷಮೆ ಕೇಳ್ತೀನಿ ನಿಮ್ಮನ್ನು, ನಿಮ್ಮ ದೇಹಕ್ಕೆ ಸ್ವಲ್ಪ ನೋವಾದರೂ ನನಗೆ ದುಃಖ ಆಗತ್ತೆ, ನೀವು ದಯವಿಟ್ಟು ಕಂಪ್ಲೇಂಟ್ ಕೊಡಿ, ಆಕ್ರಮಣಕಾರನ ಗುರುತಿಸಿ ಅವ್ರನ್ನ ಬಂಧಿಸಿ ಮೊಕದ್ದಮೆ ಹೂಡ್ತೇವೆ ನಾವು, ಇದು ಚೇಂಬರ್ಲೈನ್ ಅವರು ಹೇಳಿದ್ದಾರೆ ಅಂತ. ಗಾಂಧೀಜಿ ಮನಸ್ಸು ನೋಡಿ ಹೇಗಿದೆ, ನಾ ಯಾರ ಮೇಲೂ ಮೊಕದ್ದಮೆ ಹೂಡೋದಿಲ್ಲ, ಆ ದೊಂಬಿಕಾರರ ಪೈಕಿ ಒಂದಿಬ್ಬರನ್ನ ಗುರುತಿಸ್ಬೋದೇನೋ ನಾನು, ಶಿಕ್ಷೆ ಕೊಡಿಸೋದು ಆಗುವ ಪ್ರಯೋಜನ ಏನು, ಅವರು ನನ್ನ ತಪ್ಪಿತಸ್ಥರು ಅಂತ ಹೇಳಾರೆ. ನಾನು ಭಾರತದಲ್ಲಿ ನಾನು ಕೊಟ್ಟಂಥ ಹೇಳಿಕೆಯೇ ಬೇರೆ, ಪ್ರಕಟವಾದ ಹೇಳಿಕೆನೇ ಬೇರೆ. ಅದನ್ನು ಓದಿ ನನ್ನ ಮೇಲೆ ಅವ್ರ ಕೋಪ ಬಂದಿದ್ರೆ ಆಶ್ಚರ್ಯ ಏನಿಲ್ಲ, ನಿಮ್ಮ ದೋಷ ಅದು, ನೀವು ಹೇಳಬೇಕಾಗಿತ್ತು, ನಿಜವಾದ ವಿಷಯ ತಿಳ್ಕೊಂಡು ಆಮೇಲೆ ಮಾಡೋಣ ಅಂತ ಹೇಳಿ ನಾನು ಪತ್ರ ಬರ್ಕೊಡ್ತೇನೆ ನಿಮಗೊಂದು, ಅವ್ರದ್ದೇನೂ ದೋಷ ಇಲ್ಲ, ನಾನು ಯಾರ ಮೇಲೂ ಕಂಪ್ಲೇಂಟ್ ಇಲ್ಲ ಅಂತ ಬರ್ಕೊಡ್ತೇನೆ ಅಂದರು. ಬರ್ಕೊಡಿ ಅಂದರು. ಆ ರೀತಿ ಬರ್ಕೊಟ್ಟು ಯಾರ ಮೇಲೂ ಕೇಸನ್ನು ನಮೂದು ಮಾಡಲಿಲ್ಲ ಗಾಂಧಿ. ಯಾಕಂದರೆ ಅವ್ರು ಹೇಳ್ತಾರೆ, ನನ್ನ ಮೇಲೆ ದ್ವೇಷ ಮಾಡಿಕೊಂಡು ಅವ್ರು ಕೇಸ್ ಹಾಕಿದರೆ ದ್ವೇಷ ಹೋಗುತ್ತಾ, ದ್ವೇಷ ಹೆಚ್ಚಾಗತ್ತೆ ಇನ್ನು ಅಂತ. ಗಾಂಧೀಜಿ ದರ್ಬಾರ್ನಲ್ಲಿ ಇಳಿದಾಗ ಇವ್ರ ಜೊತೆಗೆ ಮೂರು ಜನ ಹುಡುಗರಿದ್ದರು. ಅಕ್ಕನ ಗಂಡ ತೀರ್ಕೊಂಡಿದ್ರಲ್ಲ, ಅಕ್ಕನ ಮಗನ ಕರ್ಕೊಂಬಂದಿದ್ದಾರೆ. 10 ವರ್ಷ ವಯಸ್ಸಿನ ಅಕ್ಕನ ಮಗ, 9 ವರ್ಷ ಮತ್ತು 5 ವರ್ಷ ವಯಸ್ಸಿನ ಸ್ವಂತ ಮಕ್ಕಳು. ಇವ್ರ ವಿದ್ಯಾಭ್ಯಾಸಕ್ಕೇನು ಏರ್ಪಾಡು ಮಾಡಬೇಕು, ಭಾರತೀಯ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಕ್ರೈಸ್ತ ಮಿಷನರಿಗಳು ಮಾಡುವಂಥ ಕೆಲವು ಶಾಲೆಗಳಿದ್ದವು, ಆದರೆ ಅಲ್ಲಿ ಕಲಿಸುವಂಥ ರೀತಿ ಗಾಂಧೀಜಿಗೆ ಒಪ್ಪಿಗೆ ಆಗಲಿಲ್ಲ. ಗುಜರಾತಿ ಕಲಿಬೇಕು ಅಂತ ಆಸೆ ಅವರಿಗೆ. ಗುಜರಾತಿ ಕಲಿಸೋದು ಹೇಗೆ ಕಲಿಸೋದು ಅವ್ರ ಕಷ್ಟ ಆಗ್ತಿತ್ತು, ಅದಕ್ಕೆ ಇವರು ತಾವೇ ಶಿಕ್ಷಣ ಕೊಡೋಕೆ ಪ್ರಯತ್ನ ಮಾಡಿದರು ಮನೆಯಲ್ಲೇ ಕಲಿಸೋಣ ಅಂತ. ಆದರೂ ಅದು ನಿಯಮಿತ ರೂಪದಲ್ಲಿ ಆಗ್ತಿರಲಿಲ್ಲ, ಒಬ್ಬ ಒಳ್ಳೆ ಗುಜರಾತಿ ಉಪಾಧ್ಯಾಯರು ಸಿಗಲಿಲ್ಲ. ಏನು ಮಾಡಬೇಕು ಅಂತ ತೋಚಲಿಲ್ಲ ಗಾಂಧಿಗೆ. ಒಬ್ಬ ಇಂಗ್ಲೀಷ್ ಉಪಾಧ್ಯಾಯ ಬೇಕು, ಆದರೆ ಆತ ಇವರು ಹೇಳಿದ ಹಾಗೆ ಪಾಠ ಹೇಳಿಕೊಡ್ಬೇಕು ಅಂತ ಹೇಳಿ ಒಂದು ಪತ್ರಿಕೆಯಲ್ಲಿ ಪ್ರಕಟಣೆ ಹೊರಡಿಸಿದರು. ಆ ಸ್ವಲ್ಪ ದಿವಸ ಆದಮೇಲೆ ಒಂದು 7 ಪೌಂಡಿಗೆ ಒಬ್ಬ ಆಂಗ್ಲ ಮಹಿಳೆ ಒಪ್ಕೊಂಡ್ಳು ಕೆಲಸ ಮಾಡ್ತೀನಿ ಅಂತ. ಸ್ವಲ್ಪ ದಿವಸ ಹಾಕಿ ಪಾಠ ಮಾಡಿದ್ಲು, ಇವರಿಗೇನು ಸಮಾಧಾನ ಆಗಲಿಲ್ಲ. ಹುಡುಗರಿಗೆ ಸ್ವಲ್ಪ ಸ್ವಲ್ಪ ಗುಜರಾತಿ ಜ್ಞಾನ ಬಂತು, ಆದರೆ ಅವ್ರ ಜೊತೆಗೆ ಗಾಂಧಿ ಮಾತ್ರ ಗುಜರಾತಿಯಲ್ಲೇ ಮಾತಾಡ್ತಾ ಇದ್ರು. ಅವ್ರನ್ನ ಭಾರತಕ್ಕೆ ಹಿಂದೆ ಕಳಿಸೋದು ಸರಿಯಲ್ಲ ಅನ್ನಿಸ್ತು. ಇದು ಭಾಳ ಮುಖ್ಯವಾದ ಅಭಿಪ್ರಾಯ ಗಾಂಧೀಜಿದು. ಸಣ್ಣ ಮಕ್ಕಳು ತಂದೆ ತಾಯಿಯಿಂದ ದೂರ ಇರಬಾರ್ದು ಕಲಿಬೇಕಾದ್ರೆ. ಎಂಥ ಒಳ್ಳೆ ವ್ಯವಸ್ಥೆ ನಿಮ್ಮ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿದ್ದರೂ ಕೂಡ ಮಕ್ಕಳು ಮನೆಯಲ್ಲಿ ತಂದೆ ತಾಯಿ ಜೊತೆ ಕಲಿಯುವಂಥದ್ದನ್ನು ಕಲಿಯೋಕೆ ಸಾಧ್ಯ ಇಲ್ಲ. ಅದಕ್ಕೆ ಮಕ್ಕಳನ್ನ ಜೊತೆಗೆ ಇಟ್ಕೊಂಡ್ರು. ದೊಡ್ಡ ಮಗ ಬಂದು ಹೈಸ್ಕೂಲ್ ಸೇರಿಕೊಂಡಿದ್ದ, ಅಕ್ಕನ ಮಗ ಗಾಂಧೀಜಿ ಕೊಟ್ಟ ಶಿಕ್ಷಣದಿಂದ ತೃಪ್ತ ಆಗಿದ್ದ ಅಂತ. ಆದರೂ ದುರ್ದೈವದಿಂದ ಹುಡುಗ ಯೌವನದಲ್ಲೇ ನಾಲ್ಕಾರು ದಿವಸ ಕಾಯಿಲೆಯಿಂದ ಸಾವಿಗೆ ತುತ್ತಾಗ್ಬಿಟ್ಟ. ಇವರು ಉಳಿದ ಮೂರು ಮಕ್ಕಳು ಯಾವ ಸಾರ್ವಜನಿಕ ಶಾಲೆಗೂ ಹೋಗಲಿಲ್ಲ. ಆದರೆ ಆಫ್ರಿಕಾದಲ್ಲಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದ ತಂದೆ ತಾಯಿಗಳ ಮಕ್ಕಳಿಗಾಗಿ ಏರ್ಪಡಿಸಿ ನಡೆಸಿದಂಥ ಶಾಲೆಗಳೊಳಗೆ ಇವರು ಸ್ವಲ್ಪ ಕ್ರಮವಾದ ಶಿಕ್ಷಣ ಸಿಕ್ತು ಅಂತ ಗಾಂಧೀಜಿ ಹೇಳ್ತಾರೆ. ನನ್ನ ಈ ಪ್ರಯೋಗ ಎಲ್ಲ ಅಪೂರ್ಣ ಆಗಿದ್ದು. ನನ್ನ ಬಾಲಕರ ಶಿಕ್ಷಣಕ್ಕಾಗಿ ನಾನು ಎಷ್ಟು ಸಮಯ ಕೊಡಬೇಕು ಅಂತ ಆಸೆ ಇತ್ತೋ ಅಷ್ಟನ್ನು ಕೊಡೋಕೆ ನನ್ನಿಂದ ಆಗಲಿಲ್ಲ. ಇದು ಬಹಳ ದೊಡ್ಡ ಮಾತು ಗಾಂಧೀಜಿ ಮನಸ್ಸಲ್ಲಿರಬೇಕು. ನನ್ನ ಮಕ್ಕಳ ಶಿಕ್ಷಣಕ್ಕೆ ಪೂರ್ಣ ಲಕ್ಷ್ಯ ಕೊಡದೇ ಇರೋಕ್ಕಾಗದೇ ಇರೋದು ಮತ್ತು ಅನಿವಾರ್ಯ ಕಾರಣಗಳಿಂದ ನಾನು ಬಯಸಿದಂಥ ಅಕ್ಷರ ಜ್ಞಾನ ಶಿಕ್ಷಣ ಅವರು ದೊರಕಲಿಲ್ಲ. ಈ ವಿಷಯದಲ್ಲಿ ನನ್ನ ಮಕ್ಕಳ ಆಕ್ಷೇಪಣೆ ನನ್ನ ಮೇಲೆ ಇದ್ದೇ ಇದೆ. ಒಬ್ಬ ಎಂ ಎ ಅಥವಾ ಬಿ ಎ ಕೊನೆಗೆ ಮ್ಯಾಟ್ರಿಕ್ಯುಲೇಷನ್ ಆದವನು ಅವ್ರ ಕಣ್ಣಿಗೆ ಬಿದ್ದರೂ ಸಹ ನಮಗಂಥ ಶಾಲೆ ಶಿಕ್ಷಣ ದೊರೆಯಲಿಲ್ಲಲ್ಲ ಎಂಬ ಕೊರಗು ಅವ್ರಿಗೆ ಉಂಟಾಗ್ತದೆ. ಆದರೆ ಗಾಂಧೀಜಿ ಖಚಿತವಾದ ಅಭಿಪ್ರಾಯ ಏನು ಅಂದರೆ ಅವ್ರಿಗೆ ಸಾರ್ವಜನಿಕ ಶಿಕ್ಷಣ ಸಾಕು ಅಂತ ನಾನು ಒತ್ತಾಯಪಡಿಸಿದರೆ ಅನುಭವದ ಪಾಠಶಾಲೆಯಲ್ಲಿ ಮತ್ತು ತಂದೆ ತಾಯಿ ಜೊತೆಗೆ ಸದಾ ಇರೋದರಿಂದ ದೊರೆಯುವಂಥ ಶಿಕ್ಷಣ, ಸ್ವತಂತ್ರ ಜೀವನ ನಡೆಸುವಂಥ ಪ್ರಾಯೋಗಿಕ ಪಾಠ ಅವ್ರಿಗೆ ಸಿಗೋಕೆ ಸಾಧ್ಯ ಇರಲಿಲ್ಲ. ಆಗ ಅವ್ರಿಗಾಗಿ ನನ್ನ ಚಿಂತೆ ಕಮ್ಮಿ ಆಗ್ತಿರಲಿಲ್ಲ. ಕೃತಕ ಶಿಕ್ಷಣ ಈ ದಿವಸ ಇವತ್ತು ಆ ಮಕ್ಕಳಲ್ಲಿ ಏನು ಸರಳತನ ಪ್ರಕಟ ಆಗ್ತಾ ಇದೆ ಅದನ್ನು ಕಲಿತಾ ಇರಲಿಲ್ಲ ಅವರು. ಬಹಳ ಮುಖ್ಯ, ಅವರು ತಮ್ಮ ಹಿರಿಯ ಮಗನಲ್ಲಿ ಕಾಣ್ತಿರುವಂಥ ಅನಿಷ್ಟ ಲಕ್ಷಣಗಳೇನಿತ್ತು ಅದು ಎಷ್ಟು ಚೆಂದ ಹೇಳ್ತಾರೆ ಅವರು. ನನ್ನ ಅಪರಿಪಕ್ವ ಪ್ರಾರಂಭ ಜೀವನ ಕಾಲದ ಅಶಿಸ್ತು ಬಾಳಿನ ಪ್ರತಿಧ್ವನಿಗಳು ಅಂತ. ಎಷ್ಟು ಚೆಂದ ಮಾತು. ನನ್ನಲ್ಲಿ ಅಶಿಸ್ತಿತ್ತು, ನನ್ನಲ್ಲಿ ಸರಿಯಾಗಿರಲಿಲ್ಲ, ಆದ್ರ ಪರಿಣಾಮ ನನ್ನ ಮಗನ ಮೇಲಾಯಿತು ಅಂತ ಹೇಳ್ತಾರೆ. ನನಗೆ ಅಸಂಖ್ಯಾತ ವಿದ್ಯಾರ್ಥಿಗಳ ಸಂಬಂಧ ಉಂಟಾಗಿದೆ. ಬಹಳ ಮುಖ್ಯ ಮಾತು, ಅವ್ರ ಮಾತಲ್ಲೇ ಕೇಳಬೇಕಿದೆನ. ನಾನಾಗಿಯೇ ಮತ್ತು ಇತರರ ಮೂಲಕ ಮಕ್ಕಳ ಮೇಲೆ ನನ್ನ ಶಿಕ್ಷಣದ ಪ್ರಯೋಗಗಳನ್ನು ಮಾಡಲು ಪ್ರಯತ್ನ ಮಾಡಿದ್ದೇನೆ, ಅವುಗಳ ಫಲಗಳನ್ನು ನೋಡಿದ್ದೇನೆ. ನನ್ನ ಮಕ್ಕಳ ವಯಸ್ಸಿನ ಅನೇಕರು ನನಗೆ ಗೊತ್ತು, ಆದರೆ ಮನುಷ್ಯತ್ವದಲ್ಲಿ ಅವರು ನನ್ನ ಮಕ್ಕಳಿಗಿಂತ ಉತ್ತಮರಾಗಿಲ್ಲ. ನನ್ನ ಮಕ್ಕಳು ಅವರಿಂದ ಕಲಿಯಬೇಕಾದಿದೆ ಎಂದು ನಾನು ಭಾವಿಸುವುದಿಲ್ಲ. ಇದು ಬಹಳ ಮುಖ್ಯ. ಇದು ನನ್ನ ಪ್ರಯೋಗಗಳ ಆತ್ಮ ಪರಿಣಾಮ ಭವಿಷ್ಯದ ಗರ್ಭದಲ್ಲಿದೆ. ಈ ವಿಷಯವನ್ನು ಚರ್ಚಿಸುವ ಉದ್ದೇಶ ಇದು. ಶಿಸ್ತಿನ ಗೃಹ ಶಿಕ್ಷಣಕ್ಕೂ ಶಿಸ್ತಿನ ಶಾಲಾ ಶಿಕ್ಷಣಕ್ಕೂ ಇರುವ ವ್ಯತ್ಯಾಸ ತಂದೆ ತಾಯಿಗಳ ಮೂಲಕ ಮಕ್ಕಳ ಮೇಲೆ ಉಂಟಾಗುವಂಥ ಪರಿಣಾಮವನ್ನು, ಮನುಷ್ಯ ಜಾತಿಯಲ್ಲಿ ಉಂಟಾಗುವ ಕ್ರಾಂತಿಯನ್ನು ಅಧ್ಯಯನ ಮಾಡುವವರು ಗಣನೆಗೆ ತೆಗೆದುಕೊಳ್ಳಿ ಅನ್ನೋದು ಮುಖ್ಯ. ಅಷ್ಟೇ ಅಲ್ಲ, ಸತ್ಯದ ಆರಾಧಕನನ್ನು, ಸತ್ಯದ ಪ್ರಯೋಗಗಳು ಎಷ್ಟು ದೂರ ಎಳ್ಕೊಂಡು ಹೋಗ್ತವೆ ಮತ್ತು ಸ್ವಾತಂತ್ರ್ಯ ದೇವತೆ ಯಾವ್ಯಾವ ಬಲಿಗಳನ್ನು ದಾನಗಳನ್ನು ಅಪೇಕ್ಷೆ ಪಡ್ತಾಳೆ ಎಂದು ತೋರಿಸೋದು ಕೂಡ ಈ ಅಧ್ಯಾಯದ ಮುಖ್ಯ ಉದ್ದೇಶ. ನನಗೆ ಸ್ವಾಭಿಮಾನ ಇಲ್ಲದೆ ಹೋಗಿದ್ದರೆ, ನಾನು ಮಕ್ಕಳಿಗೆ ದೊರಕದೇ ಇದ್ದ ಶಿಕ್ಷಣವನ್ನು ನನ್ನ ಮಕ್ಕಳಿಗೆ ಕೊಡಿಸಿದರೆ ಅಕ್ಷರ ಜ್ಞಾನೇನು ಉಂಟಾಗ್ತಿತ್ತು ಅವರಲ್ಲಿ ಬಹುಶಃ. ಆದರೆ ಅವರು ಕಲಿತಿರುವಂತಹ ಸ್ವಾತಂತ್ರ್ಯದ ಅನುಭವದ ಪಾಠಗಳು, ಸ್ವಾಭಿಮಾನ ಅವ್ರಿಗೆಂದೂ ದೊರಕ್ತಿರಲಿಲ್ಲ. ಇದು ಬಹಳ ಮುಖ್ಯ ಅವ್ರ ಮಾತು. ಸ್ವಾತಂತ್ರ್ಯ ಮತ್ತು ಅಕ್ಷರ ಜ್ಞಾನ ಈ ಎರಡರಲ್ಲಿ ಒಂದನ್ನು ಆರಿಸ್ಕೊಳ್ಳೋದಾದರೆ ಅಕ್ಷರ ಜ್ಞಾನಕ್ಕಿಂತ ಸ್ವಾತಂತ್ರ್ಯ ಸಾವಿರ ಪಾಲು ಉತ್ತಮ ಅಂತ ಯಾರು ಹೇಳೋದಿಲ್ಲ. ಗುಲಾಮಗಿರಿ ಕೋಟೆಗಳಾಗಿರುವಂಥ ಸ್ಕೂಲು ಕಾಲೇಜುಗಳನ್ನು ಹೊರಗೆಬಿಟ್ಟು ಹೊರಗೆ ಬನ್ನಿ. ಗುಲಾಮಗಿರಿಯ ಸಂಕೋಲೆಗಳೊಡನೆ ಅಕ್ಷರ ಜ್ಞಾನವನ್ನು ಸಂಪಾದಿಸೋದ್ರ ಬದಲು ಸ್ವಾತಂತ್ರ್ಯಕ್ಕಾಗಿ ಕಲ್ಲು ಹೊಡಿತಾ ಅನಕ್ಷರಾಕ್ಷರ ಉಳಿಯೋದು ಒಳ್ಳೆಯದು ಅಂತ 1920 ವಿದ್ಯಾರ್ಥಿಗಳಿಗೆ ನಾನು ಕೊಟ್ಟಂಥ ಕರೆ ಇವತ್ತಿಗೂ ಸತ್ಯ ಅಂತ ಗಾಂಧೀಜಿ ಅಭಿಪ್ರಾಯಪಡ್ತಾರೆ.

0: ಈಗ ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ
1: ಆಕಾಶವಾಣಿ. ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
3: ನಮಸ್ಕಾರ.
2: ಈಗ ಸಾಮಾನ್ಯವಾಗಿ ಸರ್ಕಾರದ ಕೆಲವು ಸೌಲಭ್ಯಗಳನ್ನ ಪಡಿಬೇಕಂದಾಗ ಬೇರೆ ಬೇರೆ ಕಾರ್ಡ್ಗಳನ್ನ ಪಡಿತೀವಿ ನಾವು. ಅದರಲ್ಲಿ ವಿಶೇಷವಾಗಿ ಪ್ರತಿಯೊಬ್ಬರ ಒಂದು ಬಹಳ ಮುಖ್ಯವಾದ ಹಕ್ಕು ಅಂತಂದ್ರೆ ಈ ವೋಟಿಂಗ್ ಮಾಡೋದು. ಆ ವೋಟರ್ ಐ ಡಿ ಕಾರ್ಡ್ ಅನ್ನ ಹೇಗೆ ತೆಗೆದುಕೊಳ್ಬೇಕು ಅಂತ ಅನ್ನೋದು ಕೂಡ ಕೆಲವು ಸಲ ಕೆಲವರಿಗೆ ಗೊತ್ತಿರಲ್ಲ. ಹೇಗೆ ಸರ್ ಯಾವ ರೀತಿ ಅದನ್ನ ಪಡಿಬಹುದು ಅದ್ರ ಬಗ್ಗೆ ತಿಳಿಸಿ.
3: ವೋಟರ್ಸ್ ಐ ಡಿ ತುಂಬಾ ಜನ ಇವತ್ತು ಯುವಕರು ಯಾವ ಪಡ್ಕೊಳ್ತಾ ಇಲ್ಲ. ಇದನ್ನು ನಾವು ನೋಡಿದ್ರೆ ಆಧಾರ್ ಕಾರ್ಡ್ ಇದೆ, ಮತ್ತೊಂದು ರೇಷನ್ ಕಾರ್ಡ್ ಇದೆ ಮಾತ್ರ ಅಲ್ಲ, ವೋಟರ್ ಐ ಡಿಯನ್ನು ಕೂಡ ನಾವು ಪಡ್ಕೊಳ್ಬೇಕು. ಇದು ಸರ್ಕಾರಿ ದಾಖಲೆ, ಮತ್ತೆ ಚುನಾವಣಾ ಆಯೋಗ ಇವತ್ತು ಬಹಳ ಸುಲಭದಲ್ಲಿ ನೀಡ್ತಾ ಇದೆ. ಮೊದಲಿನ ಥರ ಪ್ರತಿ ಸಲ ಅದನ್ನು ಆಫ್ಲೈನಲ್ಲಿ ನಾವು ಒಂದು ಫಾರ್ಮನ್ನು ತುಂಬಿಸಿ ಕೊಟ್ಟೆ ಮಾಡಬೇಕಾಗಿಲ್ಲ, ಆನ್ಲೈನ್ ಮುಖಾಂತರ ಕೂಡ ಇವತ್ತು ಪಡ್ಕೊಳ್ಬೋದು. ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ವೆಬ್ಸೈಟ್, ಅದರಲ್ಲಿ voters.eci.gov.in ಅನ್ನುವಂಥ ವೆಬ್ಸೈಟ್ಗೆ ಹೋದರೆ ಅಲ್ಲಿ ತಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿಗಳ ಮೂಲಕ ಲಾಗಿನ್ ಆಗಬಹುದು. ಮತ್ತು ಅಲ್ಲಿ ಫಾರ್ಮ್ ನಂಬರ್ 6 ಅಂತ ಇದೆ, ಆ ಫಾರ್ಮ್ ನಂಬರ್ 6 ತುಂಬಿ ಹೊಸ ಮತದಾರರು. ಅಲ್ಲಿ ಅಗತ್ಯ ಇರುವಂಥ ಕೆಲವು ಪುರಾವೆಗಳಿವೆ. ಒಂದಂದರೆ ವಯಸ್ಸಿನ ಪುರಾವೆ, 18 ತುಂಬಿದೆ ಅನ್ನುವಂಥ ವಯಸ್ಸಿನ ಪುರಾವೆ, ಅದು ಆಧಾರ್ ಕಾರ್ಡ್ ಇರ್ಬೋದು ಅಥವಾ ಆತನ ಜನನ ಪ್ರಮಾಣ ಪತ್ರ ಇರ್ಬೋದು. ಆಮೇಲೆ ವಿಳಾಸದ ಪುರಾವೆ, ಅದು ಆಧಾರ್ ಕಾರ್ಡಲ್ಲೇ ಆಗುತ್ತೆ ಅಥವಾ ಅದೇ ವ್ಯಕ್ತಿಯ ಹೆಸರಲ್ಲಿರುವಂಥ ವಿದ್ಯುತ್ ಬಿಲ್ ಅಥವಾ ಬ್ಯಾಂಕ್ ಪಾಸ್ಬುಕ್ ಇರ್ಬೋದು ಅಥವಾ ಬೇರೆ ಇತರ ವಿಳಾಸದ ಅಧಿಕೃತ ಪುರಾವೆಗಳು. ರೆಂಟ್ ಅಗ್ರಿಮೆಂಟ್ ಕೂಡ ಆಗಬಹುದು, ಆದರೆ ಆ ರೆಂಟ್ ಅಗ್ರಿಮೆಂಟ್ ಕೂಡ ಅದೇ ವ್ಯಕ್ತಿಯ ಹೆಸರಲ್ಲಿ ಇರಬೇಕಾಗುತ್ತೆ. ಅದಾದ ನಂತರ ಒಂದು ಪಾಸ್ಪೋರ್ಟ್ ಸೈಜಿನ ಭಾವಚಿತ್ರ, ಇದರಲ್ಲಿ ಫೋಟೋ ತೆಗೆಯುವಾಗ ಅದರ ಹಿನ್ನೆಲೆಯಲ್ಲಿ ಬಿಳಿ ಬಣ್ಣದ ಹಿನ್ನೆಲೆಯಲ್ಲಿ ಇರಬೇಕಾಗುತ್ತೆ. ಇದನ್ನು ಇಟ್ಟುಕೊಂಡು ಅದನ್ನು ಸ್ಕ್ಯಾನ್ ಮಾಡಿ ಅದೇ ವೆಬ್ಸೈಟಲ್ಲಿ ತುಂಬಿಸಿ. ಯಾಕಂದರೆ ಇವತ್ತು ಹೆಚ್ಚಿನ ಎಲ್ಲ ಯುವಕರು ಯುವತಿಯರು ಈ ಆನ್ಲೈನ್ ಮುಖಾಂತರ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಇದರ ಮೂಲಕ ಅವರು ಅದನ್ನು ಸ್ಕ್ಯಾನ್ ಮಾಡಿ ತುಂಬಿಸಿ ಆ ಫಾರ್ಮ್ ನಂಬರ್ 6 ತುಂಬಿಸಿ ಅದನ್ನು ಅಪ್ಲೋಡ್ ಮಾಡಬಹುದು. ಅರ್ಜಿ ಸಲ್ಲಿಸಿದ ನಂತರ ಅದರಲ್ಲಿ ಒಂದು ರೆಫರೆನ್ಸ್ ನಂಬರ್ ಸಿಗ್ತದೆ, ಆ ರೆಫರೆನ್ಸ್ ನಂಬರನ್ನು ನೀವು ಬರೆದಿಟ್ಕೊಳ್ಬೇಕು. ಆನಂತರ ಚುನಾವಣಾ ಆಯೋಗದ ಅಧಿಕಾರಿಗಳು, ಅಂದರೆ ಬೂತ್ ಹಂತದ ಅಧಿಕಾರಿಗಳು, ಅದರನ್ನು BLO ಅಂತ ಹೇಳ್ತೇವೆ, ಬೂತ್ ಲೆವೆಲ್ ಆಫೀಸರ್ಗಳು, ಅದು ಅಂಗನವಾಡಿ ಕಾರ್ಯಕರ್ತೆಯರಿರ್ಬೋದು ಅಥವಾ ಸ್ಥಳೀಯ ಚುನಾವಣಾ ಕಚೇರಿಯ ಅಧಿಕಾರಿಗಳು, ಅವರು ದಾಖಲೆಯನ್ನು ಮನೆಗೆ ಬಂದು ಪರಿಶೀಲಿಸ್ತಾರೆ ಅಥವಾ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮುಗಿದ ನಂತರ ವೋಟರ್ ಐ ಡಿ ನಿಮ್ಮ ವಿಳಾಸಕ್ಕೆ
2: ಬರುತ್ತಲ್ಲ. ಈಗ ಸಾಮಾನ್ಯವಾಗಿ ಆನ್ಲೈನ್ ಏನಂತಂದ್ರೆ ಅದು ಫ್ರಾಡು ಆಗಬಾರದು, ಹಾಗಾಗಿ ಮನೆಗೆ ಬಂದು ಪರಿಶೀಲನೆ
3: ಮಾಡಿನೇ ತಗೋ.
2: ನೀವೇನೇ ಅರ್ಜಿ ಹಾಕಿದವರು ಹೌದಾ ಅಂತ ಅದನ್ನು ಕೂಡ ನೋಡ್ತಾರೆ. ಎಷ್ಟು ದಿನ ಆಗುತ್ತೆ ಸರ್?
3: ಸಾಮಾನ್ಯವಾಗಿ ಎಲ್ಲ ಪ್ರಕ್ರಿಯೆಗಳು ಸುಮಾರು 30-45 ದಿವಸದ ಒಳಗಡೆ ನಡೀತದೆ. ಡಿಜಿಟಲ್ ಕಾಪಿ ಅಥವಾ ಇ ಎಪಿಕ್ ಕಾರ್ಡ್ ಅಂತ ಹೇಳ್ತೇವೆ, ಇ ಎಪಿಕ್ ನಮಗೆ ಮೊದಲೇ ಡೌನ್ಲೋಡ್ ಮಾಡಿಕೊಳ್ಬಹುದು. ಆದರೆ ಅಧಿಕೃತವಾಗಿ ನಮಗೆ ರಿಜಿಸ್ಟರ್ಡ್ ಅಂಚೆಯ ಮೂಲಕ ಸುಮಾರು 45 ದಿವಸದ ಒಳಗಡೆ ಅಂಚೆಯ ಮುಖಾಂತರ ಬರುವಂತ.
2: ಆಫ್ಲೈನ್ ಬೇಕಿತ್ತಂದ್ರೆ,
3: ಆಫ್ಲೈನ್ ಬೇಕಾದ್ರೆ ನಿಮ್ಮ ಹತ್ತಿರದ ಇಲೆಕ್ಟೋರಲ್ ಆಫೀಸ್ ಯಾವುದಿದೆ ಅಲ್ಲಿ ಫಾರ್ಮ್ 6 ತೆಗೆದುಕೊಂಡು ದಾಖಲೆಗಳ ಜೊತೆಗೆ ಅದು ತುಂಬಿಸಿ ಸಲ್ಲಿಸಬಹುದು.
2: ಆನ್ಲೈನ್ ಅಲ್ಲಿ ಕೂಡ ಫಾರ್ಮ್ ನಂಬರ್ 6 ಇರುತ್ತೆ, ಆಫ್ಲೈನ್ ಕೂಡ ಫಾರ್ಮ್ 6. ಹಾಗಾಗಿ ವೋಟರ್ ಐಡಿ ಅನ್ನ ಪ್ರತಿಯೊಬ್ಬರು ಪಡ್ಕೊಂಡಿರಬೇಕು,
3: ಮತ್ತೆ ಚುನಾವಣೆಗಳಲ್ಲಿ ಭಾಗವಹಿಸಿ ಅಂತ
2: ಭಾಗವಹಿಸಬೇಕು. ಒಳ್ಳೆಯ ನಾಯಕರನ್ನ ಆರಿಸಲಿಕ್ಕೆ ನಿಮ್ಮ
3: ಕೈಯಲ್ಲಿ ಇದೆ.
2: ಈ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
3: ನಮಸ್ಕಾರ.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
4: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ June 27 15 lakh ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನ ವಿಲನ ಟ್ಯೂನ್ ಮಾಡಿದ್ದೀರಿ. 3:46:40 ಹೊತ್ತಿನಲ್ಲಿ ಹೊಂ ಬಿಸಿಲು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಅರ್ಜೆ ರಮ್ಯಾ. ಪ್ರಶ್ನೆಗಳನ್ನ ಕೇಳುವಂತ ಹೊತ್ತು ಉತ್ತರ ಕೊಡೋದಕ್ಕೆ ನೀವಂತೂ ರೆಡಿಯಾಗಿ ಕಾಯ್ತಾ ಇರ್ತೀರಿ, ಅಂದಮೇಲೆ ತಡ ಮಾಡೋ ಮಾತೇ ಇಲ್ಲ. ಮೊದಲನೇ ಪ್ರಶ್ನೆ ಹೀಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು ನಾಯಕ ನಟನಾಗಿ ಮೊದಲ ಬಾರಿಗೆ ಅಭಿನಯಿಸಿದಂತ ಬೇಡರ ಕಣ್ಣಪ್ಪ ಚಿತ್ರ ಅಂದಿನ ದಿನಗಳಲ್ಲಿ ರಾಜ್ಯದ ಎಷ್ಟು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಿತ್ತು? ಡಾಕ್ಟರ್ ರಾಜ್ಕುಮಾರ್ ಅವರು ಮೊದಲ ಬಾರಿಗೆ ನಾಯಕ ನಟನಾಗಿ ಅಭಿನಯಿಸಿದಂತ ಬೇಡರ ಕಣ್ಣಪ್ಪ ಚಿತ್ರ ಅಂದಿನ ದಿನಗಳಲ್ಲಿ ರಾಜ್ಯದ ಎಷ್ಟು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಿತ್ತು? ಸರಿಯಾದ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

0: ಸೇರ್ತೀಯ ಅಲ್ವಾ ಬಚ್ಚಿಕ?
1: ಸದ್ಯಕ್ಕೆ ನೀವಂತೂ ಉತ್ತರ ಬಚ್ಚಿಟ್ಕೊಳ್ಳೋ ಹಾಗೆ ಇಲ್ಲ. ನಾನು ಪ್ರಶ್ನೆ ಕೇಳಾಯ್ತು, ಉತ್ತರ ಸರಿಯಾಗಿ ಕಳಿಸಿರಬೇಕು ಅಷ್ಟೇ. ಪ್ರಶ್ನೆ ಕೇಳಿದ್ವಿ, ಡಾಕ್ಟರ್ ರಾಜ್ಕುಮಾರ್ ಅವರು ಮೊದಲ ಬಾರಿಗೆ ನಾಯಕ ನಟನಾಗಿ ಅಭಿನಯಿಸಿದಂಥ ಬೇಡರ ಕಣ್ಣಪ್ಪ ಚಿತ್ರ ಅಂದಿನ ದಿನಗಳಲ್ಲಿ ರಾಜ್ಯದ ಎಷ್ಟು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಿತ್ತು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿರೋದು ಯಾರೆಲ್ಲ ಅಂತ ನೋಡೋದಾದ್ರೆ, ರಾಧಾಕೃಷ್ಣ ಚಲಹಳ್ಳಿಯಿಂದ ನಿಮ್ಮ ಉತ್ತರ ಸರಿಯಾಗಿದೆ. ಎನ್ ಜೆ ಬಸವರಾಜ್ ಚಿತ್ರದುರ್ಗದಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆಯೇ ಸರಿ ಉತ್ತರ ಕೊಟ್ಟಿರೋದು ಮತ್ಯಾರು ಅಂತ ಹೇಳಿ ನೋಡೋದಾದ್ರೆ, ಬಹಳಷ್ಟು ಜನ ಮೂರು ಮೂರು ಮೂರು ಅಂತ ಹೇಳ್ಬಿಟ್ಟಿದ್ದೀರಾ. ಮೂರು ಸರಿ ಉತ್ತರ ಅಲ್ಲ. ಎಸ್, ಶ್ವೇತಾ ಹೆಸರು ಸುಳ್ಯಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಬೇರೆಲಾಣಿಕೆ ಚಿತ್ರಮಂದಿರ ರಮ್ಯಾ ಅಂತ ತುಂಬಾ ಈಸಿಯಾಗಿ ಬುದ್ಧಿವಂತಿಕೆಯಿಂದ ಆನ್ಸರ್ ಕೊಟ್ಬಿಟ್ಟಿದ್ದಾರೆ ಇರಬಹುದು, ಆದ್ರೆ ಸರಿ ಉತ್ತರ ಬೇಕಲ್ಲ. ಹಾಗೇ ಎಸ್, ಮತ್ತಾರು ಸರಿ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ ಇಷ್ಟೇ ಜನ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿರೋದು. ಹಾಗಿದ್ರೆ ಸರಿ ಉತ್ತರ ಏನಾಗಿತ್ತು? ಸರಿಯಾದ ಉತ್ತರ ಆಗಿತ್ತು 20 ಚಿತ್ರಮಂದಿರಗಳಲ್ಲಿ, ರಾಜ್ಯದ 20 ಚಿತ್ರಮಂದಿರಗಳಲ್ಲಿ ಬೇಡರ ಕಣ್ಣಪ್ಪ ಚಿತ್ರ ರಿಲೀಸ್ ಆಗತ್ತೆ. ಆದ್ರೆ ಬೆಂಗಳೂರಿನ ಸಾಗರ್ ಚಿತ್ರಮಂದಿರ ಹಾಗೆ ಮೈಸೂರಿನ ಅಪೇರ ಚಿತ್ರಮಂದಿರದಲ್ಲಿ ಬೇಡರ ಕಣ್ಣಪ್ಪ ಚಿತ್ರ ಶತದಿನೋತ್ಸವವನ್ನ ಆಚರಿಸುತ್ತೆ. ಹಾಗೆ ಒಟ್ಟು ಬಿಡುಗಡೆಯಾಗಿದ್ದು ರಾಜ್ಯದ 20 ಚಲನಚಿತ್ರ ಮಂದಿರಗಳಲ್ಲಿ. ಓಕೆ, ಸೊ 20 ಸರಿ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಖ್ಯಾತ ಇಟಾಲಿಯನ್ ನಿರ್ದೇಶಕ ವಿಕ್ಟೋರಿಯಾ ಡಿ ಸಿಕಾ ಅವರ ಹೆಸರಿನಲ್ಲಿ ನೀಡಲಾಗುವಂಥ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿರುವಂಥ ಏಕೈಕ ಭಾರತೀಯ ಯಾರು? ಖ್ಯಾತ ಇಟಾಲಿಯನ್ ನಿರ್ದೇಶಕ ವಿಕ್ಟೋರಿಯಾ ಡಿ ಸಿಕಾ ಅವರ ಹೆಸರಿನಲ್ಲಿ ನೀಡಲಾಗುವಂಥ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿರುವಂಥ ಏಕೈಕ ಭಾರತೀಯ ನಿರ್ದೇಶಕ ಯಾರು? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480909013, ನಮ್ಮ ವಾಟ್ಸಪ್ ನಂಬರ್.

ಸೂಪರ್ ಸ್ಟಾರ್ ಚಿತ್ರದ ಹರಿಹರನ್ ಅವರ ಧ್ವನಿಯಲ್ಲಿ ಮುಡಿವಂತ ಅದ್ಭುತವಾದಂತಹ ಗೀತೆಯನ್ನ ಆಲಿಸಿದ್ರಿ. ಖ್ಯಾತ ಇಟಾಲಿಯನ್ ನಿರ್ದೇಶಕ ವಿಕ್ಟೋರಿಯಾ ಡಿ ಸಿಕಾ ಅವರ ಹೆಸರಿನಲ್ಲಿ ನೀಡಲಾಗುವಂತ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆದಿರುವಂತ ಏಕೈಕ ಭಾರತೀಯ ನಿರ್ದೇಶಕ ಯಾರು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ ಎನ್ ಆರ್ ಪ್ರಸಾದ್ ರಾಜಾಜಿ ನಗರದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಸುಬ್ರಹ್ಮಣ್ಯ ಜಯಂತ್ ಸಿದ್ದಗುಂಟೆಪಾಳ್ಯದಿಂದ, ಬಿಳೇಬಾವಿಯಿಂದ ಮಂಜುನಾಥ್ ಇಂದರಗಿ, ಹಾಗೆ ಸರಿ ಉತ್ತರವನ್ನು ಕಳಿಸಿರೋದು ಮತ್ತಾರು ಅಂದರೆ ಎಸ್ ಎನ್ ಸುಭಾನ್ಕೋರಿ ಹಂಪಸಾಗರದಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಸುಧಾ ಬುದಿಹಾಳ್ನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಎಸ್ ಎಂ ಶೋಭಾ ಹಾಸನ್ನಿಂದ, ಅನನ್ಯ ಜಿ ಗುತ್ತೂರ್ನಿಂದ, ಹಾಗೆ ಸರಿಯಾದ ಉತ್ತರವನ್ನು ಕಳಿಸಿರೋದು ಮತ್ತಾರು ಅಂತ ಹೇಳಿ ನೋಡೋದಾದ್ರೆ ನೇತ್ರಾ ಕೆಂಗೇರಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಜೊತೆಗೆ ನೊಬೆಲ್ ಮುನಿರಾಬಾದ್ನಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಭೋಜರಾಜ್ ಕಾಮನಳ್ಳಿ ಪಂಜಾಬಿನಿಂದ ಸರಿ ಉತ್ತರವನ್ನು ಕಳಿಸಿದ್ದಾರೆ. ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಸರಿ ಉತ್ತರವನ್ನು ಕಳಿಸಿರೋದು ಮತ್ತಾರು ಅಂತ ಹೇಳಿ ನೋಡೋದಾದ್ರೆ ಎಸ್, ಬಹಳ ಖುಷಿ ಆಯಿತು. ಬಹಳ ದಿನಗಳ ನಂತರ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ನಿಮ್ಮ ಧ್ವನಿಯಲ್ಲಿ ಅಂತ ಹೇಳಿ ಚಂದ್ರಮುಖಿ ಐ ಟಿ ಎಲ್ ಎವಟ್ ಮಲತಹಳ್ಳಿಯಿಂದ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಹೀಗೆ ಕೇಳ್ತಾ ಇರಿ ಕಾರ್ಯಕ್ರಮವನ್ನು. ಹಾಗೆ ಸರಿ ಉತ್ತರವನ್ನು ಕಳಿಸಿರೋದು ಎಸ್ ಪ್ರತಿಭಾ ಗೌಡ ಬೆಂಗಳೂರಿನಿಂದ, ಹಾಡೆಲ್ಲ ನಿಮಗಾಗಿಯೇ ಪ್ಲೇ ಮಾಡ್ತಾ ಇದ್ದೀನಿ, ಎಂಜಾಯ್ ಮಾಡಿ ಪ್ರತಿಭಾ. ಸದ್ಯಕ್ಕೆ ಇಷ್ಟು ಜನ ಸರಿ ಉತ್ತರವನ್ನು ಕಳಿಸಿದ್ರು, ಸರಿಯಾದ ಉತ್ತರ ಏನಾಗಿತ್ತು ಅಂತ ಹೇಳಿದ್ರೆ ಖ್ಯಾತ ನಿರ್ದೇಶಕ ಛಾಯಾಗ್ರಾಹಕ ಗೌತಮ್ ಘೋಷ್ ಅವರು ಖ್ಯಾತ ಇಟಾಲಿಯನ್ ನಿರ್ದೇಶಕ ವಿಕ್ಟೋರಿಯಾ ಡಿ ಸಿಕಾ ಅವರ ಹೆಸರಿನಲ್ಲಿ ನೀಡಲಾಗುವಂತ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿರುವಂತ ಏಕೈಕ ಭಾರತೀಯ ನಿರ್ದೇಶಕ. ಸೊ ಗೌತಮ್ ಘೋಷ್ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಯಾವ ನದಿಯನ್ನು ಜಗತ್ತಿನ ಐದು ಬಣ್ಣಗಳ ನದಿ ಎಂದು ಕರೆಯಲಾಗುತ್ತೆ? ಯಾವ ನದಿಯನ್ನು ಜಗತ್ತಿನ ಐದು ಬಣ್ಣಗಳ ನದಿ ಎಂದು ಕರೆಯಲಾಗುತ್ತೆ? ಸರಿ ಉತ್ತರ ಗೊತ್ತಿದೆಯಲ್ಲ, 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಮುದ್ದಾದ ಹೆಸರಿನ ಜೊತೆ ಬಂದು ತಲುಪಲಿ.

ನಿಮ್ಮ ಆನ್ಸರ್ ಏನಾದರೂ ಸರಿ ಇಲ್ಲ ಅಂತ ನಾನು ಹೇಳಿದ್ರೆ ಅದು ಒಂಥರ ಎದೆ ಚುಚ್ಚೋ ವಿಷಯ ಅಂತ ಅನ್ಸುತ್ತಲ್ವಾ? ಪ್ರಶ್ನೆ ಕೇಳಿ ಆಗಿತ್ತು, ಯಾವ ನದಿಯನ್ನು ಜಗತ್ತಿನ 5 ಬಣ್ಣಗಳ ನದಿ ಅಂತ ಹೇಳಿ ಕರೆಯಲಾಗುತ್ತೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ರಘುನಾರಾಯಣ್ ಬೆಂಗಳೂರಿನಿಂದ, ಹಾಗೆ ಸರಿ ಉತ್ತರ ಕೊಟ್ಟಿರೋದು ಮತ್ತಾರು ಅಂತ ಹೇಳಿ ನೋಡೋದಾದ್ರೆ ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಜೊತೆಗೆ ಸರಿಯಾದ ಉತ್ತರ ನೋಡಿ ಮೇಡಮ್ ನಾವು ಕಳಿಸಿದ್ದೀವಿ ಅಂತ ಸೋಮಶೇಖರ್ ಶಾಮನೂರ್ ದಾವಣಗೆರೆಯಿಂದ ಹೇಳ್ತಾ ಇದ್ದಾರೆ. ಹೌದು, ಸರಿಯಾಗಿದೆ. ಗಜಾನನ ಭಟ್ ಬೊಳಲುಮಕ್ಕಿ ಹೊನ್ನಾವರದಿಂದ, ಹಂಪಿಯಿಂದ ಜಾಫರ್ ಅವರ ಉತ್ತರ ಕೂಡ ಸರಿಯಾಗಿದೆ. ಸಿದ್ದಲಿಂಗ ಮೂರ್ತಿ ಸಿರಿಗೆರೆಯಿಂದ ಸರಿ ಉತ್ತರ ಕಳಿಸಿದ್ದಾರೆ. ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ, ವಾಣಿಶ್ರೀ ಧಾರವಾಡದಿಂದ, ಮಂಡಿಕಲ್ ಕೃಪಾ ಅವರ ಉತ್ತರ ಸರಿಯಾಗಿದೆ. ಹಾಗೆ ಜಿ ಎಸ್ ಚಂದನಾ ಅವರು ಕೂಡ ಸರಿ ಉತ್ತರ ಕಳಿಸಿದ್ದಾರೆ ಚಿತ್ರದುರ್ಗದಿಂದ. ಗೋಪಾಲಕೃಷ್ಣ ಆರ್ ನಿಮ್ಮ ಉತ್ತರ ಕೂಡ ಸರಿ. ಭೂಮಿಕಾ ಬಸವರಾಜ್ ಕೆಂಗೇರಿ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಸರಿ ಉತ್ತರವನ್ನು ಕೊಟ್ಟಿರೋದು ನಾಗದೇವನ ಹಳ್ಳಿಯಿಂದ ಹರ್ಷವರ್ಧನ ಬಿ ಎಸ್, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ನಮ್ಮ ಉತ್ತರ ಕೂಡ ಸರಿ ಇದೆ ಅಲ್ವೇ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನಂಬರ್ ಎಂಡಿಂಗ್ ವಿತ್ 7719. ಹೌದು, ಸರಿಯಾಗಿದೆ ನಿಮ್ಮ ಉತ್ತರ ಕೂಡ. ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ರೆ, ರಮ್ಯಾ ನೆಲಮಂಗಲದಿಂದ, ನಾನಲ್ಲ ನೆಲಮಂಗಲದ ರಮ್ಯಾ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಎಸ್, ಇನ್ನೂ ಬಹಳಷ್ಟು ಜನ ಸರಿ ಉತ್ತರವನ್ನು ಕಳಿಸಿದ್ರು. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು? ಕೊಲಂಬಿಯಾದ ಕ್ಯಾನೋ ಕ್ರಿಸ್ಟಲ್ಸ್ ಅನ್ನುವಂಥ ನದಿ. ಸಾಮಾನ್ಯವಾಗಿ ಈ ನದಿ 2 ಬಣ್ಣದಲ್ಲಿ ಕಾಣುತ್ತೆ, ಆದರೆ ಇದನ್ನು ಜಗತ್ತಿನ 5 ಬಣ್ಣಗಳ ನದಿ ಅಂತಾನೆ ಕರೆಯಲಾಗುತ್ತೆ. 6 ತಿಂಗಳು ಕಪ್ಪು ಬಣ್ಣದಲ್ಲಿರುವಂತೆ ಈ ನದಿ ಕಾಣಿಸಿದ್ರೆ, ಇನ್ನು 6 ತಿಂಗಳು ಕೆಂಪು ಬಣ್ಣದಲ್ಲಿರುವ ಹಾಗೆ ಈ ನದಿ ಕಾಣಿಸುತ್ತೆ. ಕೊಲಂಬಿಯಾದ ಕ್ಯಾನೋ ಕ್ರಿಸ್ಟಲ್ಸ್ ಸರಿಯಾದ ಉತ್ತರ ಆಗಿತ್ತು. ಇದಾಗಿತ್ತು ಇವತ್ತಿನ ಹೊಂಬಿಸಿಲು. ಒಂದಷ್ಟು ಸಣ್ಣ ಮಾಹಿತಿ ಜೊತೆ ಮನರಂಜನೆ ಕೂಡ ನಿಮಗೆ ಲಭ್ಯ ಆಯಿತು ಅಂತ ಭಾವಿಸ್ತಾ, ಅಂದಹಾಗೆ 4 ಗಂಟೆಗೆ ನಾನು ನಿಮ್ಮನ್ನು ಒಂದೊಳ್ಳೆ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ವಿಸ್ಮಯ ಜಗತ್ತಿನಲ್ಲಿ. ಏನ್ ಗೊತ್ತಾ, ಲಾಂಗ್ ವೀಕೆಂಡ್ ಅಲ್ವಾ, ಇವತ್ತೇ ರಜಾ ಬಂದು ಆಹಾ ಇನ್ನೂ 2 ದಿನ ಹೇಗೆಲ್ಲ ಕಳೆಯೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ವರಿನೇ ಮಾಡಬೇಡಿ ಟ್ರಿಪ್ ಕರ್ಕೊಂಡು ಹೋಗೋದಕ್ಕೆ. ನಾನು ರೆಡಿ ಇದ್ದೀನಿ, ನನ್ನ ಜೊತೆ ಬರೋದಕ್ಕೆ ನೀವು ರೆಡಿ ಆಗಿ. ಸದ್ಯಕ್ಕೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जीत और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
5: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: Akashvani FM Rainbow 101.3 MHz Musically yours.
1: Musically yours, magically yours. 101.3 FM Rainbow ಕನ್ನಡ ಕಾಮನಬಿಲನ ಟ್ಯೂನ್ ಮಾಡಿದ್ದೀರಾ. ಎಸ್, ಶುಕ್ರವಾರದ ಸಂಜೆಯ 4:02:33 ಈ ಹೊತ್ತಿನಲ್ಲಿ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಎಸ್, ಈಗಾಗಲೇ ಗೊತ್ತಿದೆ ಶುಕ್ರವಾರ ಸಂಜೆಯ 4 ಈ ಹೊತ್ತು ಅಂದರೆ ನಾವೆಲ್ಲಾದರೂ ಒಂದು ಕಡೆ ಲಾಂಗ್ ಡ್ರೈವ್ ಅಥವಾ ಟ್ರಿಪ್ ಹೋಗಿ ಬರುವಂಥ ಸಮಯ ಅಂತ. ಎಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅನ್ನೋ ಕುತೂಹಲ ನಿಮ್ಮನ್ನು ಕಾಯ್ತಾ ಇದೆಯಾ? ಆ ಕುತೂಹಲ ಹಾಗೆ ಇರಲಿ. ನೀವು ಎಲ್ಲಿಗೆ ಅಂತ ಹೇಳದಿದ್ರೂ ಪರವಾಗಿಲ್ಲ ರಮ್ಯಾ, ನಿಮ್ಮ ಜೊತೆ ಬರೋದಕ್ಕೆ ನಾವು ರೆಡಿ ಅನ್ನೋದಿದ್ರೆ ಈಗಲೇ ನಿಮ್ಮ ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಎಷ್ಟು ಜನ ಅನ್ನೋದು ಲೆಕ್ಕ ಬೇಡವೆ, ಒಂದು ಟ್ರಿಪ್ಗೆ ಹೋಗ್ತಾ ಇದ್ದೀವಿ ಅಂದಮೇಲೆ ಲೆಕ್ಕ ಸಿಕ್ಕದ ಮೇಲೆ ಎಲ್ಲಿಗೆ ಅನ್ನೋದನ್ನು ನಾನು ರಿವೀಲ್ ಮಾಡ್ತೀನಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ, ಇದು FM Rainbow 101.3 ಕನ್ನಡ ಕಾಮನಬಿಲ್ಲು.

ಸಂತೆಯಲ್ಲೇ ನಿಂತಿರೋನು ನೀವಂತೂ ನನ್ನೇ ನೋಡಬೇಕು, ಯಾಕಂದ್ರೆ ನಾನು ಕರ್ಕೊಂಡು ಹೋಗ್ತಿರೋಂಥ ಜಾಗದಲ್ಲಿ ಇನ್ ಕೇಸ್ ಏನಾದರೂ ಸಂತೆ ಇದ್ರೆ ನೀವು ನನ್ನ ಕಣ್ಣಿಂದ ಮರೆಯಾಗಬಾರ್ದಲ್ವೇ. ನಾನು ಎಷ್ಟು ಜನ ಕರ್ಕೊಂಬಂದಿರ್ತೀನಿ, ನಿಮ್ಮೆಲ್ಲರ ಜವಾಬ್ದಾರಿ ನನ್ನ ಮೇಲಿರುತ್ತೆ. ಹಾಗಾಗಿ ನನ್ನ ಕಣ್ಣಿಗೆ ಕಾಣೋ ಹಾಗೆ ನೀವು ನಿಂತ್ಕೊಂಡು ನನ್ನೇ ನೋಡಿದ್ರೆ ಸೂಪರ್ ಅನ್ಸುತ್ತೆ ಅಲ್ವೇ. ಸದ್ಯಕ್ಕೆ ನಾನು ಹೇಳಿದ್ದೆ, ಯಾರೆಲ್ಲ ರೆಡಿ ಇದ್ದೀರಿ ಬೇಗ ಹೇಳಿ, ನನಗೆ ಲೆಕ್ಕ ಬೇಕು ಅಂತ ಹೇಳಿ. ಹೌದು, ಖಂಡಿತವಾಗಿ ಕೂಡ ನಾವೆಲ್ಲರೂ ರೆಡಿಯಾಗಿ ಕಾಯ್ತಾ ಇದ್ದೀವಿ ಅಂತ ಹೇಳಿ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ನಾವಂತೂ ರೆಡಿ ಬರೋದಕ್ಕೆ, ಆದರೆ ಒಂದು ಕಂಡೀಷನ್ ಏನಂದರೆ, ಈ ಸಾರಿ ಟ್ರಿಪ್ಗೆ ತಿನ್ನೋದಕ್ಕೆ ಬೇಕಾಗುವಂಥ ಎಲ್ಲ ಕರಿದ ಪದಾರ್ಥಗಳನ್ನು ನಾನೇ ತಗೊಂಡು ಬರೋದು ಅಂತ ಹೇಳಿ ಗಜಾನನ ಭಟ್ ಬೋಳನ ಮಕ್ಕಿ ಹೊನ್ನಾವರದಿಂದ ಹೇಳ್ತಾ ಇದ್ದಾರೆ. ಈಗ ಸ್ವಲ್ಪ ಗಂಟಲು ಸರಿ ಹೋಗ್ತಾ ಇದೆ. ಸಂದೇಶವನ್ನು ಕಳಿಸಿರೋದು ಮತ್ತಾರು ಅಂತ ನೋಡೋದಾದ್ರೆ ಸುಬ್ರಹ್ಮಣ್ಯ ಜಯಂತ್, ನಾನು ಕೂಡ ರೆಡಿ ಮೇಡಮ್ ಅಂತ ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ. ಏ, ನಾವು ಬರದೇ ಇರ್ತೀವ, ನೀವು ಕರೆದ್ರು ಕರೀದೇ ಹೋದ್ರು ನಾವು ಟ್ರಿಪ್ಗೆ ಬರೋದಕ್ಕೆ ರೆಡಿಯಾಗಿರ್ತೀವಿ ಅಂತ ಶಾಂತ ಚರಬಡಿಗೆರೆ ಕೊಕ್ನೂರ್ ಹರಿಹರ ಇಂದ ಹೇಳ್ತಾ ಇದ್ದಾರೆ. ಸೊ ನಾವು ಕೂಡ ರೆಡಿ ಅಂತ ಡೇವಿಡ್ ಮುನಿರಾವಾದ್ನಿಂದ ಸಂದೇಶವನ್ನು ಕಳಿಸಿದ್ರೆ. ಅರ್ಪಿತಾ ಬೆಂಗಳೂರಿನಿಂದ ಐ ಆಮ್ ರೆಡಿ ರಮ್ಯ ಅಂತ ಹೇಳ್ತಾ ಇದ್ದಾರೆ. ಏ, ನಾವು ಕೂಡ ರೆಡಿ, ನಿಮ್ಮ ಜೊತೆ ಟ್ರಾವೆಲ್ ಮಾಡೋದಂದ್ರೆ ಮಿಸ್ ಮಾಡ್ಕೊಳ್ತೀವ ಅಂತ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಹೇಳ್ತಾ ಇದ್ದಾರೆ. ನೆಲೆಪ್ರಸಾದ್ ಬಸವನಗುಡಿಯಿಂದ, ನಾವು ರೆಡಿ ರೀ ಜರ್ನಿಗೆ ಅಂತ ಹೇಳ್ತಾ ಇದ್ದಾರೆ. ಹಾ ಹಾ, ಸ್ವರ ಕೇಳಿದ್ರೇ ಓಡೋಡಿ ಬರ್ತೀವಿ, ಇನ್ನು ನೀವು ಕರೆದ್ರೆ ಬರೋದಿಲ್ಲ ಅಂತೀವ ಅಂತ ಶ್ವೇತಾ ಹೆಸರಾವ್ ಸುಳಿಯಿಂದ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸಂದೇಶವನ್ನು ಕಳಿಸಿ, ನಮ್ಮನ್ನು ಕರ್ಕೊಂಡು ಹೋಗಿ ಮಿಸ್ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದೀರಾ ಅಂತ ಹೇಳಿ ಪದ್ಮಾವತಿ ಹುಬ್ಬಳ್ಳಿಯಿಂದ ಹೇಳ್ತಾ ಇದ್ದಾರೆ. ಆಹಾ, ಮುಳ್ಳಯ್ಯನಗಿರಿ ಕಡೆ ಏನಾದರೂ ಕರ್ಕೊಂಡು ಹೋಗ್ತಾ ಇದ್ದೀರಾ ಈ ಹೊತ್ತಲ್ಲಿ ಅಂತ ಹೇಳಿ ಜಯಣ್ಣ ಶಶಿವಾಳ ಅರಸೀಕೆರೆಯಿಂದ ಕೇಳ್ತಾ ಇದ್ದಾರೆ. ಸದ್ಯಕ್ಕೆ ನಾನು ಲಾಂಗ್ ಟ್ರಿಪ್ ಅಂದಮೇಲೆ ಕರ್ನಾಟಕದ ಆಚೆನೇ ಕರ್ಕೊಂಡು ಹೋಗೋದು ನಿಮ್ಮನ್ನು, ಎಲ್ಲಿಗೆ ಅನ್ನೋದು ಕೂಡ ನೀವೇ ಗೆಸ್ ಮಾಡಬೇಕು. ನಾನೊಂದು ಕ್ಲೂ ಕೊಡ್ತೀನಿ, ನಮಗೂ ಇಷ್ಟ, ನಾವು ಬರ್ತೀವಿ ಅಂತ ಸುಜಾತ ಕೆ ನಟರಾಜ್ ಹಾಸನ್ನಿಂದ ಹೇಳ್ತಾ ಇದ್ದಾರೆ. ನಾವು ರೆಡಿ ಮೇಡಮ್ ಅಂತ ಹೇಳಿ ಸಂದೇಶವನ್ನು ಕಳಿಸಿರೋದು ಎಸ್ ಅರುಂಧತಿ ಗಂಗಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲಿ ಕರೆದ್ರೆ ಬರ್ತೀವಿ ನೋಡ್ರಿ ಅಂತ ಸುಧಾ ಬುದಿಹಾಳಿನಿಂದ ಹೇಳ್ತಾ ಇದ್ದಾರೆ. ಹಾಗಿದ್ಮೇಲೆ ಎಷ್ಟೊಂದು ಜನ, ಆಹಾ ಓಕೆ, ಎಲ್ಲರನ್ನು ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದು. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋದನ್ನು ಸದ್ಯಕ್ಕೆ ನೀವೀಗ ಗೆಸ್ ಮಾಡಬೇಕು. ಒಂದು ಕ್ಲೂ ನಾನು ಕೊಡ್ತೀನಿ, ಇದು ಭಾರತದ ಅತಿ ದೊಡ್ಡ ಜಿಲ್ಲೆ. ಭಾರತದ ಅತಿ ದೊಡ್ಡ ಜಿಲ್ಲೆಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿಗೆ ಗೆಸ್ ಮಾಡಿ, ಸರಿ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಇಂತಹ ರಮ್ಯಾತ್ಮಕವಾದಂತಹ ಭಾವನೆಗಳನ್ನ ಬರೆಸುವಂತ ಸ್ಥಳಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸಂದೇಶ ಕಳಿಸಿಯೇ, ವಾತಾವರಣ ಹೇಗಿದೆ ಅಂದಮೇಲೆ ನಾನು ರೈನ್ ಕೋಟ್ ಮಿಸ್ ಮಾಡೋ ಹಾಗಿಲ್ಲ, ಒಂದು ನಿಮಿಷ ರೈನ್ ಕೋಟ್ ತಂದು ಬಿಡ್ತೀನಿ ಅಂತ ಹೇಳಿ ಸಂದೇಶವನ್ನ ಕಳಿಸಿರೋದು ಚಂದ್ರು ಅವರು. ನೀನ್ ಮಾಡೋದು, ನಾನು ಮರ್ತ್ಬಿಟ್ಟು ಹೊರಟ್ಬಿಟ್ನಲ್ಲ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಎನ್ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ. ಹೌದು, ನೀವು ಇಂಥದ್ದೇ ಜಾಗ ಕರ್ಕೊಂಡು ಹೋಗ್ತಿದ್ದೀರಾ. ಇಲ್ಲಿ ಹೋದ್ವಿ ಅಂದಮೇಲೆ ನಾವು ಕಲ್ಯಾಣ್ಜಿ ಆನಂದ್ಜಿಯವ್ರನ್ನ ಮಿಸ್ ಮಾಡ್ಕೊಳ್ಳೋ ಅಂತ ಒಂದು ಆಟ ಕೂಡ ಆಡ್ಬೋದಲ್ವೇ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಯಾವ ಸ್ಥಳ ಅಂತ ಸುಧಾ ಬುದಿಹಾಳ್ನಿಂದ ಹೇಳ್ತಾ ಇದ್ದಾರೆ. ಗಣೇಶ ಸಾಗರದಿಂದ ಕಳಿಸಿದ್ದಾರೆ. ಹುಬ್ಬಳ್ಳಿಯ ಲೋಹ್ಯ ನಗರದಿಂದ ಚನ್ನಬಸಪ್ಪ ಗರಮಡಿ. ಶಾಂತಚರಬಡಿಗೆರೆ ಹರಿಹರ ಕೊಕ್ನೂರ್ನಿಂದ ಸುಜಾತ ಕೆ ನಟರಾಜ್ ಲಂಕ ನ್ಯೂ ಟೌನ್ನಿಂದ. ಹಾಗೆ ಸಿದ್ಧಲಿಂಗ ಮೂರ್ತಿ ಸಿರಿಗೆರೆಯಿಂದ. ವಾಣಿಶ್ರೀ ಧಾರವಾಡದಿಂದ. ವೇದಶೆಟ್ಟಿ ಕಳವರ ಕುಂದಾಪುರದಿಂದ. ಹಾಗೆ ಆಹಾಹಾ ಕುಮಾರ ಪಾರ್ಕ್ನಿಂದ ಚಂದ್ರಶೇಖರ ಅವರು. ಆಹಾ, ಕರ್ಕೊಂಡು ಹೋಗ್ತೀರಾ ಅಥವಾ ನಮ್ಮ ಮನೇನಾದ್ರೂ ಫುಲ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಿದ್ದಾರೆ. ಖಂಡಿತ ಕರ್ಕೊಂಡು ಹೋಗ್ತೀನಿ. ಹಾಗೆ ಸಂದೇಶವನ್ನು ಕಳಿಸಿರೋದು ಗಜಾನನ ಭಟ್ ಬೊಳನಮಕ್ಕಿ ಹೊನ್ನಾವರದಿಂದ. ಎಸ್, ನಮಗಂತೂ ಗೊತ್ತಾಯಿತು ಯಾವ ಸ್ಥಳ ಅಂತ. ಡೇವಿಡ್ ಮುನಿರಾಬಾದ್ನಿಂದ ಹೇಳ್ತಾ ಇದ್ದಾರೆ. ಬಿ ಕೆ ಶಿವಕುಮಾರ್ ಸಿಂಗಟಗೆರೆಯಿಂದ ಸಂದೇಶವನ್ನು ಕಳಿಸಿ ಯಾವ ಸ್ಥಳ ಅಂತ ಗೆಸ್ ಮಾಡಿದ್ದಾರೆ. ಜಯಣ್ಣ ಶಿಶುವಾಳ ಅರಸೀಕೆರೆ ತಾಲೂಕಿನಿಂದ. ಹಾಗೆ ಚಂದ್ರಕಾಂತ್ ಹವಲ್ದಾರ್ ರಾಯಚೂರಿನಿಂದ. ಜೊತೆಗೆ ರಮಾಮಣಿ ಅಜ್ಜಾವರ ಸುಳ್ಯ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ತಮಿಳ್ನಾಡು ಇರಬಹುದಾ ಅಂತ ಕೇಳ್ತಾ ಇದ್ರ, ಇನ್ನು ಸ್ವಲ್ಪ ದೂರ ಹೋಗೋಣ, ಹತ್ರ ಆಗ್ಬಿಡ್ತದ. ಗುರುರಾಜ್ ಕುಟುಂಬ ವಿರೂಪಾಕ್ಷಪುರದಿಂದ. ಉತ್ತರ ಪ್ರದೇಶನ ಅಂತ ಕೇಳ್ತಾ ಇದ್ದೀರಾ. ಅಲ್ಲ, ಇನ್ಯಾವುದು, ಬೆಳಗಾವಿನ ಅಂತ ಕೇಳಿದ್ದೀರಿ. ನಾನು ಹೇಳದ್ನಲ್ಲ, ಕರ್ನಾಟಕದಿಂದ ಆಚೆ ಹೋಗ್ತಾ ಇದ್ದೀನಿ ಕರ್ಕೊಂಡು ನಿಮ್ಮನ್ನ ಅಂತ ಹೇಳಿ. ನಂಬರ್ ಎಂಡಿಂಗ್ ವಿತ್ 5198 ನಿಮ್ಮ ಗೆಸ್ ಕರೆಕ್ಟ್ ಆಗಿದೆ. ಹಾಗೆ ನೇತ್ರಾ ಕಿಂಗೇರಿಯಿಂದ ಸರಿಯಾಗಿ ಗೆಸ್ ಮಾಡಿದ್ದೀರಿ. ಜಗದೀಶ್ ಗೋಪನಹಳ್ಳಿ ಚಳ್ಳಕೆರೆಯಿಂದ ಗೆಸ್ ಮಾಡಿದ್ದೀರಿ. ಎಸ್, ನಿಮ್ಮೆಲ್ಲರ ಗೆಸ್ ಕರೆಕ್ಟ್ ಆಗಿದೆ. ಸಹನಾ ವಿಜಯಪುರದಿಂದ. ಹಾಗಾದ್ರೆ ನಿಮ್ಗೊಂದು ನಾನೇ ತಂದ್ಬಿಡ್ತೀನಿ ಬಿಡಿ ಅಂತ ಹೇಳಿ ಇಲ್ಲಿ ಸಂದೇಶ ಬಂದಿದೆ. ಏನು, ರೈನ್ ಕೋಟ್ ತರಲಿ, ಒಳ್ಳೇದಾಗಲಿ. ಸದ್ಯಕ್ಕೆ ನಾನು ನಿಮ್ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿ ಬಹಳಷ್ಟು ಜನ ಗೆಸ್ ಮಾಡಿಬಿಟ್ರು. ಗುಜರಾತ್ನ ಕಚ್ ಪ್ರದೇಶಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆ ಕಚ್ ಪ್ರದೇಶನ ಆಯ್ಕೆ ಮಾಡಿಕೊಂಡೆ, ಏನಿದೆ ಅಲ್ಲಿ ಅಂಥ ಸ್ಪೆಷಾಲಿಟಿ, ಯಾವ ಸ್ಥಳನ ನಾನು ನಿಮಗೆಲ್ಲ ತೋರಿಸ್ತೀನಿ, ಆಹಾಹಾ ಗೊತ್ತಾಗತ್ತೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರಿ. ಜೊತೆಗೆ ಸದ್ಯಕ್ಕೀಗ ನಮ್ಮ ರೈಡ್ ಆರಂಭ ಆಗ್ತಾ ಇದೆ. ಜರ್ನಿ, ಹ್ಯಾಪಿ ಜರ್ನಿ ಅಂತ ಹೇಳ್ತಾ ಪ್ರತಿಯೊಬ್ಬರು ಆಹಾ ಸೂಪರ್ ಹಾಡುಗಳನ್ನು ಕೇಳ್ತಾ ಎಂಜಾಯ್ ಮಾಡ್ತಾ ನಾವು ಜರ್ನಿಯಲ್ಲಿ ಸಾಗೋಣ.

ಮಧುರಾತಿ ಮಧುರ ದಾಹ ಎಲ್ಲಾಗತ್ತೆ ಅಂದ್ರೆ ಮರುಭೂಮಿಗೆ ಹೋದಾಗ ಆಗತ್ತೆ. ಆದ್ರೆ ನಾನ್ ಕರ್ಕೊಂಡು ಹೋಗ್ತಾ ಇರೋದು ಇನ್ನೂ ಶುದ್ಧವಾದಂತ ಮರುಭೂಮಿ. ಎಷ್ಟು ಕಣ್ಣು ಹಾಯಿಸಿದ್ರು ಕೂಡ ಅಷ್ಟು ವಿಸ್ತಾರವಾಗಿ ಕಾಣುವಂತ ಬಿಳಿ ಮರಳಿನ ಮರುಭೂಮಿ. ಅಂದಮೇಲೆ ಎಲ್ಲೋ ಉಪ್ಪಿನ ರಾಶಿಗೆ ನಾವು ಹೋಗಿ ನಿಂತ್ವ ಅನ್ನುವಂತ ಫೀಲ್ ನಿಮ್ಗೆ ಸಿಗತ್ತೆ ಈ ಸ್ಥಳಕ್ಕೆ ಹೋದಾಗ. ರೌನ್ ಆಫ್ ಕಚ್ ಪ್ರದೇಶಕ್ಕೆ ಸದ್ಯಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಿಳಿ ಉಪ್ಪು ಮರುಭೂಮಿಯ ವಿಸ್ತಾರದೊಂದಿಗೆ ಸಾಕ್ಷಿಯಾಗೋದಕ್ಕೆ ಒಂದು ಅದ್ಭುತ ಅನುಭವವನ್ನು ನೀವು ಪಡೆಯೋದಕ್ಕೆ ಸದ್ಯಕ್ಕೆ ರೆಡಿಯಾಗಿ ಕಾಯ್ತಾ ಇದ್ದೀರಾ. ಜರ್ನಿ ಸ್ಟಾರ್ಟ್ ಆಗಿದೆ. ಆಹಾ, ಸ್ವಲ್ಪ ತಡ ಆದ್ರೂ ಬೇಸರ ಮಾಡ್ಕೋಬೇಡಿ, ನಾನು ನಿಮ್ಮನ್ನು ತುಂಬ ಸೇಫ್ ಆಗಿ ಕರ್ಕೊಂಡು ಹೋಗ್ತೀನಿ. ಹೌದಲ್ವೇ? ಸದೀಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ ಶಿವಾನಂದಪ್ಪ ಚಂದ್ರಮ್ಮ ಅವರು. ಎಸ್, ಬೇಗ ಕರ್ಕೊಂಡು ಹೋಗಿ ರಮ್ಯ, ನಮಗಂತೂ ಕುತೂಹಲ ಇದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ನಿಮ್ಮ ಜೊತೆ ಬರ್ತೀನಿ. ಹೇಗೆ ಗೊತ್ತಾ? ಎಸ್ಕಾರ್ಟ್ ಆಗಿ ಇರ್ತೀನಿ ನಿಮಗೆ ಅಂತ ಹೇಳಿ ಸೋಮಶೇಖರ್ ಅವರು ದಾವಣಗೆರೆಯಿಂದ ಹೇಳ್ತಾ ಇದ್ದಾರೆ. ದಾವಣಗೆರೆ ಅಲ್ವೇ, ಬೇಗ ಬಂದು ತಲುಪಿ ಈ ಸ್ಥಳಕ್ಕೆ. ಶಾಂತಚರ ಬಡಿಯರ ಹರಿಯರ ಕೊಕ್ನೂರಿನಿಂದ ಹೇಗಿದೆ ಆ ಸ್ಥಳ ಅನ್ನೋದಕ್ಕೆ ಒಂದೊಳ್ಳೆ ವಿವರಣೆ ಸಮೇತ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 9105 ನಿಮ್ಮ ಸಂದೇಶ ನಮ್ಮನ್ನು ತಲುಪಿದೆ. ಆಹಾಹಾ, ಅನಂತಮೂರ್ತಿ ಶೃಂಗೇರಿಯಿಂದ ಸ್ವಲ್ಪ ಲೇಟಾಗಿ ಟ್ಯೂನ್ ಮಾಡ್ಕೊಂಡಿದ್ದೀನಿ, ಯಾವ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ನಾನು ವಿಸ್ಮಯ ಜಗತ್ತಿನಲ್ಲಿ ನಿಮ್ಮನ್ನು ಕಚ್ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈಗೆಲ್ಲ ಹೇಳಿದ ಹಾಗೆ ಎಲ್ಲೆಲ್ಲೂ ಬಿಳಿ ಉಪ್ಪು ಮರುಭೂಮಿಯ ವಿಸ್ತಾರತೆ, ನೋಡುವಷ್ಟು ಅಗಲ ಕೂಡ ಆ ಬಿಳಿ ಬಣ್ಣದ ಸ್ಥಳದಲ್ಲಿ ನಿಂತು ಭೂಮಿಯ ಸೌಂದರ್ಯವನ್ನು ಸವಿಯೋದಿದೆಯಲ್ಲ, ಅದ್ಭುತ ಅನುಭವ, ಎಲ್ಲೂ ಬೇರೆ ಮಾತೇ ಇಲ್ಲ. ಸದ್ಯಕ್ಕೆ ನಾವು ಹೋಗ್ತಾ ಇರೋದು ಮಳೆಗಾಲ, ಆದರೆ ಚಳಿಗಾಲದಲ್ಲಿ ಹೋಗಿದರೆ ಇನ್ನೂ ಸೂಪರ್ ಆಗಿರ್ತಿತ್ತು. ಯಾಕೆ ಅಂದರೆ ಚಳಿಗಾಲದಲ್ಲಿ ರಾನ್ ಉತ್ಸವ ನಡೆಯುತ್ತೆ. ಎಲ್ಲೆಡೆ ಡಿಸೆಂಬರ್ನಿಂದ ಫೆಬ್ರವರಿಯ ತನಕ ನಡೆಯುವಂಥ ಈ ಒಂದು ಸ್ಥಳದ ಉತ್ಸವದಲ್ಲಿ ಜನ ಜಂಗುಳಿಯಿಂದ ಆ ಸ್ಥಳ ಕೂತ್ಕೊಂಡಿರುತ್ತೆ. ಇದರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ, ಬಿಸಿ ಗಾಳಿಯ ಬಲೂನಿನಂತಹ ಸಾಹಸ ಚಟುವಟಿಕೆ ಕೂಡ ನಡೆಯುತ್ತೆ, ಬೃಹತ್ ಶಿಬಿರದ ಅಲ್ಲಿ ಹಾಕಿರ್ತಾರೆ. ಸೊ ಹೇಗಿದೆ ಇಡೀ ಸ್ಥಳ ಅಂತ ಹೇಳಿದ್ರೆ, ಕಡಿಮೆ ಜನಸಂಖ್ಯಾ ಸಾಂದ್ರತೆಯನ್ನು ಹೊಂದಿದ್ರೂ ಕೂಡ ಭಾರತದ ಅತಿ ದೊಡ್ಡ ಜಿಲ್ಲೆಯಾಗಿರುವಂಥ ಕಚ್ ಪ್ರದೇಶ ಅತಿ ವಾಸ್ತವಿಕವಾಗಿ ಇರುವಂಥ ಪ್ರದೇಶ. ಎಲ್ಲೂ ಮನುಷ್ಯನ ಅತಿಯಾದ ಕೈಚಳಕ ಕೈವಾಡ ಕಾಣದಂಥ ಕಚ್ ಪ್ರದೇಶದ ಕಡೆ ನಮ್ಮ ಪಯಣ ಶುರುವಾಗಿದೆ.

ಕಚ್ ಪ್ರದೇಶದಲ್ಲಿ ನಿಂತು ನೀವು ಕೂಡ ಹೀಗೆ ಹಾಡಬಹುದು, ಹೊಸ ಸಂವತ್ಸರ ಹೊಸ ಮನ್ವಂತರ ಶುರುವಾಗಿದೆ ಈಗ ಅಂತ ಹೇಳಿ ಖುಷಿಯಿಂದ ಕುಣಿದಾಡಬಹುದು ಅಲ್ವೇ. ಸದ್ಯಕ್ಕೆ ಸಂದೇಶವನ್ನ ಕಳಿಸಿ ಹೇಳ್ತಾ ಇದಾರೆ, ನೋಡ್ರಿ ನಮ್ಮ ಹತ್ರ ಕಾಸಿಲ್ಲ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಬರ್ತೀವಿ ಅಂತ ಹೇಳಿ ಸಂತೋಷ್ ಬೆಸಗ್ರಹಳ್ಳಿಯಿಂದ ಹೇಳ್ತಾ ಇದಾರೆ. ಏನ್ರಿ ನನ್ನ ಜೊತೆ ನೀವು ಎಲ್ಲರೂ ಮಿಕ್ಕದವರು ಶೇರ್ ಮಾಡ್ಕೊಳ್ತೀರಾ ಅಲ್ವಾ, ಕರ್ಕೊಂಡು ಹೋಗೋಣ ಸಂತೋಷನ. ಓಕೆನಾ. ಡಿ ಎಸ್ ಚಂದನ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ, ನಾನು ಗುಜರಾತ್ನ ಕಚ್ನ ಉಪ್ಪು ಮರುಭೂಮಿಯ ಪಯಣದಲ್ಲಿ ಸದ್ಯಕ್ಕೆ ನಿಮ್ಮ ಜೊತೆಯಾಗಿ ಇದ್ದೀನಿ ಅಂತ ಹೇಳಿ. ಹುಷಾರು, ಕೈ ತಪ್ಪು ಹೋಗ್ಬೇಡಿ. ಸಿದ್ದಲಿಂಗಮೂರ್ತಿ ಅವರು ಸಿರಿಗೆರೆಯಿಂದ ಒಳ್ಳೊಳ್ಳೆ ತಿಂಡಿಗಳನ್ನ ತಿನ್ಸರಿ ಮೇಡಮ್ ಅಂತ ಕೇಳ್ತಾ ಇದಾರೆ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಒಳ್ಳೆಯ ಹಾಡುಗಳ ಪ್ರಸಾರಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದಾರೆ. ಸದ್ಯಕ್ಕೆ ನಂಗಂತೂ ಜರ್ನಿ ಮಾಡಿ ಸುಸ್ತಾಯಿತು, ಗುಜರಾತ್ನ ಕಚ್ ಪ್ರದೇಶಕ್ಕೆ ನಾವು ಬಂದು ಇಳಿದಿದ್ದು ಆಯಿತು. ಎಲ್ಲಿ ಹೋಗೋಣ ಫಸ್ಟ್ ಗುಜರಾತ್ನ ಕಚ್ನಲ್ಲಿ ಅಂತ ಹೇಳಿದ್ರೆ, ನಾವು ಸದ್ಯಕ್ಕೆ ಕಚ್ ಮ್ಯೂಸಿಯಂಗೆ ಹೋಗ್ಬಿಡೋಣ. ಯಾಕೆ ಗೊತ್ತಾ, ಅಳಿವಿನಂಚಿನಲ್ಲಿ ಇರುವಂಥ ಎಷ್ಟೋ ವಸ್ತುಗಳನ್ನು ನೀವಿಲ್ಲಿ ಕಾಣಬಹುದು. ಹಾಗಾಗಿ ಶಬ್ದ ಮಾಡದೆ ಮ್ಯೂಸಿಯಂ ಒಳಗಡೆ ಇರುವಂಥ ಅಳಿವಿನಂಚಿನಲ್ಲಿರುವಂಥ ಈ ಪ್ರತಿಯೊಂದು ವಸ್ತುಗಳನ್ನು ನೋಡೋಣ. ಓಕೆ, ಅಲ್ಲಿ ನೋಡಿ ಕಚ್ಚಿ ಸ್ಕ್ರಿಪ್ಟ್ ಇದೆ, ಪ್ರಾಚೀನ ನಾಣ್ಯಗಳ ಸಂಗ್ರಹ ಕಾಣ್ತಾ ಇದೆ ಅಲ್ವಾ ನಿಮಗೆ, ಆ ನಾಣ್ಯಗಳನ್ನು ಗಮನಿಸಿ. ಇನ್ನು ಈ ಕಡೆ ಬಂದರೆ ಆಹಾ, ಬುಡಕಟ್ಟು ಕಲಾಕೃತಿಗಳು. ವಸ್ತು ಸಂಗ್ರಹಾಲಯದ ಅತಿ ದೊಡ್ಡ ಭಾಗವಾಗಿ ಈ ಕಲಾಕೃತಿಗಳು ನಮಗೆ ಕಾಣಿಸ್ತಾ ಇದೆ. ಕಸೂತಿ ಇದೆ, ವರ್ಣಚಿತ್ರ ಇದೆ, ಶಸ್ತ್ರಾಸ್ತ್ರಗಳಿದೆ. ರೀ ಮುಟ್ಕಿಟ್ಬಿಟ್ಟಿರಾ, ನನ್ನ ಮೇಲೆ ಏನಾದರೂ ಕೋಪ ಇದ್ರೆ ತಗೊಂಡ್ಬಿಟ್ಟಿರಾ. ಸಂಗೀತ ಉಪಕರಣಗಳಿದೆ, ಶಿಲ್ಪಕಲೆಯನ್ನು ಕಾಣಬಹುದು. ಅಬ್ಬ, ಎಂಥ ಅಮೂಲ್ಯವಾದ ಲೋಹದ ಕೆಲಸಗಳ ವಸ್ತುಗಳು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ. ಆಹಾ, ಇಷ್ಟನ್ನೂ ಕಣ್ತುಂಬಿಕೊಂಡ್ರ, ಎಂಥ ಅದ್ಭುತ ಅನುಭವ ಕೊಡ್ತಲ್ವೇ ಈ ಕಚ್ ಮ್ಯೂಸಿಯಂ. ಈ ಅನುಭವವನ್ನು ಹಾಗೆ ತಾಜವಾಗಿ ಇಟ್ಕೊಳ್ಳಿ, ತಾಜವಾಗಿ ಇರುವಂಥ ಈ ಅನುಭವವನ್ನು ಸವಿತಾ ನಾವೀಗ ನಮ್ಮ ಪಯಣವನ್ನು ಹಾಗೆ ಮುಂದುವರಿಸೋಣ.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ಟ್ರಾವೆಲ್ ಮಾಡಿ ತುಂಬಾ ಸುಸ್ತಾಯ್ತಾ? ಇಲ್ಲ ಅನ್ಕೊಳ್ತೀನಿ. ಸಿಕ್ಕಾಬಟ್ಟೆ ಸುಸ್ತಾದಾಗ ಸ್ವಲ್ಪ ನೀರಿನಲ್ಲಿ ಫ್ರೆಶ್ ಅಪ್ ಆದ್ರೆ ಅಥವಾ ನೀರಿನಲ್ಲಿ ಆಟವಾಡಿದ್ರೆ ಹಾ, ದೇಹಕ್ಕೂ ಹಿತ, ಮನಸ್ಸಿಗೂ ಹಿತ ಅಂತ ಅನ್ಸುತ್ತಂತೆ. ಹಾಗಾಗಿ ಸದ್ಯಕ್ಕೆ ನಾವೀಗ ಕಚ್ನಲ್ಲಿ ಬೀಚ್ ಕಡೆ ಪ್ರಯಾಣವನ್ನ ಬೆಳೆಸೋಣ. ಯಾವ ಬೀಚ್ಗೆ ಹೋಗ್ತಾ ಇದೀವಪ್ಪ ಕಚ್ನಲ್ಲಿ ನಾವು ಅಂತ ಹೇಳಿದ್ರೆ, ಮಾಂಡ್ವಿ ಬೀಚ್ಗೆ ಹೋಗ್ತಾ ಇದೀವಿ. ವಾಯುವ್ಯ ತೀರದಲ್ಲಿರುವಂತ ಅತ್ಯಂತ ಪ್ರಶಾಲ ಕಡಲ ತೀರಗಳಲ್ಲಿ ಇದು ಒಂದಾಗಿದೆ. ನೋಡಿ, ಬೀಚ್ನ ತೋರಿಸ್ತಾ ಇದ್ದೀನಿ, ಆದರೆ ನೀವು ಬೀಚ್ಗೆ ಇಳಿಯೋದಕ್ಕೆ

ಕ್ಕಿಂತ ಮುಂಚೆನೆ ನಾನು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನೀರಲ್ಲಿದ್ದೀರಾ ಹುಷಾರಾಗಿರಿ. ಸೊ ನೀರಿನ ಜೊತೆ ಯಾವುದೇ ರೀತಿಯ ಆಟ ತುಂಬ ಹುಷಾರಾಗಿ ಆಡಬೇಕು, ಓಕೆನಾ? ಸೊ ಇಲ್ಲಿಗೆ ನಾವು ಬಂದ್ವಿ ಅಂತ ಹೇಳಿದ್ಮೇಲೆ ಆಹಾ, ಎಲ್ಲೆಲ್ಲೂ ನೋಡಿದ್ರು ನಮ್ಮ ಸ್ನೇಹಿತರೆ ಕಾಣ್ತಾ ಇದ್ದಾರೆ, ಜೊತೆಗೆ ಒಂದು ಲೆಕ್ಕದಲ್ಲಿ ಕಣ್ಣು ಹಾಯಿಸಿದಷ್ಟು ದೂರ ಕೂಡ ನೀರು. ಈ ಕಡೆ ನಮ್ಮನ್ನು ಸ್ವಾಗತ ಮಾಡೋದಕ್ಕೆ ಇರುವ ಹಾಗೆ ಇರುವಂಥ ಈ ಮರಳಿನ ಕಾರ್ಪೆಟ್, ರೆಡ್ ಕಾರ್ಪೆಟ್ ಅಂತಾರಲ್ಲ ಹಾಗೆ ಮರಳಿನ ಕಾರ್ಪೆಟ್, ಎಷ್ಟು ಚಂದ ಅಲ್ವೇ? ಅರೇಬಿಯನ್ ಸಮುದ್ರದ ಆ ಉಪ್ಪು ನೀರನ್ನು ನೋಡೋದಕ್ಕೆ, ಅದರಲ್ಲಿ ಆಡೋದಕ್ಕೆ ಈ ರೆಡ್ ಕಾರ್ಪೆಟ್ ನಮ್ಮನ್ನು ದಾರಿ ಮಾಡಿ ಕರೀತಾ ಇದೆ. ಆಹಾ, ಎಂಥ ಚಂದ! ಇದ್ರ ಜೊತೆಗೆ ವಿಂಡ್ ಮಿಲ್ಗಳು ಅಲ್ಲಲ್ಲೇ ಸುತ್ತಾ ಇದೆ, ಅದನ್ನ ಕೂಡ ನೋಡಿ ಒಂದು ಸ್ವಲ್ಪ. ಆ ಒಂದು ಪವನ ಶಕ್ತಿಯನ್ನು ಕಣ್ ತುಂಬಿಕೊಳ್ಳೋದಕ್ಕೂ ಕೂಡ ನಾವು ಪುಣ್ಯ ಮಾಡಿರಬೇಕು. ಬೆಂಗಳೂರಿನಲ್ಲಿ ಸಿಗತ್ತಾ? ಓಹೋ, ನಮ್ಮ ಉತ್ತರ ಕರ್ನಾಟಕದ ಕಡೆ ಐತ್ರಿ ಅಂತ ನೀವು ಹೇಳೋದಿದ್ರೆ ಹೌದ್ರಿ, ಸದ್ಯಕ್ಕೆ ಉತ್ತರ ಭಾರತದಲ್ಲಿರುವಂಥ ವಿಂಡ್ ಮಿಲ್ನ ನೋಡೋಣ ಕಣ್ರಿ. ಈ ಎಲ್ಲ ಕಣ್ಣು ತುಂಬಿಕೊಂಡ ಮೇಲೆ ನೀರಿಗಿಳಿದ ಮೇಲೆ ಸಾಹಸ ಕ್ರೀಡೆಗಳನ್ನು ಆಡಲಿಲ್ಲ ಅಂದರೆ ಹೆಂಗೆ ರಮ್ಯ ಅಂತ ನೀವು ಕೇಳಿದ್ರೆ, ಓಕೆ, ಪರ್ಮಿಷನ್ ಕೊಡ್ತೀನಿ. ಯಾಕಂದರೆ ಮಾಂಡ್ವಿ ಬೀಚ್ನಲ್ಲಿ ನಮಗೆ ಜಲಕ್ರೀಡಾ ಸೌಲಭ್ಯಗಳು ಕೂಡ ಇದೆ, ಹಾಗಾಗಿ ಇಲ್ಲಿ ನಾವು ಕ್ಯಾಂಪ್ ಹಾಕೋಬಹುದು, ಜಲಕ್ರೀಡೆ ಆಡಬಹುದು. ಹಾಗಾಗಿ ಈ ಸಾಹಸ ಕ್ರೀಡೆಗಳಲ್ಲಿ ನೀವು ಕೂಡ ಭಾಗಿ ಆಗಿ, ಓಕೆನಾ? ಸದ್ಯಕ್ಕೆ ನೀರಲ್ಲಿ ಆಟಾಡಿ, ಒಂದು ಹಾಡಿನ ಕಾಲಾವಧಿ ನಿಮಗೆ ಕೊಡ್ತೀನಿ ಆಟಾಡೋದಕ್ಕೆ. ಅದಕ್ಕಿಂತ ಮುಂಚೆ ಇಲ್ಲೊಂದಷ್ಟು ಸಂದೇಶ ಬಂದಿದೆ. ಚಂದ್ರಮುಖಿ ಐ ಟಿ ಐ ಲೇಔಟ್ ಮಲತಹಳ್ಳಿಯಿಂದ ಹೇಳ್ತಾ ಇದ್ರೆ, ಚಕ್ಲಿ, ಕೋಡ್ಬಳೆ, ಚಿರೋಟಿ, ಒಗ್ಗರಣೆ ಪುಡಿ ಇದೆಲ್ಲ ಕಾಯ್ತಾ ಇದೆ ರಮ್ಯಾ, ಬರೀ ಆಟಾಡ್ತಾ ಇದ್ರೆ ಹೇಗೆ? ಇದನ್ನ ಕೂಡ ಸವಿ ಬನ್ನಿ ಅಂತ. ನೀವೆಲ್ಲ ಆಟಾಡಿ ಆಯ್ತಾ, ನಾನು ಈಗ ತಿಂಡಿ ಕಡೆ ಹೋಗ್ತೀನಿ. ಸದೇಶವನ್ನ ಕಳಿಸಿ, ಮಾತಾಡಿ ಸುಸ್ತಾಗಿದ್ದೀರಾ, ಅದಕ್ಕೆ ಒಂದು ಕಲ್ಲಂಗಡಿ ಜ್ಯೂಸ್ನ ತಗೊಂಬಂದು ಕೊಡ್ಲೆ ಅಂತ ಹೇಳ್ತಾ ಇದಾರೆ. ಕಚ್ನಲ್ಲಿ ಕಲ್ಲಂಗಡಿ ನಿಮ್ಮ ಕಣ್ಣಿಗೆ ಎಲ್ರಿಗೆ ಕಾಣಿಸ್ತು ಚಂದ್ರು ಅವರೇ? ನನ್ನ ಕಣ್ಣಿಗಂತೂ ಕಾಣಿಸ್ತಾ ಇಲ್ಲ. ಕಣ್ಣಿಗೆ ಕಟ್ಟೋ ಹಾಗೆ ಗುಜರಾತ್ನಲ್ಲಿ ನೀವು ಹೇಳ್ತಾ ಇರೋದು ನಾವಲ್ಲೇ ಇದ್ದೀವಿ ಅನ್ನೋ ಹಾಗೆ ಅನ್ನಿಸ್ತಾ ಇದೆ. ಅಮೋಘ, ಅದ್ಭುತ, ಸುಂದರವಾಗಿದೆ, ಅಷ್ಟೇ ಸುಭದ್ರವಾಗಿ ಕೂಡ ಇದೆ ಈ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಯಾರು? ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ. ಹಾಗೆ ಗುಜರಾತ್ನ ಪ್ರದೇಶದ ಕಡೆ ಹೋಗಿದ್ದೀವಿ, ಸದ್ಯಕ್ಕೆ ವಾಪಸ್ ಹೋಗೋದು ಯಾವಾಗ ಅಂತ ಹೇಳಿ ಶಕುಂತಲಾ ಶಂಕರ್ ಮಂಡ್ಯದಿಂದ ಕೇಳ್ತಾ ಇದ್ದಾರೆ. ಈಗಷ್ಟೇ ಹೊರಟಿದ್ದೀವಿ, ಬಂದಿದ್ದೀವಿ, ತಲುಪಿದ್ದೀವಿ, ಎರಡೇ ಪ್ಲೇಸ್ ನೋಡಿದ್ದೀವಿ, ಇನ್ನೊಂದೆರಡು ಪ್ಲೇಸ್ ತೋರಿಸಿ, ಇಮಿಡಿಯೇಟಾಗಿ ನಿಮ್ಮನ್ನು 5 ಗಂಟೆಗೆ ಬೆಂಗಳೂರಿಗೆ ವಾಪಸ್ ಬಿಟ್ಬಿಡ್ತೀನಿ, ಓಕೆನಾ? ಸೊ ಸೇಫಾಗಿ ಕರ್ಕೊಂಡು ಬಂದಿದ್ದೀನಿ, ಸೇಫಾಗಿ ವಾಪಸ್ ಕರ್ಕೊಂಡೋಗಿ ಬಿಡ್ತೀನಿ, ಅನುಮಾನವೇ ಬೇಡ.

ಮೇಡಮ್, ಅಲ್ನೋಡಿ ಭೂಮಿ, ಹಾಗೆ ಈ ಒಂದು ಸಮುದ್ರ, ಎಲ್ಲ ಕೂಡ ಕೂಡ್ಕೊಂಡ ಹಾಗೆ ಕಾಣಿಸ್ತಾ ಇದೆ ತುತ್ತ ತುದಿಯನ್ನ ನೋಡಿದ್ರೆ ಅಂತ ಹೇಳ್ತಿದ್ದಾರೆ. ಹೌದಲ್ವೇ, ಅದಕ್ಕೆ ಹೇಳೋದು ಅದನ್ನ ದಿಗಂತದ ಆಚೆಗೆ ಅಂತ ಹೇಳ್ತಾರಲ್ಲ. ಎರಡೂ ಸರಿರೋ ಹಾಗೆ ಭ್ರಮಿಸುವಂತದ್ದು ಅದ್ಭುತವಾಗಿದೆ ಅಲ್ವಾ ಈ ದೃಶ್ಯವಂತೂ. ಹಾಗೆ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ನಿರೂಪಣೆ ಕಚ್ ಸುತ್ತಿ ನೋಡಿ ಬಂದಂಗಾಯ್ತು ನಿಜವಾಗಿಯೂ ಅಂತ ಹೇಳಿ ಶ್ವೇತಾ ಹೆಸರಾ ಸುಳ್ಯಿಂದ ಹೇಳ್ತಾ ಇದ್ದಾರೆ. ಅಯ್ಯಯ್ಯೋ ಪ್ಲೀಸ್ ವಾಪಸ್ ಬರದ್ ಬೇಡ ಶಕುಂತಲಾ ಶಂಕರ್ ಅವರೇ, ರಾತ್ರಿ ಅಲ್ಲೇ ತಂಗೋಣ, ಗುಜರಾತ್ ಹೆಡ್ ಕ್ವಾರ್ಟರ್ಸ್ ಅಮ್ಮ ಅಲ್ವೇ, ಹಾಗಾಗಿ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ಶಾಂತಚಾರ ಹುಡುಗಿರ ಕುಕ್ನೂರಿನಿಂದ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದೀರಿ, ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳಿ ಕಚ್ನ ನೋಡುವಂತ ಆಸೆ ಮತ್ತಷ್ಟು ದುಪ್ಪಟ್ಟಾಗ್ತಾ ಇದೆ ನಮಗಂತೂ ಅಂತ ಹೇಳಿ ಹೋಗ್ಲಿಕ್ಕೆ ಧನ್ಯವಾದಗಳು. ಹಾಗೆ ಸಂದೇಶವನ್ನ ಕಳಿಸಿದರೆ, ಅಯ್ಯೋ ಮೇಡಮ್, ಈಗಷ್ಟೇ ಹೋಗಿದ್ದೀವಿ ನಮ್ಮ ರೈನ್ಬೋ ಸ್ನೇಹಿತರ ಜೊತೆಯಲ್ಲಿ, ಇಷ್ಟು ಬೇಗ ಗುಜರಾತ್ ಟ್ರಿಪ್ ಮಾಡ್ಕೊಂಡು ವಾಪಸ್ ಬರೋದು ಅಂದ್ರೆ ಹೆಂಗೆ, ಇನ್ನೂ ಒಂದು ರೌಂಡ್ ಹೊಡಿಬೇಕು, ಹೆಂಗಿರ್ಬೇಕಂದ್ರೆ ಸಿಕ್ಕಾಪಟ್ಟೆ ಮಜಾವರಿಸ್ಬೇಕು, ಆ ರೀತಿ ಸುತ್ತಾಡಿಸಿ ನಮ್ಮನ್ನ ವಾಪಸ್ ಬಿಡಿ, ಅದೆಲ್ಲ ನಮಗ್ ಗೊತ್ತಿಲ್ಲ ಅಂತ ಹೇಳ್ತಾ ಇದಾರೆ. ಖಂಡಿತ ನಾನಂತೂ ಇಷ್ಟು ಬೇಗ ವಾಪಸ್ ಬಿಡೋದಿಲ್ಲ, ಇನ್ನು ಕನಿಷ್ಠ ಅಂದ್ರೂ 15 ನಿಮಿಷ ನಿಮ್ಮನ್ನ ಸುತ್ತಾಡಿಸ್ತೀನಿ, ಹಾಗಾಗಿ ಬೇಗ ವಾಪಸ್ ಕಳಿಸೋದಿಲ್ಲ. ಸದ್ಯಕ್ಕೆ ನೀವು ಮ್ಯೂಸಿಯಂ ನೋಡಿದ್ರಿ, ಬೀಚ್ ನೋಡಿದ್ರೆ, ಕಾಡು ನೋಡಿದ್ರೆ ಹೇಗೆ, ನಾವೀಗ ಈ ಒಂದು ಕಚ್ನಿಂದ ಸ್ವಲ್ಪ ದೂರ ಸಾಗಿದ್ವಿ ಅಂತ ಹೇಳಿದ್ರೆ ಅಲ್ಲೊಂದು ಅಭಯಾರಣ್ಯ ನಮಗೆ ಇದೆ. ಸೊ ಆ ಕಚ್ ಅಭಯಾರಣ್ಯವನ್ನು ಕೂಡ ನಾವು ಕಣ್ತುಂಬಿಕೊಳ್ಳೋದಕ್ಕೆ ಸದ್ಯಕ್ಕೆ ಹೋಗೇ ಬಿಡೋಣ. ಯಾಕೆ ಅಂತ ಹೇಳಿದ್ರೆ, ಸಿಕ್ಕಾಪಟ್ಟೆ ದೊಡ್ಡದು ರೀ ಈ ಅಭಯಾರಣ್ಯ. 7,505 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಈ ಒಂದು ವನ್ಯಜೀವಿಯ ಅಭಯಾರಣ್ಯವನ್ನು ನಾವು ಕಾಣಬಹುದು. ಇದು ಸಿಕ್ಕಾಪಟ್ಟೆ ಫೇಮಸ್ ಯಾವುದಕ್ಕೆ ಅಂತ ಹೇಳಿದ್ರೆ, ವಿವಿಧ ಜಾತಿಯ ಫ್ಲೆಮಿಂಗೋ ಪಕ್ಷಿಗಳನ್ನು ನೀವಿಲ್ಲಿ ನೋಡಬಹುದು. ಈ ಫ್ಲೆಮಿಂಗೋ ಪಕ್ಷಿಗಳನ್ನು ನೋಡಿದ್ರೆ ಆಹಾ, ಕಣ್ಣಿಗೆ ಹಬ್ಬ. ಅಷ್ಟೇ ಅಲ್ಲ, ಇಂಡಿಯನ್ ಮುಳ್ಳಹಂದಿ ಇದೆ, ಹಾಗೆ ಸ್ಟೈನಿ ಟೈಲ್ಡ್ ಹಲ್ಲಿ ಇದೆ, ಸ್ವಲ್ಪ ನಾನು ಅದರಿಂದ ದೂರ, ಕಪ್ಪು ಕತ್ತಿನ ಕೊಕ್ಕರೆ ಇದೆ, ಕಾಡು ಕತ್ತೆ ಇದೆ, ಏನಿಲ್ಲ ರೀ, ಎಲ್ಲ ವೆರೈಟೀಸ್ನ ನೀವು ಈ ಅಭಯಾರಣ್ಯದಲ್ಲಿ ನೋಡಬಹುದು. ಸದ್ಯಕ್ಕೆ ಇಷ್ಟೆಲ್ಲವನ್ನ ಕಣ್ತುಂಬಿಕೊಂಡು ಆಹಾ ಅದ್ಭುತವಾಗಿದೆ ಅಂತ ಹೇಳುವಾಗ ನನಗೊಂದು ಕವಿತೆ ಬರೆದ್ರೆ ಹೇಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಕವಿತೆ ಅನ್ನೋದು ಮನದೊಳಗೆ ಅವಿತಂತದ್ದು ಅಲ್ವೇ.

ಈ ಉನ್ಮಾದ, ಏಕಾಂತ, ಈ ಎಲ್ಲ ಭಾವನೆಗಳನ್ನು ಸವಿಬೇಕು ಅಂತ ಹೇಳಿದ್ರೆ ಯಾರೂ ಇಲ್ಲದ ನಿಶ್ಶಬ್ದವಾದಂಥ ಒಂದು ದೊಡ್ಡ ಬಂಗಲೆಗೆ ಹೋಗಬೇಕಂತೆ. ಹೇಗಿರ್ಬೇಕು ಆ ಬಂಗಲೆ ಅಂತ ಹೇಳಿದ್ರೆ ಈ ಐನಾ ಮಹಲ್ ಅರಮನೆ ಥರ ಇರಬೇಕು. ಹೌದೌದು, ಕರೆಕ್ಟ್. ಕಚ್ನಲ್ಲಿರುವಂಥ ಈ ಐನಾ ಮಹಲ್ ಅರಮನೆ ಕಡೆ ನಮ್ಮ ಪಯಣ ಸಾಗ್ತಾ ಇದೆ. ಅಲ್ಲಿ ನೋಡಿ ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆ. ಸದ್ಯಕ್ಕೆ ತುಂಬ ಹಾಳಾಗಿದೆ ಅಲ್ವೇ, ಬೇಸರ ಮಾಡ್ಕೋಬೇಡಿ. ಆದರೂ ನಮ್ಮ ಇತಿಹಾಸವನ್ನು ಹೇಳೋ ಅಂಥ ಅರಮನೆ ಇದು. ಹಾಲ್ ಆಫ್ ಮಿರರ್ಸ್ ಅಂತ ಹೇಳಿ ಇದನ್ನ ಕರೀತಾರೆ. ಕಾಣಿಸ್ತಾ ಇದೆ ಅಲ್ವೇ, 18ನೇ ಶತಮಾನದ ಮಧ್ಯಭಾಗದಲ್ಲಿ ಈ ಲಖಪತ್ ಜಿಯ ಅಬ್ಬರದ ಆಳ್ವಿಕೆಯಲ್ಲಿ ಈ ಒಂದು ಅರಮನೆಯನ್ನು ನಿರ್ಮಿಸಿರುವಂಥದ್ದು. ನೋಡಿ ಹೇಗಿದೆ ವಾಸ್ತುಶಿಲ್ಪ, ಯಾರಿ ಕಟ್ಟಲಿಕ್ಕೆ ಸಾಧ್ಯ ಇವತ್ತಿನ ಕಾಲದಲ್ಲಿ. ಹೀಗೆ ರಾಮ್ ಸಿಂಗ್ ಮಾಲಂ ಅನ್ನುವಂಥವನು ಈ ವಾಸ್ತುಶಿಲ್ಪದ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಂತೆ. ಈ ಹಾಲ್ ಆಫ್ ಮಿರರ್ಸ್ ಅರಮನೆಯಲ್ಲಿ ಒಂದು ಅನನ್ಯವಾದಂಥ ಕೋಣೆ ಇದೆ, ರೂಮ್ ಇದೆ. ಬನ್ನಿ ಆ ಕಡೆ ನಮ್ಮ ಪಯಣವನ್ನು ಬೆಳೆಸೋಣ. ಯಾಕೆ ಇದು ಅನನ್ಯವಾದಂಥ ಕೋಣೆ ಅಂತ ನಾನು ನಿಮಗೆ ಹೇಳಿದೆ ಅಂತ ಹೇಳಿದ್ರೆ, ಇಲ್ಲಿರುವಂಥ ಒಂದು ವಿಭಿನ್ನವಾದಂಥ ಆಕಾರಗಳಿರ್ಬೋದು, ಗಾತ್ರಗಳಿರ್ಬೋದು, ಕಟ್ಟಡದ್ದು ತುಂಬ ವಿಭಿನ್ನವಾಗಿದೆ. ಯಾರು ಈ ಇಂಜಿನಿಯರ್ ಅಂತ ಹೇಳಿ ತಲೆ ಕೆಡಿಸ್ಕೋಬೇಕೆಲ್ಲರೂ. ಹೆಂಗ್ರಿ ಸಾಧ್ಯ ಹಿಂಗೂ ಕಟ್ಟಲಿಕ್ಕೆ ಅಂತ ಹೇಳಿ ಮೂಗಿನ ಮೇಲೆ ಬೆರಳಿಟ್ಕೊಂಡು ನೋಡೋದು ಅಂತಾರಲ್ಲ, ಹಾಗೆ ನಾವೀಗ ಈ ಅನನ್ಯ ಕೋಣೆಯನ್ನು ಗಮನಿಸ್ತಾ ಇದ್ದೀವಿ. ಹೇಗಿದೆ ಅಂತ ಹೇಳಿದ್ರೆ, ಆಭರಣಗಳಿದೆ, ಆ ಆಭರಣಗಳೆಲ್ಲ ಕನ್ನಡಿಗಳಿಂದ ಮುಚ್ಚಿದ ಬಿಳಿ ಅಮೃತ ಶಿಲೆಯ ಗೋಡೆಗಳ ಮೇಲೆ ಇದೆ. ನೋಡೋದಕ್ಕೆ ಆಭರಣಗಳು ಆದರೆ ಸಂಪೂರ್ಣ ಕೆತ್ತನೆಗಳು. ವಿಶಾಲವಾದಂಥ ಕೋಣೆ, ಕೋಣೆಯ ಒಳಗೆ ಸಂಪೂರ್ಣ ಅಮೃತ ಶಿಲೆಯ ಒಂದು ಆಭರಣಗಳ ಮೂರ್ತಿಗಳು. ನೀವು ಹಲವಾರು ಹೊಳೆಯುವ ಕನ್ನಡಿಗಳ ಮೂಲಕ ಪರಸ್ಪರ ಪ್ರತಿಬಿಂಬಿಸುವ ಕನ್ನಡಿಗಳ ಕೋಣೆಗಳ ಒಳಗೆ ಕಾಲಿಟ್ಟ ನಂತರ ಆಹಾ ಸಮ್ಮೋಹನವಾಯಿತು ಅಂತ ಹೇಳ್ತೀವಲ್ಲ, ಹಾಗೆ ಹಿಪ್ನೊಟೈಸ್ ಮಾಡಿದ್ರು ನಮ್ಮನ್ನ ಒಂದು ಕ್ಷಣ ಅಂತ ಹೇಳ್ತೀವಲ್ಲ, ಹಾಗೆ ಈ ಒಂದು ಹಾಲ್ ಆಫ್ ಮಿರರ್ಸ್ ಕೋಣೆ ನಮ್ಮನ್ನ ಹಿಪ್ನೊಟೈಸ್ ಮಾಡುತ್ತೆ, ಸಮ್ಮೋಹನಗೊಳಿಸುತ್ತೆ. ನಾನಂತೂ ಕನ್ನಡಿಗಳ ಮಧ್ಯೆ ಕಳೆದು ಹೋಗ್ತಾ ಇದ್ದೀನಿ. ಎಂಥ ತಾಜಾ ಸಮಾಚಾರ ಅಲ್ವೇ ಇದು, ಕನ್ನಡಿಗಳ ಮಧ್ಯೆ ಕಳೆದು ಹೋಗೋದು ಅನ್ನೋದು.

0: ಒಂದೊಂದು ಕ್ಷಣ ಕೂಡ ನಿಮಗೂ ನವಿರಾಯ್ತಾ? ಆಹಾ, ಒಂದೊಂದು ಪುಟ ಕೂಡ ನಿಮ್ಮ ಮನಸ್ಸಿನಲ್ಲಿ ಹಾಗೆ ಅಚ್ಚೊಳಿಯದೆ ಉಳಿಯತ್ತಲ್ವಾ? ಈ ಒಂದು ಜರ್ನಿ ಯಾವತ್ತಿಗೂ ನೀವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಳ್ತೀನಿ. ಯಾವುದೇ ಕ್ಷಣದಲ್ಲಿ ನಿದ್ದೆಲೆಬ್ಬರಿಸಿ ನಿಮ್ಮನ್ನ ಕಚ್ ಪ್ರದೇಶದ ಬಗ್ಗೆ ಕೇಳಿದ್ರು ಕೂಡ ಹಾ ಹಾ ಹಾ ಖಂಡಿತ ನಾನು ಟ್ರಿಪ್ ಹೋಗಿದೆ ಅಂತ ನೀವು ಹೇಳಲೇಬೇಕು. ಆ ರೀತಿ ನಾನಂತೂ ನಿಮ್ಮನ್ನ ಸೇಫ್ ಆಗಿ ಕರ್ಕೊಂಡು ಹೋಗಿ ಈಗ ಸೇಫ್ ಆಗಿ ವಾಪಸ್ ಕರ್ಕೊಂಡು ಬರ್ತಾ ಇದ್ದೀನಿ. ಇನ್ನೊಂದು 2 ನಿಮಿಷದಲ್ಲಿ ನಿಮ್ಮನ್ನ ನಿಮ್ಮ ನಿಮ್ಮ ಸ್ಥಳಕ್ಕೆ ತಲುಪಿಸಿಬಿಡ್ತೀನಿ. ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಅಲ್ಲಿರುವಂತ ಫೇಮಸ್ ಜುಲಾಬಿ ಬರ್ಫಿ ಕೊಡಿಸ್ತೀರಾ ಅಲ್ವೇ ಅಂತ ಹೇಳಿ ಜಯಣ್ಣ ಶಶಿವಾಳ ಅರಸೀಕೆರೆಯಿಂದ ಇಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ನಾನು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ, ನೀವು ತಾನೇ ನನಗೆ ಬರ್ಫಿ ಕೊಡಿಸ್ಬೇಕು. ಸಂದೇಶವನ್ನ ಕಳಿಸಿ ಹೇಳ್ತಿದ್ರೆ, ಕಣ್ಣಿಗೆ ಕಟ್ಟಿದಂತೆ ಹೇಳ್ತಾ ಇದ್ದೀರಲ್ಲ ರಮ್ಯಾ, ನನಗಂತೂ ಪ್ರಾಣಿಗಳು ಅಂದ್ರೆ ಇಷ್ಟ, ಅಭಯಾರಣ್ಯ ಬಹಳ ಇಷ್ಟ ಆಯ್ತು ಅಂತ ಸುಧಾ ಬುದಿಹಾಳಿನಿಂದ ಹೇಳ್ತಿದ್ದಾರೆ. ವಾ, ಸೊಗಸಾದ ಜಾಗಕ್ಕೆ ಕರ್ಕೊಂಡು ಬಂದು ಎಲ್ಲ ಕಡೆ ಸ್ಥಳಗಳನ್ನ ನಮಗೆ ತೋರಿಸಿ ಅದೇ ರೀತಿ ವಾಪಸ್ ತಲುಪಿಸಿದ್ದೀರಿ, ಧನ್ಯವಾದ ಅಂತ ಗಜಾನನ ಭಟ್ ಬೊಳನಮುಖಿ ಹೊನ್ನಾವರದಿಂದ ಹೇಳ್ತಾ ಇದ್ದಾರೆ. ಸುಂದರವಾದಂತಹ ಹಾಡುಗಳನ್ನ ಕೇಳ್ತಾ ಕಚ್ ಟ್ರಿಪ್ ಹೇಗೆ ಮುಗಿದೋಯ್ತು ಅನ್ನೋದು ಗೊತ್ತಾಗ್ಲೇ ಇಲ್ಲ ರೀ ರಮ್ಯಾ. ಉಪ್ಪಿನ ಸಮುದ್ರದಲ್ಲಿ ಓಡಾಡಿ ಮೈಯೆಲ್ಲ ಉಪ್ಪಾಗಿರ್ಬೋದು, ಈಗ ಬೆಂಗಳೂರಿಗೆ ಬಂದು ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಫ್ರೆಶ್ ಆಗಿ ಮತ್ತೆ ಬೇರೆ ಕಾರ್ಯಕ್ರಮಕ್ಕೆ ನಾವು ಸಿದ್ಧ ಆಗ್ತೀವಿ, ಬಬಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಚಂದ್ರಮುಖಿ ಐ ಟಿ ಲೇಔಟ್ ಮಲತಹಳ್ಳಿಯಿಂದ ಒಮ್ಮೆ ನನಗೆ ಸಿಗಿ, ಈ ಕಾರ್ಯಕ್ರಮ ಎಲ್ಲ ಹೇಗೆ ಮಾಡ್ತೀರಾ ಅಂತ ನಾನು ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಸಿಗೋಣ. ಹಾಗೆ ಸಂದೇಶವನ್ನ ಕಳಿಸಿದರೆ, ಜರ್ನಿ ತುಂಬಾ ಚೆನ್ನಾಗಿತ್ತು, ಆಯಾಸನೇ ಆಗ್ಲಿಲ್ಲ, ಎಲ್ಲ ಪ್ರದೇಶ ಅಚ್ಚುಕಟ್ಟಾಗಿ ತೋರಿಸಿದ್ರಿ, ಥ್ಯಾಂಕ್ ಯು ರಮ್ಯಾ ಅಂತ ಹೇಳಿ ಜಿ ಎಸ್ ಚಂದನ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ನಿಮ್ಮೆಲ್ಲರ ಜೊತೆ ಟ್ರಿಪ್ಗೆ ಹೋಗಿದ್ದು ನನಗಂತೂ ಬಹಳ ಖುಷಿ ಕೊಡ್ತು. ಸೊ ಕಾರ್ಯಕ್ರಮ ನಿಮಗೂ ಇಷ್ಟವಾಯಿತು ಅಂತ ಭಾವಿಸ್ತಾ ಸದ್ಯಕ್ಕೆ ನಾನು ಟಟಾ ಬವಾ ಹೇಳ್ತಾ ಸ್ಟುಡಿಯೋಯಿಂದ ಹೊರಡ್ತಾ ಇದ್ದೀನಿ. ಮತ್ತೆ ಸೋಮವಾರ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಗೊತ್ತೇ ಇದೆಯಲ್ಲ, ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ನಾನು ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ ಆರ್ ಜೆ ರಮ್ಯಾ. ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆಗ್ತಾರೆ
1: ಸಚಿನ್ ಬನವಾಸಿ.
0: ಸಚಿನ್ ಬನವಾಸಿ ಸಂಜೆಯ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ, ಹಾಗಾಗಿ ಮಿಸ್ ಮಾಡದೆ ಕಾರ್ಯಕ್ರಮ ಕೇಳಿ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 5 ಗಂಟೆ. ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಪ್ರಕಟಣೆ.
1: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಕನಕ ಚಿತ್ರದ ಗೀತೆಯನ್ನು ಹಾಡಿದವರು ನವೀನ್ ಸಂಜು ಹಾಗೂ ಸಾಹಿತ್ಯ ಅರಸು.

ಕಾರ್ಯಕ್ರಮದ ಮುಂದಿನ ಗೀತೆ ಆನಂದ್ ಬಾಂಡ್. ಈ ಚಿತ್ರಕ್ಕೆಂದು ಹಾಡಿದ್ದಾರೆ ಟಿಪ್ಪು. ರಾಗ ಸಂಯೋಜನೆ ಮಾಡಿದವರು ವಿ ಹರಿಕೃಷ್ಣ. ಸಾಹಿತ್ಯ ಯೋಗರಾಜ್ ಭಟ್.

ಅಣ್ಣ ತಂಗಿ ಚಿತ್ರಕ್ಕೆಂದು ಸಾಹಿತ್ಯ ಬರೆದು ರಾಗ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖ. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ.

ಅಶ್ವಿತ್ ಇವರ ಸಾಹಿತ್ಯದಲ್ಲಿ, ರಮೇಶ್ ನಾಯ್ಡು ಇವರ ಸಂಗೀತ ಸಂಯೋಜನೆಯಲ್ಲಿ ಕೇಳಿ ಆನಂದ ಭೈರವಿ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ.

ಅಗ್ನಿ ಹೋಮದಲ್ಲಿಂದು ಪಾಪ ಸಂಚಯವೆಲ್ಲ ಭಸ್ಮವಾಗಿ ಆ ಜನ್ಮ ತಪ ಫಲದ ಈ ಜನ್ಮ ಜಪ ತಪದ ಗಾಯತ್ರಿಯಾಗಿ ಜಪದಿ

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಕೇಳಿ ಆನಂದ ಜ್ಯೋತಿ ಚಿತ್ರದ ಗೀತೆಯನ್ನು ರಾಗ ಸಂಯೋಜನೆ ಮಾಡಿದ್ದಾರೆ ವಿಜಯಾನಂದ, ಸಾಹಿತ್ಯ ಚಿ ಉದಯಶಂಕರ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಅಂಡಮಾನ್ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ, ಸಂಗೀತ ಸಂಯೋಜನೆ ಮತ್ತು ಸಾಹಿತ್ಯ ಹಂಸಲೇಖ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 5:30.
1: ಜೂನ್

0: 2028 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಉದ್ಯೋಗ ವಾರ್ತೆ HS ನಾಗರತ್ನ ಅವರಿಂದ.
2: ನೌಕಾಸೇನೆಯಲ್ಲಿ ಆಫೀಸರ್ಸ್ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ದೇಶದ ಕಡಲ ಗಡಿಗಳನ್ನು ಕಾಯುವ ಭಾರತೀಯ ನೌಕಾಸೇನೆಯಲ್ಲಿ ಆಫೀಸರಾಗಿ ದೇಶ ಸೇವೆ ಮಾಡಲು ಬಯಸುವ ಯುವಕ ಯುವತಿಯರಿಗೆ ಅದ್ಭುತ ಅವಕಾಶ ಬಂದೊದಗಿದೆ. ಭಾರತೀಯ ನೌಕಾಸೇನೆಯು ಶಾರ್ಟ್ ಸರ್ವಿಸ್ ಕಮಿಷನ್ ಆಫೀಸರ್ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನು ಪ್ರಕಟಿಸಿದ್ದು, ಒಟ್ಟು 275 ವಿವಿಧ ಆಫೀಸರ್ ಹುದ್ದೆಗಳಿಗೆ ಅವಿವಾಹಿತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ನೇಮಕಾತಿಯಲ್ಲಿ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇಲ್ಲದೆ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುವುದು. ಎಕ್ಸಿಕ್ಯೂಟಿವ್, ಟೆಕ್ನಿಕಲ್ ಮತ್ತು ಎಜುಕೇಷನ್ ಸೇರಿದಂತೆ ಒಟ್ಟು 12 ವಿವಿಧ ವಿಭಾಗಗಳಲ್ಲಿ 275 ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದೆ. ಪಿಯುಸಿಯಲ್ಲಿ ಕನಿಷ್ಠ 60% ಅಂಕಗಳೊಂದಿಗೆ ಸಂಬಂಧಪಟ್ಟ ವಿಭಾಗದಲ್ಲಿ ಬಿಇ ಅಥವಾ ಬಿಟೆಕ್ ಪದವಿ ಪಡೆದ ಅವಿವಾಹಿತರು ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. ಆಯ್ಕೆಯಾಗುವ ಅಭ್ಯರ್ಥಿಗಳನ್ನು ಸಬ್ ಲೆಫ್ಟಿನೆಂಟ್ ಹುದ್ದೆಗೆ ನೇಮಿಸಿಕೊಳ್ಳಲಾಗುತ್ತಿದ್ದು, ಮಾಸಿಕ ಅಂದಾಜು 110,000 ರೂಪಾಯಿಗಳಿಂದ 120,000 ರೂಪಾಯಿ ಆರಂಭಿಕ ವೇತನ ಹಾಗೂ ಇನ್ನಿತರ ಭತ್ಯೆಗಳು ಸಿಗಲಿದೆ. ಪದವಿಯ ಅಂಕಗಳ ಆಧಾರದ ಮೇಲೆ ಶಾರ್ಟ್ಲಿಸ್ಟ್ ಆದ ಅಭ್ಯರ್ಥಿಗಳಿಗೆ ಸಂದರ್ಶನ ಇರಲಿದ್ದು, ಇದು ವಿವಿಧ ಕೇಂದ್ರಗಳಲ್ಲಿ 5 ದಿನಗಳ ಕಾಲ ನಡೆಯುತ್ತದೆ. ಸಂದರ್ಶನದಲ್ಲಿ ಪಾಸಾದವರಿಗೆ ವೈದ್ಯಕೀಯ ಪರೀಕ್ಷೆ ಇರುತ್ತದೆ. ನಂತರ ಕೇರಳದ ಇಳಿಮಲದಲ್ಲಿರುವ ನೆವೆಲ್ ಅಕಾಡೆಮಿಯಲ್ಲಿ ತರಬೇತಿ ಆರಂಭವಾಗುತ್ತದೆ. ಅರ್ಜಿ ಸಲ್ಲಿಸಲು ಜುಲೈ 27 ಕೊನೆಯ ದಿನವಾಗಿದೆ. ರೈಲ್ವೆಯಿಂದ ಸೆಕ್ಷನ್ ಕಂಟ್ರೋಲರ್ ನೇಮಕಾತಿಗೆ ಆದೇಶ ಹೊರಡಿಸಿದೆ. ರೈಲ್ವೆ ನೇಮಕಾತಿ ಮಂಡಳಿಯು ಸೆಕ್ಷನ್ ಕಂಟ್ರೋಲರ್ ಹುದ್ದೆಗಳ ನೇಮಕಾತಿಗೆ ಸಿದ್ಧತೆ ನಡೆಸಿದ್ದು, ಈಗಾಗಲೇ ಸರ್ಕಾರದ ಅಧಿಕೃತ ಪತ್ರಿಕೆ ಎಂಪ್ಲಾಯ್ಮೆಂಟ್ ನ್ಯೂಸ್ನಲ್ಲಿ ಕಿರು ಪ್ರಕಟಣೆ ಹೊರಡಿಸಿದೆ. ಕಳೆದ ವರ್ಷ 368 ಹುದ್ದೆಗಳಿಗೆ ನೇಮಕಾತಿ ನಡೆಸಿದ RRB ಈ ಬಾರಿ ಹುದ್ದೆಗಳ ಸಂಖ್ಯೆಯನ್ನು 119 ಇಳಿಸಿದೆ. ಜುಲೈ 15 ಅರ್ಜಿ ಸಲ್ಲಿಕೆ ಆರಂಭವಾಗಲಿದ್ದು, ಆಗಸ್ಟ್ 14 ತನಕ ಅವಕಾಶವಿದೆ ಎಂದು RRB ತಿಳಿಸಿದೆ. ಒಟ್ಟು ಹುದ್ದೆಗಳ ಪೈಕಿ ರಾಜ್ಯದ ನೈಋತ್ಯ ವಲಯಗಳಿಗೂ ನಿಗದಿತ ಹುದ್ದೆಗಳ ಮೀಸಲಿರುತ್ತದೆ. ಪ್ರತಿ ವರ್ಷವೂ ಕನ್ನಡ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ಪರೀಕ್ಷೆ ನಡೆಯುತ್ತದೆ. ಯಾವುದೇ ವಿಷಯದಲ್ಲಿ ಪದವಿ ಪಡೆದಿದ್ದರೂ ಅರ್ಜಿ ಸಲ್ಲಿಸುವ ಅವಕಾಶವಿದೆ. ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 20 ವರ್ಷ ಹಾಗೂ ಗರಿಷ್ಠ 33 ವರ್ಷ. ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗುತ್ತಿದೆ. ಎಲ್ಲ ರೈಲ್ವೆ ನೇಮಕಾತಿಯಂತೆ ಈ ಹುದ್ದೆಗಳಿಗೂ SC, ST, ಮಾಜಿ ಸೈನಿಕರು, ವಿಶೇಷಚೇತನ ಅಭ್ಯರ್ಥಿಗಳು, ಮಹಿಳೆಯರು, ಅಲ್ಪಸಂಖ್ಯಾತರು ಮತ್ತು ಆರ್ಥಿಕ ದುರ್ಬಲ ವರ್ಗದ ಅಭ್ಯರ್ಥಿಗಳು 250 ರೂಪಾಯಿ ಶುಲ್ಕ ಹಾಗೂ ಉಳಿದ ಎಲ್ಲ ವರ್ಗದವರು 500 ರೂಪಾಯಿ ಶುಲ್ಕ ಪಾವತಿಸಬೇಕು. ಇದರಲ್ಲಿ 250 ರೂಪಾಯಿ ಶುಲ್ಕವನ್ನು CBT ಬಳಿಕ ಅಭ್ಯರ್ಥಿಗಳ ಖಾತೆಗೆ ಹಿಂತಿರುಗಿಸಲಾಗುವುದು ಎಂದು RRB ತಿಳಿಸಿದೆ. ಈ ಹುದ್ದೆಗಳ ನೇಮಕಾತಿಗೆ ಒಂದೇ ಹಂತದ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಯಲಿದ್ದು, ಇದರಲ್ಲಿ ಅರ್ಹತೆ ಪಡೆದವರಿಗೆ ದಾಖಲೆ ಪರಿಶೀಲನೆ ಮತ್ತು ವೈದ್ಯಕೀಯ ಪರೀಕ್ಷೆ ಮೂಲಕ ಅಭ್ಯರ್ಥಿಗಳ ಆಯ್ಕೆ ನಡೆಯಲಿದೆ. ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯಲ್ಲಿ 100 ಅಂಕಗಳಿಗೆ ಪರೀಕ್ಷೆ ನಡೆಯುತ್ತಿದ್ದು, ಅನಾಲಿಟಿಕಲ್ ಮತ್ತು ಮ್ಯಾಥಮೆಟಿಕಲ್ ಕೆಪಬಿಲಿಟಿ, ಲಾಜಿಕಲ್ ಕೆಪಬಿಲಿಟಿ ಹಾಗೂ ಮೆಂಟಲ್ ರೀಸನಿಂಗ್ ಪ್ರಶ್ನೆಗಳಿರುತ್ತವೆ. ಅನಾಲಿಟಿಕಲ್ ಮತ್ತು ಮ್ಯಾಥಮೆಟಿಕಲ್ ಕೆಪಬಿಲಿಟಿ ವಿಷಯಗಳಿಗೆ 60 ಅಂಕಗಳು, ಉಳಿದೆರಡು ವಿಭಾಗಗಳಿಗೆ ತಲಾ 20 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಪರೀಕ್ಷೆ ಬರೆಯಲು 120 ನಿಮಿಷ ಸಮಯ ನೀಡಲಾಗುತ್ತಿದ್ದು, ತಪ್ಪು ಉತ್ತರಗಳಿಗೆ ಅಂಕಗಳನ್ನು ಕಳೆಯಲಾಗುತ್ತದೆ. ಸಂಸ್ಕೃತ ಬೋಧಕರ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿದೆ. ಕೇಂದ್ರ ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿ ಬರುವ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯವು ದೇಶದ ವಿವಿಧ ಭಾಗಗಳಲ್ಲಿರುವ ತನ್ನ 3 ಪ್ರಮುಖ ಪ್ರಾದೇಶಿಕ ಕಾಲೇಜುಗಳಲ್ಲಿ ಖಾಲಿ ಇರುವ 90 ಬೋಧಕರ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲಿದೆ. ಇದು ಕಾಯಂ ನೇಮಕಾತಿಯಾಗಿದ್ದು, ಅರ್ಜಿ ಸಲ್ಲಿಸಲು ಜುಲೈ 10 ಕೊನೆಯ ದಿನವಾಗಿದೆ. ಈ ನೇಮಕಾತಿಯಲ್ಲಿ ಆಯ್ಕೆಯಾಗುವ ಅಭ್ಯರ್ಥಿಗಳನ್ನು ಹಿಮಾಚಲ ಪ್ರದೇಶದ ವೇದ ವ್ಯಾಸ ಕ್ಯಾಂಪಸ್, ಉತ್ತರಾಖಂಡದ ಶ್ರೀ ರಘುನಾಥ ಕೀರ್ತಿ ಕ್ಯಾಂಪಸ್ ಮತ್ತು ತ್ರಿಪುರದ ಏಕಲವ್ಯ ಕ್ಯಾಂಪಸ್ ಈ ಕಾಲೇಜುಗಳಿಗೆ ನಿಯುಕ್ತಿಗೊಳಿಸಲಾಗುವುದು ಎಂದು ವಿಶ್ವವಿದ್ಯಾಲಯ ತಿಳಿಸಿದೆ. ವಿಶ್ವವಿದ್ಯಾಲಯದ ಧನಸಹಾಯದ ಆಯೋಗದ ಇತ್ತೀಚಿನ ನಿಯಮಾನುಸಾರ ಅಭ್ಯರ್ಥಿಗಳ ಅರ್ಹತೆಗಳನ್ನು ನಿಗದಿಪಡಿಸಲಾಗಿದೆ. ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಸಂಬಂಧಿತ ವಿಷಯದಲ್ಲಿ 55% ಅಂಕಗಳೊಂದಿಗೆ ಸ್ನಾತಕೋತ್ತರ ಪದವಿ ಪಡೆದಿರಬೇಕು ಮತ್ತು UGC ನೆಟ್ ಅಥವಾ ಸ್ಲೇಟ್ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು ಅಥವಾ PhD ಪದವಿ ಹೊಂದಿರಬೇಕು. ಅಸೋಸಿಯೇಟ್ ಪ್ರೊಫೆಸರ್ ಹುದ್ದೆಗಳಿಗೆ ಸಂಬಂಧಿತ ವಿಷಯದಲ್ಲಿ PhD ಜೊತೆಗೆ ನಿಗದಿತ ವರ್ಷಗಳ ಬೋಧನೆ ಅಥವಾ ಸಂಶೋಧನಾ ಅನುಭವವನ್ನು ಕಡ್ಡಾಯಗೊಳಿಸಲಾಗಿದೆ. ಸಂಸ್ಕೃತ ವಿಷಯಗಳ ಜೊತೆಗೆ ಹಿಂದಿ, ಇಂಗ್ಲಿಷ್, ಕಂಪ್ಯೂಟರ್ ಸೈನ್ಸ್, ಯೋಗ ವಿಜ್ಞಾನ ಮತ್ತು ಶಿಕ್ಷಣಶಾಸ್ತ್ರ ವಿಷಯಗಳ ವಿಭಾಗಗಳಲ್ಲಿಯೂ ಈ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತಿದೆ. ಸಾಮಾನ್ಯ OBC ಮತ್ತು ಆರ್ಥಿಕ ದುರ್ಬಲ ವರ್ಗದ ಅಭ್ಯರ್ಥಿಗಳಿಗೆ 1,000 ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದೆ. ಆದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮಹಿಳೆಯರು, ತೃತೀಯ ಲಿಂಗಿಗಳು ಹಾಗೂ ವಿಶೇಷಚೇತನ ಅಭ್ಯರ್ಥಿಗಳಿಗೆ

ಶುಲ್ಕ ವಿನಾಯಿತಿ ನೀಡಲಾಗಿದೆ. ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತಿದ್ದು, ಬೆಂಗಳೂರು ಸೇರಿದಂತೆ ವಿವಿಧೆಡೆ ಪರೀಕ್ಷಾ ಕೇಂದ್ರಗಳಿರಲಿವೆ ಎಂದು ಪ್ರಕಟಣೆ ತಿಳಿಸಿದೆ. ಆರ್ಬಿಐನಲ್ಲಿ ಯಂಗ್ ಪ್ರೊಫೆಷನಲ್ಸ್ ಉದ್ಯೋಗ ನೇಮಕಾತಿಗೆ ಆದೇಶ ಹೊರಡಿಸಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ಮುಂಬೈನ ಕೇಂದ್ರೀಯ ಕಚೇರಿಯ ವಿವಿಧ ಇಲಾಖೆಗಳಲ್ಲಿ ಅತ್ಯಾಧುನಿಕ ಹಾಗೂ ತಾಂತ್ರಿಕ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸಲು ಅರ್ಹ ಮತ್ತು ಪ್ರತಿಭಾವಂತ ಯುವಕ ಯುವತಿಯರಿಂದ ಅರ್ಜಿ ಆಹ್ವಾನಿಸಿದೆ. ಯಂಗ್ ಪ್ರೊಫೆಷನಲ್ ಹುದ್ದೆಗಳನ್ನು ಸಂಪೂರ್ಣ ಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡಲಾಗುತ್ತಿದೆ. ಕೇಂದ್ರೀಯ ಬ್ಯಾಂಕಿನ ನೀತಿ ನಿರೂಪಣೆ, ಸಂಶೋಧನೆ ಮತ್ತು ತಂತ್ರಜ್ಞಾನ ಆವಿಷ್ಕಾರಗಳಲ್ಲಿ ಭಾಗಿಯಾಗಲು ಬಯಸುವ ಅರ್ಹತೆ ಹೊಂದಿರುವ ವೃತ್ತಿಪರರಿಗೆ ಇದು ಅತ್ಯುತ್ತಮ ಅವಕಾಶವಾಗಿದೆ. ಅಭ್ಯರ್ಥಿಗಳಿಗೆ ಕನಿಷ್ಠ 21 ವರ್ಷ ತುಂಬಿರಬೇಕು ಮತ್ತು ಗರಿಷ್ಠ 30 ವರ್ಷ ಮೀರಿರಬಾರದು. ಹುದ್ದೆಗಳಿಗೆ ಅನುಗುಣವಾಗಿ ಸಂಬಂಧಿತ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ, PhD ಅಥವಾ ವೃತ್ತಿಪರ ಅಥವಾ ತಾಂತ್ರಿಕ ಪದವಿ ಪಡೆದಿರಬೇಕು. ಆಯಾ ಕ್ಷೇತ್ರಗಳಲ್ಲಿ ರಿಸರ್ಚ್ ಮಾಡಿರುವ ಪೈಥಾನ್ ಅಂತಹ ಸಾಫ್ಟ್ವೇರ್ ಜ್ಞಾನ ಹೊಂದಿರುವ ಹಾಗೂ ಅನುಭವವುಳ್ಳ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು. ಆರಂಭದಲ್ಲಿ ಈ ನೇಮಕಾತಿಯು 3 ವರ್ಷಗಳ ಅವಧಿಗೆ ಇರಲಿದ್ದು, ಅಭ್ಯರ್ಥಿಯ ಕಾರ್ಯಕ್ಷಮತೆಯ ಮತ್ತು ಬ್ಯಾಂಕಿನ ಅಗತ್ಯತೆಗೆ ಅನುಗುಣವಾಗಿ ಇದನ್ನು ಗರಿಷ್ಠ 5 ವರ್ಷಗಳವರೆಗೆ ವಿಸ್ತರಿಸಬಹುದು. ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು 150,000 ರೂಪಾಯಿವರೆಗೆ ವೇತನ ನೀಡಲಾಗುತ್ತದೆ. ಆರ್ಬಿಐನ ಜಾಲತಾಣ www.rbi.org.in ನಿಗದಿತ ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡಿ ಭರ್ತಿ ಮಾಡಿ CV, ಶೈಕ್ಷಣಿಕ ಪ್ರಮಾಣಪತ್ರಗಳು, ಸ್ಟೇಟ್ಮೆಂಟ್ ಆಫ್ ಇಂಟ್ರೆಸ್ಟ್ ಮತ್ತು ಶಿಫಾರಸು ಪತ್ರಗಳನ್ನು ಒಟ್ಟುಗೂಡಿಸಿ ಒಂದು ಸಿಂಗಲ್ PDF ಫೈಲ್ ಸಿದ್ಧಪಡಿಸಿ yphrmdcu@rbi.org.in ಇಮೇಲ್ ಐಡಿಗೆ ಕಳುಹಿಸಿ. ಸ್ವೀಕರಿಸಿದ ಅರ್ಜಿಗಳ ಮತ್ತು CVಗಳ ಪ್ರಾಥಮಿಕ ಪರಿಶೀಲನೆ ನಡೆಸಿ ಶಾರ್ಟ್ಲಿಸ್ಟ್ ಆದ ಅಭ್ಯರ್ಥಿಗಳಿಗೆ ದಾಖಲಾತಿ ಪರಿಶೀಲನೆ ಮತ್ತು ಅಂತಿಮವಾಗಿ ವೈಯಕ್ತಿಕ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುವುದು. ಸಂದರ್ಶನದ ಆಹ್ವಾನವನ್ನು ಇಮೇಲ್ ಮೂಲಕ ತಿಳಿಸಲಾಗುತ್ತದೆ. CRSAI ಮ್ಯಾನೇಜರ್ಸ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಕೇಂದ್ರ ಸರ್ಕಾರದ ಸೆಂಟ್ರಲ್ ರಿಜಿಸ್ಟ್ರಿ ಆಫ್ ಸೆಕ್ಯುರಿಟೈಸೇಷನ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಸೆಕ್ಯುರಿಟಿ ಇಂಟ್ರೆಸ್ಟ್ ಆಫ್ ಇಂಡಿಯಾ ವಿವಿಧ ವಿಭಾಗಗಳಲ್ಲಿ ಖಾಲಿ ಇರುವ ಕಾಯಂ ಅಧಿಕಾರಿಗಳ ಭರ್ತಿಗಾಗಿ ನೇಮಕಾತಿ ಅಧಿಸೂಚನೆಯನ್ನು ಪ್ರಕಟಿಸಿದೆ. ಉನ್ನತ ಹುದ್ದೆಗಳನ್ನು ಹುಡುಕುತ್ತಿರುವ ಮತ್ತು ಬ್ಯಾಂಕಿಂಗ್ ಅಥವಾ IT ವಲಯದಲ್ಲಿ ಅನುಭವಿ ನಾಗರಿಕರಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಕನಿಷ್ಠ 50% ಅಂಕಗಳೊಂದಿಗೆ ಯಾವುದೇ ವಿಭಾಗದಲ್ಲಿ ಪದವಿ ಹೊಂದಿರಬೇಕು. IT ಹುದ್ದೆಗಳಿಗೆ BE ಅಥವಾ BTEC ಪದವಿ ಮುಗಿಸಿರಬೇಕು. ಲೀಗಲ್ ಹುದ್ದೆಗಳಿಗೆ LLB ಪದವಿ ಪಡೆದಿರಬೇಕು ಹಾಗೂ HR ಹುದ್ದೆಗಳಿಗೆ MBA ಪೂರ್ಣಗೊಳಿಸಿರಬೇಕು. ವಾಣಿಜ್ಯ ಬ್ಯಾಂಕ್ಗಳು, ಸಾರ್ವಜನಿಕ ವಲಯದ ಉದ್ದಿಮೆಗಳು ಅಥವಾ ಪ್ರತಿಷ್ಠಿತ ಖಾಸಗಿ ಸಂಸ್ಥೆಗಳಲ್ಲಿ ಹುದ್ದೆಗೆ ತಕ್ಕಂತೆ ನಿಗದಿತ ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ ಅನುಭವ ಕಡ್ಡಾಯವಾಗಿದೆ. ಎಲ್ಲಾ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಗರಿಷ್ಠ ವಯೋಮಿತಿ 45 ವರ್ಷಗಳು. ಸರ್ಕಾರಿ ನಿಯಮಾನುಸಾರ OBC ಅಭ್ಯರ್ಥಿಗಳಿಗೆ 3 ವರ್ಷ, SC ಅಥವಾ ST ಅಭ್ಯರ್ಥಿಗಳಿಗೆ 5 ವರ್ಷ ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ 10-15 ವರ್ಷಗಳವರೆಗೆ ವಯಸ್ಸಡಿಲಿಕ್ಕೆ ಇರುತ್ತದೆ. ಸಾಮಾನ್ಯ ಮತ್ತು OBC ಅಭ್ಯರ್ಥಿಗಳಿಗೆ 1,000 ರೂಪಾಯಿ ಶುಲ್ಕ ಹಾಗೂ SC, ST ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 500 ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದೆ. ಆನ್ಲೈನ್ ಲಿಖಿತ ಪರೀಕ್ಷೆ ಮತ್ತು ವೈಯಕ್ತಿಕ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತಿದ್ದು, ಕೆಲ ಹುದ್ದೆಗಳಿಗೆ ಹೆಚ್ಚುವರಿಯಾಗಿ ಗ್ರೂಪ್ ಡಿಸ್ಕಷನ್ ಅಥವಾ ಸ್ಕಿಲ್ ಟೆಸ್ಟ್ ಇರಲಿದೆ. www.crsai.org.in ವೆಬ್ಸೈಟ್ಗೆ ಭೇಟಿ ನೀಡಿ 20 ರೊಳಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅರೆ ವೈದ್ಯಕೀಯ ಹುದ್ದೆಗಳ ನೇಮಕಾತಿಗೆ ಆದೇಶ ಹೊರಡಿಸಿದೆ. ಕೇಂದ್ರ ಗೃಹ ಸಚಿವಾಲಯದ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯು ಪ್ಯಾರಾಮೆಡಿಕಲ್ ಸಿಬ್ಬಂದಿ ಭರ್ತಿಗೆ ಅಧಿಸೂಚನೆ ಹೊರಡಿಸಿದೆ. ರಕ್ಷಣಾ ಪಡೆಯಲ್ಲಿ ಅರೆ ವೈದ್ಯಕೀಯ ಸೇವೆ ಸಲ್ಲಿಸಲು ಬಯಸುವ ಅರ್ಹ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಫಾರ್ಮಸಿಸ್ಟ್ ಹುದ್ದೆಗೆ 12ನೇ ತರಗತಿ ಹಾಗೂ ಫಾರ್ಮಸಿಯಲ್ಲಿ ಡಿಪ್ಲೊಮಾ ಅಥವಾ ಪದವಿ ಹೊಂದಿರಬೇಕು. ಜೊತೆಗೆ ಫಾರ್ಮಸಿ ಕೌನ್ಸಿಲ್ನಲ್ಲಿ ನೋಂದಣಿಯಾಗಿರಬೇಕು. ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆಗೆ PUC ವಿಜ್ಞಾನ ವಿಭಾಗದಲ್ಲಿ ಉತ್ತೀರ್ಣರಾಗಿರಬೇಕು ಮತ್ತು 2 ವರ್ಷಗಳ ವೈದ್ಯಕೀಯ ಪ್ರಯೋಗಾಲಯ ತಂತ್ರಜ್ಞಾನ ಡಿಪ್ಲೊಮಾ ಮುಗಿಸಿರಬೇಕು. ಎಕ್ಸ್ರೇ ಟೆಕ್ನಿಷಿಯನ್ಗೆ ರೇಡಿಯೋಗ್ರಫಿಯಲ್ಲಿ ಕನಿಷ್ಠ 7 ವರ್ಷಗಳ ಡಿಪ್ಲೊಮಾ ಹೊಂದಿರಬೇಕು. 29,200 ರೂಪಾಯಿಯಿಂದ 92,300 ರೂಪಾಯಿ ವೇತನ ನಿಗದಿಪಡಿಸಲಾಗಿದ್ದು ಇತರ ಭತ್ಯೆಗಳು ಲಭ್ಯವಿದೆ. ಕನಿಷ್ಠ 18 ವರ್ಷ ತುಂಬಿರಬೇಕು, ಗರಿಷ್ಠ 28 ವರ್ಷ ಮೀರಿರಬಾರದು. SC ಅಥವಾ ST ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ OBC ಅಭ್ಯರ್ಥಿಗಳಿಗೆ 3 ವರ್ಷ ವಯಸ್ಸಡಿಲಿಕ್ಕೆ ಇರುತ್ತದೆ. ಫಾರ್ಮಸಿಸ್ಟ್ 18 ಹುದ್ದೆಗಳು, ಲ್ಯಾಬ್ ಟೆಕ್ನಿಷಿಯನ್ 5 ಹುದ್ದೆಗಳು, ಎಕ್ಸ್ರೇ ಟೆಕ್ನಿಷಿಯನ್ 1 ಹುದ್ದೆಗಳು ಇರಲಿವೆ. ಲಿಖಿತ ಪರೀಕ್ಷೆ, ದೈಹಿಕ ಗುಣಮಟ್ಟ ಪರೀಕ್ಷೆ, ಮೂಲ ದಾಖಲಾತಿಗಳ ಪರಿಶೀಲನೆ ಮತ್ತು ವೃತ್ತಿಪರ ಕೌಶಲ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ

0: ಮೂಲಕ ಆಯ್ಕೆ ಮಾಡಲಾಗುವುದು. ಅಭ್ಯರ್ಥಿಗಳು ಸಿಐಎಸ್ಎಫ್ನ ಅಧಿಕೃತ ನೇಮಕಾತಿ ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಸಾಮಾನ್ಯ ಒಬಿಸಿ ಮತ್ತು ಇಡಬ್ಲ್ಯೂಎಸ್ ಅಭ್ಯರ್ಥಿಗಳಿಗೆ 100 ರೂಪಾಯಿ ಶುಲ್ಕವಿರುತ್ತದೆ. ಎಸ್ಸಿ ಎಸ್ಟಿ ಮಾಜಿ ಸೈನಿಕರು ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕವಿರುವುದಿಲ್ಲ. ಅರ್ಜಿ ಸಲ್ಲಿಸಲು ಜುಲೈ 7 ಕೊನೆಯ ದಿನವಾಗಿದೆ. ಎಸ್ಬಿಐನಲ್ಲಿ ಪ್ರೊಫೆಷನರಿ ಆಫೀಸರ್ ಹುದ್ದೆಗಳಿಗೆ ನೇಮಕಾತಿ ಆದೇಶ ಹೊರಡಿಸಿದೆ. ದೇಶದ ಅತ್ಯಂತ ದೊಡ್ಡ ಬ್ಯಾಂಕ್ಗಳಲ್ಲಿ ಒಂದಾಗಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವರ್ಷದ ಪ್ರೊಫೆಷನರಿ ಅಧಿಕಾರಿಗಳ ನೇಮಕಾತಿಗೆ ಚಾಲನೆ ನೀಡಿದೆ. ಕಳೆದ ವರ್ಷ 500 ಹುದ್ದೆಗಳಿಗೆ ನೇಮಕಾತಿ ನಡೆಸಿರುವ ಎಸ್ಬಿಐ ಈ ವರ್ಷಕ್ಕೆ ಬರೋಬ್ಬರಿ 1,500 ಹುದ್ದೆಗಳನ್ನು ಮೀಸಲಿಟ್ಟಿದೆ. ಈಗಾಗಲೇ ಅರ್ಜಿ ಸಲ್ಲಿಕೆ ಆರಂಭವಾಗಿದ್ದು ಜುಲೈ 8 ತನಕ ಕಾಲಾವಕಾಶವಿದೆ. ಒಟ್ಟು ಹುದ್ದೆಗಳ ಪೈಕಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳ 588, ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ 234, ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 144, ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ 144 ಮತ್ತು ಇತರೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 390 ಹುದ್ದೆಗಳನ್ನು ಮೀಸಲಿಡಲಾಗಿದೆ. ಮುಂಬರುವ ಆಗಸ್ಟ್ನಲ್ಲಿ ಪೂರ್ವಭಾವಿ ಪರೀಕ್ಷೆ ನಡೆಯಲಿದ್ದು 2026 ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಮುಖ್ಯ ಪರೀಕ್ಷೆ ನಡೆಯಲಿದೆ ಎಂದು ಅಧಿಸೂಚನೆಯಲ್ಲಿ ಎಸ್ಬಿಐ ತಿಳಿಸಿದೆ. ಪದವಿ ಪಡೆದಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಅಂತಿಮ ವರ್ಷದ ಅಥವಾ ಸೆಮಿಸ್ಟರ್ ಪದವಿ ಪರೀಕ್ಷೆ ಬರಲಿರುವ ಅಭ್ಯರ್ಥಿಗಳಿಗೂ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಅಂದರೆ ಅಭ್ಯರ್ಥಿಗಳು 2026 ಏಪ್ರಿಲ್ 1 ನಿಗದಿತ ವಿದರ್ಹತೆಯನ್ನು ಹೊಂದಿರಬೇಕು.
1: ಉದ್ಯೋಗ ವಾರ್ತೆ ಕೇಳಿದಿರಿ, ನಾಗರತ್ನ HS ಅವರಿಂದ.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
1: ಆತ್ಮಹತ್ಯೆ ಒಂದು ಸಾಮಾಜಿಕ ಪಿಡುಗು.
2: ಭಾರತದಲ್ಲಿ ಪ್ರತಿ ವರ್ಷ 100,000+ ಹೆಚ್ಚು ಜನರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ.
1: ಆತ್ಮಹತ್ಯೆ ಕುರಿತು ಇರುವ ಕಳಂಕ ತಾರತಮ್ಯವನ್ನು ದೂರ ಮಾಡಿ.
2: ಕುಟುಂಬದಲ್ಲಿ ನಿರಾಸಕ್ತಿ, ನಡವಳಿಕೆಯಲ್ಲಿ ಬದಲಾವಣೆ, ಜೀವನದಲ್ಲಿ ನಿರಾಸೆ, ಹೆಚ್ಚಾದ ದುಶ್ಚಟಗಳು, ಹಸಿವು, ನಿದ್ರೆಯ ತೊಂದರೆ, ಸಾವಿನ ಬಗ್ಗೆ ಮಾತನಾಡುವುದು, ಇವು ಆತ್ಮಹತ್ಯೆ ಮನೋಭಾವದ ಎಚ್ಚರಿಕೆಯ ಲಕ್ಷಣಗಳು.
1: ಆರಂಭದಲ್ಲೇ ಈ ಲಕ್ಷಣಗಳನ್ನು ಗುರುತಿಸಿ ಚಿಕಿತ್ಸೆ ನೀಡಿದಲ್ಲಿ ಆತ್ಮಹತ್ಯೆ ತಡೆಗಟ್ಟಬಹುದು.
2: ಹೆಚ್ಚಿನ ಮಾಹಿತಿಗೆ ಟೆಲಿಮನಸ್ 144-16 ಗೆ ಕರೆ ಮಾಡಿ.
1: ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಪ್ರಕಟಣೆ.
0: ಮನೋಚಿಂತನ ಮನಸ್ಸಿನ ಮಂಥನ.
3: ತಂಬಾಕು ವ್ಯಸನ ನಿವಾರಣಾ ಕೇಂದ್ರ, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಮತ್ತು ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು.
4: ಇವತ್ತಿನ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ತಂಬಾಕು ಮತ್ತು ನಿಕೋಟಿನ್ ವ್ಯಸನ ನಿವಾರಣೆ ಸೇರಿದಂತೆ ಮಾದಕ ದ್ರವ್ಯ ಬಳಕೆಯ ಅಸ್ವಸ್ಥತೆಗಳಲ್ಲಿ ವ್ಯಾಪಕ ಪರಿಣಿತಿಯನ್ನ ಹೊಂದಿದ್ದಾರೆ ಡಾಕ್ಟರ್ ಸುಬೋಧ್ ಬಿಎನ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ಕಾರ.
4: ತಂಬಾಕು ಯಾವುದೇ ರೂಪದಲ್ಲಿದ್ರೂ ಅದು ಮಾರಕ, ವಿಷಕಾರಿ. ವಿಶ್ವ ಆರೋಗ್ಯ ಸಂಸ್ಥೆ ತಂಬಾಕು ಬಳಕೆಯನ್ನ ವಿಶ್ವದ ಏಕೈಕ ತಡೆಗಟ್ಟಬಹುದಾದ ಸಾವಿನ ಪ್ರಮುಖ ಕಾರಣ ಅಂತ ಕೂಡ ಘೋಷಣೆ ಮಾಡಿದೆ. ಈ ತಂಬಾಕಿನಲ್ಲಿ ಅಂಥ ಮಾರಕ ರಾಸಾಯನಿಕಗಳು ಏನಿದೆ?
5: ತಂಬಾಕುವನ್ನು ನಾವು ಭಾರತದಲ್ಲಿ ಎರಡು ತರವಾಗಿ ಯೂಸ್ ಮಾಡ್ತೇವೆ. ಧೂಮಪಾನ ಅಂತ ಹೇಳ್ತೇವೆ, ಸ್ಮೋಕಿಂಗ್ ಅಂತ ಹೇಳ್ತೇವೆ. ಇನ್ನು ಅದರಲ್ಲಿ ಬೀಡಿ, ಸಿಗರೇಟ್, ಈಗ ಯಂಗೆಸ್ಟರ್ಸ್ ಗೆ ಅದು ಇ ಸಿಗರೇಟ್ ಅಂತ ಹೇಳಿ ಮಾತಾಡ್ತಾರೆ, ಕೆಲವರು ವೀಪಿಂಗ್ ಅಂತ ಮಾತಾಡ್ತಾರೆ. ಇನ್ನೊಂದರ ತಂಬಾಕುವನ್ನು ಯೂಸ್ ಮಾಡೋದು ಅಂತ ಹೇಳಿದ್ರೆ ತಂಬಾಕುವನ್ನು ಹೊಗೆ ರಹಿತ ಅಂತ ಹೇಳ್ತೀವಿ ನಾವು, ಇಂಗ್ಲಿಷ್ ಅಲ್ಲಿ ಸ್ಮೋಕ್ಲೆಸ್ ಅಂತ ಹೇಳ್ತೇವೆ. ಜಗಿಯುವುದು ಅಂತ ಹೇಳ್ತೇವೆ. ಯಾವ್ಯಾವ ತರತರವಾದ ಮಾದಕ ವಸ್ತುಗಳನ್ನು ಉಪಯೋಗಿಸ್ತಾರೆ ಅದರಲ್ಲಿ ಸ್ಟಡಿ ಮಾಡಿದಾಗ ಅರೌಂಡ್ 27 crore ಜನಗಳು ಇಂಡಿಯಾದಲ್ಲಿ ಈಗ ಧೂಮಪಾನ ಅಥವಾ ತಂಬಾಕುನ್ನು ಜಗಿಯುವುದರಿಂದ ಯೂಸ್ ಮಾಡ್ತಾ ಇದ್ದಾರೆ. ತಂಬಾಕು ಸ್ಮೋಕಿಂಗ್ ಮಾಡುವವರು, ಜಗಿಯೋರು, ಇದರ ಎರಡರಲ್ಲೂ ತಂಬಾಕುದು ತೊಂದರೆಗಳು ಶರೀರಕ್ಕೆ ಎಲ್ಲ ಅಂಗಗಳಿಗೂ ಆಗುತ್ತೆ. ಮೇಲೆಯಿಂದ ಕೆಳಗೆ, ಕೂದಲಿಂದ ಇಟ್ಕೊಂಡು ಪಾದ ತನಕನು ಎಲ್ಲ ಶರೀರದ ಅಂಗದ ಮೇಲೆ ತಂಬಾಕು ಸೇವನೆಯಿಂದ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ಇದನ್ನು ನೋಡಿದ್ರೆ ಅದರಲ್ಲಿ ಮೋಸ್ಟ್ ಡೇಂಜರಸ್ ಎಲ್ಲರಿಗೂ ಗೊತ್ತಿರೋದು ಅಂತ ಹೇಳಿದ್ರೆ ಕ್ಯಾನ್ಸರ್. ವರ್ಲ್ಡ್ ಅಲ್ಲಿ ಅರೌಂಡ್ 4 ಕ್ಯಾನ್ಸರ್ ಪೇಷಂಟ್ಸ್ ಇದ್ರೆ ಅದರಲ್ಲಿ 1 ಕ್ಯಾನ್ಸರ್ ಪೇಷಂಟ್ ತಂಬಾಕು ಯೂಸ್ ಮಾಡೋದರಿಂದಲೇ ಆಗುತ್ತೆ. 7,000 ರಾಸಾಯನಿಕಗಳು ಇರುತ್ತೆ, ಅದರಲ್ಲಿ 250 ರಾಸಾಯನಿಕದಿಂದ ಕ್ಯಾನ್ಸರ್ ಆಗುತ್ತೆ. ಅದರಲ್ಲಿ 70 ಅಂತೂ ಗ್ಯಾರಂಟಿ ಕ್ಯಾನ್ಸರ್ ಕಾಸ್ ಮಾಡುತ್ತೆ ಅಂತ ಗೊತ್ತಿರುತ್ತೆ. ಸೊ ಆಗ ರಾಸಾಯನಿಕಗಳು ಇರೋದ್ರಿಂದಲೇ ಎಲ್ಲರಿಗೂ ಹೇಳುದು ತಂಬಾಕುವನ್ನು ಸ್ಮೋಕಿಂಗ್ ಉಪಯೋಗಿಸಬಾರದು.
4: ಈ ತಂಬಾಕು ಸೇವನೆಯಿಂದ ಪರಿಣಾಮ ತುಂಬಾ ತೀವ್ರವಾಗಿರುತ್ತೆ ಅಂತ ಕೂಡ ಹೇಳಿದ್ರಿ. ಈ ತಂಬಾಕನ್ನ ಯಾರು ಹೆಚ್ಚು ಉಪಯೋಗಿಸ್ತಾರೆ, ಅಂದ್ರೆ ಯಾರು ವ್ಯಸನಿಗಳಾಗ್ತಾರೆ?
5: ಯಂಗ್ಸ್ಟರ್ಸ್ ಈಗ ಇ ಸಿಗರೇಟ್ ಅಂತ ಅದನ್ನ ಯೂಸ್ ಮಾಡಿ ಅದು ಡೇಂಜರ್ ಇಲ್ಲ ಅಂತ ಹೇಳಿ ಅದರ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡ್ತಾರೆ ಸೋಷಿಯಲ್ ಮೀಡಿಯಾ ಅದರಲ್ಲೆಲ್ಲ. ಆದ್ರೆ ಅದು ಇ ಸಿಗರೇಟು ಸಿಗರೇಟ್ ಎಷ್ಟು ಮಾಡ್ತಾರೆ ಅಷ್ಟೇ ಡೇಂಜರು ಇದೆ, ಅದರಲ್ಲೂ ಸೇಮ್ ಪ್ರಾಬ್ಲಮ್ ಆಗುತ್ತೆ ತುಂಬಾ ಹೊತ್ತು ಯೂಸ್ ಮಾಡಿದ್ರೆ. ಸೊ ಅದು ಸಹ ಅಷ್ಟೇ ಡೇಂಜರ್. ಸೊ ಅದಕ್ಕೆ ನಾವು ಅದನ್ನು ಸಹ ಯೂಸ್ ಮಾಡಬಾರ್ದು. ಈಗ ನಮ್ಮಲ್ಲಿ ನಾನು ಆಗೊಂದು ಹೇಳಿದೆ 27 crore ಜನ ಯೂಸ್ ಮಾಡ್ತಾರೆ ಅಂತ ಇಂಡಿಯಾದಲ್ಲಿ, ಅದರಲ್ಲಿ ಅರೌಂಡ್ 20 crore ಬರೀ ಸ್ಮೋಕ್ಲೆಸ್ ಅಂತ ಹೇಳ್ತೀವಲ್ಲ ಜರ್ದ ಅದನ್ನು ಯೂಸ್ ಮಾಡ್ತಾರೆ. ಅದರಲ್ಲಿ ಅರೌಂಡ್ 10 crore ಅರೌಂಡ್ ಸ್ಮೋಕಿಂಗ್ ಯೂಸ್ ಮಾಡ್ತಾರೆ, ಅದನ್ನೊಂದು 30 lakh ಅರೌಂಡ್ ಎರಡನ್ನು ಯೂಸ್ ಮಾಡ್ತಾರೆ ಇದರಲ್ಲಿ ಅಡಲ್ಟ್ಸ್ ಅಲ್ಲಿ.
4: ಆದ್ರೆ ಉಪಯೋಗಿಸೋರು ಎಲ್ಲರಿಗೂ ನಾವು ವ್ಯಸನಿಗಳು ಅಂತ ಹೇಳಲ್ಲ. ಸೊ ಹಾಗಾದ್ರೆ ವ್ಯಸನಿಗಳು ಯಾರು?
5: ವ್ಯಸನಿಗಳು ಅಂತ ಹೇಳಿದ್ರೆ ನಾವು ICD-10 ಅಥವಾ ICD-11 ಈಗ ಯೂಸ್ ಮಾಡ್ತಾರೆ, ಅದು ಇಂಟರ್ನ್ಯಾಷನಲ್ ಕ್ಲಾಸಿಫಿಕೇಶನ್ ಆಫ್ ಡಿಸಾರ್ಡರ್ಸ್ 11 ಅಂತ. ಅದರಲ್ಲಿ ಕೆಲವು ಲಕ್ಷಣಗಳು ಇದ್ರೆ ಅವರು ಡಿಪೆಂಡೆಂಟ್ ಅಂತ. ಅದರಲ್ಲೂ ಅಂತ ಹೇಳಿದ್ರೆ ಯಾರಾದರೂ ತಂಬಾಕುವನ್ನು ಸೇವನೆ ಮಾಡದೇ ಇದ್ರೆ ಅವರಲ್ಲಿ ವಿಡ್ರಾವಲ್ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ. ಅದರಲ್ಲಿ ಇರಿಟೇಬಲ್ ಆಗುತ್ತೆ, ಸಿಟ್ಟು ಬರುತ್ತೆ, ಎದ್ದ ಕೂಡಲೇ ಎಷ್ಟು ಬೇಗ ಯೂಸ್ ಮಾಡ್ತಾರೆ ತಂಬಾಕುವನ್ನು, ಅದು ಸಿವಿಯರಿಟಿಯನ್ನು ಇಂಡಿಕೇಟ್ ಮಾಡುತ್ತೆ. ಇನ್ನಂತ ಹೇಳಿದ್ರೆ ಸಿಗರೇಟ್ ಇಲ್ಲದೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಅದು ಆ ತಕೊಂಡೇ ಅವರು ನಾರ್ಮಲ್ ಆಗಿ ಕೆಲಸ ಮಾಡಬಹುದು. ಅವ್ರು ಹೇಳ್ತಾರೆ ನನ್ನ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಒಂಥರ ಸ್ಮೋಕ್ ಮಾಡಿ ಬಂದ್ಬಿಡ್ತೀನಿ, ಆಮೇಲೆ ನಾನೆಲ್ಲ ಆರಾಮಾಗಿ ಕೆಲಸ ಮಾಡಬಹುದು, ಅದು ಇನ್ನೊಂದು ಕ್ರೈಟೀರಿಯಾ. ಇನ್ನೊಂದು ಅಂತ ಹೇಳಿದ್ರೆ ಅದನ್ನು ತಗೊಳ್ತಾ ತಗೊಳ್ತಾ ಶರೀರದಲ್ಲಿ ಅಥವಾ ಬೇರೆ ತರ ಹಾನಿಗಳು ಉಂಟಾಗುವುದು. ಅದು ಅಂತೇಳಿ ಅದರಲ್ಲಿ ಮೋಸ್ಟ್ ಕಾಮನ್ ಹಾನಿ ಆಗುದು ಅಂತ ಹೇಳಿದ್ರೆ ಶ್ವಾಸಕೋಶದಲ್ಲಿ ಬೇಗ ಬೇಗ ನಮಗೆ ಕೋಲ್ಡ್, ಕಾಫ್ ಅದೆಲ್ಲ ಆಗುದು. ಇದು 3 criteria ಇರುತ್ತೆ, ಇದರಲ್ಲಿ ಯಾವ್ದಾದ್ರು 2 ಆದ್ರೂ ಸಹ ಅವರು ವ್ಯಸನಿಗಳು. ಅಂದ್ರೆ ನಾವು ಸಿಂಡ್ರೋಮ್ಸ್ ಅಂತ ಹೇಳ್ತೇವೆ, ನಿಕೋಟಿನ್ ಯೂಸ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ.
6: ಸಿಗರೇಟ್ ಸೇದವರಿಗೆ ನೀವು ಹೇಳಿದಂತ ಎಲ್ಲಾ ಲಕ್ಷಣಗಳು ಇರುತ್ತೆ, ವ್ಯಸನಿಗಳು ಆಗುವಂತ ಚಾನ್ಸಸ್ ಇರುತ್ತೆ. ಆದ್ರೆ ಸಿಗರೇಟ್ ಸೇದದೆ ಇರುವಂತವರಿಗೂ ಇದು ಎಫೆಕ್ಟ್ ಆಗುತ್ತೆ, ಅದು ಹೇಗೆ?
5: ಅದರಲ್ಲಿ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಇದೆ, ಥರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಇದೆ. ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತಾರೆ, ನೀವು ಬಸ್ಸಲ್ಲಿ ಹೋಗುವಾಗ ಯಾರಾದ್ರೂ ಸ್ಮೋಕ್ ಮಾಡ್ತಾ ಇದ್ದಾರೆ, ಬೀಡಿ ಸೇರ್ತಾ ಇರ್ತಾರೆ. ಆಗ ಅದರಲ್ಲಿ ಅವ್ರು ಆ ಇದರಲ್ಲಿ ಇರೋದ್ರಿಂದ ನಿಮಗೂ ಸಹ ಅದರ ರಾಸಾಯನಿಕ ಯಾವುದು ಕ್ಯಾನ್ಸರ್ ಕಾಸ್ ಮಾಡಬಹುದು ಅಥವಾ ಡೇಂಜರಸ್ ರಾಸಾಯನಿಕ ನಿಮ್ಮ ಬಾಡಿ ಒಳಗೂ ಹೋಗ್ಬೋದು. ಅದನ್ನ ನಾವು ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳ್ತೇವೆ. ಇನ್ನೊಂದು ಥರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳಿದ್ರೆ, ಮನೇಲಿ ಸ್ಮೋಕ್ ಮಾಡುವಾಗ ನಿಮ್ಮ ಡ್ರೆಸ್ ಅಲ್ಲಿ ಎಲ್ಲಾದ್ರೂ ಅದು
6: ಧೂಳು
5: ಅದು ಹೋಗೇದ್ದು, ತಂಬಾಕು ಪಾರ್ಟ್ ನಿಮ್ಮ ಶರೀರದಲ್ಲಿ ಯಾವ್ದಾದ್ರು ಡ್ರೆಸ್ ಅಲ್ಲಿ ಅದನ್ನ ಅಂಟ್ಕೊಂಡಿರುತ್ತಲ್ಲ, ಅದರಿಂದಲೂ ತಂಬಾಕು ರಾಸಾಯನಿಕ ಮಕ್ಕಳಿಗೂ ಅವರ ಮನೆಯವರಿಗೂ ಹೋಗ್ಬೋದು. ಅದನ್ನ ನಾವು ಥರ್ಡ್ ಹ್ಯಾಂಡ್ ಸ್ಮೋಕ್ ಅಂತ ಹೇಳ್ತೇವೆ. ಸೆಕೆಂಡ್ ಹ್ಯಾಂಡ್ ಸ್ಮೋಕು ಅಷ್ಟೇ ಡೇಂಜರ್ ಇದೆ, ಥರ್ಡ್ ಹ್ಯಾಂಡ್ ಸ್ಮೋಕು ಅಷ್ಟೇ ಡೇಂಜರ್ ಇದೆ.
6: ಈ ಸಿಗರೇಟ್ ಮತ್ತೆ ವೇಪಿಂಗ್ ಯುವ ಪೀಳಿಗೆಯಲ್ಲಿ ಹೆಚ್ಚಾಗಿದೆಯಲ್ಲ, ಇದು ಮತ್ತೆ ಜಗಿಯೋದು, ಇದು ಎರಡರ ವ್ಯತ್ಯಾಸ ಮತ್ತೆ ಎಷ್ಟು ಹಾನಿ, ಯಾವುದು ತುಂಬಾ ಹಾನಿ ಮಾಡುತ್ತೆ?
5: ಈಗ ನಾವು ಈ ಸಿಗರೇಟ್ ಅಂತ ಹೇಳ್ತೀವಲ್ಲ, ವೇಪಿಂಗ್ ಅಂತ ಹೇಳ್ತೇವೆ, ಅದ್ರಲ್ಲಿ ಯಂಗೆಸ್ಟರ್ಸ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ. ವೇಪರ್ ಆಗಿ ಅದು ಸ್ಪ್ರೆಡ್ ಆಗುತ್ತೆ, ಸೊ ಅದರಲ್ಲೂ ಕೆಮಿಕಲ್ ಇರುತ್ತೆ. ಸೊ ಮೊದ್ಲೇನ್ ಹೇಳ್ತಾ ಇದ್ರೆ ಅದು ಅಷ್ಟು ಡೇಂಜರ್ ಇಲ್ಲ ಅಂತ, ಈಗೆಲ್ಲ ಸ್ಟಡೀಸ್ ಏನ್ ಹೇಳ್ತಾ ಇದೆ ಅಂತ ಅದು ಸಹ ಡೇಂಜರ್ ಇದೆ. ಅದಕ್ಕೆ 2019 ಅಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಅದನ್ನು ಈ ಸಿಗರೇಟ್ ಅನ್ನು ಬ್ಯಾನ್ ಮಾಡಿದೆ. ಸೇಲ್ ಮಾಡುದು, ಪ್ರೊಕ್ಯೂರ್ ಮಾಡುದು, ಅವರಿಗೆ ಪನಿಷ್ಮೆಂಟ್ ಇದೆ, ಸ್ಟ್ರಿಕ್ಟ್ ಪನಿಷ್ಮೆಂಟ್ ಇದೆ. ಅದನ್ನ ಯಾರು ತಗೊಳ್ಳೋದು ಅದೆಲ್ಲ ಇಲ್ಲೀಗಲ್ ಇಂಡಿಯಾದಲ್ಲಿ, ಯಾಕಂದ್ರೆ ಬ್ಯಾನ್ ಆಗೋಗಿದೆ ಈ ಸಿಗರೇಟ್ ಎಲ್ಲ. ಸೊ ಯಾರೇ ಯೂಸ್ ಮಾಡ್ತಾ ಇದ್ರು ಸಹ ಅದು ತಪ್ಪು, ಅದು ಇಲ್ಲೀಗಲ್ ಆಕ್ಟಿವಿಟೀಸ್. ಸೊ ಅದು ಸಹ ಸೇಮ್, ತಂಬಾಕು ಯಾವ ತರ ಬಾಡಿಗೆ ಎಂಟರ್ ಆಗುತ್ತೆ ಅದೇ ತರ ಅದು ಸಹ ಸೇಮ್ ಡೇಂಜರ್.
6: ಇನ್ನು ಯಾರಾದ್ರೂ ಈ ತಂಬಾಕು ವ್ಯಸನದಿಂದ ಮುಕ್ತರಾಗಬೇಕು, ಒಳ್ಳೆಯ ಜೀವನವನ್ನ ನಡೆಸಬೇಕು ಅನ್ನೋರಿಗೆ ಯಾವ ರೀತಿಯ ಮಾರ್ಗದರ್ಶನ ನೀಡಬಹುದು?
5: ಇದಕ್ಕೆ ನಮ್ಮ ಇಂಡಿಯಾದಲ್ಲೇ ಟೊಬಾಕೊ ಕ್ವಿಟ್ ಲೈನ್ ಅಂತ ಇದೆ, ಅದು 1800-11-2356 ಈ ನಂಬರಿಗೆ ಕಾಲ್ ಮಾಡಿದ್ರೆ ಅಲ್ಲಿ ಕೌನ್ಸಿಲರ್ಸ್ ಎಲ್ಲ ಇರ್ತಾರೆ. ಅದರದ್ದು ಈ ಸೆಂಟರ್ ನಮ್ಮ ನಿಮಾನ್ಸಲ್ಲೇ ಇದೆ. ಸೊ ಯಾರು ಬೇಕಾದ್ರೂ ಯಾವಾಗ್ಲೂ ಆ ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡಿದ್ರೆ ಅವರು ಯಾವಾಗ್ಲೂ ಕೌನ್ಸಿಲರ್ಸ್ ಮಾತಾಡಿ ಬೇಕಾದ್ರೆ ಅವರಿಗೆ ಸೈಕಾಟ್ರಿಸ್ಟಿಕ್ ತೋರಿಸಿ ಅವರಿಗೆ ಮಾತ್ರೆನು ಮಾಡ್ಕೊಡ್ತಾರೆ, ಇಲ್ದರೆ ಕೌನ್ಸಿಲಿಂಗು ಮಾಡ್ತಾರೆ. ಸೊ ಯಾರಾದ್ರೂ ತೊಂದರೆ ಇದ್ರೆ ಅವ್ರಿಗೆ ಅನ್ಸಿದ್ರೆ, ಸೊ ಅವರು ಅದಕ್ಕೆ ಕಾಲ್ ಮಾಡಿ ಮಾಹಿತಿಗಳನ್ನು ತಗೋಬಹುದು, ಏನೇನ್ ಮಾಡ್ಬೇಕು, ಏನೇನ್ ಮಾಡಬಹುದು, ಅದು ಯಾವಾಗ ಅವರು ಡಾಕ್ಟರ್ ಹತ್ರ ತೋರಿಸ್ಕೋಬೇಕಾಗುತ್ತೆ ಎಲ್ಲದರ ಬಗ್ಗೆನು ಮಾಹಿತಿ ತಗೋಬಹುದು. ಅವರು ನಿಯರೆಸ್ಟ್ ಅಂದ್ರೆ ಯಾವ್ದು ಪಕ್ಕದಲ್ಲಿ ಡಾಕ್ಟರ್ಗಳು ಇದ್ದಾರೆ, ಯಾವ್ಯಾವ ಸೆಂಟ್ರಿಗೆ ಹೋಗ್ಬೋದು, ಅವರೆಲ್ಲ ಅದರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಕೊಡ್ತಾರೆ. ಅದು ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಇದೆ ಇಂಡಿಯಾದಲ್ಲಿ, ಅವರಿಗೆ ಬೇಕಾದ ಭಾಷೆಯಲ್ಲಿ ಅವರ ಟ್ರೀಟ್ಮೆಂಟ್ ಅನ್ನು ತಗೋಬಹುದು.
6: ಈ ತಂಬಾಕು ವ್ಯಸನಕ್ಕೆ ಯಾವ ರೀತಿಯ ಚಿಕಿತ್ಸೆಗಳಿವೆ?
5: ಅದಕ್ಕೂ ಫಾರ್ಮಕೊಲಾಜಿಕಲ್ ಇದೆ, ಅದು ಕೌನ್ಸಿಲಿಂಗ್, ಅದು ನಾನ್ ಫಾರ್ಮಕೊಲಾಜಿಕಲ್, ಅದು ಕೌನ್ಸಿಲಿಂಗ್ ಎರಡೂ ಇದೆ. ಅದರಲ್ಲಿ ನಾವು ಒಂದಂದರೆ ಅದನ್ನು ಸೇಫ್ ಆಗಿ ನಿಕೋಟಿನ್ ಇರುವ ಗಮ್ಸ್, ಪ್ಯಾಚಸ್ ಅಥವಾ ಸ್ಪ್ರೇಸ್ ಎಲ್ಲ ಬರುತ್ತೆ, ಸೊ ನಾವು ಅದನ್ನು ರಿಪ್ಲೇಸ್ ಮಾಡ್ತೀವಿ, ಅದರಲ್ಲಿ ಅದನ್ನು ಗ್ರ್ಯಾಜುವಲಿ ಕಮ್ಮಿ ಮಾಡಿ ಬಂದ್ ಮಾಡ್ತೀವಿ. ಅದು ಒಂಥರ ಟ್ರೀಟ್ಮೆಂಟು. ಇನ್ನೊಂದು ಅಂತ ಹೇಳಿದ್ರೆ ಮಾತ್ರೆಗಳು ಇದೆ, ಅದಕ್ಕೆ ನೀವು ಡಾಕ್ಟರ್ ಹತ್ರ ಹೋಗ್ಬೇಕು, ಅವ್ರು ನೋಡಿ ಯಾರಿಗೆ ಮಾತ್ರೆ ತಗೋಬೇಕು ಅವರಿಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ. ತುಂಬಾ ತರದ್ದು ಮಾತ್ರೆಗಳು ಇವೆ, ಅದಕ್ಕೆ ಅವ್ರಿಗೆ ಯಾವ ಕಂಡೀಷನ್ ಇದೆ ಅದರ ಮೇಲೆ. ಇನ್ನೊಂದು ಕೌನ್ಸಿಲಿಂಗ್, ಕೌನ್ಸಿಲಿಂಗ್ ಸಹ ಅಷ್ಟೇ ಇಂಪಾರ್ಟೆಂಟ್ ಎಷ್ಟು ಮಾತ್ರೆ. ಕೌನ್ಸಿಲಿಂಗ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ನಮಗೆ ಹೊಸ ಅಭ್ಯಾಸಗಳನ್ನು ನಾವು ತಿಳ್ಕೋಬೇಕು, ಹೇಗೆ ನಮಗೆ ಆಸೆ ಆಗುತ್ತೆ ಅಥವಾ ನಮಗೆ ಇಷ್ಟ ಬರುತ್ತೆ, ಆಗ ನಾವು ಅದನ್ನು ಹೇಗೆ
6: ತಡೆಗಟ್ಟಿ
5: ಅದರಿಂದ ನಾವು ಮುಂದೆ ಹೇಗೆ ಹೋಗ್ಬೇಕು. ಯಾಕಂದ್ರೆ ಆಸೆನ ತಡೆಗಟ್ಟಲಿಕ್ಕೆ ಆಗಿಲ್ಲ ಅಂತೇಳಿ ನಾವು ಪುನಃ ಪುನಃ ಹೋಗ್ತೀವಿ. ಸೊ ಅದಕ್ಕೆ ಕೌನ್ಸಿಲಿಂಗು ಅಷ್ಟೇ ಮುಖ್ಯ. ಕೆಲವರು ಹೇಳ್ತಾರೆ ನಾನೀಗ ತಂಬಾಕು ಬಿಟ್ರೆ ನನಗೇನ ತೊಂದರೆ ಕಮ್ಮಿ ಆಗುತ್ತಾ ಅಂತ. ಅದಕ್ಕೂ ಸ್ಟಡೀಸ್ ಇದೆ, 15-20 ಮಿನಿಟ್ ಅಲ್ಲಿ ಬಿಟ್ರು ಸಹ ನಿಮ್ಮ BP, ಹಾರ್ಟ್ ರೇಟ್ ಎಲ್ಲ ಕಮ್ಮಿ ಆಗೋಗುತ್ತೆ. ಅದೇ ನೀವು 1-9 ತಿಂಗಳು ಬಿಟ್ರೆ ನಿಮ್ಮದು ಶ್ವಾಸಕೋಶದಲ್ಲಿ ಏನಂತ ಕೆಮ್ಮು, ಶ್ವಾಸಕೋಶದಲ್ಲಿ ಫಂಕ್ಷನ್ಸ್ ಮಾಡ್ಲಿಕ್ಕೆ ಅಷ್ಟು ತೊಂದರೆ ಇರೋದು ಅದೆಲ್ಲ ಇಂಪ್ರೂವ್ ಆಗೋಗುತ್ತೆ. ಅದೇ 5-10 ವರ್ಷ ಬಿಟ್ರೆ ನಿಮ್ದು ಸ್ಟ್ರೋಕ್ ಅಥವಾ ಹಾರ್ಟ್ ಅಟ್ಯಾಕ್ ಅದರ ಚಾನ್ಸಸ್ ಕಮ್ಮಿ ಆಗೋಗುತ್ತೆ, ಅರ್ಧಕ್ಕಿಂತ ಜಾಸ್ತಿ. ಅದೇ 10-15 ವರ್ಷ ಬಿಟ್ರೆ ಕ್ಯಾನ್ಸರ್ ಚಾನ್ಸಸ್ ನಾರ್ಮಲ್ ಪಾಪ್ಯುಲೇಷನ್ ಹೇಗಿರುತ್ತೆ ಅಷ್ಟೇ ಆಗೋಗುತ್ತೆ. BPL ಕಾರ್ಡ್ ಇದ್ರೆ ಅವರಿಗೆ ಫ್ರೀ ಆಗುತ್ತೆ, ಅಲ್ಲಿ ಮಾತ್ರೆಗಳು ಫ್ರೀ ಆಗಿರುತ್ತೆ ಸಿಗುತ್ತೆ, ಗಮ್ಸ್ ಅಥವಾ ಅದು ಪ್ಯಾಚ್ ಅಂತ ಹೇಳ್ತಾರೆ ಅದೆಲ್ಲ ಫ್ರೀ ಆಗಿ ಸಿಗುತ್ತೆ. ಮತ್ತೆ ಎಲ್ಲರಿಗೆ ಎಷ್ಟು ಅದು ತುಂಬಾ ಕಾಸ್ಟ್ಲಿ ಇಲ್ಲ, ಸಿಗರೇಟಿಗೆ ಎಷ್ಟು ಕಾಸ್ಟ್ಲಿ ಸ್ಮೋಕ್ ಮಾಡೋದ್ರಿಂದ ಅಥವಾ ಯೂಸ್ ಮಾಡೋದ್ರಿಂದ ಎಷ್ಟು ಖರ್ಚಾಗುತ್ತೆ ಅದಕ್ಕಿಂತ ಕಮ್ಮಿಯೇ ಆಗುತ್ತೆ.
6: ಡಾಕ್ಟರ್, ಇಷ್ಟೆಲ್ಲ ನಮ್ಮ ಯುವ ಪೀಳಿಗೆಗೆ, ನಮ್ಮ ಸಾರ್ವಜನಿಕರಿಗೆ ಮಾಹಿತಿಯನ್ನ ನೀಡ್ತಾ ಇದ್ದೀರಾ. ವ್ಯಸನಿಗಳು ಯಾರಾದ್ರೂ ಇದ್ದರೆ ಖಂಡಿತವಾಗಿ ಸೆಂಟರ್ಗೆ ಬಂದು ಅವರು ನಿವಾರಣೆಯನ್ನ ಮಾಡ್ಕೊಳ್ಬಹುದು, ಸಮಸ್ಯೆಯನ್ನ ಹೇಳ್ಕೊಂಡು ಪರಿಹಾರವನ್ನ ಪಡ್ಕೊಳ್ಬಹುದು ಅಂತ ಕೂಡ ಹೇಳ್ತಾ ಇದ್ರ. ಕೊನೆಯದಾಗಿ ಕಾರ್ಯಕ್ರಮದಲ್ಲಿ ನಿಮ್ಮ ಸಂದೇಶ.
5: ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈಗಿನ 2020-26 ಇದ್ದು, ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅದು ಅವತ್ತು ಯಾವಾಗ್ಲೂ ಒಂದೊಂದು ಥೀಮ್ ಕೊಡುತ್ತೆ. ಈ ಥೀಮ್ ಅಲ್ಲಿ ಇಟ್ ಇಸ್ ಪರ್ಟಿಕ್ಯುಲರ್ಲಿ ಫಾರ್ ಇ ಸಿಗರೇಟ್ಸ್ ಅಂಡ್ ಅವರು ಹೇಳ್ತಾ ಇರೋದು ಯಾಕಂತ ಹೇಳಿ ಅಡೋಲೆಸೆಂಟ್ ಅನ್ನು ಟೊಬ್ಯಾಕೋ ಲಾಬಿ ಅಟ್ರಾಕ್ಟ್ ಮಾಡ್ಲಿಕ್ಕೆ ಅದನ್ನು ಅವರು ಸೋಷಿಯಲ್ ಮೀಡಿಯಾ ಅದರಲ್ಲಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಇ ಸಿಗರೇಟ್ ಇಸ್ ಹೆಲ್ತಿಯರ್ ಕಂಪೇರ್ ಟು ಸ್ಮೋಕಿಂಗ್ ಅಂಡ್ ಅದನ್ನೆಲ್ಲ. ಸೊ ಅದೆಲ್ಲ ಕರೆಕ್ಟ್ ಆದ ಮೆಸೇಜಿಂಗ್ ಅಲ್ಲ. ಇಟ್ ಈಸ್ ಆಸ್ ಡೇಂಜರ್ ಆಸ್ ಸಿಗರೇಟ್ ಬೀಡಿ ಜರ್ದ. ಅದರೊಟ್ಟಿಗೆ ಅವ್ರು ಏನ್ ಹೇಳ್ತಾ ಇರೋದು ಯಂಗ್ಸ್ಟರ್ಸ್ ಅನ್ನು ಅಟ್ರಾಕ್ಟ್ ಮಾಡ್ಲಿಕ್ಕೆ ಅವ್ರು ಏನ್ ಮಾಡ್ತಾರೆ ಅದನ್ನು ಫ್ಲೇವರ್ಡ್ ಅಂತ ಇದ್ ಮಾಡ್ತಾರೆ, ಇನ್ನೊಂದು ಇ ಸಿಗರೇಟ್ ಅಂತ ಅದನ್ನು ಪ್ರಮೋಟ್ ಮಾಡ್ತಾರೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನ ಎನ್ಕರೇಜ್ ಮಾಡ್ತಾರೆ, ಸೊ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅವರಿಗೆಲ್ಲ ಅಡ್ವರ್ಟೈಸ್ ಪ್ರಕಾರ. ಮತ್ತೆ ಇನ್ನೊಂದು ಮೂರನೇದು ಅವ್ರು ಮಾಡೋದು ಅಂತ ಹೇಳಿದ್ರೆ ಅದನ್ನು ಮೋರ್ ಅಟ್ರಾಕ್ಟಿವ್ ಕಲರ್ಫುಲ್ ಮಾಡ್ತಾರೆ. ಅಂದ್ರೆ ಕಲರ್ಫುಲ್ ಮಾಡಿದಾಗ ಯಂಗ್ಸ್ಟರ್ಸ್ ಅಟ್ರಾಕ್ಟ್ ಆಗ್ತಾರೆ, ಅದನ್ನು ಯೂಸ್ ಮಾಡ್ಲಿಕ್ಕೆ ತಗೊಂಡ್ಬರ್ತಾರೆ. ಅಂತ ಹೇಳಿದ್ರೆ ಅವರನ್ನು ಪ್ಯಾಕೇಜಿಂಗ್ ಆತರ ಮಾಡಿ ಅದನ್ನು ಅಟ್ರಾಕ್ಟ್ ಮಾಡ್ತಾರೆ. ಸೊ ಅದಕ್ಕೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈ ಸಲ ಅದಕ್ಕೆ ವಿ ಹ್ಯಾವ್ ಟು ಕೌಂಟರ್ ದ ಮೆಸೇಜಿಂಗ್ ಬೈ ದ ಇಂಡಸ್ಟ್ರಿ ಟು ಅಟ್ರಾಕ್ಟ್ ದ ಯಂಗರ್ ಪಾಪ್ಯುಲೇಷನ್ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಸೊ ದ WHO ಥೀಮ್ ಅಂತ ಹೇಳಿದ್ರೆ ಕೌಂಟರಿಂಗ್ ದ ನಿಕೋಟಿನ್ ಅಂಡ್ ಟೊಬ್ಯಾಕೋ ಅಡಿಕ್ಷನ್.
6: ಸೊ ಕೇಳಿದ್ರಲ್ಲ ಕೇಳುಗರೆ, ತಂಬಾಕು ಅದು ವಿಷಕಾರಿ ಅನ್ನೋದು ಎಲ್ರಿಗೂ ಗೊತ್ತಿದೆ. ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ಕೂಡ ಬರುತ್ತೆ. ಹಾಗಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಒಳ್ಳೆಯ ಮೆಸೇಜ್ ಅನ್ನ ಕೊಟ್ಟಿದೆ, ಥೀಮ್ ಅನ್ನ ಕೊಟ್ಟಿದೆ. ನಮ್ಮ ಯುವ ಪೀಳಿಗೆ ಯಾವುದೇ ತಂಬಾಕು ಪದಾರ್ಥಗಳಿಗೆ ಆಮಿಷಗಳಿಗೆ ಒಳಗಾಗದಂತೆ ಆವರಿಸಿಕೊಳ್ಳದಂತೆ ನೋಡ್ಕೊಂಡು ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಈ ಒಂದು ಒಳ್ಳೆಯ ಮೆಸೇಜ್ ಥೀಮ್ ಅನ್ನ ಕೊಟ್ಟಿದೆ ಈ ವರ್ಷ. ಇನ್ನು ವ್ಯಸನಿಗಳು ತಮ್ಮ ವ್ಯಸನವನ್ನ ಚಟವನ್ನ ಬಿಡಬೇಕು ಅನ್ನೋದಾದ್ರೆ ಟೋಲ್ ಫ್ರೀ ಸಂಖ್ಯೆಯನ್ನ ಸಂಪರ್ಕಿಸಿ ಮಾಹಿತಿಯನ್ನ ಪಡೆಯಬಹುದು ಹಾಗೂ ಸಲಹೆಯನ್ನ ಪಡೆಯಬಹುದು. ಟೋಲ್ ಫ್ರೀ ಸಂಖ್ಯೆ 1800111256. ನಿಮ್ಹಾನ್ಸ್ ಯಾವುದೇ ಹತ್ತಿರದ ಸೆಂಟರ್ನ ಕಾಲ್ ಮಾಡಿ ನಿಮ್ಮ ಭಾಷೆಯಲ್ಲೇ ನಿಮ್ಮ ಸಮಸ್ಯೆಯನ್ನ ಹೇಳಿಕೊಂಡು ಪರಿಹಾರವನ್ನ ಪಡ್ಕೊಳ್ಬಹುದು ಅಂತ ತಿಳಿಸಿದ್ರು ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು ನಿಮ್ಹಾನ್ಸ್ ಬೆಂಗಳೂರು. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
5: ಧನ್ಯವಾದ.
3: ತಂಬಾಕು ವ್ಯಸನ ನಿವಾರಣಾ ಕೇಂದ್ರ ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಮತ್ತು ಮನೋವೈದ್ಯರು ನಿಮ್ಹಾನ್ಸ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
7: ದುಶ್ಚಟಗಳು ನಿಮ್ಮ ಜೀವಕ್ಕೆ ಮಾರಕ.

0: ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
1: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
2: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೂ ತಾಯಿನ ಒಳಗಡೆ ಕಳಿಸಿ.
3: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನು ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
2: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ ಬೇಡ.
4: ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ, ಇಬ್ಬರ ಮನದಲ್ಲೂ
5: ನಾವಾಡುವ ನುಡಿಯೇ ಕನ್ನಡ ನುಡಿ.
6: ವಿಷಯಾಧಾರಿತ ಪ್ರಸ್ತುತಿಯೊಂದಿಗೆ ಚಿತ್ರಗೀತೆಗಳು,
0: ಮಾತು ಮಾಹಿತಿ, ಹಾಡುಗಳ ಪಯಣ ಸಿರಿಗಂಧದಲ್ಲಿ.
5: ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ.
6: ಪ್ರತಿದಿನ ರಾತ್ರಿ 7:45 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.
7: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:00. ಕಾರ್ಯಕ್ರಮ ವಿವರಣೆ. ನಿಲಯದಿಂದ ಇಂದು ಹಾಗೂ ನಾಳೆ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. 6:15 ಪರಿಸರ ಸಂರಕ್ಷಣಾ ಕುರಿತಾದ ಕಾರ್ಯಕ್ರಮ ನಿಸರ್ಗರಣದಲ್ಲಿ. ಪರಿಸರ ಕಾಳಜಿ ಕುರಿತು ಮಾತುಕತೆ. ಭಾಗವಹಿಸಲಿದ್ದಾರೆ ಶ್ರೀದೇವಿ ಮತ್ತು ವೆಂಕಟೇಶ್ ಬೇವಿನ ಬೆಂಚಿ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಖೇತ್ ಬಚಾವೋ ಅಭಿಯಾನದಡಿ ಕೃಷಿಯಲ್ಲಿ ಹಸಿರೆಲೆ ಗೊಬ್ಬರಗಳ ಮಹತ್ವ ಮತ್ತು ಲಾಭದಾಯಕತೆ ಕುರಿತು ಡಾಕ್ಟರ್ ಮಲ್ಲಾರೆಡ್ಡಿ ಅವರೊಂದಿಗೆ ಸಂದರ್ಶನ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. 7:20 ಜನಪದ ಸಂಗೀತ. ಹುಲಿ ಹೈದರ್ ಗ್ರಾಮದ ರಾಮಲಿಂಗಪ್ಪ ಮತ್ತು ಸಂಗಡಿಗರಿಂದ ಹಂತಿ ಪದಗಳು. 7:45 ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. 8:30 ಜನಪದ ಸಂಗೀತದಲ್ಲಿ ಸಿಂಧನೂರು ತಾಲೂಕಿನ ಮಾಡಸಿರ್ವಾರ್ ಗ್ರಾಮದ ಲೋಕಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳು. 9:15 ಭಾವಗೀತೆಗಳು. 9:30 ಕರೆಂಟ್ ಅಫೇರ್ಸ್. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಮತ್ತು ಸಂಗಡಿಗರಿಂದ ಶಹನಾಯಿ ವಾದನದ ಧ್ವನಿ ಮುದ್ರಣ. 10:30 ಹಿಂದಿ ಚಿತ್ರಗೀತೆಗಳು. ನಿಲಯದ ನಾಳೆಯ ಬೆಳಗಿನ ಪ್ರಸಾರದಲ್ಲಿ 6:00 ಕಾರ್ಯಕ್ರಮ ವಿವರಣೆ. 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ದೇಶಭಕ್ತಿಗೀತೆ ಡಿ ವಿ ಗುಂಡಪ್ಪ ಇವರ ರಚನೆ ವೃಂದಗಾನದಲ್ಲಿ. 6:10 ರೈತರಿಗೆ ಸಲಹೆ ಅಮರೇಶ್ ಆಶಿಹಾಳ್ ಅವರಿಂದ. 7:45 ಚಿತ್ರಗೀತೆಗಳು. 8:30 ರಾಯಚೂರು ಜಿಲ್ಲೆಯ ಪುರಾತನ ದೇವಸ್ಥಾನಗಳ ಪರಿಚಯಾತ್ಮಕ ವಿಶೇಷ ಕಾರ್ಯಕ್ರಮ ಗುಡಿಯ ಬೆರಗು. ಮನಸ್ಲಾಪುರ ಗ್ರಾಮದ ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನದ ಪರಿಚಯ. ನಿರೂಪಣ ಧ್ವನಿಗಳು ಶ್ರೀದೇವಿ ಮತ್ತು ತಿಮ್ಮಪ್ಪ ಗಂಜಳ್ಳಿ. ಪ್ರಸ್ತುತಿ ತಿಮ್ಮಪ್ಪ ಗಂಜಳ್ಳಿ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 9:05 ನಾಡಪ್ರಭು ಕೆಂಪೇಗೌಡ ಐತಿಹಾಸಿಕ ಸ್ಮರಣೆ. ಈ ಕುರಿತು ಡಾಕ್ಟರ್ ರೇಖಾ ಪಾಟೀಲ್ ಅವರಿಂದ ಭಾಷಣ, ನಂತರ ವಚನ ಗಾಯನ. 9:30 ಚಿತ್ರಗೀತೆಗಳು. 12:05 ವನಿತಾ ವಿಹಾರ. 12:35 ಆರೋಗ್ಯ ಕಾರ್ಯಕ್ರಮ. ಕೀಲು ನೋವಿನ ಕಾರಣಗಳು ಹಾಗೂ ಕೀಲು ಮರುಜೋಡಣೆ ಚಿಕಿತ್ಸೆ ಕುರಿತು ರಾಯಚೂರಿನ ಎಲುಬು ಮತ್ತು ಕೀಲು ತಜ್ಞರಾದ ಡಾಕ್ಟರ್ ಹರೀಶ್ ಮೂರ್ತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. ಪ್ರಧಾನಮಂತ್ರಿ ಜನ್ ಧನ್ ಯೋಜನೆ ಕುರಿತು ಸಂಭಾಷಣೆ. ಭಾಗವಹಿಸಲಿದ್ದಾರೆ ಪಿಎಂ ಜಗದೀಶ್ ಮತ್ತು ಕೆಎನ್ ಸಂತೋಷ್. ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1:30 ಚೈತ್ರವನ ಲಕ್ಷ್ಮೀಶನ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ವಾಚನ ಎಚ್ಆರ್ ಕೇಶವಮೂರ್ತಿ, ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ. 3:00 ಎಫ್ಎಂ 101.3 ಮೆಗಾಹರ್ಟ್ಸ್ ಕಾರ್ಯಕ್ರಮಗಳು. ಈ ಎಲ್ಲ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದಿಂದ. ನಾಳೆ ಸಂಜೆ 5:00 ಅಂತ್ಯಾಕ್ಷರಿ ಚಿತ್ರಗೀತೆಗಳ ಕಾರ್ಯಕ್ರಮ ಆಧರಿಸಿದ ಕಾರ್ಯಕ್ರಮ. 5:00

ಮೂವತ್ತು ನಿಮಿಷಕ್ಕೆ ಯುವವಾಣಿಯಲ್ಲಿ ಪ್ರಚಲಿತ ವಿದ್ಯಮಾನಗಳ ಪಕ್ಷಿ ನೋಟ. ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:15 ಮಕ್ಕಳಿಗಾಗಿ ಕಾರ್ಯಕ್ರಮ ಗೋಧೂಳಿಯಲ್ಲಿ. ರಾಯಚೂರಿನ ಕೆಇಬಿ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. ಪ್ರಸ್ತುತಿ ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ. ಖೇತ್ ಬಚಾವು ಅಭಿಯಾನದಡಿ ಮಣ್ಣಿನ ಆರೋಗ್ಯ, ಮಣ್ಣಿನ ನಿರ್ವಹಣೆ ಕುರಿತು ಮಣ್ಣು ತಜ್ಞರಾದ ಡಾಕ್ಟರ್ ಎಂವಿ ರವಿ ಅವರೊಂದಿಗೆ ಸಂದರ್ಶನ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 7:20 ಜಾನಪದ ಸಂಗೀತ. ಲಿಂಗನಬಂಡಿ ಗ್ರಾಮದ ಹನುಮಂತಪ್ಪ ಹಾಗೂ ಮರಪ್ಪ ಹಾಗೂ ಸಂಗಡಿಗರಿಂದ ತತ್ವ ಪದಗಳು. ಎಂಟು ಗಂಟೆಗೆ ಚಿತ್ರಗೀತೆಗಳು. 8:30 ಜನಪದ ಸಂಗೀತ. ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ಇಮಾಮ್ ಸಾಬ್ ಕೋಳೂರು ಮತ್ತು ಸಂಗಡಿಗರಿಂದ ರಂಗಗೀತೆಗಳು. 9:15 ಭಾವಗೀತೆಗಳು. 9:30 ಯುವವಾಣಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಯು ಶ್ರೀನಿವಾಸ್ ಅವರಿಂದ ಮಂಡೋಲಿನ್ ವಾದನದ ಧ್ವನಿಮುದ್ರಣ. ಇದುವರೆಗೆ ನಿಲಯದಿಂದ ಇಂದು ಹಾಗೂ ನಾಳೆ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:05 ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: by Shagun Chopra. Home Minister Amit Shah laid a detailed roadmap to achieve the vision of a drug-free India today. During a meeting organized by the Narcotics Control Bureau, the Home Minister launched the vision document on narcotics control from 2026 to 2029. Earlier, addressing the 10th APEC-level meeting of the Narco Coordination Center in New Delhi, the Home Minister called for a united war against drugs, saying that drug menace threatens national security, social stability, economic interests and the future of youth and the country. He urged spiritual leaders, youth and mothers to come together on a single platform to win this war.
1: Today, our country stands at a critical juncture in its fight against narcotics. The next years will determine whether drugs prevail over us or we prevail over drugs. My humble appeal to all of you is that for the future of our nation over the next 100 years, this is a battle we must win. Win with the determination and win through our collective efforts.
0: The Ministry of Health and Family Welfare has proposed amendments to the Drugs Rules 1945 to simplify the procedure for obtaining permission for import of drugs for examination, test or analysis. The ministry said that the amendment introduces an acknowledgement-based system for import of all drugs in small quantities for analytical and non-clinical testing purposes. The simplified procedure shall not be applicable to certain drugs belonging to the categories of sex hormones, cytotoxic drugs and beta-lactam drugs. The UP police has arrested 8 people named in the first FIR filed in the Sri Ram Janmabhoomi Teerth Kshetra donation case. The FIR was filed following recommendations made by the special investigation team constituted on the directions of Chief Minister Yogi Adityanath. The case came to light after allegations emerged of theft involving offerings and donations received by the Sri Ram Janmabhoomi Teerth Kshetra Trust. External Affairs Minister Dr. S. Jaishankar announced Operation Amistad, under which two Indian Air Force MCC C-17s took off today for Venezuela with urgent assistance to support post-earthquake relief efforts. Amistad means friendship in Spanish. In a social media post, Dr. Jaishankar said the assistance contains an Indian Army field hospital unit and over 35 tons of relief supplies, medicines and medical equipment, including 2 Bhishma cubes. He stated that India is committed to support the government and people of Venezuela in this difficult time. The External Affairs Minister today interacted with a group of journalists from various European countries in New Delhi. The minister spoke to them about the profound transformations underway in India, the current state of flux the world is in, and the growing convergences between India and Europe. India, along with 34 nations, signed a US-led initiative to build trusted and resilient supply chains to power artificial intelligence technologies at the second PAC-SILICA summit in Washington. India joined the initiative in February this year on the sidelines of the AI Impact Summit held in New Delhi. Commerce and Industry Minister Piyush Goyal has received the Special Award for Exceptional Leadership in Elevating UK-India Relations at the annual UK-India Awards 2026 in London. Sharing the information on social media, Mr. Goyal said the recognition belongs to the many bridge builders across governments, businesses, academia, culture and the vibrant diaspora who continue to strengthen India-UK ties. Indian shooters have ended their campaign at the ISSF Junior World Championship in Germany as table toppers with 24 medals, including 7 gold. They performed brilliantly in the pistol and rifle events, bagging 7 gold, 8 silver and 9 bronze, leaving behind the individual neutral athletes who claimed 14 medals and Italy as third position with 10 medals. In badminton, India's Ronak Chauhan created the biggest upset of the US Open tournament in Fullerton today when he packed off world number 6 and men's singles top seed Zhou Tianchen of Chinese Taipei in straight games 21-17, 26-24 to reach quarters. In another men's singles, Kidambi Srikanth registered a 21-14, 21-13 win over Lee Zijia of Malaysia to enter quarterfinals. Also advancing to the last 8 stage were Tanvi Sharma, Rakshita Shree and Devika Sehag in women's singles. And that is the end of this news bulletin.
2: Akashavani Raichuru FM Kendra Samaya 6 gante 10 nimisha Prakatanegalu. ಸಾಮೆ ಉಂಡವನೇ ಬಲ್ಲ ಸಾಮೆ ಅನ್ನದ ಸವಿಯನ್ನ, ಸಾಮೆ ತಿಂದವನು ಆಮೆಯಂತೆ ದೀರ್ಘಾಯುಷ್ಯದವನು. ಸಾಮೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಾವಯವ ಮತ್ತು ಸಿರಿಧಾನ್ಯ ಬಳಸಿ ಸದೃಢ ಆರೋಗ್ಯದ ಕಡೆ ಹೆಜ್ಜೆ ಇಡಿ. ಸಾವಯವ ಮತ್ತು ಸಿರಿಧಾನ್ಯಗಳನ್ನ ಬೆಳೆಸಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಜ್ಜೆ ತಿಂದು ವಜನ್ ಹೊರು, ಸಜ್ಜೆ ತಿಂದು ಹೆಜ್ಜೆ ಹಾಕು. ಸಜ್ಜೆ ತಿಂದವರು ಉತ್ಸಾಹದ ಕಹಳೆ ಓದುವರು. ಸಜ್ಜೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
3: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ನಲ್ಲಿ, ಅರೆ ವಾ,
4: ಸಿಕ್ಕಿಬಿದ್ರು.
5: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ಬಿಐ ಹೇಳುತ್ತೆ.
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಇದು ಆಕಾಶವಾಣಿ.
8: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
7: 1927ರಲ್ಲಿ ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
8: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936ರಲ್ಲಿ.
7: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957ರಲ್ಲಿ.
8: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967ರಲ್ಲಿ.
7: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977ರಲ್ಲಿ.
8: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ, ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
7: ಸರ್ವೇ ಜನಾಃ ಸುಖಿನೋ ಭವಂತು,
8: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
7: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
8: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.
9: ಎಲ್ಲಾ ಜೀವಿಗಳ ಜೀವವೇ ಜಲ,
10: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
11: ನೀರಿನ ಬಳಕೆ ಹಿತವಾಗಿರಲಿ,
12: ಕೊರತೆಯಾಗದಂತೆ ಗಮನವಿರಲಿ.
13: ಹನಿ ಹನಿಗೂಡ್ರೆ ಹಳ್ಳ,
14: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
15: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
9: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
12: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
14: ನೀರು ಬರಿದಾದಷ್ಟು ಆತಂಕ,
15: ಕಲುಷಿತವಾದಷ್ಟು ಕಳಂಕ.
16: ಯಾವುದೇ ವಸ್ತುವನ್ನ ವ್ಯರ್ಥವೆಂದು ಎಸೆಯುವ ಮುನ್ನ ಅದನ್ನು ಮತ್ತೆ ಬಳಸಬಹುದೇ ಪರೀಕ್ಷಿಸಿ. ವ್ಯರ್ಥ ವಸ್ತುವಿನ ಪುನರ್ಬಳಕೆಯಿಂದ ಪರಿಸರ ಮಲಿನತೆ ಕಡಿಮೆಯಾಗುತ್ತದೆ.
12: ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:15 ನಮ್ಮ ಮುಂದಿನ ಕಾರ್ಯಕ್ರಮ ನಿಸರ್ಗ ಋಣ. ಮೊದಲಿಗೆ ಪ್ರಕಟಣೆಗಳು.
17: ಇದು ಆಕಾಶ.
18: ಜೂನ್ 28 ಪೋಲಿಯೋ ಭಾನುವಾರ, ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ. ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯೂಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
19: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
20: ಇದು ಆಕಾಶವಾಣಿ ರಾಯಚೂರು ಕೇಂದ್ರ.

0: ಪರಿಸರ ಸಂರಕ್ಷಣೆ ಕುರಿತು ಕಾರ್ಯಕ್ರಮ ನಿಸರ್ಗರಿನ ನಿಸರ್ಗರಿನ ನಿಸರ್ಗರಿನ ಪ್ರಸ್ತುತಿ ಶ್ರೀದೇವಿ ನಾಗೇಂದ್ರ. ಆತ್ಮೀಯ ಕೇಳುಗರೆ, ಇಂದಿನ ನಿಸರ್ಗ ಋಣ ಕಾರ್ಯಕ್ರಮದಲ್ಲಿ ನಾವು ಪರಿಸರಕ್ಕೆ ಸಂಬಂಧಪಟ್ಟಂತಹ ಕೆಲವು ವಿಷಯಗಳ ಬಗ್ಗೆ ಮಾತನಾಡಲಿದ್ದೇವೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಇದ್ದಾರೆ ವೆಂಕಟೇಶ್ ಬೇವಿನ ಬೆಂಚಿ ಸರ್ ಅವರು. ಎಲ್ಲ ಕೇಳುಗರ ಪರವಾಗಿ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಸರ್.
1: ನಮಸ್ಕಾರ
0: ಸರ್. ಕಳೆದ ಕೆಲವು ದಿನಗಳಿಂದ ನಾವು ಈ ಒಂದು ಪರಿಸರ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಸರ್ಗ ಋಣ ಅನ್ನೋ ಕಾರ್ಯಕ್ರಮವನ್ನ ನಾವು ಪ್ರಸಾರ ಮಾಡ್ತಾ ಇದ್ದೇವೆ ಆಕಾಶವಾಣಿಯಲ್ಲಿ. ಈ ನಿಸರ್ಗ ಅಂದ್ರೆ ನಮ್ಗೆ ಏನಂದ್ರೆ ನಿಸರ್ಗಕ್ಕೆ ಸಂಬಂಧಪಟ್ಟಂಗೆ ನಾವ್ ಎಷ್ಟು ಮಾತಾಡಿದ್ರು ಕಡಿಮೆ. ಯಾಕಂದ್ರೆ ನೋಡಿ, ಮಾನವನಿಗೆಲ್ಲ ಬದಲಾಗಿ ಎಲ್ಲಾ ಜೀವ ಜಂತುಗಳಿಗೆ ಆಶ್ರಯ ತಾಣ ಅಂದ್ರೆ ಅದು ಪರಿಸರ ಅಂತ ಹೇಳ್ತೇವೆ, ನಿಸರ್ಗ ಅಂತ ಹೇಳ್ತೇವೆ. ನಮಗೆ ಏನೆಲ್ಲ ಕೊಡ ಮಾಡಿದೆ, ಆದ್ರೆ ಪ್ರತಿಯಾಗಿ ನಿಸರ್ಗಕ್ಕೆ ನಾವು ಏನು ಕೊಡ್ತಾ ಇಲ್ಲ ಅನ್ನೋದೇ ಒಂದು ನಮ್ಗೆ ದುಃಖದ ಸಂಗತಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ.
1: ನಿಜವಾಗ್ಲೀಗ ಭೂಮಿ ಮೇಲೆ ಮನುಷ್ಯನ ಒಂದು ಜೀವನ, ಮನುಷ್ಯನ ಒಂದು ಸಾಮಾಜಿಕ ಜೀವನ ಇವೆಲ್ಲವನ್ನು ನೋಡಿದಾಗ ಮನುಷ್ಯನದಷ್ಟೇ ಅಲ್ಲ, ಪ್ರಕೃತಿಯಲ್ಲಿ ಎಲ್ಲಾ ಜೀವರಾಶಿಗಳಿಗೆ ಭೂಮಿ ಆಶ್ರಯ. ಈ ಭೂಮಿ ಅಂತಂದಾಗ ನಮಗೆ ಪ್ರಕೃತಿ ಅಂತ ನಮಗೆ ಗೊತ್ತಾಗುತ್ತೆ. ಒಂದು ಜೀವಿ ಉತ್ಪತ್ತಿ ಆಗ್ಬೇಕು, ಒಂದು ಜೀವಿ ಜೀವಿಸಬೇಕು ಭೂಮಿಗೆ ಅಂತಂದಾಗ ಪಂಚಭೂತಗಳು ಬೇಕು ಅಂತ ಹೇಳ್ತಾರೆ. ಪಂಚಭೂತಗಳನ್ನ ಸೇರ್ಬಿಟ್ಟೇನೆ ನಮ್ಗೆ ಜೀವಿ ಉತ್ಪಾದನೆ ಆಗ್ತದೆ, ಜೀವನ ಆಗ್ತದೆ ಅನ್ನುವಂಥದ್ದು. ಆದ್ರೆ ಪರಿಸರ ಅನ್ನುವಂಥದ್ದು ಪಂಚಭೂತಗಳಲ್ಲೇ ಪರಿಸರ ಕೂಡ ಒಂದು. ಪರಿಸರ ಇಲ್ಲಂತಂದ್ರೆ, ನಿಸರ್ಗ ಇಲ್ಲಂತಂದ್ರೆ ನಾವು ಏನೇ ಮಾತಾಡಿದ್ರು ಕೂಡ ನಿಸರ್ಗದ ನಿಯಮ ಅಂತ ಮಾತಾಡ್ತೀವಿ. ಮನುಷ್ಯನ ಒಂದು ಬದುಕಿಗೆ ಸಂಬಂಧಪಟ್ಟಂತದ್ದು ಆಗಿರ್ಬೋದು, ಪ್ರಾಣಿಗಳ ಬದುಕಿಗೆ ಸಂಬಂಧಪಟ್ಟಂತಾಗಿರ್ಬೋದು, ಎಲ್ಲಾ ಜೀವರಾಶಿಗಳು ನಿಸರ್ಗದಿಂದ ಬಂದಿದೆ ಅಂತ ಮಾತಾಡ್ತೀವಿ.
0: ಈಗ ನಾವು ಪ್ರಕೃತಿಯಲ್ಲಿ ನೋಡ್ತೇವೆ ಎಷ್ಟೆಲ್ಲಾ ಗ್ರಹಗಳಿದಾವೆ, ಆದ್ರೆ ಒಂದು ಜೀವ ರಾಶಿಗಳಿಗೆ ಬದುಕಲಿಕ್ಕೆ ಭೂಮಿ ಮಾತ್ರ. ಈ ಒಂದು ಭೂಮಿಯಲ್ಲಿ ಏನೆಲ್ಲಾ ನಮ್ಗೆ ನಿಸರ್ಗದತ್ತವಾಗಿ ಇರುವಂತಹ ಸಂಪನ್ಮೂಲಗಳು ಇದಾವೆ ನಮ್ಗೆ, ಅವನ್ನೆಲ್ಲಾ
1: ಬಳಸ್ಕೊಂಡು ನಾವು ಜೀವನವನ್ನು ಕಟ್ಟಿಕೊಳ್ತಾ ಇದೀವಿ ಅನ್ನುವಂಥದ್ದು. ಅನಾದಿ ಕಾಲದಿಂದಲೇ ಮನುಷ್ಯನಿಗೆ ನಾವೆಲ್ಲ ವಿಜ್ಞಾನವನ್ನು ಓದಿದಾಗ ಮತ್ತು ನಮ್ಮ ಮನುಷ್ಯನ ಒಂದು ಹಿಂದಿನ ಕಾಲದ ಬದುಕಿನ ಬಗ್ಗೆ ಏನಾದರೂ ಅಧ್ಯಯನ ಮಾಡಿದಾಗ ಮನುಷ್ಯ ಮಂಗನಿಂದ ಮಾನವ ಆದ ಅಂತದ್ದು ನಾವು ಕೇಳಿದ್ವಿ. ಮನುಷ್ಯ ಕೂಡ ಒಂದು ಜೀವನೇ ಅಷ್ಟೇ, ಪ್ರಾಣಿ ಅಷ್ಟೇ ಅಷ್ಟೇ
0: ಮಾತು ಬರುವಂತ ಪ್ರಾಣಿ.
1: ಮನುಷ್ಯನಿಗೆ ಪ್ರಾಣಿಗಳಿಗಿಂತ ಮನುಷ್ಯನಿಗೆ ಸ್ವಲ್ಪ ಬುದ್ಧಿ ಜಾಸ್ತಿ ಇದೆ, ಜ್ಞಾನ ಇದೆ, ಆಲೋಚನೆ ಮಾಡುವಂತ ಒಂದು ಕ್ರಿಯೆ ಮನುಷ್ಯನಿಗೆ ಮಾತ್ರ ಇದೆ, ಬೇರೆ ಪ್ರಾಣಿಗಳಿಗೆ ಇಲ್ಲ. ಆ ಕಾರಣಕ್ಕಾಗಿ ಮನುಷ್ಯ ಪ್ರಾಣಿಗಳಿಗಿಂತ ಭಿನ್ನವಾಗಿದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತದೆ. ಹಾಗಾಗಿ ಪ್ರಾಣಿಗಳಿಗೂ ಮನುಷ್ಯನಿಗೂ ಜೀವಿಸುವುದರಲ್ಲಿ ಮತ್ತು ಬದುಕುವುದರಲ್ಲಿ ಮತ್ತು ಪ್ರಕೃತಿಯಲ್ಲಿ ಇರುವುದರಲ್ಲಿ ಏನು ವ್ಯತ್ಯಾಸನೇ
0: ಇಲ್ಲ.
1: ಈಗ ಸಂತಾನೋತ್ಪತ್ತಿ ಪ್ರಾಣಿಗಳು ಮಾಡ್ತವೆ, ಮನುಷ್ಯ ಮಾಡ್ತಾನೆ, ಸಂತಾನೋತ್ಪತ್ತಿ ಜೀವಿಗಳು ಮಾಡ್ತವೆ, ಕ್ರಿಮಿಗಳು ಮಾಡ್ತವೆ, ಎಲ್ಲವೂ ಸೇಮ್, ಏನು ವ್ಯತ್ಯಾಸನೇ ಇರಂಗಿಲ್ಲ. ಹೆಣ್ಣು ಗಂಡು ಅಲ್ಲಿ ಇದೆ, ಇಲ್ಲೂ ಇದೆ. ಆದರೆ ಮನುಷ್ಯನಿಗೆ ಬುದ್ಧಿ ಜ್ಞಾನ ಇರೋದ್ರಿಂದಲೇ ನಾವಿಷ್ಟೆಲ್ಲ ನಾವು ಬದಲಾವಣೆಗಳಾಗಿದ್ದೀವಿ. ಒಂದು ನಮ್ಮನ್ನ ನಾವು ರಕ್ಷಣೆ ಮಾಡಿಕೊಳ್ಳುವಂತ ಒಂದು ಜ್ಞಾನ ನಮ್ಮಲ್ಲೇ ಇದೆ, ಮನುಷ್ಯನಿಗಿದೆ. ಜೊತೆಗೆ ಈ ವಿಜ್ಞಾನ ಇಷ್ಟೆಲ್ಲ ಬೆಳವಣಿಗೆ ಆಗ್ಲಿಕ್ಕೆ ಮನುಷ್ಯನ ಜ್ಞಾನವೇ
0: ಕಾರಣ
1: ಅಂತ. ಹಾಗಾಗಿ ವಿಜ್ಞಾನ ಇಷ್ಟೆಲ್ಲ ಮುಂದುವರೆದ ನಾವು ಮನುಷ್ಯ, ಆದ್ರೆ ಈ ಪ್ರಕೃತಿ ಬಗ್ಗೆ ಮಾತನಾಡುವಾಗ ಪ್ರಕೃತಿಯನ್ನು ಹಾಳು ಮಾಡಿದ್ದೆ ಮನುಷ್ಯ, ನಿಸರ್ಗವನ್ನು ಹಾಳು ಮಾಡಿದ್ದೆ ಮನುಷ್ಯ. ಯಾವ ಪ್ರಾಣಿ ನಿಸರ್ಗವನ್ನು ಹಾಳು ಮಾಡಿಲ್ಲ, ಯಾವ ಜೀವಿ ನಿಸರ್ಗವನ್ನು ಈ ಮಟ್ಟಕ್ಕೆ ಹಾಳು ಮಾಡುವಂತ ಜೀವಿಗಳಿಗೆ ಉದಾಹರಣೆಗಳು ಇಲ್ಲ
0: ಅನ್ನುವಂಥದ್ದು.
1: ಆ ಜೀವಿಗಳು ಮತ್ತು ಪ್ರಾಣಿಗಳು ಈ ನಿಸರ್ಗದಲ್ಲಿ ನಿಸರ್ಗ ನಿಯಮದಂತೆ ಬದುಕುತ್ತವೆ ಮತ್ತು ನಿರ್ಗಮಿಸ್ತವೆ. ಆದ್ರೆ ಮನುಷ್ಯ ನಿಸರ್ಗ ನಿಯಮವನ್ನು ಮೀರಿ ಬದುಕ್ತಾ ಇದ್ದಾನೆ. ಹಾಗಾಗಿ ಈ ಎಲ್ಲ ವ್ಯತ್ಯಾಸಗಳಾಗ್ತಾ ಇದಾವೆ ಅಂತ ನನಗೆ ಅನಿಸ್ತದೆ.
0: ಈಗ ನೀವು ಹೇಳಿದ್ರಿ ಸರ್, ಎಲ್ಲಾ ಜೀವಿಗಳಿಗೂ ಮತ್ತು ಮನುಷ್ಯ ಜೀವಿಗೂ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳಿ. ಒಂದ್ ವೇಳೆ ಏನಾದ್ರೂ ಪ್ರಾಣಿಗಳಿಗೂ ನಮ್ಮ ಹಾಗೆ ಬುದ್ಧಿ
1: ಒಂದಿಕೆ
0: ಭಾಷೆ ಬರ್ತಾ ಇದ್ರೆ ಅವು ಕೂಡ ನಿಸರ್ಗಕ್ಕೆ ಏನ್ ಮಾಡ್ತಾ ಇದ್ವು ಗೊತ್ತಿಲ್ಲ. ಅದೇ ರೀತಿ ಮನುಷ್ಯನಿಗೂ ಭಾಷೆ ಗೊತ್ತಿರ್ಲಿಲ್ಲ, ಅವನಿಗೆ ಸಂವಹನ ರೀತಿ ಗೊತ್ತಿರ್ಲಿಲ್ಲ ಅಂದ್ರೆ ಮನುಷ್ಯನು ಕೂಡ ಈ ನಿಸರ್ಗಕ್ಕೆ ವ್ಯತಿರಿಕ್ತವಾಗಿ ವರ್ತನೆ ಮಾಡ್ತಾ ಇರ್ಲಿಲ್ಲ ಅಂತ ಅನ್ಕೋಬಹುದು.
1: ನಿಜವಾಗ್ಲು ಶ್ರೀದೇವಿ, ನನಗನಿಸುತ್ತೆ ಎಲ್ಲಾ ಪ್ರಾಣಿಗಳಿಗೆ ಎಲ್ಲಾ ರೀತಿಯ ಮನಸ್ಸು ಇರ್ತದೆ, ಜ್ಞಾನ ಇರ್ತದೆ, ಎಲ್ಲ ಇರ್ತದೆ. ಆದ್ರೆ ಮನುಷ್ಯನಷ್ಟು ಸ್ವಾರ್ಥ ಜೀವಿ ಈ ಜಗತ್ತಿನಲ್ಲಿ ಯಾವ ಜೀವಿಗೂ ಯಾವ ಜೀವಿನೇ ಇಲ್ಲ ಅಂತ ಈ ಸ್ವಾರ್ಥ ಇದ್ದದಕ್ಕೆಲ್ಲ ಇವೆಲ್ಲ ಆಗ್ತಾ ಇರತಕ್ಕಂಥ
0: ಸ್ವಾರ್ಥ ಮತ್ತೆ ಜೊತೆಗೆ ದುರಾಸೆ.
1: ಈ ಸ್ವಾರ್ಥ ಮತ್ತು ದುರಾಸೆ ಹೆಚ್ಚಾಗಿರೋದ್ರಿಂದ ನನಗೆ ಅದು ಬೇಕು, ನನಗಿದು ಬೇಕು, ನನ್ನ ಕುಟುಂಬಕ್ಕೆ ನಾನು ಏನೋ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ನಾನು ಅಷ್ಟು ಆಸ್ತಿ ಗಳಿಸಬೇಕು, ಈ ಸಾಮ್ರಾಜ್ಯವನ್ನು ಆಳ್ಬೇಕು, ದೇಶವನ್ನ ಆಳ್ಬೇಕು, ಜಗತ್ತನ್ನ ಆಳ್ಬೇಕು, ಈ ದುರಾಸೆ ಸ್ವಾರ್ಥ ಇರೋದ್ರಿಂದಲೇ ಇವತ್ತು ನಾವು ನಿಸರ್ಗವನ್ನು ನಾವು ಹಾಳು ಮಾಡ್ತಾ ಇದ್ದೀವಿ, ಮನುಷ್ಯನೇ ಹಾಳು ಮಾಡ್ತಾ ಇದೀವಿ ಅನ್ನುವಂಥದ್ದು. ಬೇರೆ ಯಾವ ಜೀವಿ ಕೂಡ ಯಾವ ಪ್ರಾಣಿ ಕೂಡ ಹಾಳು ಮಾಡ್ತಾ ಇಲ್ಲ ನಿಸರ್ಗ ಅನ್ನುವಂಥದ್ದು. ಹಾಗಾಗಿ ಸ್ವಾರ್ಥ ಮುಖ್ಯವಾದ ಕಾರಣ ಮತ್ತು ಮನುಷ್ಯನ ಒಂದು ದುರಾಸೆ ಅದು ಮುಖ್ಯವಾದ ಕಾರಣ, ಇದಕ್ಕೆಲ್ಲ ಕಾರಣ ಅಂತ ನನಗನ್ಸ್ತದೆ. ಈಗ ನೀವ್ ಹೇಳ್ದಂಗೆ ಈ ಪ್ರಕೃತಿ ಬಗ್ಗೆ ನನಗೂ ಮಾತಾಡುವಾಗ ಬಹಳ ಬೇಜಾರಾಗ್ತದೆ. ನಾವು ಹೇಗೆ ಇರಬೇಕಾಗಿತ್ತು, ಹೇಗಿದ್ದೀವಿ ಅಂತ. ನಾವು ದಿನನಿತ್ಯ ಬಳಸುವಂತ ವಸ್ತುಗಳಿಂದ ಹಿಡಿದು ಪ್ರತಿನಿತ್ಯ ಬಳಸುವಂತ ಪ್ರತಿ ಒಂದು ವಸ್ತುಗಳು ಇವತ್ತು ನಿಸರ್ಗಕ್ಕೆ ವಿರೋಧವಾಗಿ ನಾವು ಬಳಸ್ತಾ ಇದೀವಿ. ನಿಸರ್ಗಕ್ಕೆ ನೋಡ್ರಿ, ಪ್ಲಾಸ್ಟಿಕ್ ನಿಸರ್ಗದ ನಿಯಮ ಅಲ್ಲ, ನಾವು ಅದನ್ನ ಸೃಷ್ಟಿ ಮಾಡಿಕೊಂಡ್ವಿ. ಇವತ್ತು ಪ್ಲಾಸ್ಟಿಕ್ ನಮಗೆ ಪೆಡಂಭೂತವಾಗಿ ಕಾಡ್ತಾ ಇದೆ,
0: ಅತ್ಯಂತ ವಿಷಕಾರಿ ಪ್ಲಾಸ್ಟಿಕ್ ಅಂತಾನೆ.
1: ಮತ್ತೆ ನಾವು ಬಳಸ್ತಕ್ಕಂತ ಯಾವ್ದೇ ಒಂದು ಪೆಟ್ರೋಲ್, ಡೀಸೆಲ್ ಇಂಥವೆಲ್ಲ ಬಳಸಿ ಬಳಸಿ
0: ಪರಿಸರ ಮಾಲಿನ್ಯಕ್ಕೆ ನಾವೇ ಕಾರಣಕರ್ತರಾಗಿದ್ದೀವಿ. ಕಲ್ಲಿದ್ದಲು
1: ಬಳಸ್ತಾ ಇದೀವಿ ಕಾರ್ಖಾನೆಗಳಿಗೆ, ಅದು ಕೂಡ ಪರಿಸರಕ್ಕೆ ಮಾಲಿನ್ಯ ಆಗ್ತಾ ಇದೆ. ಈಗ ದಿನನಿತ್ಯ ಎಷ್ಟೋ ವಾಹನಗಳು, ಲಕ್ಷಗಟ್ಟಲೆ ವಾಹನಗಳು ಬೀದಿಗೆ ಬಂದಾಗ, ರೋಡಿಗೆ ಬಂದಾಗ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗ್ತದೆ. ಅದನ್ನ ಬಗ್ಗೆ ಅದ್ರ ಬಗ್ಗೆ ನಾವು ಎಲ್ಲಾ ದೇಶಗಳು ಎಲ್ಲಾ ವಿಜ್ಞಾನಿಗಳು ಇದ್ರ ಬಗ್ಗೆ ಆತಂಕ ವ್ಯಕ್ತಪಡಿಸ್ತಾ ಇದಾರೆ, ಅದ್ರ ಬಗ್ಗೆ ಹೇಳ್ತಾ ಇದಾರೆ. ಆದ್ರೂ ಕೂಡ ಯಾರು ಕೂಡ ಇದನ್ನು ನಿಯಂತ್ರಣ ಮಾಡ್ಕೊಂಡು

0: ನಿಯಂತ್ರಣ ಮಾಡಲಿಕ್ಕೆ ಮುಂದೆ ಬರ್ತಾ ಇಲ್ಲ.
1: ಆಮೇಲೆ ನೀವು ಹೇಳಿದ್ರಿ ಸರ್, ಈಗ ಅತಿಯಾದ ವಾಹನಗಳ ಒಂದು ದಟ್ಟಣೆ ಓಡಾಟದಿಂದ ಒಂದು ಪರಿಸರ ಮಾಲಿನ್ಯ ಆಗ್ತಾ ಇದೆ ಅಂತ. ಯಾಕಂದ್ರೆ ನೋಡಿ, ಬೆಳೆಯುತ್ತಿರುವಂತಹ ಒಂದು ಜನಸಂಖ್ಯೆಗೆ ಅನುಗುಣವಾಗಿ ಇವತ್ತ ಎಲ್ಲಾ ಜನರು ಏನಾಗಿದ್ದಾರೆ, ಅಡ್ವಾನ್ಸ್ಡ್ ಆಗಿದ್ದಾರೆ. ಈ ಒಂದು ಟೆಕ್ನಾಲಜಿಯಿಂದ ಆಗಿರ್ಬೋದು, ಎಲ್ಲರ ಒಂದು ಹರಿಬರಿ ಜೀವನದಿಂದ ಏನ್ ಮಾಡ್ತಾ ಇದಾರೆ, ನಡ್ಕೊಂಡು ಹೋಗೋಷ್ಟು ಪುರ್ಸತ್ತಾಯ್ತು, ತಾಳ್ಮೆ ಆಯ್ತು ಇಲ್ಲ, ಸಮಯ ಆಯ್ತು ಇಲ್ಲ. ಹಾಗಾಗಿ ಪ್ರತಿಯೊಬ್ರು ಕೂಡ ಒಂದೊಂದು ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ವಾಹನ ಅನ್ನೋದಿರುತ್ತೆ, ಟೂ ವೀಲರ್ ಇರುತ್ತೆ, ಫೋರ್ ವೀಲರ್ ಇರುತ್ತೆ. ನಾವು ಏನ್ ಮಾಡ್ಬೇಕು ಅಂತ ಸಂದರ್ಭದಲ್ಲಿ ಅಂದ್ರೆ, ಎಲ್ಲಿ ನಮ್ಗೆ ಅವಶ್ಯಕತೆ ಇದೆಯೋ ಅಲ್ಲಿ ಮಾತ್ರ ವಾಹನಗಳನ್ನ ಬಳಸ್ಬೇಕು. ಎಲ್ಲಿ ಅವಶ್ಯಕತೆ ಇಲ್ಲೋ ಅಲ್ಲಿ ನಡ್ಕೊಂಡು ಹೋಗ್ಬೋದು, ಇಲ್ಲ ಸೈಕಲ್, ಪರಿಸರ ಸ್ನೇಹಿ. ಕೆಲವೊಂದು ನಾವು ವಿದೇಶಗಳಲ್ಲಿ ನೋಡ್ತೇವೆ, ಇವತ್ತಿಗೂ ಕೂಡ ಕಚೇರಿಗಳಿಗೆ ಹೋಗುವಂತ ಉದ್ಯೋಗಿಗಳು ಕೂಡ ಏನ್ ಮಾಡ್ತಾರೆ, ಪರಿಸರದ ಬಗ್ಗೆ ಕಾಳಜಿ ಇರುವಂತ ಹೃದಯಗಳು ಏನ್ ಮಾಡ್ತಾರೆ, ಸೈಕಲ್ ನೇ ಬಳಸ್ತಾರೆ. ಸರ್,
0: ಸಾಕಷ್ಟು ಮುಂದುವರೆದ ದೇಶಗಳಲ್ಲಿ ಅವರು ಈಗ ಬದಲಾಗಿದ್ದಾರೆ. ನಾವು ಪರಿಸರ ಸ್ನೇಹಿಯಾಗಿ ಬದುಕಬೇಕು ಅನ್ನುವಂಥದ್ದು. ಯಾಕಂದ್ರೆ ಇಷ್ಟೆಲ್ಲ ನೋಡ್ತಾ ಇದೀವಿ, ಪರಿಸರ ನಮ್ಮಿಂದ ಹಾಳಾಗ್ತದೆ. ಪರಿಸರ ಹಾಳಾಗೋದ್ರಿಂದ ನಮ್ಮ ಜೀವನ ಕೂಡ ಹಾಳಾಗ್ತದೆ, ಅನುಕೂಲ ಹಾಳಾಗ್ತದೆ ಅನ್ನುವಂತ ಒಂದು ಇಂಟೆನ್ಷನ್ ಇಟ್ಕೊಂಡು ಬೇರೆ ಬೇರೆ ದೇಶಗಳು ಇವತ್ತು ತುಂಬಾ ಬದಲಾಗ್ತಾ ಇದಾವೆ. ಪರಿಸರ ಸ್ನೇಹಿ ನೀವು ಹೇಳದಂಗೆ ಸೈಕಲ್ ಬಳಸ್ತಾರೆ, ವೆಹಿಕಲ್ಗಳು ಬಳಸಂಗಿಲ್ಲ. ಆಮೇಲೆ ದಿನನಿತ್ಯ ಒಂದು ಬಳಸುವಂತ ವಸ್ತುಗಳು ಅವು ಪರಿಸರ ಸ್ನೇಹಿ ಆಗಿರ್ಬೇಕಂತ ಹೇಳಿ ಅವುಗಳನ್ನು ಕೂಡ ಈಗ ಬಳಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲು ಉಜ್ಜುವಂತ ಒಂದು ವಸ್ತುಗಳು ಇಟ್ಕೊಂಡು ಪ್ರತಿಯೊಂದು ಕೂಡ ಒಂದು ನ್ಯಾಚುರಲ್ ಆಗಿ ನಾವು ಬಳಸಬೇಕು ಅನ್ನುವಂತ ಒಂದು ಆಸೆಗಳು ಎಲ್ಲ ಕಡೆ ಬರ್ತಾ ಇದೆ. ನಮ್ಮ ಭಾರತದಲ್ಲಿ ಈಗ ಪ್ರಾರಂಭ ಆಗಿದೆ, ಆದ್ರೆ ವಿದೇಶಕ್ಕೆ ಕೆಲವೊಂದು ದೇಶಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮಲ್ಲಿ ಆ ಜ್ಞಾನ ಬರಬೇಕಂತ ನನಗನ್ನಿಸ್ತದೆ. ಈ ವಿಪರೀತವಾದ ಜನಸಂಖ್ಯೆ ಇದೆ, ಜನಗಳಲ್ಲಿ ಇನ್ನೂ ಅರಿವು ಬರಬೇಕು, ಎಲ್ಲಿ ಉಗುಳ್ಬೇಕು, ಎಲ್ಲಿ ಕಸ ಹಾಕ್ಬೇಕು, ಆಮೇಲೆ ಎಷ್ಟು ಏನನ್ನು ಮಾಡ್ಬೇಕು ಅನ್ನುವಂಥದ್ದು ಪರಿಜ್ಞಾನ ನಮ್ಮ ದೇಶದ ಜನಗಳಿಗೆ ಇನ್ನೂ ಬರ್ತಾ ಇಲ್ಲ.
1: ನೀವು ಹೇಳಿದ್ರಿ ಅದು ಸ್ಪಿಟ್ ಆನ್ ದ ರೋಡ್ ಅಂತಂದ್ರೆ, ನಾವೆಲ್ಲಾದ್ರೂ ರೋಡ್ ಮೇಲೆ ಉಗುಳಿದ್ರೆ, ರಸ್ತೆ ಬದಿ ರಸ್ತೆ ಮೇಲೆ ಉಗುಳಿದ್ರೆ ವಿದೇಶಗಳಲ್ಲಿ ಅದಕ್ಕೆ ದಂಡ ಹಾಕ್ತಾರೆ.
0: ಹೌದು, ಸ್ಟ್ರಿಕ್ಟ್ ಆಗಿ
1: ಅಲ್ಲಿ ಅಷ್ಟೊಂದು ಪರಿಸರ ಸ್ವಚ್ಛತೆಯನ್ನು ಕಾಪಾಡುವಂತ ಉದಾಹರಣೆಗಳನ್ನು ಕೂಡ ನಾವು ನೋಡ್ತೇವೆ. ಈ ಸ್ವಚ್ಛತೆ ಅಂದ್ರೆ ಅದು ನಮಗೋಸ್ಕರ ಯಾರಿಗೋಸ್ಕರನೋ ಅಂತ ನಾವು ಭಾವಿಸ್ಕೊಂಡು ಏನ್ ಮಾಡ್ಬಿಡ್ತೀವಿ, ಎಲ್ಲಿ ಶುದ್ಧವಾಗಿರುತ್ತಲ್ಲ ಅಶುದ್ಧ ಮಾಡೋ ಕೆಲಸ ನಾವು ಮಾಡ್ತೀವಿ. ಈಗ ಪರಿಸರ ಹಾಳಾಗ್ಲಿಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ನಾವು ಪ್ಲಾಸ್ಟಿಕ್ ಅನ್ನ ಬಳಸೋದು, ಆಮೇಲೆ ಸ್ಪೆಷಲಿ ಹೇಳ್ಬೇಕು ಅಂದ್ರೆ ಈ ತ್ಯಾಜ್ಯಗಳು ಅಂತ ಏನಿರ್ತವೆ ಸರ್, ನಾವು ಏನಾದ್ರೂ ಎಲೆಕ್ಟ್ರಾನಿಕ್ ಗೂಡ್ಸ್ ಗಳನ್ನ ಯೂಸ್ ಮಾಡಿ ಅವೆಲ್ಲ ಕೆಟ್ಟ ಹೋದಾಗ ಅದನ್ನ ಕೂಡ ನಾವು ಸರಿಯಾದ ರೀತಿಯಲ್ಲಿ ಡಿಸ್ಪೋಸಲ್ ಮಾಡ್ಬೇಕು ಅಂತ ಹೇಳಿ. ಅದರಿಂದ ಪರಿಸರಕ್ಕೆ ತುಂಬಾ ಹಾನಿ ಆಗುತ್ತೆ, ಮಣ್ಣಿಗೆ ಎಫೆಕ್ಟ್ ಆಗುತ್ತೆ, ಜೀವ ಜಂತುಗಳಿಗೆ ಹಾನಿ ಆಗುತ್ತೆ. ಅವುಗಳನ್ನು ಕೂಡ ನಾವು ಎಲೆಕ್ಟ್ರಾನಿಕ್ ಗೂಡ್ಸ್ ಏನಿರುತ್ತೆ ಈ ತ್ಯಾಜ್ಯವನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು. ಅದು ನಮಗೆ ಬೇಡವಾದ ವಸ್ತು ಆದಾಗ ಅದನ್ನ ಎಲ್ಲಿ ಹೋಗಿ ನಾವು ಎಸಿಬೇಕು ಅಂತ ಹೇಳಿ ಅದ್ರ ಬಗ್ಗೆ ಕೂಡ ನಾವು ಜ್ಞಾನವನ್ನು ಇಟ್ಕೋಬೇಕು.
0: ಇದು ಈ ಜ್ಞಾನ ನಮ್ಮ ಭಾರತೀಯರಲ್ಲಿ ಬರಬೇಕು. ಅಂದರೆ ಎಲ್ಲಾ ದೇಶಗಳು ಇಷ್ಟೆಲ್ಲ ಮುಂದುವರೆದಿದ್ದಾವಲ್ಲ, ಆ ದೇಶಗಳಿಗೆ ನಮ್ಮ ದೇಶಗಳಿಗೆ ಏನಪ್ಪ ವ್ಯತ್ಯಾಸ ಅಂತಂದಾಗ ಅಲ್ಲಿ ವೈಜ್ಞಾನಿಕವಾಗಿ ಆಲೋಚನೆ ಮಾಡ್ತಾರೆ, ವೈಚಾರಿಕವಾಗಿ ಆಲೋಚನೆ ಮಾಡ್ತಾರೆ. ಅಷ್ಟೇ ಅಲ್ಲ, ಪರಿಸರದ ಬಗ್ಗೆ ಅವ್ರಿಗೆ ಪರಿಜ್ಞಾನ ಇದೆ, ಸ್ವಚ್ಛತೆ ಬಗ್ಗೆ ತುಂಬಾ ಅರಿವಿದೆ, ಜ್ಞಾನ ಇದೆ. ಹಾಗಾಗಿ ಅವರು ತುಂಬಾನೇ ಮುಂದುವರೆದಿದ್ದಾರೆ ಅಂತ. ನಮ್ಮ ದೇಶದಲ್ಲಿ ಕೂಡ ಏನ್ ಕಮ್ಮಿಲ್ಲ, ಜ್ಞಾನ ಇದೆ,
1: ಮನಸ್ಸು ಮಾಡ್ತಾ ಇಲ್ಲ. ಯಾಕಂದ್ರೆ ಸರ್, ಈ ಪರಿಸರಕ್ಕೆ ಎಷ್ಟೆಲ್ಲ ಹಾನಿ ಆಗ್ತಾ ಇದೆ. ಸ್ಪೆಷಲಿ ನಾವು ಹೇಳ್ಬೇಕಾದ್ರೆ, ಯಾವಾಗ ಓಜೋನ್ ಪದರ ನಮ್ಗೆ ತುಂಬಾ ವ್ಯತಿರಿಕ್ತವಾದ ಪರಿಣಾಮವನ್ನು ಬೀರಿತು ಎಲ್ಲಾ ಜೀವರಾಶಿಗಳಿಗೆ, ಅವಾಗಿನಿಂದ ನಾವು ವಿಶ್ವಸಂಸ್ಥೆಯಲ್ಲಿ ಪರಿಸರದ ಬಗ್ಗೆ ಅತಿಯಾದ ಹೆಚ್ಚಿನ ಕಾಳಜಿಯನ್ನ ತಗೋಬೇಕು ಅಂತ ಹಲವಾರು ರಾಷ್ಟ್ರಗಳು ಒಂದು ಒಪ್ಪಂದ ಮಾಡಿಕೊಂಡು ಪ್ರತಿ ವರ್ಷವೂ ಕೂಡ ಈ ಒಂದು ಪರಿಸರ ದಿನಾಚರಣೆ ಸಂದರ್ಭದಲ್ಲಿ ಒಂದೊಂದು ಘೋಷವಾಕ್ಯದೊಂದಿಗೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ, ಜನರಿಗೆ ಜಾಗೃತಿ ಮೂಡಿಸ್ತಾರೆ. ಇಷ್ಟೆಲ್ಲ ಮಾಡಿದ್ರೂ ಕೂಡ ನಾವು ಪರಿಸರದ ಬಗ್ಗೆ ಕಾಳಜಿಯನ್ನ ತಗೊಳ್ಳುವಲ್ಲಿ ಹಿಂದೇಟು ಹಾಕ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಯಾಕಂದ್ರೆ ಸರ್ ನೋಡಿ, ಹೆಚ್ಚಾದಂತಹ ಜನಸಂಖ್ಯೆಗೆ ಅನುಗುಣವಾಗಿ ವಾಸಿಸಲಿಕ್ಕೆ ಬೇಕಾದಂತಹ ಮನೆಗಳ ನಿರ್ಮಾಣ ಆಗ್ತವೆ, ದೊಡ್ಡ ದೊಡ್ಡ ಫ್ಲಾಟ್ಸ್ ಅಪಾರ್ಟ್ಮೆಂಟ್ಸ್ ನಿರ್ಮಾಣ ಆಗ್ತವೆ. ಪರಿಸರ ಅಂದ್ರೆ ಅರಣ್ಯವನ್ನ ನಾವು ಹಾಳು ಮಾಡ್ತಾ ಇದ್ದೀವಿ. ಗಿಡ ಮರಗಳನ್ನ ಬೆಳೆಸುವಲ್ಲಿ ನಾವು ಗಮನ ಹರಿಸಲ್ಲ, ಬದಲಿಗೆ ಇರುವಂತಹ ಗಿಡ ಮರಗಳನ್ನ ಕಡ್ದುಬಿಟ್ಟು ಪ್ಲಾಟ್ಗಳನ್ನ ಸೈಟ್ಗಳನ್ನ ಮಾಡಿಕೊಂಡು ಮನೆಗಳನ್ನ ನಿರ್ಮಾಣ ಮಾಡ್ತೀವಿ. ಇದರಿಂದ ಅಲ್ಟಿಮೇಟ್ಲಿ ನಮ್ಗೆ ಮಳೆ ಪ್ರಮಾಣ ಕಡಿಮೆ ಆಗುತ್ತೆ, ಅರಣ್ಯ ಪ್ರಮಾಣ ಕಡಿಮೆ ಆಗುತ್ತೆ, ಗಿಡ ಮರಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅಂದಾಗ ಅದರಿಂದ ನಾವು ಬೇಸಿಗೆಯ ಪ್ರಭಾವ ಬೀರೋದು ಕೂಡ ನಮ್ಮ ಮೇಲೇನೆ, ಮಳೆಗಾಲದ ಪ್ರಭಾವ ಬೀರೋದು ಕೂಡ ನಮ್ಮ ಮೇಲೇನೆ, ಜೊತೆಗೆ ಚಳಿಗಾಲದ ಪ್ರಭಾವ ಬೀರೋದು ಕೂಡ ನಮ್ಮ ಮೇಲೇನೆ. ಯಾವಾಗ ಯಾವ್ಯಾವ ಸೀಸನ್ ಬರುತ್ತೋ ಆ ಸೀಸನ್ ಅಲ್ಲಿ ನಾವೇನ್ ಪರದಾಡ್ತೀವೋ ಅದು ಪರದಾಡೋ ಪರಿಸ್ಥಿತಿಗೆ ಬರಬಾರ್ದು ಅಂದ್ರೆ ನಾವು ಮುಂಜಾಗ್ರತವಾಗಿ ಪರಿಸರದ ಬಗ್ಗೆ ಕಾಳಜಿಯನ್ನ ವಹಿಸುವಂತ ಗುಣ ನಮ್ಮಲ್ಲಿ ಬೆಳೆಸ್ಕೋಬೇಕು ಅನ್ನೋದು ನನ್ನ ಭಾವನೆ. ನೀವೇನ್ ಹೇಳ್ತೀರಾ?
0: ನಿಜವಾಗ್ಲು ಈ ಕಾಳಜಿ ಇಲ್ಲ ಅಂತಂದಾಗ ನಾವು ಅನುಭವಿಸ್ತಾ ಇದ್ವಲ್ಲ ದಿನನಿತ್ಯ, ಈ ಸಿಕ್ಕಾಪಟ್ಟೆ ಬಿಸಿಲು, ಸಿಕ್ಕಾಪಟ್ಟೆ ಮಳೆ, ಸಿಕ್ಕಾಪಟ್ಟೆ ಎಲ್ಲವೂ ಎಕ್ಸ್ಟ್ರೀಮ್ ಆಗ್ತದೆ.

0: ಹೆಚ್ಚಾಗ್ತದ. ಆಮೇಲೆ ಏನಂತಾರಲ್ಲ ಕ್ಲೈಮೇಟ್ ಚೇಂಜ್ ಅಂತ ಈಗಾಗಲೇ ಪ್ರಾರಂಭ ಆಗಿದೆ. ಮಳೆಗಾಲದಲ್ಲಿ ಮಳೆ ಬರಂಗಿಲ್ಲ, ಅದು ಯಾವಾಗೋ ಬಂದಿರ್ತದೆ. ಚಳಿಗಾಲದಲ್ಲಿ ಚಳಿ ಇರಂಗಿಲ್ಲ, ಅದು ಯಾವಾಗ ಚಳಿ ಇರ್ತದೆ. ಈ ತರ ಉಲ್ಟಪಲ್ಟ ಆಗ್ತಕ್ಕಂತ ಒಂದು ಸನ್ನಿವೇಶಗಳು ಆಗ್ತವೆ ಮುಂದೆ. ಹಾಗಾಗಿ ಎಲ್ಲರೂ ಎಲ್ಲಾ ದೇಶದ ಜನ ಪರಿಸರವನ್ನು ಮತ್ತು ಅರಣ್ಯವನ್ನು ಬೆಳೆಸುವಂತದ್ದು ಆಗ್ಬೇಕನ್ನುವಂಥದ್ದು ಕೆಲವೊಂದು ಎಲ್ಲೋ ನಾನು ಓದಿದ್ದೆ. ಮರುಭೂಮಿ ಇರತಕ್ಕಂತ ಒಂದು ಪ್ರದೇಶ, ಆ ಪ್ರದೇಶ ಇವತ್ತು ಅರಣ್ಯಕರಣ ಮಾಡಿದ್ದಾರಂತೆ. ಅಲ್ಲಿ ಏನೂ ಬೆಳೆಯುವುದಿಲ್ಲ. ಅಂತ ಒಂದು ಸ್ಥಳದಲ್ಲಿ ಇವತ್ತು ಮರಗಿಡಗಳನ್ನು ನೆಟ್ಟು ಲಕ್ಷಗಟ್ಟಲೆ ಗಿಡಗಳನ್ನು ನೆಟ್ಟು ಇವತ್ತು ಅರಣ್ಯಕರಣ ಮಾಡಿದ್ದಾರಂತ ನಾನು ಓದಿದೆ. ಅಂತ ಒಂದು ಮರುಭೂಮಿಯಲ್ಲಿ ಆ ಕೆಲಸ ಮಾಡಿದ್ದಾರೆ ಅಂತಂದಾಗ ನಾವಿಷ್ಟು ಒಳ್ಳೆ ಫಲವತ್ತಾದ ಭೂಮಿಯಲ್ಲಿ ನಾವೇನು ಮಾಡಬಹುದಲ್ಲ ಅನ್ನುವಂಥದ್ದು ನಮ್ಗೆ ಯಾಕೆ ಬರ್ತಾ ಇಲ್ಲ ಆ ತರ ಆಲೋಚನೆಗಳು. ಎಷ್ಟು ಎಲ್ಲೂ ನೀರು ಇರೋದಿಲ್ಲ ಮರುಭೂಮಿ ಅಂತಂದ್ಮೇಲೆ, ನೀರಿನ ಸಮಸ್ಯೆ ಸಾಕಷ್ಟು ಇರ್ತದೆ. ಅಂತ ಮರುಭೂಮಿಯಲ್ಲಿ ನೀರು ಎಲ್ಲಿದೆ ತಂದಿರಬಹುದು, ಎಷ್ಟು ನೀರನ್ನು ಕೊಟ್ಟಿರಬಹುದು ಆ ಗಿಡಗಳಿಗೆ, ಇಷ್ಟೆಲ್ಲ ಯೋಚನೆ ಮಾಡ್ಬೇಕಾಗ್ತದೆ. ಆದ್ರೆ ನಮ್ಗೆ ನೀರು ಇದೆ, ಎಲ್ಲವಿದೆ, ಫಲವತ್ತಾದ ಮಣ್ಣು ಇದೆ, ಎಲ್ಲವಿದ್ರು ಕೂಡ ನಾವು ಮರ ಗಿಡಗಳನ್ನು ಹಾಕುವುದರಲ್ಲಿ ಹಿಂದೇಟ್ ಹಾಕ್ತಿರ್ತೇವೆ. ಇದು ಯಾಕಂದ್ರೆ ಇದು ಬರಬೇಕು ಮನುಷ್ಯನಿಗೆ, ಪರಿಸರದ ಬಗ್ಗೆ ಜ್ಞಾನ ಬರಬೇಕು, ನಿಸರ್ಗದ ಬಗ್ಗೆ ಪ್ರೀತಿ ಇರಬೇಕು. ಆಮೇಲೆ ಎಲ್ಲರೂ ಪರಿಸರದ ಬಗ್ಗೆ ಅತಿಯಾದ ಪ್ರೀತಿ ಇಟ್ಕೊಂಡಾಗ ಮಾತ್ರ ಎಲ್ಲರೂ ಆರೋಗ್ಯ ಜೀವನ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ನನಗೊಬ್ಬನೇ ಅಂತಲ್ಲ, ಇಡೀ ಜಗತ್ತು ಸುಂದರವಾಗಿರ್ಬೇಕು. ಜಗತ್ತಿನ ಎಲ್ಲಾ ಪ್ರಾಣಿ ಪಕ್ಷಿಗಳು ಬದುಕುವ ಹಕ್ಕಿದೆ ಇಲ್ಲಿ, ಮನುಷ್ಯನಷ್ಟೇ ಬದುಕೋದ ಹಕ್ಕಿಲ್ಲ ಇಲ್ಲಿ. ನಿಸರ್ಗದಲ್ಲಿ ಎಲ್ಲವೂ ಬದುಕುವಂತ ಹಕ್ಕಿದೆ. ಎಲ್ಲವೂ ಬದುಕಬೇಕಂದ್ರೆ ನಿಸರ್ಗವನ್ನ ನಾವು ಉಳಿಸಬೇಕಾಗ್ತದೆ.
1: ಸರ್, ನೀವು ಪ್ರಾಣಿ ಪಕ್ಷಿ ಅಂದಾಗ ನನ್ಗೆ ನೆನಪಿಗೆ ಬಂತು, ಇತ್ತೀಚೆಗೆ ನಾವು ಅಂದ್ರೆ ಗಮನಿಸ್ತಾ ಇದೀವಿ ಏನಂದ್ರೆ, ಮೊದಲ ಗುಬ್ಬಚ್ಚಿಗಳು ಬರ್ತಾ ಇದ್ವು ಮನೆ ಮುಂದೆ ಬಂದು ಕೂತ್ಕೊಂಡು ಅವು ಆಡುವಂತ ಚುಂಚು ಅನ್ನೋ ರಾಗ ಕೇಳಲಿಕ್ಕೆ ಇಂಪ ಅನ್ಸಿತ್ತು, ಅವ್ನು ನೋಡ್ಲಿಕ್ಕೂ ಒಂದು ಮನಸ್ಸಿಗೆ ಖುಷಿ ಕೊಡ್ತಾ ಇತ್ತು. ಆದ್ರೆ ಇವತ್ತು ಗುಬ್ಬಚ್ಚಿಗಳ ಸಂಖ್ಯೆ ಕಡಿಮೆ ಆಗಿದೆ ಸರ್.
0: ಯಾಕೆ ಅಂದ್ರೆ ಕಾಂಕ್ರೀಟ್ ಮನೆಗಳ ಸಂಖ್ಯೆ ಹೆಚ್ಚಾಗಿದೆ. ಅವಾಗ ಚಿಕ್ಕವರಿದ್ದಾಗ ಗುಬ್ಬಚ್ಚುಗಳು ಎಲ್ಲಿ ಇರ್ತಿದ್ವು ಅಂದ್ರೆ ಗೂಡುಗಳು ಕಟ್ತಾ ಇದ್ವು ಮಣ್ಣಿನ
1: ಮನೆಗಳಲ್ಲಿ.
0: ಅಲ್ಲೆಲ್ಲ ಅವುಗಳು ಮನೆಗಳು ಮಾಡಿಕೊಂಡು ಗೂಡುಗಳು ಕಟ್ಕೊಂಡು ಇರ್ತಿದ್ವು. ಬೆಳಿಗ್ಗೆ ಆದ ತಕ್ಷಣ ಹೊರಗಡೆ ಬಂದು ಸೌಂಡ್ ಮಾಡ್ಬಿಟ್ರೆ ಅದನ್ನ ಕೇಳೋದು ಬಹಳ ಖುಷಿ
1: ಆಗ್ತಿತ್ತು.
0: ಈಗ ಮಣ್ಣಿನ ಮನೆಗಳೇ ಇಲ್ಲ, ಆಮೇಲೆ ಕಾಂಕ್ರೀಟ್ ಮನೆಗಳು ಕಟ್ಟಿದ್ವಿ. ಆಮೇಲೆ ಅವುಗಳಿಗಾಗಿ ಗೂಡುಗಳನ್ನು ಕಟ್ಟುವಂತ ಪರಿಜ್ಞಾನ ಮನುಷ್ಯನಿಗೆ ಇಲ್ಲ. ಈಗ ನಾವು ಒಂದು ಯಾಕಂದ್ರೆ ಸ್ವಾರ್ಥ ಮನುಷ್ಯ, ನಾನು ಚೆನ್ನಾಗಿರ್ಬೇಕು, ನನ್ನ ಮನೆ ಚೆನ್ನಾಗಿರ್ಬೇಕು, ಜೊತೆಗೆ ನನ್ನ ಕುಟುಂಬ ಚೆನ್ನಾಗಿರ್ಬೇಕು, ಇಷ್ಟು ಬಗ್ಗೆ ಇಷ್ಟನ್ನೇ ಯೋಚನೆ ಮಾಡ್ತಾನೆ ಹೊರತು ಪ್ರಾಣಿ ಪಕ್ಷಿಗಳ ಬಗ್ಗೆ ಯೋಚನೆ ಮಾಡುವಂತದ್ದು ಮನುಷ್ಯನಿಗೆ ಇಲ್ಲ ಅಂತ. ಹಂಗಾಗಿ ಹಿಂದೆ ಯಾಕೆ ಯೋಚನೆ ಮಾಡ್ತಿದ್ರು ಜನ, ಒಂದು ಮನೆ ಕಟ್ಟಿದ್ರೆ ಅಲ್ಲಿ ಒಂದು ಗೂಡು ಕಟ್ತಿದ್ರು, ಮನೆಯಲ್ಲೇ ಒಂದು ಗುಬ್ಬಚ್ಚಿಗಳಿಗಾಗಿ ಪ್ರಾಣಿ ಪಕ್ಷಿಗಳು ವಾಸ ಮಾಡಲಿ ಅಂತೇಳಿ. ನಾನು ನಮ್ಮ ಮನೆ ಹಳೆ ಮನೆಯಲ್ಲಿ ಈಗಲೂ ನೋಡ್ತಾ ಇದ್ದೀನಿ, ಮನೆಗಳಲ್ಲಿ ಈಗಲೂ ಕಲ್ಲಿನ ಮನೆಗಳಲ್ಲಿ ಕಲ್ಲುಗಳಲ್ಲಿ ಸಂದುಗಳು ಇರ್ತಿದ್ವು. ಯಾಕೆ ಹಿಂಗ್ ಬಿಟ್ಟಿದಾರೆ ಅಂತ ಅಂದಾಗ ನನಗೆ ಅವಾಗ ಅರ್ಥ ಆಗ್ತಿತ್ತು. ಅಂದ್ರೆ ಅವರಿಗೆ ನಮ್ಮ ಹಿರಿಯರಿಗೆ ಎಷ್ಟು ಜ್ಞಾನ ಇತ್ತು ಮನೆ ಕಟ್ಟುವಂತದ್ದು. ಎಲ್ಲ ನಾನಷ್ಟೇ ಬದುಕೋದಲ್ಲ, ಪ್ರಾಣಿ ಪಕ್ಷಿಗಳು ಕೂಡ ವಾಸ ಮಾಡ್ಲಿಕ್ಕೆ ಹಕ್ಕಿದೆ, ಅವುಗಳು ಬದುಕಲಿ ಅಂತ ಒಂದು ಆಸೆ ಇತ್ತು ಅವರಿಗೆ. ಈಗ ಮನುಷ್ಯನಿಗೆ
1: ನೀವು ಆಗಿಂದ ಮತ್ತೆ ಈಗಿರುವಂತ ವ್ಯವಸ್ಥೆಗೆ ನಾವು ಹೋಲಿಸಿದ್ರೆ ಈಗಿರುವಂತ ಮನುಷ್ಯರಲ್ಲಿ ಮನುಷ್ಯತ್ವ
0: ಅನ್ನೋದು
1: ಎಲ್ಲವನ್ನು ಒಂದು ವ್ಯವಹಾರದ ದೃಷ್ಟಿಯಿಂದ ನೋಡಿದಾಗ ಅಲ್ಲಿ ಮಾನವೀಯತೆ ಅನ್ನೋದು ಕಣ್ಮರೆ ಆಗ್ತಾ ಇದೆ. ಹಾಗಾಗಿ ಯಾವ್ದ್ರ ಬಗ್ಗೆಯೂ ಯೋಚನೆ ಇಲ್ಲ, ನಾನು ನನ್ನದು ನನ್ನ ಕುಟುಂಬ ಬಿಟ್ರೆ ಮತ್ತೊಂದು ಯೋಚನೆ ಇಲ್ಲ ಅನ್ನೋ ಮಟ್ಟಿಗೆ ಬಂದ್ಬಿಟ್ಟಿದೆ.
0: ನಿಜವಾಗ್ಲೂ ಶ್ರೀದೇವ್ ಅವರೇ, ಆವಾಗಿನ ಬದುಕು ಹೇಗಿತ್ತು ಅಂದ್ರೆ, ಜನ ನಮ್ಮ ಮನುಷ್ಯನ ಬದುಕು ಎಲ್ಲಾ ಪ್ರಾಣಿ ಪಕ್ಷಿಗಳ ಜೊತೆ ಇತ್ತು, ಸಹಜೀವನ ಇತ್ತು. ಎಲ್ಲಾರು ಒಂದೇ, ಪ್ರಾಣಿ ಪಕ್ಷಿಗಳು ಒಂದೇ, ಪ್ರಾಣಿ ಪಕ್ಷಿಗಳಿಂದ ನಾವಿದೀವಿ, ನಮ್ಮಿಂದ ಅವು ಉಳಿತೇವೆ. ಹಾಗಾಗಿ ಎಲ್ಲಾ ರೀತಿಯಲ್ಲಿ ನಿಸರ್ಗಕ್ಕೆ ವಿರುದ್ಧವಾಗಿ ಅವ್ರು ಜೀವನ ಮಾಡಲಿಲ್ಲ. ಆದ್ರೆ ಈಗ ನಿಸರ್ಗಕ್ಕೆ ವಿರುದ್ಧವಾಗಿ ಜೀವನ ಮಾಡ್ತಾ ಇದ್ದಾರೆ. ನೀವು ಹೇಳ್ದಂಗೆ ಅತಿಯಾದ ಸ್ವಾರ್ಥ ಮತ್ತು ಅತಿಯಾದ ದುರಾಸೆ, ಹೀಗಾಗಿ ಇವೆಲ್ಲವೂ ಕೂಡ ನಾಶ ಆಗ್ತಾ ಇದಾವೆ ಅನ್ನುವಂಥದ್ದು. ಈ ಹಿಂಗೆ ಮಾತಾಡ್ತಾ ಹೋದ್ರೆ ಸಾಕಷ್ಟು ವಿಷಯಗಳಿದಾವೆ ಮನುಷ್ಯನ ಬಗ್ಗೆ. ಜಗತ್ತಿನಲ್ಲಿ ಅತ್ಯಂತ ಕೆಟ್ಟ ಪ್ರಾಣಿ ಮನುಷ್ಯನೇ, ಜಗತ್ತಿನಲ್ಲಿ ಅತ್ಯಂತ ವಿಷಕಾರಿ ಪ್ರಾಣಿ ಮನುಷ್ಯನೇ. ನಾವು ಹಾವುಗಳಂತ ಹೇಳ್ತೀವಿ, ಹಾವುಗಳ ಕಚ್ಚಿರ ಸತ್ತೋಗ್ತಾರ ಅಂತ ಅಂತೀವಿ. ಆದ್ರೆ ಅದೆಲ್ಲವಕ್ಕಿಂತ ಮನುಷ್ಯ ಆ ಪ್ರಾಣಿಗಳಿಗಿಂತ ವಿಷ ಪ್ರಾಣಿ. ಒಂದು ಕಚ್ಚದೇ ಇರ್ಬೋದು, ಆದ್ರೆ ಒಳಗಡೆ ಅಷ್ಟು ವಿಷ ಇಟ್ಕೊಂಡಿದ್ದಾನೆ ಮನುಷ್ಯ ಅಂತ. ಹಾಗಾಗಿ ಇವೆಲ್ಲವೂ ಪರಿಹಾರ ಆಗ್ಬೇಕು, ನಿಸರ್ಗ ಚೆನ್ನಾಗಿರ್ಬೇಕು, ಮನುಷ್ಯನ ಒಂದು ಸ್ವಾರ್ಥ ಕಡಿಮೆ ಆಗ್ಬೇಕಂದ್ರೆ ಅವನಲ್ಲೇ ಕಡಿಮೆ ಆಗ್ಬೇಕು ಸ್ವಾರ್ಥ. ಸ್ವಾರ್ಥ ಕಡಿಮೆ ಮಾಡ್ಕೊಂಡಾಗ ಇವೆಲ್ಲವೂ ನಿಸರ್ಗ ಚೆನ್ನಾಗಿರ್ಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು.
1: ಆಮೇಲೆ ಏನೆಲ್ಲ ನಮ್ಗೆ ಪರಿಸರಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಕಾಯ್ದೆ ಕಾನೂನುಗಳು ಇದ್ರೂ ಕೂಡ ಅದನ್ನ ಸಮರ್ಪಕ ರೀತಿಯಲ್ಲಿ ಅನುಷ್ಠಾನಗೊಳಿಸುವಲ್ಲಿ ಕೂಡ ನಾವು ವಿಫಲರಾಗಿದ್ದೇವೆ.
0: ಸಾಕಷ್ಟು ಕಾನೂನುಗಳು ಮಾಡಿದ್ದಾರೆ ಸರ್ಕಾರದವರು.

0: ಅರಣ್ಯದಲ್ಲಿ ಏನ್ ಮಾಡ್ಬೇಕು, ನಗರ ಪ್ರದೇಶದಲ್ಲಿ ಯಾವ ತರ ಇರ್ಬೇಕು, ಗ್ರಾಮೀಣ ಪ್ರದೇಶದಲ್ಲಿ ಹೇಗೆ ಇರ್ಬೇಕು ಇವೆಲ್ಲವೂ. ಮತ್ತೆ ಗಿಡ ಮರಗಳನ್ನು ಈಗ ನಗರಸಭೆಯಲ್ಲಿ ಮನೆ ಕಟ್ಟುವಾಗ ಪ್ರತಿಯೊಬ್ಬರು ಗಿಡಗಳನ್ನು ಹಾಕ್ಬೇಕು ಅಂತ ಕಾನೂನುಗಳ ತಂದಿದ್ದಾರೆ. ಇವೆಲ್ಲವೂ ಮಾಡಿದ್ರು ಕೂಡ ಯಾರು ಕೂಡ ಅಂತ ಕಾನೂನುಗಳನ್ನು ಸರಿಯಾಗಿ ರೀತಿಯಲ್ಲಿ
1: ಕಾಗದದಲ್ಲಿ
0: ಅಥವಾ ಕಾಯ್ದೆಯಲ್ಲಿ ಮಾತ್ರ ಉಳ್ಕೊಂಡಿದ್ದಾವೆ, ಅದು ಜಾರಿಯಲ್ಲಿ ಇಲ್ಲ ಅನ್ನೋದು. ಹಾಗಾಗಿ ಇವ್ಯಾವು ಕೂಡ ಸಕ್ಸಸ್ ಆಗ್ತಾ ಇಲ್ಲ ಅನ್ನೋದು. ಎಲ್ಲರೂ ಆಲೋಚನೆ ಮಾಡಿದರೆ, ಏನಾದರೂ ಸರ್ಕಾರಗಳು ಆಲೋಚನೆ ಮಾಡಿ ಮಾಡಿದ್ದಾರಲ್ಲ, ಅವೆಲ್ಲವೂ ಕೂಡ ಉಪಯೋಗ ಆಗಿರತಕ್ಕಂಥ ಮನುಷ್ಯನಿಗೆ ಒಳಿತಿಗಾಗಿ ಮಾಡಿರ್ತಕ್ಕಂಥದ್ದು. ಹೆಲ್ಮೆಟ್ ಹಾಕೊಳ್ರಿ ಅಂತ ಹೇಳ್ತಾರೆ, ಅದು ಕಾನೂನು ಮಾಡಿದ್ದಾರೆ. ಆದರೆ ಅದನ್ನು ಪ್ರಶ್ನೆ ಮಾಡ್ತಕ್ಕಂಥವ್ರು ತುಂಬಾ ಜನ ಇದ್ದಾರೆ.
1: ಆಮೇಲೆ ನೀವು ಹೇಳಿದ್ರಿ ಸರ್, ಹೆಲ್ಮೆಟ್ ಹಾಕೋಬೇಕು, ಅದು ನಮ್ ಸೇಫ್ಟಿಗೋಸ್ಕರ, ಹಾಕದೆ ಇದ್ರೆ ಫೈನ್ ಹಾಕ್ತಾರೆ ಅಂತ. ಅಟ್ ದಿ ಸೇಮ್ ಟೈಮ್ ಇನ್ನೊಂದಿದೆ ಏನಂದ್ರೆ, ಹೆಲ್ಮೆಟ್ ಹಾಕ್ಬೇಕು ಅನ್ನೋದು ಹೇಗೆ ಕಂಡೀಷನ್ ಮಾಡಿದಾರೆ, ರೂಲ್ಸ್ ಮಾಡಿದಾರೋ, ಅದೇ ರೀತಿ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಒಳ್ಳೆ ಸುವ್ಯವಸ್ಥಿತ ರಸ್ತೆಗಳಿರ್ಬೇಕು. ಈಗ ನಾವು ಮೊನ್ನೆ ಒಂದು ಮೀಡಿಯಾದಲ್ಲಿ ನೋಡಿದ್ವಿ ಏನಂದ್ರೆ, ಅದು ಒಳಚರಂಡಿ ಅನ್ನೋದನ್ನ ಮೊನ್ನೆ ಅತಿಯಾದ ಮಳೆ ಬಂದಂತ ಸಂದರ್ಭದಲ್ಲಿ ಓವರ್ಫ್ಲೋ ಆಗ್ಲಿಕ್ಕೆ ಶುರು ಮಾಡಿದಾಗ ಅದು ಅದ್ರ ಮೇಲೆ ಮುಚ್ಚುಳ ಏನಿರುತ್ತೆ ಅದನ್ನ ತೆಗೆದಿಟ್ಟಿದ್ದಾರೆ. ಸೊ ಸಾರ್ವಜನಿಕರು ಯಾರು ನಡ್ಕೊಂಡು ಹೋಗ್ಬೇಕಾದಾಗ ಅದು ಅವ್ರಿಗೆ ಗೊತ್ತಾಗಿಲ್ಲ, ಓಪನ್ ಇರೋದು, ಮ್ಯಾನ್ ಹೋಲ್ ಅಲ್ಲಿ ಆ ಕಾಲಿಟ್ಬಿಟ್ಟಿದ್ದಾರೆ. ಇನ್ನೂ ಒಂಚೂರು ಆಗಿದ್ರೆ ಅವ್ರ ಜೀವಕ್ಕೆ ಹಾನಿ ಆಗಿರೋದು, ಅದೃಷ್ಟವಶಾತ್ ಅವ್ರಿಗೆ ಏನು ತೊಂದರೆ ಆಗಿಲ್ಲ. ಇದೆಲ್ಲ ಕಾಳಜಿ ವಹಿಸಬೇಕಾಗಿರೋದು
0: ಸರ್ಕಾರ
1: ಜವಾಬ್ದಾರಿ ಕೂಡ ಆಗಿರುತ್ತೆ.
0: ಈಗ ಅದು ಎಲ್ಲವೂ ಸರ್ಕಾರವೇ ಮಾಡಲೇಬೇಕು, ಮಾಡ್ತಾ ಇದೆ ಕೂಡ. ಯಾಕಂದ್ರೆ ಅದನ್ನ ನಿರ್ವಹಣೆ ಮಾಡತಕ್ಕಂತ ಒಂದು ಸಿಸ್ಟಮ್ ಇದೆಯಲ್ಲ, ಆ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಸರ್ಕಾರ ಏನು ಮಾಡಕ್ಕಾಗಲ್ಲ. ಈಗ ರೋಡ್ ಹಾಕ್ಬೇಕು ಅನ್ನುವಂಥದ್ದು ಇದೆ, ರೋಡ್ ಹಾಕ್ತಾರೆ, ರೋಡ್ ಹೆಂಗ್ ಹಾಕ್ತಾರೆ ಅಂತ ಗೊತ್ತಾಗಲ್ಲ. ಸರ್ಕಾರ ಅದಕ್ಕೆ ತಕ್ಕಂತೆ ದುಡ್ಡು ಬಿಡುಗಡೆ ಮಾಡುತ್ತೆ ಅಷ್ಟೇ, ಅದನ್ನ ಕೆಲಸ ಮಾಡುವವರು, ಕೆಲಸ ಮಾಡಿಸಿಕೊಳ್ಳುವವರು ಅವ್ರ ಮೇಲೆ ಡಿಪೆಂಡ್ ಆಗಿರ್ತದೆ.
1: ಆಮೇಲೆ ಇದಕ್ಕೆಲ್ಲ ಸಂಬಂಧಪಟ್ಟಂಗೆ ಸಾರ್ವಜನಿಕರು ಕೂಡ ಅದಕ್ಕೆ ಒಂದು ಕೊಡುಗೆದಾರರಾಗಿರ್ತಾರೆ. ಯಾಕಂದ್ರೆ ನಾವು ಕಟ್ಟುವಂತ ಟ್ಯಾಕ್ಸ್ ಸರ್ಕಾರಕ್ಕೆ ಹೋಗುತ್ತೆ, ಅದೇ ಟ್ಯಾಕ್ಸ್ ಅನ್ನ ಸಾರ್ವಜನಿಕರ ಒಳಿತಿಗಾಗಿ ಸರ್ಕಾರ ಖರ್ಚು ಮಾಡುತ್ತೆ ಅಂದಾಗ ಅಲ್ಲಿ ಗುಣಮಟ್ಟದ ರೀತಿಯಲ್ಲಿ ಕೂಡ ಕಾರ್ಯ ಆಗಬೇಕು.
0: ಈಗ ಗುಣಮಟ್ಟ ಪ್ರಶ್ನೆ ಬಂದಾಗ ಎಲ್ಲರೂ ಅದನ್ನೇ ಮಾತಾಡ್ತಾರೆ, ಬಟ್ಟು ಮಾಡ ತೋರಿಸ್ತಾರೆ, ಸರಿಯಾದ ರಸ್ತೆ ಆಗಿಲ್ಲ, ಸರಿಯಾದ ಬಿಲ್ಡಿಂಗ್ ಆಗಿಲ್ಲ, ಸರಿಯಾದ ಶಾಲೆ ಕಟ್ಟಿಲ್ಲ ಅಂತ ಎಲ್ಲರೂ ಪ್ರಶ್ನೆ ಮಾಡ್ತಾರೆ. ಆದರೆ ಪ್ರಶ್ನೆ ಮಾಡುವಂತ ರೀತಿ ಸರಿಯಾಗಿರಂಗಿಲ್ಲ, ಅದು ಬಂದಿರತಕ್ಕಂಥದ್ದು. ಇವೆಲ್ಲವೂ ಮಾತಾಡ್ತಾ ಹೋದ್ರೆ ನಮ್ಮ ದೇಶದಲ್ಲಿ ಸಾಕಷ್ಟು ರೀತಿಯ ಇದೇನಂತರ ಸಮಸ್ಯೆಗಳ ಗೂಡು ನಮ್ಮ ಭಾರತ, ಒಂದು ಸಮಸ್ಯೆ ಅಲ್ಲ.
1: ಪರಿಸರಕ್ಕೆ ಸಂಬಂಧಪಟ್ಟಂಗೆ ನಾವು ಸಾರ್ವಜನಿಕರು ನಾವು ನಮ್ಮ ಮನೆಯಿಂದನೇ ಕಾಳಜಿ ವಹಿಸಬೇಕು. ಪ್ರತಿಯೊಂದು ಮನೆಗೂ ಒಂದು ಮರ ಅಂತ.
2: ಇದುವರೆಗೆ ನಿಸರ್ಗ ಋಣ ಕಾರ್ಯಕ್ರಮವನ್ನು ಕೇಳಿದ್ರಿ. ಭಾಗವಹಿಸಿದವರು ಶ್ರೀದೇವಿ ಮತ್ತು ವೆಂಕಟೇಶ್ ಬೇವಿನಬೆಂಚಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:37 ನಿಮಿಷವಾಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಇವತ್ತು ಬಾಕ್ಸ್ಗೆ ಏನ್ ಹಾಕ್ತೀಯ?
1: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
2: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ.

0: ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
1: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ. ಒಂದೇ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ತೆರಿಗೆ ಸೋರಿಕೆ ತಡೆಗೆ ವಾಣಿಜ್ಯ ಇಲಾಖೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಅಬಕಾರಿ ಇಲಾಖೆಯಲ್ಲಿ 574 ಸನ್ನದುಗಳನ್ನು ಇ ಹರಾಜು ಹಾಕಲು ನಿರ್ಧಾರ. ರಾಜ್ಯದಲ್ಲಿ 72,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ತೀರ್ಮಾನ, ಇಬ್ಬರು ಅಧಿಕಾರಿಗಳ ನೇಮಕ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ನಾಳೆಯಿಂದ ರಾಜ್ಯ ಪ್ರವಾಸ, ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಕೆಂಪೇಗೌಡ ಜಯಂತಿಯಲ್ಲಿ ಭಾಗಿ. ಬಿಡದಿ ಟೌನ್ಶಿಪ್ ವಿರುದ್ಧ ಬಿಜೆಪಿ ಹೋರಾಟ ನಡೆಸಲು ನಿರ್ಧಾರ, ನಾಳೆ ಬೆಂಗಳೂರಿನಲ್ಲಿ ಅಧಿಕೃತ ಘೋಷಣೆ. ಇದೇ 30 ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಏರಿಕೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಯಾವುದೇ ಸರಕು ಸಾಗಣೆ ವಾಹನವು ಅಗತ್ಯ ದಾಖಲೆಗಳಿಲ್ಲದೆ ಚೆಕ್ಪೋಸ್ಟ್ ಅಥವಾ ರಾಜ್ಯದ ಗಡಿಯನ್ನು ದಾಟಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ವಾಣಿಜ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಅಧಿಕಾರಿಗಳು ತೆರಿಗೆ ಸೋರಿಕೆಗೆ ಅವಕಾಶ ನೀಡಬಾರದು. ಪ್ರಾಮಾಣಿಕ ತೆರಿಗೆದಾರರಿಗೆ ಯಾವುದೇ ರೀತಿಯ ತೊಂದರೆ ನೀಡದಂತೆ ಸೂಚನೆ ನೀಡಿದ್ದಾರೆ. ಜಿಎಸ್ಟಿ ಸಂಗ್ರಹದಲ್ಲಿ 9% ಪ್ರಗತಿಯಾಗಿದ್ದು ರಾಜ್ಯ ದೇಶದಲ್ಲೇ 2 ಸ್ಥಾನದಲ್ಲಿದ್ದು ಗುಜರಾತ್, ತಮಿಳುನಾಡು, ಹರಿಯಾಣ ರಾಜ್ಯಗಳಿಗಿಂತ ಹೆಚ್ಚು ಪ್ರಗತಿ ಹೊಂದಿರುವುದು ಸಂತಸ ತಂದಿದೆ ಎಂದು ತಿಳಿಸಿದ್ದಾರೆ. ಬಳಿಕ ನಡೆದ ಅಬಕಾರಿ ಇಲಾಖೆಯ ಪ್ರಗತಿ ಪರಿಶೀಲನೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರವಾನಗಿ ನವೀಕರಣ ಮೊತ್ತವನ್ನು 2 ಕಂತುಗಳಲ್ಲಿ ಪಾವತಿಸಲು ಅವಕಾಶ ಕಲ್ಪಿಸುವಂತೆ ತಿಳಿಸಿದ್ದಾರೆ. ಹೊಸದಾಗಿ 574 ಸನ್ನದುಗಳನ್ನು ಇ ಹರಾಜು ಹಾಕಲು ನಿರ್ಧರಿಸಲಾಗಿದೆ. ಅಧಿಕಾರಿಗಳು ಸರ್ಕಾರದ ಘನತೆ ಉಳಿಸುವ ವೃತ್ತಿಪರತೆ ಪ್ರದರ್ಶಿಸುವಂತೆ ಸಲಹೆ ನೀಡಿದ ಮುಖ್ಯಮಂತ್ರಿ, ಇಲ್ಲವಾದಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯದಲ್ಲಿ 72,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ಮುಂದಾಗಿದೆ. ಈ ಕುರಿತಂತೆ ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಚುನಾವಣೆ ಪ್ರಣಾಳಿಕೆಯಲ್ಲಿ ಹೇಳಿದಂತೆ ಖಾಲಿ ಇರುವ ಹುದ್ದೆಗಳ ಭರ್ತಿ ಅನೇಕ ಕಾರಣಗಳಿಂದ ವಿಳಂಬವಾಗಿತ್ತು. ಅದರಲ್ಲೂ ಒಳ ಮೀಸಲಾತಿ ದೊಡ್ಡ ಸಮಸ್ಯೆಯಾಗಿತ್ತು. ಇದೀಗ 72,000 ಹುದ್ದೆಗಳ ನೇಮಕ ಸಂಬಂಧ ತೀರ್ಮಾನಿಸಲಾಗಿದ್ದು, ಇಬ್ಬರು ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರನ್ನು ಒಕ್ಕಲೆಬ್ಬಿಸುವ ವಿಚಾರವೇ ಇಲ್ಲ ಎಂದು ಹೇಳಿದ್ದಾರೆ. ರೈತರನ್ನು ಒಕ್ಕಲೆಬ್ಬಿಸಿ ಟೌನ್ಶಿಪ್ ನಿರ್ಮಾಣ ಮಾಡುವುದರಲ್ಲಿ ಯಾವುದೇ ಅರ್ಥವಿಲ್ಲ ಎಂದು ಹೇಳಿದ್ದಾರೆ. ಬೆಂಗಳೂರಿನ ಮೇಲೆ ಸಂಚಾರ ದಟ್ಟಣೆ ಸೇರಿದಂತೆ ಅನೇಕ ಒತ್ತಡವಿದೆ. ನೈಸ್ ಯೋಜನೆ ಸಂದರ್ಭದಲ್ಲಿ ಬೆಂಗಳೂರು ಸುತ್ತಮುತ್ತ 7 ಟೌನ್ಶಿಪ್ ಮಾಡಬೇಕು ಎಂಬ ಪ್ರಸ್ತಾವನೆ ಇತ್ತು. ಬಿಡದಿ ಟೌನ್ಶಿಪ್ ಆದರೆ ಸಂಚಾರ ದಟ್ಟಣೆ ಸ್ವಲ್ಪ ಸುಧಾರಿಸಬಹುದು ಎಂದು ಉಪಮುಖ್ಯಮಂತ್ರಿ ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದು, ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ 517 ಜಯಂತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಡಿದ್ದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿರುವ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ 30 ಸಂಸ್ಥಾಪನಾ ದಿನಾಚರಣೆ ಹಾಗೂ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿಯವರು ಭಾಗವಹಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ವ್ಯವಹಾರಿಕ ಸಂಬಂಧ ಇಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇತ್ತೀಚೆಗೆ ನಡೆದ ವಿಧಾನ ಪರಿಷತ್ ಚುನಾವಣೆ ವೇಳೆ ಆಗಿರುವ ಅಡ್ಡ ಮತದಾನದಿಂದ ನೋವುಂಟಾಗಿದೆ ಎಂದು ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ರೈತರನ್ನು ಯಾವುದೇ ಕಾರಣಕ್ಕೂ ಒಕ್ಕಲೆಬ್ಬಿಸಲು ಬಿಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿರುದ್ಧ ಬಿಜೆಪಿ ಹೋರಾಟ ನಡೆಸಲಿದ್ದು, ಈ ಬಗ್ಗೆ ನಾಳೆ ಬೆಂಗಳೂರಿನಲ್ಲಿ ಘೋಷಣೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ ಭಾನುವಾರ ಬೆಳಿಗ್ಗೆ 11 ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 135 ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಹೆಚ್ಚಿರುವ ಪ್ರದೇಶಗಳಿಗೆ ಸಂಜೆ ವೇಳೆಯಲ್ಲೂ ಆಟೋ ಟಿಪ್ಪರ್ಗಳನ್ನು ಕಳುಹಿಸುವಂತೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು, ಯಲಚೇನಹಳ್ಳಿ ಪ್ರದೇಶದಲ್ಲಿ ಈಗಾಗಲೇ ಸಂಜೆ ವೇಳೆಯಲ್ಲೂ ಕಸ ಸಂಗ್ರಹಣೆಗೆ ಆಟೋಗಳನ್ನು ನಿಯೋಜಿಸಲಾಗಿದೆ ಎಂದು ಹೇಳಿದ್ದಾರೆ. ಯಲಚೇನಹಳ್ಳಿ ಕೆರೆ ಸಮೀಪದ ಕಸ ವರ್ಗಾವಣೆ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು, ಈ ಪ್ರದೇಶದಲ್ಲಿ ರಸ್ತೆ ಬದಿಯಲ್ಲಿ ಕಸ ಬಿಸಾಡುವುದನ್ನು ಪರಿಣಾಮಕಾರಿಯಾಗಿ ತಡೆಯಬೇಕು ಎಂದು ಸೂಚಿಸಿದ್ದಾರೆ. ಕಸದ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕಬೇಕಾದರೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದು ಹೇಳಿದ್ದಾರೆ. ಯಾರಾದರೂ ರಸ್ತೆ ಬದಿಯಲ್ಲಿ ಕಸ ಎಸೆಯುತ್ತಿರುವುದು ಕಂಡುಬಂದರೆ ತಕ್ಷಣ ಪಾಲಿಕೆ ಸಿಬ್ಬಂದಿಗೆ ಮಾಹಿತಿ ನೀಡಬೇಕು, ನಿಯಮ ಉಲ್ಲಂಘಿಸುವವರ ವಿರುದ್ಧ ದಂಡ ವಿಧಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ನಾಳೆ ನಡೆಯುವ ಬಿಡಿಎ ಸಸಿ ನೆಡುವ ಕಾರ್ಯಕ್ರಮ ಹಾಗೂ ವಾಕಥಾನ್ನಲ್ಲಿ ಭಾಗವಹಿಸುವ ಸಾರ್ವಜನಿಕರ ಅನುಕೂಲಕ್ಕಾಗಿ ಬಿಎಂಆರ್ಸಿಎಲ್ ವಿಶೇಷ ಮೆಟ್ರೋ ಸೇವೆ ಪ್ರಕಟಿಸಿದೆ. ನಾಳೆ ಬೆಳಗ್ಗೆ 4 ಗಂಟೆಯಿಂದ ನಗರದ ಎಲ್ಲಾ ಮೆಟ್ರೋ ಮಾರ್ಗಗಳಲ್ಲಿ ರೈಲು ಸಂಚಾರ ಆರಂಭವಾಗಲಿದೆ ಎಂದು ತಿಳಿಸಿದೆ. ಈ ಮೆಟ್ರೋ ಸೇವೆಯನ್ನು ಸದುಪಯೋಗಪಡಿಸಿಕೊಳ್ಳುವಲ್ಲಿ ಬಿಎಂಆರ್ಸಿಎಲ್ ಮನವಿ ಮಾಡಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಚಿರಕನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಅರಣ್ಯ ಇಲಾಖೆ ಅಳವಡಿಸಿದ್ದ ಬೋನಿನಲ್ಲಿ ಹುಲಿ ಸೆರೆಯಾಗಿದೆ. ಸೆರೆ ಸಿಕ್ಕ ಹೆಣ್ಣು ಹುಲಿ 8 ರಿಂದ 10 ವರ್ಷವದ್ದಾಗಿರಬಹುದು ಎಂದು ಅಂದಾಜಿಸಲಾಗಿದೆ. ಚಿರಕನಹಳ್ಳಿ, ಕುಂದಕೆರೆ, ಕಡಬೂರು ಸೇರಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹುಲಿ ಸಂಚಾರ ಕಂಡುಬಂದ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ ಗಮನದಲ್ಲಿಟ್ಟುಕೊಂಡು ಅರಣ್ಯ ಇಲಾಖೆ ಮುನ್ನೆಚ್ಚರಿಕೆ ಕ್ರಮವಾಗಿ ಬೋನನ್ನು ಅಳವಡಿಸಿತ್ತು. ಆಹಾರ ಅರಸಿ ಬಂದಿದ್ದ ಹುಲಿ ಬೋನಿಗೆ ಬಿದ್ದಿದೆ. ಇದೇ ಭಾನುವಾರ ದೇಶಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಪಲ್ಸ್ ಪೋಲಿಯೋ ಲಸಿಕೆ ಹಾಕಲು ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದ್ದು, ಒಟ್ಟು 1,23,545 ಮಕ್ಕಳಿಗೆ ಲಸಿಕೆ ಹಾಕುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಜಾಗೃತಿ ಜಾಥಾಗೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಚಾಲನೆ ನೀಡಲಿದ್ದಾರೆ. ಜಾಥಾ ಮೂಲಕ ಸಾರ್ವಜನಿಕರಲ್ಲಿ ಪಲ್ಸ್ ಪೋಲಿಯೋ ಕುರಿತು ಅರಿವು ಮೂಡಿಸಲಾಗುವುದು ಎಂದು ಆರ್ಸಿಎಚ್ ಅಧಿಕಾರಿ ಡಾ ಜಂಬಯ್ಯ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 5 ವರ್ಷದೊಳಗಿನ 1,40,677 ಮಕ್ಕಳಿಗೆ ಪೋಲಿಯೋ ಹನಿ ಹಾಕಿಸುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ

ಎಚ್ಆರ್ ತಿಮ್ಮಯ್ಯ ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಹಗುರದಿಂದ ಸಾಧಾರಣ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ ಮೂರು ದಿನಗಳ ಕಾಲ ಕೆಲವೆಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾ ಸಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವೆಡೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆ ಇದೆ. ಇದೇ 30ರಿಂದ ರಾಜ್ಯದ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಏರಿಕೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಎಂದು ಮಾಹಿತಿ ನೀಡಲಾಗಿದೆ. ಸಂಕ್ಷಿಪ್ತ ಸುದ್ದಿಗಳು. ಪ್ರವಾಹ ನಿಯಂತ್ರಣ ನಿಧಿಯಡಿ ಕೈಗೊಂಡ ಕಾರ್ಯಗಳು ಹಾಗೂ ಮಹಾನಗರ ಪಾಲಿಕೆ ವಿಜಯಪುರದಿಂದ ಕೈಗೊಂಡ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಬೃಹತ್ ಹಾಗೂ ಮಧ್ಯಮ ಕೈಗಾರಿಕೆ ಹಾಗೂ ಮೂಲಸೌಲಭ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಪರಿಶೀಲಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧೆಡೆಗಳಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಗೆ ಸಿದ್ಧತೆಗಳು ನಡೆಯುತ್ತಿವೆ. ಜಯಂತಿ ಅಂಗವಾಗಿ ಕೆಂಪೇಗೌಡರ ಮೂಲಸ್ಥಳವಾದ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಿಂದ ಕೆಂಪೇಗೌಡ ಜ್ಯೋತಿ ರಥಯಾತ್ರೆ ಹೊರಡಲು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ವತಿಯಿಂದ ನಡೆದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಉದ್ಘಾಟಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆರಿಗೆ ಸೋರಿಕೆ ತಡೆಗೆ ವಾಣಿಜ್ಯ ಇಲಾಖೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಅಬಕಾರಿ ಇಲಾಖೆಯಲ್ಲಿ 574 ಸನ್ನದುಗಳನ್ನು ಈ ಹರಾಜು ಹಾಕಲು ನಿರ್ಧಾರ. ರಾಜ್ಯದಲ್ಲಿ 72,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ತೀರ್ಮಾನ, ಇಬ್ಬರು ಅಧಿಕಾರಿಗಳ ನೇಮಕ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆಯಿಂದ ರಾಜ್ಯ ಪ್ರವಾಸ, ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಕೆಂಪೇಗೌಡ ಜಯಂತಿಯಲ್ಲಿ ಭಾಗಿ. ಬಿಡದಿ ಟೌನ್ಶಿಪ್ ವಿರುದ್ಧ ಬಿಜೆಪಿ ಹೋರಾಟ ನಡೆಸಲು ನಿರ್ಧಾರ, ನಾಳೆ ಬೆಂಗಳೂರಿನಲ್ಲಿ ಅಧಿಕೃತ ಘೋಷಣೆ. ಇದೇ 30ರಿಂದ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಏರಿಕೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ವೇಳೆ 6:51.

0: ರೈತರಿಗಾಗಿ ಕೃಷಿ ರಂಗ ಕಾರ್ಯಕ್ರಮ ಕೇಳುತ್ತಿರುವ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ನೀವು ಕೇಳಲಿದ್ದೀರಿ, ಖೇತ್ ಬಚಾವು ಅಭಿಯಾನದಡಿ ಕೃಷಿಯಲ್ಲಿ ಹಸಿರೆಲೆ ಗೊಬ್ಬರಗಳ ಮಹತ್ವ ಮತ್ತು ಲಾಭದಾಯಕತೆ ಕುರಿತು ಡಾಕ್ಟರ್ ಮಲ್ಲಾರೆಡ್ಡಿ ಅವರೊಂದಿಗೆ ಸಂದರ್ಶನವನ್ನು. ಸಂದರ್ಶಕರು ಅಮರೇಶ್ ಆಶಿಹಾಳ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
1: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಖೇತ್ ಬಚಾವ್ ಆಂದೋಲನ ನಮ್ಮ ಜಿಲ್ಲೆಯಾದ್ಯಂತ, ರಾಜ್ಯಾದ್ಯಂತ, ದೇಶಾದ್ಯಂತ ನಡೀತಾ ಇದೆ. ಮುಖ್ಯವಾಗಿ ಮಣ್ಣನ್ನು ಸಂರಕ್ಷಿಸಿ ಭೂತಾಯಿಯನ್ನು ಸಂರಕ್ಷಣೆ ಮಾಡುವಂಥ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡು ICAR ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು, ಕೃಷಿ ವಿಶ್ವವಿದ್ಯಾಲಯದ ಅಧಿಕಾರಿಗಳಾಗಿರ್ಬೋದು, ಈ ಖೇತ್ ಬಚಾವ್ ಆಂದೋಲನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಈ ಅಭಿಯಾನದಡಿಯಲ್ಲಿ ಬೇರೆ ಬೇರೆ ವಿಷಯಗಳನ್ನು ಇಟ್ಟುಕೊಂಡು ರೈತ ಬಾಂಧವರಿಗೆ ಜಾಗೃತಿಯನ್ನು ಮೂಡಿಸುವಂಥದ್ದು, ಬಿತ್ತನೆಯಿಂದ ಕಟಾವಿನವರೆಗೆ ಯಂತ್ರೋಪಕರಣಗಳಾಗಿರ್ಬೋದು, ಸುಸಜ್ಜಿತವಾದಂತಹ ಒಂದು ಬೇಸಾಯ ಕ್ರಮಗಳನ್ನಾಗಿರ್ಬೋದು, ಹೀಗೆ ಹತ್ತು ಹಲವಾರು ವಿಚಾರಗಳನ್ನು ಈ ಖೇತ್ ಬಚಾವೋ ಆಂದೋಲನದ ಕಾರ್ಯಕ್ರಮದಡಿಯಲ್ಲಿ ನೀಡಲಾಗ್ತಾ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಹಸಿರೆಲೆ ಗೊಬ್ಬರಗಳು ಅಂತಂದರೆ, ನಾವು ಪೂರ್ವಜರು ಏನು ಹಸಿರೆಲೆ ಗೊಬ್ಬರಗಳನ್ನು ಹಾಕ್ತಾ ಇದ್ದೀವಿ, ಅದು ಹಾಕೋದ್ರಿಂದ ಏನೆಲ್ಲ ಲಾಭಗಳು ನಮಗೆ ಸಿಗ್ತಾ ಇತ್ತು, ಯಾಕೆ ನಾವು ಇದನ್ನು ಬಿಟ್ಟಿವಿ, ಮುಂದೆ ಇದರ ಅನಿವಾರ್ಯತೆ ಏನಿದೆ ಎಂಬಂಥ ಒಂದು ವಿಚಾರವನ್ನು ತಿಳಿಸ್ಕೊಂಡು ಹೋಗಲಿಕ್ಕೆ ನಮ್ಮ ICAR ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಿನ ಬೇಸಾಯ ಶಾಸ್ತ್ರ ವಿಭಾಗದ ವಿಜ್ಞಾನಿಗಳಾದಂತಹ ಡಾಕ್ಟರ್ ಮಲ್ಲಾರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ, ಅವರಿಂದ ಮಾಹಿತಿಯನ್ನು ಮಾಡ್ಕೊಳ್ಳೋಣ. ಮಲ್ಲಾರೆಡ್ಡಿ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಒಂದು ಸ್ವಾಗತ, ಹಾಗೆಯೇ ನಮಸ್ಕಾರ.
2: ನಮಸ್ಕಾರ ಸರ್, ನಮಸ್ಕಾರ.
1: ಹೇಳಿ, ಹಸಿರೆಲೆ ಗೊಬ್ಬರಗಳು ನಮಗೆ ನಿಸರ್ಗದಿಂದ ಪುಕ್ಕಟೆಯಾಗಿ ದೊರೆಯುವಂಥದ್ದು, ಯಾಕೆ ನಾವು ಇದರ ಬಳಕೆಗೆ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಮಾಡಿದ್ದೀವಿ? ನಮ್ಮ ಹಿರಿಯರು ಇದನ್ನು ಬಹಳ ಹಾಕ್ತಾ ಇದ್ರು. ಪ್ರಾಸ್ತಾವಿಕವಾಗಿ ರೈತ ಬಾಂಧವರಿಗೆ ಮಾಹಿತಿ.
2: ಈಗ ಮುಖ್ಯವಾಗಿ ನಾವು ಕೃಷಿಯಲ್ಲಿ ಒಂದು ಮಣ್ಣಿನ ಫಲವತ್ತತೆಗಾಗಿ ಹಸಿರೆಲೆ ಗೊಬ್ಬರಗಳ ಉಪಯೋಗ ಬಹಳ ಪ್ರಮುಖವಾದದ್ದು. ಅಂದರೆ ಮಣ್ಣಿನ ಫಲವತ್ತತೆ ಅಂತ ಹೇಳ್ತೀವಿ ನಾವು, ಮಣ್ಣಿನ ಸಸ್ಯ ಪೋಷಕಾಂಶ ಪೂರೈಕೆ ಸಾಮರ್ಥ್ಯಕ್ಕೆ ನಾವೇನಂತೀವಿ ಮಣ್ಣಿನ ಒಂದು ಫಲವತ್ತತೆ ಅಂತ ಕರಿತಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದರೆ, ನಾವು ಹಲವಾರು ಪೋಷಕಾಂಶಗಳು ನಮ್ಮ ಬೆಳೆಗಳಿಗೆ ಬೇಕಾಗುತ್ತೆ. ಆ ಪೋಷಕಾಂಶಗಳನ್ನು ಪೂರೈಕೆ ಮಾಡಲು ಇತ್ತೀಚಿನ ದಿನಗಳಲ್ಲಿ ಏನು ತಿಳ್ಕೊತಿದ್ದೀವಿ ಅಂದರೆ, ರಸಗೊಬ್ಬರ ಮಾತ್ರ ಒಂದು ಅಂತ ನಾವು ತಿಳ್ಕೊತಿದ್ದೀವಿ. ಬಟ್ಟು ಹಿರಿಯರಿಂದಲೂ ನಾವು ಉಪಯೋಗಿಸ್ತಕ್ಕಂಥ ಬರ್ತಕ್ಕಂಥ ಹಸಿರೆಲೆ ಗೊಬ್ಬರಗಳು ಕೂಡ ಮಣ್ಣಿನ ಫಲವತ್ತತೆಗೆ ತುಂಬ ಉಪಕಾರಿಯಾಗಿದ್ದು, ಆದರೆ ಇತ್ತೀಚಿನ ದಿನಗಳಲ್ಲಿ ಕ್ರಮೇಣವಾಗಿ ಅದು ಮೊದಲೆಲ್ಲ ಭಾಳ ಯೂಸ್ ಮಾಡ್ತಾ ಇದ್ರು, ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ರೈತರು ರಸಗೊಬ್ಬರ ಕಡೆ ಜಾಸ್ತಿ ಒಂದು ಒತ್ತು ಕೊಟ್ಟು ಈ ಇನ್ನುಳಿದ ಹಸಿರೆಲೆ ಗೊಬ್ಬರಗಳಾಗಲಿ ತಿಪ್ಪೆ ಗೊಬ್ಬರಗಳಲ್ಲಿ ಇದನ್ನ ಉಪಯೋಗ ಮಾಡೋದು ಸ್ವಲ್ಪ ಕಡಿಮೆ ಮಾಡಿದ್ದಾರೆ.
1: ಅಂತಂದ್ರೆ ನಮ್ಮ ಹಿರಿಯರು ಅಲ್ಲಲ್ಲಿ ಸಿಗುವಂತಹ ಒಂದು ದಂಟಗಳಾಗಿರ್ಬೋದು, ಎಲೆಗಳನ್ನ ಅಲ್ಲಿ ತೆಗ್ಗಿನಲ್ಲಿ ಅದನ್ನು ಕೊಳಸಿ ಅದನ್ನ ಗೊಬ್ಬರವನ್ನಾಗಿ ಮಾಡಿ ಮತ್ತೆ ಮುಂಗಾರು ಆರಂಭವಾಗೋಕ್ಕಿಂತ ಮುಂಚೆ ಅದನ್ನ ಹಾಕೋತಾ ಇದ್ರು. ಏನೆಲ್ಲ ಲಾಭಗಳು, ಏನೆಲ್ಲ ಪೋಷಕಾಂಶಗಳು ಇದರಲ್ಲಿ ದೊರೆಯುತ್ತವೆ, ಯಾವ ಯಾವ ಹಸಿರೆಲೆ ಗೊಬ್ಬರಗಳನ್ನು ನಾವಿಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ, ಹಸಿರೆಲೆ ಗೊಬ್ಬರಗಳು ಯಾವ್ಯಾವ ವಿಧಗಳು ಅಂತ ಹೇಳ್ತೀರಿ ನೀವು?
2: ಈಗ ಮುಖ್ಯವಾಗಿ ಹಸಿರೆಲೆ ಗೊಬ್ಬರಗಳಲ್ಲಿ ನಾವು ಎರಡು ವಿಧಗಳ ಹಸಿರೆಲೆ ಗೊಬ್ಬರಗಳಾಗಿ ವಿಂಗಡಣೆ ಮಾಡ್ತೀವಿ. ಮೊದಲೇದಾಗಿ ಹಸಿರು ಗೊಬ್ಬರ ಪದ್ಧತಿ ಅಂತ ಹೇಳ್ತೀವಿ.
1: ಹಸಿರು ಗೊಬ್ಬರ
2: ಈ ಹಸಿರು ಗೊಬ್ಬರ ಪದ್ಧತಿಯಲ್ಲಿ ಏನು ಮಾಡ್ತೀವಿ ಅಂದರೆ, ಬೆಳೆಗಳನ್ನು ನಾವು ಏನು ಮಾಡ್ತೀವಿ, ಹೊಲದಲ್ಲಿ ಬಿತ್ತುತ್ತೀವಿ. ನಾವು ಬೇರೆ ಬೆಳೆ ಬಿತ್ತೋ ಥರ ನಾವು ಹೊಲದಲ್ಲಿ ಬಿತ್ತಿ ಸುಮಾರು 40-45 ದಿನ ಆದ ತಕ್ಷಣ ನಾವು ಏನು ಮಾಡ್ತೀವಿ ಅಂದರೆ, ಆ ಬೆಳೆಗಳನ್ನು ಏನು ಮಾಡ್ತೀವಿ, ಹೊಲದಲ್ಲಿ ಮತ್ತೆ ಮಗುಚಿ ಹೊಲದಲ್ಲಿ ಮಣ್ಣಿಗೆ ಸೇರಿಸ್ಬಿಡ್ತೀವಿ. ಅಂದರೆ ಮುಖ್ಯವಾಗಿ ನಾವು ಅಲಸಂದಿ ಅಂತ ಹೇಳ್ತೀವಿ, ದೇಂಚೆ ಅಂತ ಹೇಳ್ತೀವಿ, ಸೆಣಬು, ಇವೆಲ್ಲ ಈ ಬೆಳೆಗಳನ್ನು ನಾವು ಹೊಲದಲ್ಲೇ ಬಿತ್ತಿ ಅಲ್ಲೇ ಅದೇ ಸ್ಥಳದಲ್ಲಿ ನಾವು ಮಗುಚಿ ಹೊಡೆಯೋ ಪದ್ಧತಿಗೆ ನಾವೇನಂತಂದರೆ ಹಸಿರು ಗೊಬ್ಬರ ಪದ್ಧತಿ ಅಂತ ಕರಿತೀವಿ. ಇನ್ನೊಂದು ವಿಧ ಯಾವುದಂದ್ರೆ ಹಸಿರೆಲೆ ಗೊಬ್ಬರ ಅಂತ ಹೇಳ್ತೀವಿ. ಅಂದರೆ ನಾವು ಹೊಲದ ಬದುಗಳ ಸುತ್ತಲೂ ನಾವು ಕೆಲವೊಂದು ಗಿಡಗಳನ್ನು ಹಾಕಬೇಕು. ಉದಾಹರಣೆಗಾಗಿ ನಾವು ಗ್ಲಿರಿಸಿಡೆ ಅಂತ ಹೇಳ್ತೀವಿ, ಆಮೇಲೆ ಹೊಂಗೆ ಕೂಡ ಹೇಳ್ತೀವಿ. ಈ ಗಿಡಗಳನ್ನು ಏನು ಮಾಡ್ತೀವಿ ಅಂದರೆ, ನಾವು ಹೊಲದ ಬದುಗಳ ಸುತ್ತ ಹಾಕಿ ವರ್ಷಕ್ಕೆ 3 ಬಾರಿ ಗಿಡಗಳನ್ನು ಕಟ್ ಮಾಡಿ ಅದನ್ನು ಎಲೆಗಳನ್ನು ಮತ್ತು ಅದರ ಕಾಂಡಗಳನ್ನು ಚೆನ್ನಾಗಿ ನಾವು ತುಂಡರಿಸಿ ಅದನ್ನು ಮಣ್ಣಿಗೆ ಸೇರಿಸ್ತೀವಿ. ಅಂದರೆ ಎಲೆಗಳನ್ನು ಮಣ್ಣಿಗೆ ಸೇರಿಸೋ ಈ ಪದ್ಧತಿ ನಾವು ಹಸಿರೆಲೆ ಗೊಬ್ಬರಗಳ ಪದ್ಧತಿ ಅಂತ ನಾವು ಹೇಳ್ತೀವಿ.
1: ಮುಖ್ಯವಾಗಿ ತಾವು ಹೇಳಿದ ಪ್ರಕಾರ ಒಂದು ನಾವು ಇಡಿಯಾಗಿ ಹೊಲದಲ್ಲಿ ಹಸಿರೆಲೆ ಗೊಬ್ಬರಗಳನ್ನು ಬಳಕೋಬಹುದು, ಜೊತೆಗೆ ಬದುಗಳಲ್ಲಿ ಕೂಡ ನಾವು ಇದನ್ನು ಬಳಕೊಂಡು ಅವಾಗವಾಗ ಬೆಳೆದಂಗೆಲ್ಲ ಮಣ್ಣಿನಲ್ಲಿ ಸೇರುವಂಥದ್ದು ಆಗಿದೆ. ಈ ಹಸಿರೆಲೆ ಗೊಬ್ಬರಗಳು ಯಾವ್ಯಾವ ಅಂತ ಹೇಳ್ತೀರಿ ನಮ್ಮ ಒಂದು ರೈತ ಬಾಂಧವರಿಗೆ?
2: ಈಗ ಹಸಿರು ಗೊಬ್ಬರಗಳು ಮುಖ್ಯವಾಗಿ ನಮ್ಮ ಭಾಗದಲ್ಲಿ ಉಪಯೋಗಿಸುವಂಥದ್ದು ಸೆಣಬು ಅಂತ ಹೇಳ್ತೀವಿ, ದೇಂಚ ಹೇಳ್ತೀವಿ, ಸೆಸ್ಬೆನಿಯಾ ಸ್ಪೆಷಿಯೋಕ ಅಂತ ಒಂದು ಇನ್ನೊಂದು ಬರುತ್ತೆ, ಅಲಸಂದಿ ಬರುತ್ತೆ, ಕುದುರೆ ಮೆಂತೆ ಬರುತ್ತೆ, ಹೆಸರು, ಉದ್ದು, ಇವೆಲ್ಲನೂ ಕೂಡ ಹಸಿರು ಗೊಬ್ಬರಗಳು. ಅಂದರೆ ಮಣ್ಣಿನಲ್ಲಿ ಬೆಳೆದು ಅಲ್ಲೇ ಒಂದು ನಾವು ಮಗಚಿ ಮಣ್ಣಿಗೆ ಸೇರಿಸೋದು. ಆಮೇಲೆ ಹಸಿರೆಲೆ ಗೊಬ್ಬರಗಳು ಅಂತೇಳಿದ್ನಲ್ಲ, ಇದರಲ್ಲಿ ಏನು ಬರ್ತವೆ ಮುಖ್ಯವಾಗಿ ನಾವು ಗ್ಲಿರಿಸಿಡಿಯಾ ಮತ್ತು ಹೊಂಗೆ ಕೂಡ ಬರುತ್ತೆ.
1: ಹೊಂಗೆ ಅಂತಂದರೆ ಕೆಲವು ಹಸಿರೆಲೆ ಗೊಬ್ಬರಗಳು ನಮಗೆ ಬೆಳೆಯನ್ನು ಕೊಡ್ತವೆ, ಕೆಲವೊಂದು ಹಸಿರೆಲೆ ಗೊಬ್ಬರಗಳು ನಮಗೆ ಕೇವಲ ಗೊಬ್ಬರಕ್ಕಾಗಿ ನಾವು ಬಳಕೆ ಮಾಡಬಹುದು.
2: ಮುಖ್ಯವಾಗಿ ಏನಾಗಿರ್ತೀವಿ ಇದರಲ್ಲಿ, ಉಪಯೋಗಿ ಬರುವ ಕಾಳು ಬಿಡುವ ದ್ವಿದಳ ಏಕದಳ ಧಾನ್ಯ ಅಂತ ಹೇಳ್ತೀವಿ. ಬೆಳೆಗಳನ್ನು ಹಸಿರಿಲ ಗೊಬ್ಬರಗಳನ್ನಾಗಿ ಕೂಡ, ಉದಾಹರಣೆ ಅಲಸಂದಿ, ಹೆಸರು, ಅವರೆ, ಉದ್ದು, ಹುರುಳಿ, ಇವು ಉಪಯೋಗ ಬರ್ತಕ್ಕಂಥ ಕಾಳುಗಳು ಕೂಡ ಇದನ್ನು ಹಸಿರಿಲ ಗೊಬ್ಬರ ಕೂಡ ನಾವು ಉಪಯೋಗ ಮಾಡಬಹುದು. ಇನ್ನೊಂದು ಉಪಯೋಗವಲ್ಲದ ಕಾಳುಗಳು ಅಂತ ಹೇಳ್ತೀವಲ್ಲ ನಾವು, ಉದಾಹರಣೆಗೆ ಸೆಣಬು, ದಹಂಚ, ಪಿಳೆ, ಪಿಸರು, ಇವೆಲ್ಲ ಏನಂದ್ರೆ ನಾವು ಬಳಕೆಗೆ ಉಪಯೋಗ ಮಾಡಿಕೊಳ್ಳಲ್ಲ, ಓನ್ಲಿ ನಾವು ಏನಂದ್ರೆ ಹಸಿರಿಲ
1: ಗೊಬ್ಬರಕ್ಕಾಗಿ
2: ಹೌದು.
1: ಹೇಗೆ ಈಗ ಬೇಳೆಕಾಳುಗಳನ್ನು ಕೊಡುವಂತಹ ಹಸಿರಿಲ ಗೊಬ್ಬರಗಳನ್ನು ಹೇಗೆ ನಾವು ರೈತ ಬಾಂಧವರು ಅದನ್ನು ಭೂಮಿಗೆ ಮತ್ತೆ ಮರಳಿ ಸೇರಿಸಲಿಕ್ಕೆ ಅವಕಾಶ ಇದೆ?
2: ಈಗ ಏನಾಗ್ತಿದೆ ಅಂದರೆ ನಾವು ಮುಖ್ಯವಾಗಿ ನಮ್ಮ ಸಾರಜನಕ ವಾತಾವರಣದಲ್ಲೂ ಕೂಡ ಜಾಸ್ತಿ ಇದೆ.
1: ಹೌದು.
2: ಈಗ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ನಾವು ಮಣ್ಣಿನ ಒಂದು ಗುಣಲಕ್ಷಣಗಳನ್ನು ತೆಗೆದುಕೊಂಡಾಗ ಸಾರಜನಕ ಮತ್ತು ರಂಜಕದ ಪ್ರಮಾಣ ಬಹಳ ಕಡಿಮೆ ಇದೆ. ಪೊಟಾಷ್ ಪ್ರಮಾಣ ಸ್ವಲ್ಪ ಓಕೆ, ಬಟ್ ಸಾರಜನಕ ಮತ್ತು ರಂಜಕ ಪ್ರಮಾಣ ಅತಿ ಕಡಿಮೆ ಇರೋದ್ರಿಂದ ನಾವೇನು ಮಾಡ್ಬೋದು, ಹಸಿರಿಲ ಗೊಬ್ಬರಗಳನ್ನು ರೈತರು ಏನು ಮಾಡ್ಬೋದು, ಬೆಳೆ ಬಿತ್ತೋದಕ್ಕಿಂತ ಮುಂಚೆ ಒಂದು 40-45 ದಿನ ಅವರಿಗೆ ಟೈಮ್ ಇತ್ತಂದರೆ ಆವಾಗ ಹಸಿರಿಲ ಗೊಬ್ಬರಗಳನ್ನು ಹಾಕಿ ಏನು ಮಾಡ್ಬೋದು, 40-45 ಹೂ ಆಡೋ ಅಂಥದ್ದಲ್ಲಿ ಅಂತ ಹೇಳ್ತೀವಿ ನಾವು. ಆಟ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು, ಮಣ್ಣಿಗೆ ಮಗುಚಿ ಹಾಕಬೇಕು. ಇನ್ನೊಂದು ಸಂದರ್ಭದಲ್ಲಿ ನಾವು ಸಾಲಿನಿಂದ ಸಾಲಿಗೆ ಅಂತರ

0: ಜೊತೆಗೆ ಈಗ ಹಸಿರೆಲೆ ಗೊಬ್ಬರಕ್ಕೆ ಬಂದಾಗ ನಾವು ನೇರವಾಗಿ ಗೊಬ್ಬರದ ಸಸ್ಯಗಳನ್ನು ನಾವು ಬೆಳೆಯಬೇಕಂತ ಸಂದರ್ಭದಲ್ಲಿ ತಾಗಳಿದ ಸಸ್ಬೇನಿಯ ಬೇರೆ ಬೇರೆ ಇವುಗಳನ್ನ ಎಕರೆಗೆ ಎಷ್ಟು ಪ್ರಮಾಣದಲ್ಲಿ ನಾವು ಇದನ್ನ ಬಳಸಬೇಕಾಗ್ತದೆ ಬೀಜಗಳನ್ನ?
1: ಈಗ ಮುಖ್ಯವಾಗಿ ನಾವು ಹಸಿರೆಲೆ ಗೊಬ್ಬರಗಳನ್ನ ಸೆಣಬು ತಗೊಂಡಾಗ ನಾವು ಒಂದು ಎಕರೆಗೆ ನಾವು ಏನಿಲ್ಲ ಅಂದ್ರೂ 10-12 kg ನಾವು ಉಪಯೋಗ ಮಾಡಬೇಕು.
0: ಹೇಗೆ ಇದನ್ನ ಬಳಸುವಂತ ನೇರವಾಗಿ ಬಿತ್ತಬೇಕು ಅಥವಾ ಏನಾದರೂ ಎರಚಿದ್ರೆ ಏನಾದರೂ ಬರಬಹುದಾ ಹೇಗೆ?
1: ಹೌದು, ಇದು ಮುಖ್ಯವಾಗಿ ಎರಡು ರೀತಿಯಲ್ಲೂ ಕೂಡ ನಾವು ಉಪಯೋಗ ಮಾಡಬಹುದು. ಬೇರೆ ಬೆಳೆ ಬಿತ್ತೋ ತರ ನಾವು ಕೂರಿಗೆಯಿಂದ ಕೂಡ ನಾವು ಬಿತ್ತಬಹುದು. ಇಲ್ಲ, ನಮಗೆ ಮಣ್ಣಿನಲ್ಲಿ ತೇವಾಂಶ ಚೆನ್ನಾಗಿತ್ತು ಅಂದ್ರೆ ನಾವೇನ್ ಮಾಡಬಹುದು, ಮಣ್ಣಿನ ಮೇಲೆ ಎರಚಿ ಕೂಡ ಇವು ಮೊಳಕೆ ಪ್ರಮಾಣ ಚೆನ್ನಾಗಿ ಬರ್ತವೆ. ಅದಕ್ಕಾಗಿ ಸ್ವಲ್ಪ ನಾವು ಇದಕ್ಕೆ ಏನಂದ್ರೆ ಸಾಂದ್ರತೆ ಸ್ವಲ್ಪ ಜಾಸ್ತಿ
0: ಒತ್ತಾಗಿ ಸ್ವಲ್ಪ ಅದನ್ನು ನಾವು ಚೆಲ್ಬೇಕಾಗ್ತದೆ.
1: ನಾವು ಕಾಳುಗಳಿಗೆ ಏನು ಉಪಯೋಗ ಮಾಡಲ್ಲ, ನಾವು ಹಸಿರಿದ ಗೊಬ್ಬರ ಮುಖ್ಯವಾಗಿ ನಮಗೆ ಎಲೆಗಳ ಪ್ರಮಾಣ ಅದರ ಮುಖ್ಯವಾಗಿರೋದ್ರಿಂದ ನಾವು ಸ್ವಲ್ಪ ಸಾಂದ್ರತೆ ಜಾಸ್ತಿ ಉಪಯೋಗ.
0: ಈ ಗೊಬ್ಬರಗಳನ್ನ ಬಿತ್ತುವಂತ ಸಂದರ್ಭದಲ್ಲಿ ನಾವು ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ಬೇಕಾ ಅಥವಾ ಮೊದಲೇ ಇರುವಂತಹ ಒಂದು ಗೊಬ್ಬರವನ್ನ ಹೀರ್ಕೊಂಡು ಇದನ್ನ ಮತ್ತೆ ಸೇರಿಸಬೇಕಾ? ಹೇಗೆ ಚೆನ್ನಾಗಿ ಸಮೃದ್ಧವಾಗಿ ಬೆಳಿಬೇಕಪ್ಪ ಅಂತಂದ್ರೆ?
1: ಇಲ್ಲ ಇಲ್ಲ, ನಾವು ಏನ್ ಮಾಡ್ತೀವಿ ಅಂದ್ರೆ ರಸಗೊಬ್ಬರ ಒಂದು ಬಳಕೆ ಕಡಿಮೆ ಮಾಡ್ಲಿಕ್ಕೆ ಈ ಒಂದು ಹಸಿರು ಗೊಬ್ಬರಗಳನ್ನ ಉಪಯೋಗ ಮಾಡ್ತಿದ್ವಿ.
0: ರೈತ ಬಂದ್ರೆ ಹೇಳ್ಬಿಡ್ತಾರೆ ಈಗ, ಇಲ್ಲ ಇದು ಚೆನ್ನಾಗಿ ಬರಿಬೇಕು, ಎಲೆಗಳು ಚೆನ್ನಾಗಿ ಸಮೃದ್ಧವಾಗಿ ಬೆಳೆದ್ರೆ ಗೊಬ್ಬರ ಆಗ್ತದೆ ಅನ್ನೋದು
1: ಇಲ್ಲ
0: ಅಂತ ಅನಿವಾರ್ಯತೆ ಇಲ್ಲ ಇಲ್ಲಿ.
1: ಇಲ್ಲ ಇಲ್ಲ, ಯಾಕಂದ್ರೆ ಮಣ್ಣಿನಲ್ಲಿ ಕೂಡ ಹಲವಾರು ಪೋಷಕಾಂಶಗಳು ಲಭ್ಯವಿರ್ತವೆ. ಆಮೇಲೆ ಮುಖ್ಯವಾಗಿ ಈ ಒಂದು ಹಸಿರು ಗೊಬ್ಬರಗಳು ಹೆಂಗಂದ್ರೆ ಒಂದು ಅಲ್ಪಾವಧಿಯಲ್ಲಿ ಚೆನ್ನಾಗಿ ಬೆಳೆದ್ಬಿಡ್ತವೆ.
0: ಹೌದು, ಕಡಿಮೆ ಅವಧಿಯಲ್ಲಿ
1: ಕೂಡ ಚೆನ್ನಾಗಿ ಬೆಳೀತವೆ. ಆಮೇಲೆ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಕೂಡ ಚೆನ್ನಾಗಿ ಉಪಯೋಗ ಮಾಡಿಕೊಂಡು ಬೆಳೆದ್ರಿಂದ ನಾವು ಹೊರಗಿನಿಂದ ನಾವು ರಸಗೊಬ್ಬರಗಳನ್ನು ಬಳಕೆ ಮಾಡೋದೇನು ಬೇಕಿಲ್ಲ. ಆಮೇಲೆ ಮುಖ್ಯವಾಗಿ ಇವೆಲ್ಲ ದ್ವಿದಳ ಧಾನ್ಯಗಳು ಮುಖ್ಯ ಜಾಸ್ತಿ ಇರೋದ್ರಿಂದ ಸ್ವಲ್ಪ ದಿನ ಆದಮೇಲೆ ತಾವೇ ಸಾರಜನಕವನ್ನು ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಬೇರಿನಲ್ಲಿ ಸ್ಥಿರೀಕರಣ ಮಾಡುವ ಒಂದು ಶಕ್ತಿ ಇರೋದ್ರಿಂದ ಏನಾಗುತ್ತೆ, ತಮಗೆ ಬೇಕಾದಂಥ ಸಾರಜನಕವನ್ನು ತಾವೇ ಒಂದು ಪೂರೈಕೆ ಮಾಡಿಕೊಂಡು ಮಣ್ಣಿನಲ್ಲೂ ಕೂಡ ಸ್ಥಿರೀಕರಣ ಮಾಡುವ ಒಂದು ಶಕ್ತಿ ಈ ಹಸಿರು ಗೊಬ್ಬರಗಳಲ್ಲಿ.
0: ಈಗ ದ್ವಿದಳ ಧಾನ್ಯಗಳ ಒಂದು ಗೊಬ್ಬರಗಳು ಎಲೆಗಳು ಈಗ ಒಂದು ಕಾಯಿಗಳು ಬಿಟ್ಟ ತಕ್ಷಣ ತಾವೇ ಉದುರಿ ಎದು ಮಣ್ಣಿಗೆ ಸೇರ್ತವೆ. ಈ ನಾವು ಇಡೀ ಬೆಳೆಯನ್ನಾಗಿ ನಾವು ಮಾಡಿದಾಗ ಎಂತಹ ಸಂದರ್ಭದಲ್ಲಿ ಇದನ್ನು ನಾವು ಚೂಟಬೇಕು, ಎಂತ ಸಂದರ್ಭದಲ್ಲೂ ಮಣ್ಣನ್ನು ನಾವು ಸೇರಿಸಬೇಕಾಗ್ತದೆ ಅದನ್ನು ನಾವು ಮಲ್ಚಿಂಗ್ ಮಾಡುವಂಥ ಸಂದರ್ಭ?
1: ಮುಖ್ಯವಾಗಿ ಅದೇ ಹೇಳಿದೆ, ನೀವು ಕಾಳುಗಳಿಗೆ ಮಾಡಬೇಕಾದ್ರೆ ನಾವು ಕಾಳುಗಳ ಒಂದು ಕಾಯಿಗಳು ಬರೋದು
0: ಮೆಜಾರಿಟಿ ಬರಬೇಕು,
1: ವೇಟ್ ಮಾಡ್ತಾ ಇದ್ದೀವಿ.
0: ಹೌದು,
1: ಬಟ್ ಇವು ಹಸಿರೆಲ ಗೊಬ್ಬರಗಳು ನಾವು ಏನು ಮಾಡ್ತೀವಿ ಅಂದರೆ ನಮಗೆ ಗೊಬ್ಬರ ಮುಖ್ಯ ನಮಗೆ.
0: ಹೌದು,
1: ಇದು ನಮಗೆ ಮುಖ್ಯವಾಗಿ ಹೈಯೆಸ್ಟ್ ನಮಗೆ ಒಂದು ಬಯೋಮಾಸ್ ಅಂತ ಹೇಳ್ತೀವಲ್ವಾ, ಅದು ಯಾವಾಗ ಬರುತ್ತೆ ಅಂದ್ರೆ ನಮಗೆ ಪ್ರಥಮ ಹಂತದ ಹೂವಾಡ ಹಂತದಲ್ಲಿ ನಮಗೆ ಸಿಗುತ್ತೆ. ಅದರಿಂದ ನಮ್ಗೆ ಏನ್ ಮಾಡಬಹುದು ಅಂದ್ರೆ ಹೂವಾಡ ಹಂತದಲ್ಲೇ ನಾವು ಮಗಚಿಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಕಾಳುಗಳಾಗಿ ಮತ್ತೆ ಅದರಿಂದ ಮತ್ತೆ ಬೀಜಗಳ ಉತ್ಪತ್ತಿಯಾಗಿ ಮತ್ತೆ ಮುಂದಿನ ಬೆಳೆ ಬೆಳೆದಾಗ ಮತ್ತೆ ಅವು ಏನಾಗುತ್ತವೆ, ನಾವು ಮತ್ತೆ ಮೊಳಕೆ ಬಿಡುವ ಒಂದು ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಹೂವಾಡ ಹಂತದಲ್ಲೇ ನಾವು ಮಣ್ಣಿಗೆ ಒಂದು
0: ಬಂದವರು ಸರಿಯಾದ ಸಮಯಕ್ಕೆ ಒಂದು 40-45 ದಿನ ಮಗಚಿಡಬೇಕು. ಸ್ವಲ್ಪ ಜಾಸ್ತಿ ಬೆಳಿತಪ್ಪ ಅಂತ ಸಮಸ್ಯೆ ಆಗುತ್ತಾ? ಹೇಗೆ
1: ಜಾಸ್ತಿ ಬೆಳೆದ್ರೆ ಅಂದ್ರೆ ಹೂವ ಪೂರ್ತಿ ಹೂವಾಡ ಅಂತದಲ್ಲೂ ಹೋದ್ರೂ ಕೂಡ ಏನು ಸಮಸ್ಯೆ ಆಗಲ್ಲ. ಆಮೇಲೆ ಇನ್ನೂ ಜಾಸ್ತಿ ಬೆಳೆದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಆ ಒಂದು ಕಾಂಡದಲ್ಲಿ ನಾವೇನ್ತೀವಿ
0: ನಾರು
1: ನಾರು ಅಂಶ ಜಾಸ್ತಿ ಆಗುತ್ತೆ,
0: ಅದು ಬೇಸಾಯಕ್ಕೆ
1: ಕೊಳೆಯಲ್ಲ. ಆಮೇಲೆ ಕಾಯಿಯಾಗಿ ಏನಾದ್ರೂ ಮತ್ತೆ ನೆಲಕ್ಕೆ ಬಿದ್ದುಬಿಟ್ರೆ ಏನಾಗುತ್ತೆ, ಮುಂದಿನ ಬೆಳೆ ಏನಾದ್ರೂ ಬೆಳೆದೇವೆ ಅಂದ್ರೆ ಈ ಹಸಿರೆಲೆ ಗೊಬ್ಬರಗಳು ಕೂಡ ಆ ಬೆಳೆಗಳ ಜೊತೆಗೆ ಬೆಳೆದ ಏನಾಗುತ್ತೆ ಅಂದ್ರೆ ಒಂದು ಕಳೆಗಳಾಗಿ ಕೂಡ ಅವರು
0: ಬೇರೆ ಸಮಸ್ಯೆಗಳ ರೂಪದಲ್ಲಿ ಕಾಡ್ತದೆ ಅಂತಂದ್ರೆ ರೈತ ಬಾಂಧವರು ಸಮಯಕ್ಕೆ ಸರಿಯಾಗಿ ಅದು ಒಂದು ಹೂವಾಡುವ ಹಂತದಲ್ಲಿ ಅದನ್ನು ಗಮನಿಸಿ ಅದನ್ನು ಮತ್ತೆ ಮಣ್ಣಿಗೆ ಸೇರಿಸಬಹುದು, ಬಹಳ ಮುಖ್ಯ. ಇದು ಇಳುವರಿಯಲ್ಲಿ ಹೇಗೆ ಪರಿಣಾಮ ಬೀರುತ್ತೆ? ನಮ್ಮ ಬೇರೆ ಬೇರೆ ಬೆಳೆಗಳಲ್ಲಿ ನಾವು ಇದನ್ನು ಹಾಕಿದ್ಮೇಲೆ ನಾವು ಬೇಸಾಯವನ್ನು ಮಾಡಬೇಕಾಗ್ತದೆ, ಬೇರೆ ಬೇರೆ ಬೆಳೆಗಳನ್ನು ಬೆಳೆಯುವಂಥ ಸಂದರ್ಭದಲ್ಲಿ ರಾಸಾಯನಿಕ ಗೊಬ್ಬರ ಒಂದು ಪ್ರಮಾಣ ಕಡಿಮೆ ಆಗ್ಬೋದಾ?
1: ಈಗ ಮುಖ್ಯವಾಗಿ ಏನಾಗುತ್ತೆ, ನಾವು ಸೆಣಬು ನಾವು ಒಂದು ಹೆಕ್ಟರ್ಗೆ ನಾವು ತಗೊಂಡಾಗ 25-35 ಟನ್ ಅಷ್ಟು ಒಂದು ಉತ್ಪತ್ತಿ ಆಗುತ್ತೆ, ಇಳುವರಿ ಬರುತ್ತೆ. ದೇಂಚೆ ತಗೊಂಡ್ರೆ ನಾವು ಅದು ಕೂಡ 25-30 ಟನ್ನು. ಆಮೇಲೆ ನಿಮ್ಗೆ ಅಲಸಂದಿ ತಗೊಂಡ್ರೆ 10-12 ಟನ್ನು. ಇಷ್ಟು ಒಂದು ನಾವು ಮಣ್ಣಿಗೆ ಸೇರಿಸಿದಾಗ ಏನಾಗುತ್ತೆ ಅಂದ್ರೆ ಇದರಲ್ಲಿ ಯಥೇಚ್ಛವಾಗಿ ಒಂದು ಸಾರಜನಕ ಇರುತ್ತೆ, ರಂಜಕ ಇರುತ್ತೆ ಮತ್ತು ಪೊಟಾಷ್ ಇರುತ್ತೆ. ಅದು ಮಣ್ಣಿಗೆ ಸೇರಿದಾಗ ಏನಾಗುತ್ತೆ ಅಂದ್ರೆ ನಾವು ಮುಂದಿನ ಬೆಳೆಗಳಿಗೆ ಉಪಯೋಗ ಮಾಡ್ತಕ್ಕಂತ ಒಂದು ರಾಸಾಯನಿಕ ಗೊಬ್ಬರಗಳು ನಾವು 25% ಕಡಿಮೆ ಮಾಡಬಹುದು. ಆಮೇಲೆ ಮುಖ್ಯವಾಗಿ ನಾವು ಹೇಳ್ತೀವಿ, ಈಗ ನಾವು ಯೂರಿಯಾ ಗೊಬ್ಬರ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಬೆಳೆಗೆ ಓನ್ಲಿ ನಾವು ಸಾರಜನಕವನ್ನು ಪೂರೈಕೆ ಮಾಡಿದಂಗಾಗುತ್ತೆ. DAP ಗೊಬ್ಬರ ಹಾಕಿದ್ರೆ ಏನಾಗುತ್ತೆ, ಸಾರಜನಕ ಮತ್ತು ರಂಜಕವನ್ನು ಅಷ್ಟೇ ಪೂರೈಕೆ ಮಾಡಿದಂಗಾಗುತ್ತೆ.
0: ಹೌದು,
1: ಆದ್ರೆ ಹಸಿರೆಲೆ ಗೊಬ್ಬರಗಳನ್ನ ಉಪಯೋಗ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಎಲ್ಲಾ ಪೋಷಕಾಂಶಗಳು
0: ಸಿಗುತ್ತೆ.
1: ಇದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ಮಣ್ಣಿನ ಲಕ್ಷಣಗಳು, ನಾವು ಮಣ್ಣು ಅಂತ ಅಂದಾಗ ನಾವು ಭೌತಿಕ ಲಕ್ಷಣಗಳು, ರಾಸಾಯನಿಕ ಲಕ್ಷಣಗಳು ಮತ್ತು ಜೈವಿಕ ಲಕ್ಷಣಗಳು ಮೂರು ಕೂಡ ನಮಗೆ ಬಹಳ ಮುಖ್ಯ.
0: ಹೌದು,
1: ಈಗ ನಾವು ಜೈವಿಕ ಗೊಬ್ಬರಗಳನ್ನ ನಾವು ಉಪಯೋಗ ಮಾಡಿದಾಗ ಏನಾಗುತ್ತೆ ಅಂದ್ರೆ ಈ ಮೂರು ಲಕ್ಷಣಗಳು ಕೂಡ ನಮಗೆ ಸುಧಾರಣೆ ಆಗುತ್ತೆ. ಅಂದ್ರೆ ಭೌತಿಕ ಲಕ್ಷಣ ಅಂದ್ರೆ ಏನಾಗುತ್ತೆ ಅಂದ್ರೆ ಮಣ್ಣಿನಲ್ಲಿರ್ತಕ್ಕಂತ ನೀರು ಹಿಡಿದಿಟ್ಟಿರೋ ಒಂದು ಶಕ್ತಿ ಜಾಸ್ತಿ ಆಗುತ್ತೆ, ಮೊಳಕೆ ಹೊಡೆಯುವ ಪ್ರಮಾಣ ಕೂಡ ಚೆನ್ನಾಗಿ ಬರುತ್ತೆ. ರಾಸಾಯನಿಕ ಅಂದ್ರೆ ಏನಾಗುತ್ತೆ, ಮಣ್ಣು ನಾವು ಆಲ್ಮೋಸ್ಟ್ ನಮ್ಗೆ ಏನಾಗುತ್ತೆ ನ್ಯೂಟ್ರಲ್ ಆಗಿ ಬರುತ್ತೆ. ಆಮೇಲೆ ಜೈವಿಕ ಗುಣಲಕ್ಷಣಗಳು ಬಹಳ ಮುಖ್ಯ. ಇತ್ತೀಚೆಗೆ ನಾವು ರಾಸಾಯನಿಕ ಗೊಬ್ಬರ ಯಥೇಚ್ಛವಾಗಿ ಉಪಯೋಗ ಮಾಡ್ತಿದ್ದೀವಿ, ಮಣ್ಣಿನಲ್ಲಿರ್ತಕ್ಕಂಥ ಸಾವಯವ ಇಂಗಾಲ ಕೂಡ ನಮಗೆ 1.5%ಗಿಂತಲೂ ಕಡಿಮೆ ಇದೆ.
0: ಹೌದು,
1: ನಮಗೆ ಮುಖ್ಯವಾಗಿ ಕೃಷಿ ಉಳಿಬೇಕಂದ್ರೆ ಅದು 1.5%-1.5% ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಹಸಿರೆಲೆ ಗೊಬ್ಬರಗಳ ಉಪಯೋಗ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಜೈವಿಕ ಗುಣಮಟ್ಟದ ಒಂದು ಮಣ್ಣು ಸಾಮರ್ಥ್ಯ ವೃದ್ಧಿಯಾಗಿ, ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳು ಜಾಸ್ತಿಯಾಗಿ, ಒಂದು ಒಟ್ಟಾರೆಯಾಗಿ ನಮಗೆ ಸಾವಯವ ಇಂಗಾಲ

0: ಪ್ರಮಾಣ ನಮ್ಮ ಮಣ್ಣಿನಲ್ಲಿ ಜಾಸ್ತಿ ಆದಾಗ ಮಾತ್ರ ಮಣ್ಣನ್ನು ನಾವು ಒಂದು ಸಜೀವ ವಸ್ತುವನ್ನಾಗಿ ನಾವು ಪರಿಗಣಿಸಲು
1: ಸಾಧ್ಯ ಆಗ್ತದೆ. ರೈತ ಬಾಂಧವರು ಅದೊಂದು ಕಾಲ್ಪನಿಕ ಲೋಕದಿಂದ ಹೊರಗೆ ಬರಬೇಕು, ಯಾಕಂತಂದ್ರೆ ಬೇಸಾಯಕ್ಕೆ ರಾಸಾಯನಿಕ ಗೊಬ್ಬರ ಅಷ್ಟೇ ಅದೊಂದು ಅಂತಿಮವಲ್ಲ ಅನ್ನುವಂಥದ್ದು ಗಮನಿಸಬೇಕಾಗ್ತದೆ.
0: ಹೌದು, ಏನಾಗ್ತಿದೆ ಅಂದ್ರೆ ಇತ್ತೀಚೆಗೆ ನಮಗೆ ಈಗ ರಸಗೊಬ್ಬರ ಬೇಡಿಕೆ ಜಾಸ್ತಿ ಆಗ್ತಾ ಇದೆ, ರಸಗೊಬ್ಬರಗಳನ್ನ ಯಥೇಚ್ಛವಾಗಿ ನಾವು ಬಳಸ್ತಾ ಇದ್ದೀವಿ, ನಮ್ಮ ಒಂದು ರೆಕಮೆಂಡ್ ಇರುತ್ತೆ, ಅದಕ್ಕಿಂತ ಜಾಸ್ತಿ ಕೂಡ ಬಳಕೆ ಮಾಡೋದ್ರಿಂದ ಏನಾಗ್ತಿದೆ, ಒಂದು ಕಡೆ ಅದರ ಮೇಲೆ ರಸಗೊಬ್ಬರ ಒಂದು ಅವಲಂಬನೆ ಜಾಸ್ತಿ ಆಗ್ತಿದೆ, ಆಮೇಲೆ ರಸಗೊಬ್ಬರ ಅವಲಂಬನೆ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಖರ್ಚು ವೆಚ್ಚಗಳು ಕೂಡ ಕೃಷಿಯಲ್ಲಿ ಜಾಸ್ತಿ ಆಗ್ತಿದೆ. ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕಂದ್ರೆ ಪರ್ಯಾಯವಾಗಿ ನಾವು ರಸಗೊಬ್ಬರಗಳಿಗೆ ಪರ್ಯಾಯವಾಗಿ ನಮ್ಮ ಮಣ್ಣನ್ನು ಆರೋಗ್ಯ ಇಡುವಂತ ಹಲವಾರು ವಿಧಾನಗಳಿದ್ದಾವೆ. ಅದರಲ್ಲಿ ನಿಮ್ಗೆ ಗೊತ್ತಿರಬಹುದು ಬೀಜೋಪಚಾರ ಇರ್ಬೋದು, ತಿಪ್ಪೆ ಗೊಬ್ಬರ, ಎರೆಹುಳ ಗೊಬ್ಬರ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ನಮ್ಗೆ ಹಸಿರೆಲೆ ಗೊಬ್ಬರ ಮೊದಲೇ ಕೇಳಿದ್ರೆ ನೀವು, ಯಾಕೆ ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಾಮುಖ್ಯತೆ ಬರ್ತಾ ಇದೆ ಹಸಿರೆಲೆ ಗೊಬ್ಬರಕ್ಕಂದ್ರೆ? ಮೊದಲೆಲ್ಲ ನೀವು ನೋಡ್ತಿರ್ಬೋದು ತಿಪ್ಪೆ ಗೊಬ್ಬರ ಯಥೇಚ್ಛವಾಗಿ ಸಿಗ್ತಾ ಇತ್ತು, ರೈತರ ಮನೆಯಲ್ಲಿ ಜಾನುವಾರುಗಳು ಬಹಳ ಇದ್ವು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅವೆಲ್ಲ ಕಣ್ಮರೆ ಆಗ್ತಿರೋದ್ರಿಂದ ರೈತರಿಗೆ ಒಂದು ಕಷ್ಟ ಆಗಿದೆ, ತಿಪ್ಪೆ ಗೊಬ್ಬರನ ಹಾಕೋದು ಕಷ್ಟ ಆಗಿದೆ. ಅದಕ್ಕೋಸ್ಕರ ಪರ್ಯಾಯವಾಗಿ ನಾವು ತಿಪ್ಪೆ ಗೊಬ್ಬರಕ್ಕೆ ಪರ್ಯಾಯವಾಗಿ ನಾವು ಈ ಹಸಿರೆಲೆ ಗೊಬ್ಬರಗಳನ್ನು ಹಾಕಿದ್ರೆ ಒಂದು ಮಣ್ಣಿನ ಒಂದು ಮೂರು ಗುಣಲಕ್ಷಣಗಳನ್ನು ಕೂಡ ಸುಧಾರಣೆ ಮಾಡಬಹುದು.
1: ಅಂತಂದ್ರೆ ನಮ್ಮ ಪ್ರಾರಂಭದಲ್ಲಿ ನಮ್ಮ ಹಿರಿಯರು ಮಾಡ್ತಾ ಇದ್ರು, ಅಲ್ಲಲ್ಲಿ ಸಿಗುವಂತಹ ಒಂದು ಕಾಡಿನ ಸಸ್ಯಗಳನ್ನ ಅದನ್ನ ಒಂದು ತೆಗ್ಗಿನಲ್ಲಿ ಹಾಕಿ ಅದರ ಮೇಲೆ ಮಣ್ಣು ಮುಚ್ಚಿ ಅದನ್ನ ಮತ್ತೆ ಮುಂಗಾರು ಪೂರ್ವದಲ್ಲಿ ಅದನ್ನ ಮತ್ತೆ ಮಣ್ಣಿಗೆ ಸೇರಿಸ್ತಾ ಇದ್ರು.
0: ಹೌದು,
1: ಆ ಪ್ರವೃತ್ತಿ ಈಗ ಕಡಿಮೆ ಆಗಿದೆ.
0: ಹೌದು, ಅದು ಮರಳಿ ಮಣ್ಣಿಗೆ ಅಂತ ಒಂದು ಇದೆ ಅಲ್ವಾ, ಒಂದು ನಿಸರ್ಗದ ಒಂದು ಸೈಕಲ್ ಚಕ್ರ ಕಂಪ್ಲೀಟ್
1: ಆಗಿ ಈಗ ಏನಾಗಿದೆ ಎಲ್ಲ ಒಂದು ಪ್ಯಾಕೆಟ್ ಚೀಲಗಳ ಮೇಲೆ ನಾವು
0: ಅವಲಂಬನೆ ಆಗಿದೆ.
1: ಅದೊಂದು ಪ್ಯಾಕೆಟ್ ಚೀಲ ಅಂತಂದ್ರೆ ಅದು ಆಕ್ಷನ್ ಇಮಿಡಿಯೇಟ್ ಆಗಿ ಕೊಡುವಂಥದ್ದು. ಈಗ ಇದು ಹಸಿರೆಲೆ ಗೊಬ್ಬರಪ್ಪ ಅಂತಂದ್ರೆ ಮಣ್ಣಿನಲ್ಲಿ ಸಕಾಸಾಗಿ ಅದೊಂದು ದೀರ್ಘಕಾಲದವರೆಗೆ ನಮಗೆ ಫಲವತ್ತತೆಯನ್ನ ಕಾಪಾಡ್ಕೊಂಡು
0: ಹೋಗುತ್ತೆ. ಒಳ್ಳೆ ವಿಷಯ. ಈಗ ಏನಾಗ್ತಿದೆ ಅಂದ್ರೆ ನೀವು ಹೇಳಿದ್ರಿ, ಈಗ ರಾಸಾಯನಿಕ ಗೊಬ್ಬರ ಹಾಕಿದಾಗ ನಮ್ಗೆ ಇಮಿಡಿಯೇಟ್ ಆಗಿ ಆಕ್ಷನ್ ಅಂದ್ರೆ ಚೆನ್ನಾಗಿ ಬೆಳೆಯುತ್ತೆ. ಬಟ್ ನಮಗ್ ಗೊತ್ತಿರಬಹುದು ಈಗ ಒಂದು 100 ಕೆಜಿ ನಾವು ಒಂದು ಯೂರಿಯಾ ಗೊಬ್ಬರ ಹಾಕಿದಾಗ ಅದರಲ್ಲಿ ನಮ್ಗೆ 46% ಸಾರಜನಕ ಅಂಶ ಇರುತ್ತೆ.
1: ಹೌದು,
0: ಆ 46% ಸಾರಜನಕದಲ್ಲೂ ಕೂಡ ನಮ್ಗೆ ಒಂದು 20% ಏನಾಗುತ್ತೆ ನೀರಿನ ಜೊತೆಗೆ ಹರ್ಕೊಂಡು ಹೋಗುತ್ತೆ, ಇಲ್ಲ ವಾತಾವರಣಕ್ಕೆ ಆವಿಯಾಗಿ ಮತ್ತೆ ಹೋಗುತ್ತೆ. ಇದರಿಂದ ನಮ್ಗೆ ಸರಿಸುಮಾರು ಒಂದು 25% ಅಷ್ಟೇ ನಮ್ಗೆ ಉಪಯೋಗ ಆಗೋದು. ಹುಡುಕಿದ್ದಲ್ಲಿ ಏನಾಗುತ್ತೆ ನಮಗೆ ಪೋಲಾಗ್ಬಿಡುತ್ತೆ, ಖರ್ಚಾಗುತ್ತೆ, ವಾತಾವರಣ ಕಲುಷಿತಗೊಳ್ಳುತ್ತೆ. ಆಮೇಲೆ ನಮ್ಗೆ ಯೂರಿಯಾ ಗೊಬ್ಬರ ಪ್ರಿಪರೇಷನ್ ಮಾಡ್ಲಿಕ್ಕೆ ನಮ್ಗೆ ಬೇಕಾದಂತ ಇನ್ಪುಟ್ ಕೂಡ ಒಂದು ಕಾಸ್ಟ್ ಆಗುತ್ತೆ.
1: ಹೌದು,
0: ಇದು ನಮ್ಮ ಸ್ವಾವಲಂಬಿ ಒಂದು ಕೃಷಿ. ಈ ಹಸಿರೆಲೆ ಗೊಬ್ಬರ ಹೆಂಗಂದ್ರೆ ನಮ್ಮ ಹೊಲದಲ್ಲಿ ನಾವು ಬೆಳೆದು ನಮ್ಮ ಹೊಲದಲ್ಲಿ ನಾವು ಹಾಕೋದ್ರಿಂದ ಬೇರೆಯವ್ರ ಮೇಲೆ ಅವಲಂಬನೆ ಆಗೋದು ನಮ್ಗೆ ಬೇಕಾಗಲ್ಲ.
1: ಈ ರೀತಿಯಾದಂತಹ ಒಂದು ರಾಷ್ಟ್ರಕ್ಕೆ ಕೂಡ ಇದು ಉಳಿತಾಯ ಮಾಡಿದಂಗೆ.
0: ಹೌದು, ನಾವು ರಾಷ್ಟ್ರಕ್ಕೆ ಯಾಕಂದ್ರೆ ನಮ್ಗೆ ನಿಮ್ಗೆ ಗೊತ್ತಿರಬಹುದು.
1: ಹೌದು,
0: ಈ ಒಂದು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಇದೆ ಹಾಕ್ತಾರಲ್ವಾ, ಅದು ಬಿಟ್ಟು ನೆಕ್ಸ್ಟ್ ಏನಾದ್ರೂ ಗವರ್ಮೆಂಟ್ ಸಬ್ಸಿಡಿ ಹೈಯೆಸ್ಟ್ ಕೊಡ್ತಿರೋದು ಯಾವ್ದಂದ್ರೆ ಈ ರಸಗೊಬ್ಬರ ಉತ್ಪಾದನೆ ಮೇಲೆ. ಅದಕ್ಕೋಸ್ಕರ ನೀವು ಹೇಳಿದಂಗೆ ಒಂದು ದೇಶಕ್ಕೆ ಒಂದು ಅತ್ಯಂತ
1: ಹೌದು ಅಂತಂದ್ರೆ ನಮ್ಮ ಆರ್ಥಿಕ ಒಂದು ಹಣವನ್ನು ನಾವು ಬೇರೆ ವಿಷಯಗಳಿಗೆ ನಾವು ಖರ್ಚು ಮಾಡಬಹುದು,
0: ಬೇರೆ ಕಾರ್ಯಕ್ರಮಗಳಿಗೆ
1: ಬಳಸ್ಕೋಬಹುದು. ಮಣ್ಣಿನ ಫಲವತ್ತೆ ತಾವು ಹೇಳಿದಂಗೆ ಮುಖ್ಯವಾಗಿ ಈ ಭಾರ ಲೋಹಗಳು ಕೆಲವೊಂದು ವಾತಾವರಣದಲ್ಲಿ ಕಲುಷಿತ ಮಾಡುವಂಥದ್ದು, ಅಂತರ್ಜಲಕ್ಕೆ ಹೋದಾಗ ಈ ಡಿಎಪಿ ಯೂರಿಯಾಗಳಲ್ಲಿ ಇರುವಂತಹ ಒಂದು ಈ ಒಂದು ಹೆವಿ ಮೆಟಲ್ಸ್ ಅಂತ
0: ನೀರು ಕಲುಷಿತಗೊಳ್ಳುತ್ತದೆ, ಕಲುಷಿತಗೊಳ್ಳುತ್ತೆ ವಾತಾವರಣ, ಕಲುಷಿತಗೊಳ್ಳುತ್ತೆ ನಾವು ತಿನ್ನುವ ಆಹಾರ ಕೂಡ ಕಲುಷಿತಗೊಳ್ಳುತ್ತೆ.
1: ಈ ರೀತಿಯಾದಂತಹ ಒಂದು ಎಲ್ಲ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳಲಿಕ್ಕೆ ಹಸಿರೆಲೆ ಗೊಬ್ಬರಗಳು ಬೇಕು ಅಂತ ಹೇಳ್ತೀರಿ. ತಾವು ಡಾಕ್ಟ್ರೆ ಈಗ ಅಲ್ಲಲ್ಲಿ ರೈತ ಬಾಂಧವರಿಗೆ ತರಬೇತಿಯನ್ನು ಕೊಟ್ಟಿದ್ದೀರಿ, ಮಾಹಿತಿಯನ್ನು ಕೊಡ್ತಾ ಇದ್ದೀರಿ, ರೈತ ಬಾಂಧವರು ಅಲ್ಲಲ್ಲಿ ಮಾಡ್ತಾ ಇದ್ದಾರೆ. ನನಗಂತ ಮಟ್ಟಿಗೆ ಈ ಒಂದು ಭತ್ತವನ್ನ ಬೆಳೆಯುವಂತಹ ರೈತ ಬಾಂಧವರು ಅಲ್ಲಲ್ಲಿ ಇದನ್ನ ಅನುಸರಿಸ್ತಾರೆ. ಬಯಲು ಸೀಮೆಯಲ್ಲೂ ಕೂಡ ಇದು ಸಾಧ್ಯನಾ ಹೇಗೆ?
0: ಹೌದು, ಬಯಲು ಸೀಮೆಯಲ್ಲೂ ಕೂಡ ಸಾಧ್ಯ, ಬಟ್ ನೀರಿನ ಪ್ರಮಾಣ ಲಭ್ಯತೆ ಇರಬೇಕು.
1: ಒಂದು ಎರಡು ನೀರು
0: ಬೇಕಾಗುತ್ತೆ,
1: ಬಿಡಬೇಕಾಗ್ತದೆ,
0: ಅಥವಾ ಬಿತ್ತುವ ಸಮಯದಲ್ಲಿ ಆದ್ರೂ ಒಂದ್ ಟೈಮ್ ನೀರು ಇದ್ರೂ ಕೂಡ ತೇವಾಂಶ ಬೇಕಾಗುತ್ತೆ. ಆಮೇಲೆ ನೀವು ಹೇಳಿದ್ರಿ ಈಗ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಈ ಸಿಂಧನೂರು ಮತ್ತು ಮಾನ್ವಿ ಭಾಗದಲ್ಲಿ ರೈತರು ಹೆಚ್ಚಾಗಿ ಬಹಳ ಒಂದು ಪಿಳೆ ಪಿಸರು ಅಂತ ಬೆಳೀತಾರೆ. ಅಂದ್ರೆ ಅವ್ರಿಗೆ ಅವೇರ್ನೆಸ್ ಬಂದ್ಬಿಟ್ಟಿದೆ, ಅಂದ್ರೆ ನಾವು ಪರ್ಯಾಯವಾಗಿ ಬೆಳೆ ಬೆಳೆಯಲೇಬೇಕು ನಾವು. ಇದರಿಂದ ಏನಾಗುತ್ತೆ ಅಂದ್ರೆ ಒಂದು ಈ ಭತ್ತ ಏಕೆ ಬೆಳೆ ಪದ್ಧತಿಯಿಂದ ಸ್ವಲ್ಪ ಪರಿವರ್ತನೆ ಆಗಿ ಏನಾಗ್ತೇವೆ ಅಂದ್ರೆ ನಾವು ಪಿಳೆ ಪಿಸರು ಬೆಳೆಯೋದ್ರಿಂದ ನಮಗೆ ಪೋಷಕಾಂಶಗಳ ಪ್ರಮಾಣ ಜಾಸ್ತಿ ಆಗುತ್ತೆ ಭೂಮಿಯಲ್ಲಿ, ಆಮೇಲೆ ಈ ಮಣ್ಣಿನಿಂದ ಬರ್ತಕ್ಕಂಥ ರೋಗಾಣುಗಳು ಕೂಡ ಕಡಿಮೆ ಆಗುತ್ತೆ.
1: ಹೌದು ಹೌದು, ಹೇಳಕ್ಕೆ ಇಷ್ಟಪಡ್ತೀರಿ ಈಗ ಹಸಿರೆಲೆ ಗೊಬ್ಬರಗಳು ನಮಗೆ ಪ್ರಕೃತಿಯಿಂದ ದೊರೆಯುವಂಥ ಒಂದು ಉಚಿತ ಕೊಡುಗೆ ಅಂತ ಹೇಳ್ಬೋದು. ರೈತ ಬಾಂಧವರು ಯಾಕೆ ಮನಸ್ಸು ಮಾಡ್ತಾ ಇಲ್ಲ, ಯಾಕೆ ಮನಸ್ಸು ಮಾಡ್ಬೇಕಂತ ಹೇಳ್ತೀರಿ ತಮ್ಮ ಒಂದು ಸಂದೇಶ?
0: ಮುಖ್ಯವಾಗಿ ನಾವು ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಿನಿಂದ ಸುಮಾರು ಈಗ 20 ದಿನದಿಂದ ನಾವು ಏನು ಮತ್ತು ಖೇತ್ ಬಚಾವ್ ಅಭಿಯಾನ
1: ಮಾಡ್ಕೊಂಡಿದೀವಿ. ಹೌದು,
0: ಆಮೇಲೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಾವು ಆನ್ ಕ್ಯಾಂಪಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇದೀವಿ. ಅವತ್ತ ರೈತರು ಹೊಲದಲ್ಲೇ ಕೂಡ ಕೆಲವೊಂದು ಪ್ರಾತ್ಯಕ್ಷಗಳನ್ನ ಮಾಡ್ತಾ ಇದೀವಿ. ಅಲ್ಲೆಲ್ಲ ನಾವು ರೈತರಿಗೆ ಏನ್ ಹೇಳ್ತೀವಿ ಅಂದ್ರೆ ಹಸಿರೆಲೆ ಗೊಬ್ಬರಗಳ ಬಗ್ಗೆ, ಅದ ಹಸಿರೆಲೆ ಗೊಬ್ಬರಗಳಂದ್ರೆ ಏನು, ಯಾವ್ಯಾವ ಹಸಿರೆಲೆ ಗೊಬ್ಬರಗಳು ಯಾವ ಸಮಯದಲ್ಲಿ ಬೆಳಿಬೇಕು. ಆಮೇಲೆ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀಜ ಘಟಕದಲ್ಲೂ ಕೂಡ ನಾವು ಈ ಬೀಜಗಳ ಲಭ್ಯತೆ ಕೂಡ ಇದೆ.
1: ಹೌದು,
0: ಸೆಣಬಿನ ಬೀಜ ಇದೆ, ದಂಚೆ ಬೀಜ ಲಭ್ಯತೆ ಇದೆ. ರೈತರು ಬಂದು ತಗೊಂಡು ಹೋಗ್ತಿದ್ದಾರೆ. ಅವರಿಗೆ ನಾವು ಎಷ್ಟು ನಾವು ಎಕರೆಗೆ ಎಷ್ಟು ಬಿತ್ತಬೇಕಂತ ಹೇಳ್ತಾ ಇದ್ದೀವಿ, ಯಾವ ಸಮಯದಲ್ಲಿ ನಾವು ಅದನ್ನು ಮಣ್ಣಿಗೆ ಸೇರಿಸಬೇಕಂತ ಹೇಳ್ತೀವಿ, ಅದರ ಉಪಯೋಗ ಬಗ್ಗೆ ಹೇಳ್ತಿದ್ದೀವಿ. ಇದೆಲ್ಲ ಕೇಳಿ ರೈತರು ಏನಾಗ್ತಿದೆ, ಸ್ವಲ್ಪ ರೈತರು ತಮ್ಮ ಮನ ಪರಿವರ್ತನೆ ಮಾಡಿಕೊಂಡು ಇತ್ತೀಚಿನ ದಿನಗಳಲ್ಲಿ ನಮ್ಮ ಈ ರಾಯಚೂರು ಜಿಲ್ಲೆಯಾದ್ಯಂತ ಹಸಿರೆಲೆ ಗೊಬ್ಬರಗಳ ಬಗ್ಗೆ ರೈತರು ಭಾಳ ಪ್ರಾಮುಖ್ಯತೆ ಕೊಟ್ಟು ತಮ್ಮ ಹೊಲದಲ್ಲಿ ಹಾಕ್ಕೊಂಡು ಕಡಿಮೆ ಕಡಿಮೆ ಬೇರೆ ಬೇರೆ ರಾಸಾಯನಿಕ ಗೊಬ್ಬರಗಳ ಉಪಯೋಗ ಕಡಿಮೆ ಮಾಡಿಕೊಂಡು ಮುಂದಿನ ದಿನಮಾನಗಳಲ್ಲಿ.
1: ಹೌದು, ಯಾಕಂತಂದ್ರೆ ಇದು ನಾವು ತಿಳಿದ ಹಾಗೆ ರಾಸಾಯನಿಕ ಗೊಬ್ಬರಗಳು ಕೃಷಿಗೆ ಅಂತಿಮವಲ್ಲ, ಅದಕ್ಕೆ ಪರ್ಯಾಯವಾದಂತಹ ಒಂದು ವಿಧಾನಗಳು ಸಾಕಷ್ಟು ಇದಾವೆ.
0: ಹೌದೌದು,
1: ನಾವು ಹೇಳಿದಂಗೆ ಹೆಸರಳು ಗೊಬ್ಬರಗಳ ಜೊತೆಗೆ ಜೈವಿಕ ಗೊಬ್ಬರಗಳಾಗಿರ್ಬೋದು, ಸಾವಯವ ಗೊಬ್ಬರಗಳಾಗಿರ್ಬೋದು, ಅವೆಲ್ಲವುಗಳು ಕೂಡ ನಮ್ಮ ಭೂಮಿಗೆ ಒಂದು ಫಲವತ್ತತೆಯನ್ನು ಹೆಚ್ಚಳ ಮಾಡೋಲಿಕ್ಕೆ ಸಹಕಾರಿಯಾಗ್ತದೆ.
0: ಈಗ ಏನಾಗುತ್ತೆ, ನಾವು ರಸಗೊಬ್ಬರಗಳ ಒಂದು ತೆಗೆದುಕೊಂಡಾಗ ಇವು ನವೀಕರಿಸಲಾಗದಂತವು.
1: ಹೌದು,
0: ಇವು ಏನಾಗ್ತವೆ, ನಮಗೆ ಅದಕ್ಕೆ ಬೇಕಾದಂತ ಒಂದು ವಸ್ತುಗಳು ಮುಂದೆ ಸಿಗದೆ ಹೋದಾಗ ಏನಾಗುತ್ತಂದ್ರೆ ನಾವು ಅದರ ಮೇಲೆ ಬಹಳ ಅವಲಂಬನೆ ಆಗೋದು ಕಷ್ಟ ಆಗುತ್ತೆ.
1: ಕಷ್ಟ ಆಗುತ್ತೆ.
0: ಅದಕ್ಕೋಸ್ಕರ ಈ ದಿನಗಳಿಂದ ನಾವು ಏನ್ ಮಾಡಬಹುದು
1: ಅಂದ್ರೆ, ನಾವು ಈ ಹಸಿರೆಲೆ ಗೊಬ್ಬರಗಳನ್ನ ಮತ್ತೆ ಮತ್ತೆ ಮತ್ತೆ ನಾವು ಬೆಳೆಸಬಹುದು, ಮತ್ತೆ ಮತ್ತೆ ಮಣ್ಣಿಗೆ ಸೇರಿಸಬಹುದು.
0: ಹೌದೌದು, ಇದು ನೈಸರ್ಗಿಕವಾಗಿ ಸಿಗೋದ್ರಿಂದ ಮುಖ್ಯವಾಗಿ ನಾವು ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಬಗ್ಗೆ ಈಗ ನಾವು ಹೆಚ್ಚು
1: ಮಾತಾಡ್ತಾ
0: ಇದೀವಿ.
1: ಹೌದು,
0: ಅದರಲ್ಲಿ ನಾವು ನೈಸರ್ಗಿಕ ಕೃಷಿ ಮಾಡಬೇಕಾದ್ರೆ ನಾವು ಹಸಿರೆಲೆ ಗೊಬ್ಬರಗಳು ಇರಲೇಬೇಕು. ಇದರಿಂದ ಏನಾಗುತ್ತೆ, ವರ್ಷ ವರ್ಷ ನಮ್ಮ ಬೀಜಗಳನ್ನು ನಾವು ಸ್ವಲ್ಪ ಪ್ರಮಾಣ ಬೀಜಗಳ ಉತ್ಪಾದನೆ ಮಾಡಬಹುದು, ಮತ್ತೆ ಮುಂದಿನ ವರ್ಷ ನಾವು ಅದನ್ನ ಮಣ್ಣಿಗೆ ಸೇರಿಸಬಹುದು.
1: ಅಂದ್ರೆ ಮಣ್ಣಿನ ಒಂದು ಕೆಡುವಂತದ್ದನ್ನು ಕೂಡ ತಪ್ಪಿಸಲಿಕ್ಕೆ ಇಲ್ಲಿ ಬಹಳಷ್ಟು ಪರಿಣಾಮಕಾರಿ ಕೆಲಸವನ್ನ ಈ ಹಸಿರೆಲೆ ಗೊಬ್ಬರಗಳು ಮಾಡ್ತವೆ.
0: ಹೌದು, ಇತ್ತೀಚಿನ ದಿನಗಳ ಒಂದು ಮಾಹಿತಿ ಪ್ರಕಾರ ಏನಾಗ್ತಿದೆ ಅಂದ್ರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ
1: ಹೌದು
0: ಅತಿ ಹೆಚ್ಚು ಒಂದು ಸವಳು ಮತ್ತು ಜವಳು ಭೂಮಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ
1: ಸುಮಾರು
0: 25,000 ಹೆಕ್ಟೇರ್ ಮೊನ್ನೆ ನಾವು ರಿಪೋರ್ಟ್ ನೋಡಿದಾಗ ಸವಳು ಮತ್ತು ಜವಳು ಭೂಮಿ ಆಗ್ತಿದೆ. ಅಂದ್ರೆ ಒಂದು ಕಡೆ ಏನಾಗ್ತಿದೆ, ನಮ್ಮ ಜನಸಂಖ್ಯೆ ಜಾಸ್ತಿ ಆಗ್ತಿದೆ, ಇನ್ನೊಂದು ಕಡೆ ಏನಾಗ್ತಿದೆ, ಉತ್ಪಾದನೆ ಮೇಲೆ ಬಹಳ ಅವಲಂಬನೆ ಆಗ್ತಿದೆ.
1: ಜಾಸ್ತಿ ಬೆಳಿಬೇಕು ಬಳಸ್ತಾ ಇದೀವಿ ಗೊಬ್ಬರ.
0: ಹೌದು, ಮತ್ತೆ ಆಮೇಲೆ ಏನಾಗ್ತಿದೆ, ಒಂದ್ ಕಡೆ ಭೂಮಿ ಕಡಿಮೆ ಆಗ್ತಿದೆ.
1: ಹೌದು,
0: ವರ್ಷದಿಂದ ವರ್ಷಕ್ಕೆ ನಮ್ಮ ಬೇರೆ ಬೇರೆ ರೋಡ್ಸ್ ಬಿಲ್ಡಿಂಗ್ಸ್ ಗಳೆಲ್ಲ ಕಟ್ಟೋದು, ಆಮೇಲೆ ಈ ಸವಳು ಜವಳು ಆಗೋದ್ರಿಂದ ಭೂಮಿ ಉಳುಮೆ ಮಾಡ್ತಕ್ಕಂಥ ಭೂಮಿ ಕಡಿಮೆ ಆಗ್ತಿದೆ, ಉತ್ಪಾದನೆ ನಾವು ಜಾಸ್ತಿ
1: ಮಾಡಬೇಕು.
0: ಅಂತ ಒಂದು ಸಂದರ್ಭದಲ್ಲಿ ನಾವು ಏನ್ ಮಾಡಬಹುದಂದ್ರೆ ಮಣ್ಣಿನ ಒಂದು ಫಲವತ್ತತೆ,
1: ಹೌದು,
0: ಅದನ್ನ ನಾವು ಜಾಸ್ತಿ ಮಾಡಿದಾಗ ನಮ್ಗೆ ಏನಾಗುತ್ತೆ, ಈ ಎಲ್ಲಾ ಬೆಳೆಗಳ ಒಂದು ಅತಿ ಹೆಚ್ಚು ಗುಣಮಟ್ಟದ ಮತ್ತು ಅತಿ ಹೆಚ್ಚು ಇಳುವರಿಯನ್ನು ನಾವು ಮಣ್ಣಿನಿಂದ ತೆಗೆದುಕೊಳ್ಳಬಹುದು.
1: ಅಂದ್ರೆ ಗುಣಮಟ್ಟದ ಆಹಾರ ಕೂಡ ನಮಗೆ ಹಸಿರೆಲೆ ಗೊಬ್ಬರದಿಂದ ಒಳ್ಳೆ ಆಹಾರ ಸಿಗುತ್ತೆ.
0: ಹೌದು ಹೌದು, ಈಗೇನಾಗುತ್ತೆ, ನಾವು ಆಗ್ಲೇ ಹೇಳಿದ್ವಿ ಈ ರಸಗೊಬ್ಬರ ಯಥೇಚ್ಛವಾಗಿ ಉಪಯೋಗಿಸೋದ್ರಿಂದ ಏನಾಗುತ್ತೆ, ಮಣ್ಣು ಕಲುಷಿತಗೊಳ್ಳುತ್ತಿದೆ, ನೀರು ಕಲುಷಿತಗೊಳ್ಳುತ್ತಿದೆ. ಆದ್ರೆ ಹಸಿರೆಲೆ ಗೊಬ್ಬರಗಳಿಂದ ಏನೂ ಆಗಲ್ಲ, ಯಾವುದು ಇಲ್ಲ.
1: ಅದು ಒಂದು ಪ್ರಕೃತಿಗೆ ಪೂರಕವಾಗಿರುವ
0: ಪೂರಕ. ಹೌದು, ಪ್ರಕೃತಿ ಜೊತೆಗೆ ನಾವು ನಮ್ಮ ಹೆಜ್ಜೆ ಹಾಕಿದಾಗ ಏನಾಗುತ್ತೆ ಅಂದ್ರೆ ಅದು ಯಾವುದೇ ಒಂದು ಹಾನಿಕರ ಅಲ್ಲ.
1: ಒಳ್ಳೆಯದು ಸರ್, ಸಾಕಷ್ಟು ಮಾಹಿತಿಯನ್ನ ಈ ಹಸಿರೆಲೆ ಗೊಬ್ಬರಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ರಿ. ಮುಖ್ಯವಾಗಿ ರೈತ ಬಾಂಧವರು ಗಮನಿಸಬೇಕು, ರಾಸಾಯನಿಕ ಗೊಬ್ಬರಗಳು ಬೆಳೆ ಉತ್ಪಾದನೆಗೆ ಸಹಕಾರಿ ಆಗಬಹುದು, ಆದರೆ ವಾತಾವರಣಕ್ಕೆ ಆಗಿರ್ಬೋದು, ಭವಿಷ್ಯದ ದೂರದೃಷ್ಟಿಯಿಂದ ಮಣ್ಣಿನ ಒಂದು ಗುಣಧರ್ಮ, ಜೈವಿಕ ಭೌತಿಕ ರಾಸಾಯನಿಕ ಗುಣಧರ್ಮಗಳು ಕೆಡೋದ್ರಿಂದ ಮಣ್ಣಿನ ಫಲವತ್ತತೆ ನಾಶ ಆಗ್ತದೆ, ಒಂದು ದಿವಸ ಅದು ಬರಡಾಗಿ ಜವಳು ಸವಳು ಆಗಿ ಪರಿವರ್ತನೆ ಆಗಲಿಕ್ಕೆ ಸಹಕಾರಿಯಾಗಿದೆ. ಇದನ್ನು ತಪ್ಪಿಸ್ಬೇಕಪ್ಪ ಅಂತಂದ್ರೆ, ತಾವು ಹೇಳಿದ ಹಾಗೆ ಬೇರೆ ಬೇರೆ ರೀತಿಯಾದಂತಹ ಒಂದು ಹಸಿರೆಲೆ ಗೊಬ್ಬರಗಳು ನಮ್ಮಲ್ಲಿ ಲಭ್ಯ ಇದ್ದಾವೆ. ತಾವು ಇಡಿಯಾಗಿನೂ ಕೂಡ ಮಣ್ಣಿಗೆ ಸೇರಿಸಬಹುದು, ಜೊತೆಗೆ ಬದುಗಳಲ್ಲೂ ಕೂಡ ಬೆಳೆಯುವಂತಹ ಒಂದು ಹಸಿರೆಲೆ ಗೊಬ್ಬರಗಳು ಸಾಕಷ್ಟು ಇದ್ದಾವೆ. ಬೀಜಗಳು ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದ ಒಂದು ಮಾಹಿತಿಯ ಜೊತೆಗೆ ನಮ್ಮ ಬೀಜ ಘಟಕದಲ್ಲಿ ಕೂಡ ಲಭ್ಯ ಇದೆ, ರೈತ ಬಾಂಧವರು ಅಲ್ಲಲ್ಲಿ ಕೊಡ್ತಿರ್ತಾರೆ. ಇವುಗಳ ಬಗ್ಗೆ ಒಂದು ಕಡಿಮೆ ಅವಧಿಯಲ್ಲಿ ಬೆಳೆಯುವಂತಹ ಒಂದು ಈ ಹಸಿರೆಲೆ ಗೊಬ್ಬರಗಳನ್ನು ಬಳಸಿಕೊಂಡು ರಾಸಾಯನಿಕ ಗೊಬ್ಬರದ ಒಂದು ಬೇಡಿಕೆಯನ್ನು ಕಡಿಮೆ ಮಾಡಿ ಬಳಕೆ ಮಾಡೋದನ್ನು ಕೂಡ ಕಡಿಮೆ ಮಾಡಿದಾಗ ಮಾತ್ರ ಆರ್ಥಿಕವಾಗಿ ರೈತ ಬಾಂಧವರು ಹೊರೆಯನ್ನಾಗಲಿಕ್ಕೆ ಸಾಧ್ಯ ಆಗ್ತದೆ. ಉತ್ಪಾದನಾ ವೆಚ್ಚ ಕಡಿಮೆ ಆಗಲಿಕ್ಕೆ ಮೂಲವಾಗಿ ಗೊಬ್ಬರಕ್ಕೆ ಹೆಚ್ಚಿನ ಒಂದು ಖರ್ಚನ್ನು ರೈತ ಬಾಂಧವರು ಮಾಡುತ್ತಿರುವಂಥ ಒಂದು ಸಂದರ್ಭದಲ್ಲಿ ಈ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಕೃಷಿಯನ್ನು ಮಾಡಲಿ. ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚಿನ ಒಂದು ಪ್ರಮಾಣದಲ್ಲಿ ಹಸಿರೆಲೆ ಗೊಬ್ಬರಗಳನ್ನು ಮಾಹಿತಿಯನ್ನು ಪಡೆದುಕೊಂಡು ತಮ್ಮ ಭೂಮಿಗೆ ಸೇರಿಸುವುದರಿಂದ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡಿಕೊಳ್ಳಿ ಅಂತ ಹೇಳ್ತಾ ಸುದೀರ್ಘವಾಗಿ ನಮ್ಮೊಂದಿಗೆ ಮಾತನಾಡಿದ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಕ್ಕೆ ಡಾಕ್ಟರ್ ಮಲ್ಲಾರೆಡ್ಡಿ ಅವರು ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. ಕೊನೆಯದಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಮಣ್ಣನ್ನು ನಾವು ಒಂದು ಜೈವಿಕವಾಗಿ ಪರಿಗಣಿಸಬೇಕು.
1: ಅಂದ್ರೆ
0: ಮನುಷ್ಯ ಸತ್ತರೆ ಮಣ್ಣಿಗೆ, ಮಣ್ಣೇ ಸತ್ತರೆ
1: ಮಾರ್ಮಿಕವಾಗಿರುವಂತದ್ದು.
0: ಹೌದು ಹೌದು, ಅದಕ್ಕೋಸ್ಕರ ನಾವು ಮಣ್ಣನ್ನು ಜೀವಂತವಾಗಿಟ್ಟಾಗ ಮಾತ್ರ ನಮ್ಮ ಒಂದು ಸಮಾಜ ಆಗ್ಲಿ, ನಮ್ಮ ದೇಶ ಆಗ್ಲಿ, ನಮ್ಮ ಪ್ರಪಂಚದಲ್ಲಿ ನಾವೆಲ್ಲನೂ ಖುಷಿಯಿಂದ ಬದುಕಲು ಸಾಧ್ಯ.
1: ಧನ್ಯವಾದ ಸರ್. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಖೇತ್ ಬಚಾವೋ ಅಭಿಯಾನದಡಿ ಕೃಷಿಯಲ್ಲಿ ಹಸಿರೆಲೆ ಗೊಬ್ಬರಗಳ ಮಹತ್ವ ಮತ್ತು ಲಾಭದಾಯಕತೆ ಕುರಿತು ಡಾಕ್ಟರ್ ಮಲ್ಲಾರೆಡ್ಡಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶನ ಮಾಡಿದವರು ಅಮರೇಶ್ ಆಸಿಹಾಳ್, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು.
1: ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ
3: ಮೋಡ ಕವಿದ ವಾತಾವರಣವಿರಲಿದ್ದು ಬಿರುಗಾಳಿ ಸಹಿತ ಹಗುರ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 36-37 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 24-26% ಇರುವ ಸಾಧ್ಯತೆ ಇದ್ದು, ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 68-69% ಮತ್ತು ಕನಿಷ್ಠ ಆರ್ದ್ರತೆ 34-36% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 6-8 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಸಾಮಾನ್ಯ ಸಲಹೆಗಳನ್ನು ರೈತ ಬಾಂಧವರಿಗೆ ಹೇಳೋದಾದರೆ, ರಾಜ್ಯದಲ್ಲಿ ಮುಂಗಾರು ಸಕ್ರಿಯವಾಗಿದೆ. ಮುಂಗಾರು ಬೆಳೆಗಳಾದಂತಹ ಹೆಸರು, ಗೋವಿನ ಜೋಳ, ಸಜ್ಜೆ, ಎಳ್ಳು, ಸಾವಿ ಹಾಗೂ ಶೇಂಗಾ ಬಿತ್ತನೆಯನ್ನು ಹಸಿ ಮಳಿ ಆದೊಡನೆ ಆದ್ಯತೆಯ ಮೇರೆಗೆ ಬಿತ್ತನೆಯನ್ನು ಮಾಡಬೇಕು. ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕತೆಯನ್ನು ಹೆಚ್ಚಿಸಲು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನು ಮಾಡಬೇಕು. ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ, ವಿದ್ಯುತ್ ಕಂಬ ಹಾಗೂ ಮರದ ಕೆಳಗೆ ಕಟ್ಟದೆ ಸುರಕ್ಷಿತವಾದಂತಹ ಸ್ಥಳದಲ್ಲಿ ಕಟ್ಟಬೇಕು. ಇನ್ನು ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಸಿದ್ಧಗೊಳಿಸಿ ಮತ್ತು ಬಿತ್ತನೆಗೆ ಬೇಕಾಗುವಂತಹ ಬೀಜ, ಗೊಬ್ಬರ ಮತ್ತು ಇತರ ಪರಿಕರಗಳನ್ನು ಸಂಗ್ರಹಿಸಿ ಇಟ್ಟುಕೊಳ್ಬೇಕು. ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿ 2 ಸಲ ಹರಗಿ ಭೂಮಿಯನ್ನು ಮುಂಗಾರು ಬಿತ್ತನೆಗೆ ಸಿದ್ಧ ಮಾಡ್ಕೋಬೇಕಾಗ್ತದೆ. ಮಳೆ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಹೆಸರು ಬೆಳೆಯನ್ನು ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. BGS 9 ಬಿತ್ತನೆಗೆ ಸೂಕ್ತವಾದಂತಹ ತಳಿಯಾಗಿದ್ದು ಪ್ರತಿ ಎಕರೆಗೆ 5-6 ಕಿಲೋಗ್ರಾಂ ಬೀಜ ಬೇಕಾಗ್ತದೆ. ಬೀಜೋಪಚಾರವನ್ನು ಮಾಡಬೇಕಾದಂತಹ ಸಂದರ್ಭದಲ್ಲಿ ರೈಸೋಬಿಯಂ 200 ಗ್ರಾಂ ಮತ್ತು ರಂಜಕ ಕರಗಿಸುವ ಜೈವಿಕ ಗೊಬ್ಬರ 500 ಗ್ರಾಂದಿಂದ ಬೀಜೋಪಚಾರವನ್ನು ಮಾಡಬೇಕು. ಇನ್ನು ಶಿಫಾರಸು ಮಾಡಿದ ಪೂರ್ಣ ಪ್ರಮಾಣದ ಗೊಬ್ಬರವನ್ನು 10:20:0 ಸಾರಜನಕ ರಂಜಕ ಮತ್ತು ಪೊಟ್ಯಾಷ್ ಬಿತ್ತುವ ಸಮಯದಲ್ಲಿ ಕೊಡಬೇಕು. ಇನ್ನು 8 ಕೆಜಿ ಗಂಧಕವನ್ನು ಬಿತ್ತುವ 20 ದಿನಗಳ ಮುಂಚಿತವಾಗಿ 40 ಕೆಜಿ ಜಿಪ್ಸಮ್ ರೂಪದಲ್ಲಿ ಒದಗಿಸಬೇಕಾಗ್ತದೆ. ಹೆಸರಿನಲ್ಲಿ ಕಳೆ ನಿಯಂತ್ರಣದ ಕುರಿತು ಹೇಳೋದಾದರೆ, ಹೆಸರು ಬಿತ್ತನೆಯ ದಿನ ಅಥವಾ ಬಿತ್ತನೆಯಾದಂತಹ ಮರುದಿನ 1.3 ಲೀಟರ್ ಪೆಂಡೇಮಿಥಲಿನ್ 30 EC 300 ಲೀಟರ್ ನೀರಿಗೆ ಬೆರೆಸಿ ಮಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಶೇಂಗಾ ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. TGLPS 3, ಅಜಯ, ಕದರಿ 9 ಈ ತಳಿಗಳು ಸೂಕ್ತವಾಗಿವೆ. ಶೇಂಗಾ ಬಿತ್ತನೆಯ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆಯ ಬೀಜವನ್ನು 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 75 WP ಅಥವಾ 4 ಗ್ರಾಂ ಟ್ರೈಕೋಡರ್ಮದಿಂದ ಬೀಜೋಪಚಾರವನ್ನು ಮಾಡಬೇಕಾಗ್ತದೆ. ಹತ್ತಿಯನ್ನು ಬಿತ್ತನೆ ಮಾಡುವಂತಹ ರೈತ ಬಾಂಧವರಿಗೆ ಮಾಹಿತಿ ಹೇಳೋದಾದರೆ, 32-32 ಕಿಲೋಗ್ರಾಂ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಪ್ರತಿ ಎಕರೆಗೆ ಬೇಕಾಗ್ತದೆ. ಹತ್ತಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನ ಕಳೆಗಳ ಹತೋಟಿಗಾಗಿ 2 ಲೀಟರ್ ಪೆಂಡೇಮಿಥಲಿನ್ 30 EC ಅಥವಾ 700 ಮಿಲಿಲೀಟರ್ ಪೆಂಡೇಮಿಥಲಿನ್ 38.7 CS ಕಳೆನಾಶಕವನ್ನು 300 ಲೀಟರ್ ನೀರಿಗೆ ಬೆರೆಸಿ ಪ್ರತಿ ಎಕರೆಗೆ ಸಿಂಪರಣೆಯನ್ನು ಮಾಡಬೇಕು. ತೊಗರಿ ಬಿತ್ತಿರುವಂತಹ ರೈತ ಬಾಂಧವರು TS 3R, GRG 811 ಮತ್ತು GRG 152 ತಳಿಯನ್ನು ಬಳಸಬಹುದು. ತೊಗರಿ ಬಿತ್ತನೆ ಮಾಡುವ ಪೂರ್ವದಲ್ಲಿ 5 ಗ್ರಾಂ ಟ್ರೈಕೋಡರ್ಮಾ ಜೈವಿಕ ಪೀಡನಾಶಕವನ್ನು ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರವನ್ನು ಮಾಡಿ ಬಿತ್ತುವುದರಿಂದ ಮಣ್ಣಿನಿಂದ ಬರುವಂತಹ ರೋಗಗಳನ್ನು ತಡೆಗಟ್ಟಬಹುದು. ಕುರಿ ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರಿಗೆ ಮಾಹಿತಿ ಹೇಳೋದಾದರೆ, ಕರಳು ಬೇನೆ ಮತ್ತು ಗಂಟಲು ಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಯಾಗುವ ತಿಂಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಯನ್ನು ಹಾಕಿರಿಸಿಕೊಂಡಿರದಿದ್ದರೆ ಈ ರೋಗಗಳ ವಿರುದ್ಧ ಸ್ಥಳೀಯ ಪಶು ವೈದ್ಯರ ನೆರವಿನಿಂದ ಲಸಿಕೆಯನ್ನು ಹಾಕಿಸಿ. ಇನ್ನು ರೈತ ಬಾಂಧವರು ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ನಮಸ್ಕಾರ.
2: ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ.

ಸ್ನೇಹಿತರೆ, ನಾಳಿನ ಕೃಷಿ ರಂಗದಲ್ಲಿ ನೀವು ಕೇಳಲಿದ್ದೀರಿ, ಖೇತ್ ಬಚಾವೋ ಅಭಿಯಾನದಡಿ ಮಣ್ಣಿನ ಆರೋಗ್ಯ ನಿರ್ವಹಣೆ ಕುರಿತು ಮಣ್ಣು ತಜ್ಞರಾದ ಡಾಕ್ಟರ್ ಎಂ ವಿ ರವಿ ಅವರೊಂದಿಗೆ ಸಂದರ್ಶನವನ್ನು. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.

0: ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 7:20. ಜನಪದ ಸಂಗೀತ. ಹುಲಿಹೈದರ್ ಗ್ರಾಮದ ರಾಮಲಿಂಗಪ್ಪ ಮತ್ತು ಸಂಗಡಿಗರಿಂದ ಹಂತಿ ಪದಗಳು. ಮೊದಲಿಗೆ ಪ್ರಕಟಣೆ.
1: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಇದುವರೆಗೆ ಜನಪದ ಸಂಗೀತದಲ್ಲಿ ಹುಲಿ ಹೈದರ್ ಗ್ರಾಮದ ರಾಮಲಿಂಗಪ್ಪ ಮತ್ತು ಸಂಗಡಿಗರಿಂದ ಹಂತಿ ಪದಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:34. ಪ್ರಕಟಣೆಯ ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಉಚಿತವಾಗಿ ಎರಡು ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಆಕಾಶವಾಣಿ ಸಮಯ ಸರಿಯಾಗಿ 7:35 ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಮಾದಕ ವಸ್ತು ಪಿಡುಗಿನ ವಿರುದ್ಧದ ಅಭಿಯಾನಕ್ಕೆ ಒಗ್ಗಟ್ಟಾಗಿ ಕೈಜೋಡಿಸುವಂತೆ ನಾಗರಿಕರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ. ನಾಳೆಯಿಂದ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಕರ್ನಾಟಕ ಪ್ರವಾಸ, ಬೆಂಗಳೂರಿನ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ವೆನಿಜುವೆಲಾ ಭೀಕರ ಭೂಕಂಪ, ಮೃತರ ಸಂಖ್ಯೆ 589ಕ್ಕೆ ಏರಿಕೆ, ಸಂಕಷ್ಟಕ್ಕೆ ಭಾರತ ಸ್ಪಂದನೆ, ಅಗತ್ಯ ಪರಿಹಾರ ಸಾಮಗ್ರಿ ರವಾನೆ. ಯುಎಸ್ ಓಪನ್ ಬ್ಯಾಡ್ಮಿಂಟನ್, ಭಾರತದ 5 ಕ್ರೀಡಾಪಟುಗಳು ಕ್ವಾರ್ಟರ್ ಫೈನಲ್ಸ್ಗೆ ಪ್ರವೇಶ. ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಚಾಂಪಿಯನ್ಶಿಪ್, 7 ಚಿನ್ನ ಸೇರಿ 24 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಭಾರತಕ್ಕೆ ಅಗ್ರಸ್ಥಾನ. ವಾರ್ತೆಗಳ ವಿವರ. ಮಾದಕ ವಸ್ತುಗಳ ಪಿಡುಗು ರಾಷ್ಟೀಯ ಭದ್ರತೆ ಮತ್ತು ಯುವ ಪೀಳಿಗೆಯ ಭವಿಷ್ಯಕ್ಕೆ ದೊಡ್ಡ ಭೀತಿಯಾಗಿದ್ದು, ಇದರ ವಿರುದ್ಧದ ಅಭಿಯಾನಕ್ಕೆ ಎಲ್ಲರೂ ಕೈಜೋಡಿಸಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ನಾರ್ಕೋ ಕೋಆರ್ಡಿನೇಷನ್ ಸೆಂಟರ್ ಎನ್ ಕಾರ್ಡ್ 10ನೇ ಉನ್ನತ ಮಟ್ಟದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 2004ರಿಂದ 2014ರ ಅವಧಿಯಲ್ಲಿ 26 ಲಕ್ಷ ಕೆಜಿ ಇದ್ದ ಸಿಂಥೆಟಿಕ್ ಮಾದಕ ವಸ್ತುಗಳ ಜಪ್ತಿ ಪ್ರಮಾಣವು 2014ರಿಂದ 2026ರ ಅವಧಿಯಲ್ಲಿ 1,18,00,000 ಕೆಜಿಗೆ ಏರಿಕೆಯಾಗಿದೆ. ಇದು ಮಾದಕ ವಸ್ತು ಜಾಲದ ವಿರುದ್ಧ ಸರ್ಕಾರದ ಕಟ್ಟುನಿಟ್ಟಿನ ಕ್ರಮಕ್ಕೆ ಸಾಕ್ಷಿಯಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ವಸ್ತುಗಳ ಬೇಡಿಕೆ ಹಾಗೂ ಪೂರೈಕೆ ಕಡಿತ ಮತ್ತು ಪುನರ್ವಸತಿಗೆ ಒತ್ತು ನೀಡುವ ಮಾದಕ ವಸ್ತು ನಿಯಂತ್ರಣ ದೃಷ್ಟಿಕೋನ ಪತ್ರ 2026-2029 ಬಿಡುಗಡೆ ಮಾಡಿದರು. ಇದರ ಜೊತೆಗೆ ಸುಮಾರು 6,000 ಕೋಟಿ ರೂಪಾಯಿ ಮೌಲ್ಯದ 2,09,500 ಕೆಜಿಗೂ ಅಧಿಕ ಮಾದಕ ವಸ್ತುಗಳನ್ನು ನಾಶಪಡಿಸುವ ಮಾದಕ ವಸ್ತು ವಿಲೇವಾರಿ ಪಾಕ್ಷಿಕಕ್ಕೂ ಚಾಲನೆ ನೀಡಿದ ಗೃಹ ಸಚಿವರು, ಈ ಕ್ರಮವು ಮಾದಕ ವಸ್ತು ಜಾಲಗಳಿಗೆ ದೃಢ ಸಂದೇಶ ರವಾನಿಸಲಿದೆ ಎಂದರು. ನಶೆ ಮುಕ್ತ ಭಾರತ ಅಭಿಯಾನ ಸಾರ್ವಜನಿಕರ ಸಹಭಾಗಿತ್ವದೊಂದಿಗೆ ಒಂದು ಸಾಮೂಹಿಕ ಚಳುವಳಿಯಾಗಿ ಹೊರಹೊಮ್ಮಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ಬಿಎಸ್ ವರ್ಮಾ ಅವರ ಲೇಖನವೊಂದನ್ನು ಹಂಚಿಕೊಂಡಿರುವ ಪ್ರಧಾನಿ, ಮಾದಕ ವಸ್ತು ಮುಕ್ತ ಭಾರತ ಮತ್ತು ವಿಕಸಿತ ಭಾರತವನ್ನು ನಿರ್ಮಿಸುವ ಈ ಆಂದೋಲನದಲ್ಲಿ ಪ್ರತಿಯೊಬ್ಬ ನಾಗರಿಕನು ಕೈಜೋಡಿಸಬೇಕು ಎಂದು ಕರೆ ನೀಡಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆಯಿಂದ 2 ದಿನಗಳ ಕಾಲ ಕರ್ನಾಟಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಉಪರಾಷ್ಟಪತಿಯವರು ನಾಳೆ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಡಿದ್ದು ಬೆಂಗಳೂರಿನಲ್ಲಿ ನಡೆಯಲಿರುವ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ವೆನಿಜುವೆಲಾದಲ್ಲಿ ಸಂಭವಿಸಿದ 2 ಪ್ರಬಲ ಭೂಕಂಪಗಳಲ್ಲಿ ಮೃತಪಟ್ಟವರ ಸಂಖ್ಯೆ 589ಕ್ಕೆ ಏರಿಕೆಯಾಗಿದ್ದು, ಸುಮಾರು 3,000ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ರಾಜಧಾನಿ ಕ್ಯಾರಕಾಸ್ ಮತ್ತು ಹತ್ತಿರದ ಕರಾವಳಿ ನಗರವಾದ ಲಾ ಗ್ವೈರಾದಲ್ಲಿ ಕುಸಿದು ಬಿದ್ದಿರುವ ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಜನರನ್ನು ರಕ್ಷಿಸಲು ರಕ್ಷಣಾ ಸಿಬ್ಬಂದಿ ತೀವ್ರ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಮೊದಲು ರಿಕ್ಟರ್ ಮಾಪಕದಲ್ಲಿ 7.2 ತೀವ್ರತೆಯ ಭೂಕಂಪ ಸಂಭವಿಸಿದ್ದು, ಅದರ ಬೆನ್ನಲ್ಲೇ ಸೆಕೆಂಡ್

0: ಗಂಟುಗಳ ಅಂತರದಲ್ಲಿ ಮತ್ತಷ್ಟು ಪ್ರಬಲವಾದ 7.5 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಇವೆರಡೂ ಭೂಕಂಪನಗಳು ಭೂಮಿಯ ಮೇಲ್ಮೈಗೆ ಹತ್ತಿರದಲ್ಲೇ ಸಂಭವಿಸಿರುವುದರಿಂದ ವಿನಾಶದ ತೀವ್ರತೆ ಹೆಚ್ಚಾಗಿದೆ. ಪರಿಸ್ಥಿತಿಯನ್ನು ಎದುರಿಸಲು ದೇಶದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರಾಡ್ರಿಗಸ್ ಅವರು ತುರ್ತು ಪರಿಸ್ಥಿತಿ ಘೋಷಿಸಿದ್ದಾರೆ. ವಿಶ್ವದ ಹಲವು ದೇಶಗಳು ವೆನಿಜುವೆಲಾದ ರಕ್ಷಣಾ ಕಾರ್ಯಕ್ಕೆ ನೆರವು ನೀಡುವುದಾಗಿ ಘೋಷಿಸಿವೆ. ಭಾರತ ಸರ್ಕಾರ ಕೂಡ ಆಪರೇಷನ್ ಆಮಿಸ್ಟಾಡ್ ಮೂಲಕ ನೆರವು ನೀಡಲು ಮುಂದಾಗಿದೆ. ಈ ಕಾರ್ಯಾಚರಣೆಯಡಿಯಲ್ಲಿ ಭಾರತೀಯ ವಾಯುಸೇನೆಯ 2 ಎಂಸಿಸಿ C-17 ವಿಮಾನಗಳು ಅಗತ್ಯ ಪರಿಹಾರ ಸಾಮಗ್ರಿಗಳೊಂದಿಗೆ ಇಂದು ವೆನಿಜುವೆಲಾಕ್ಕೆ ಪ್ರಯಾಣ ಬೆಳೆಸಿವೆ. ಈ ತುರ್ತು ನೆರವು ಕಾರ್ಯಾಚರಣೆಯು ಭಾರತೀಯ ಸೇನೆಯ ತಾತ್ಕಾಲಿಕ ಆಸ್ಪತ್ರೆ ಘಟಕ ಮತ್ತು 2 ಭೀಷ್ಮ ಕ್ಯೂಬ್ಸ್ ಒಳಗೊಂಡಂತೆ 35 ಟನ್ಗೂ ಹೆಚ್ಚು ಪರಿಹಾರ ಸಾಮಗ್ರಿಗಳು, ಔಷಧಗಳು ಹಾಗೂ ವೈದ್ಯಕೀಯ ಉಪಕರಣಗಳನ್ನು ಒಳಗೊಂಡಿದೆ. ಕಷ್ಟದ ಸಮಯದಲ್ಲಿ ಭಾರತವು ತೋರಿರುವ ಸಹಾಯ ಹಸ್ತಕ್ಕೆ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರಾಡ್ರಿಗಸ್ ಕೃತಜ್ಞತೆ ಸಲ್ಲಿಸಿದ್ದಾರೆ. ದುರಂತದ ಬಗ್ಗೆ ಸಂತಾಪ ಸೂಚಿಸಿ ಪರಿಹಾರ ಕಾರ್ಯಗಳಿಗೆ ಅಗತ್ಯವಿರುವ ಎಲ್ಲಾ ಬೆಂಬಲವನ್ನು ನೀಡಲು ಭಾರತ ಸಿದ್ದವಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದ ಸಂದೇಶವನ್ನು ಉಲ್ಲೇಖಿಸಿರುವ ಅಧ್ಯಕ್ಷರು ಅಂತಾರಾಷ್ಟೀಯ ಮಟ್ಟದಲ್ಲಿ ವ್ಯಕ್ತವಾಗುತ್ತಿರುವ ಬೆಂಬಲವನ್ನು ಶ್ಲಾಘಿಸಿದ್ದಾರೆ ಹಾಗೂ ಭಾರತದ ಈ ಸಹೋದರತ್ವದ ಮನೋಭಾವಕ್ಕೆ ವೆನಿಜುವೆಲಾ ಪರವಾಗಿ ಧನ್ಯವಾದ ಅರ್ಪಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಜಪಾನ್ ನಡುವಿನ 16ನೇ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲು ಜಪಾನ್ ಪ್ರಧಾನಮಂತ್ರಿ ಸುನಾಯೆ ತಕೈಚಿ ಅವರು ಜುಲೈ 1-3 ನವದೆಹಲಿಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ಶೃಂಗಸಭೆಯು ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸಲು ಹಾಗೂ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಲು ಉತ್ತಮ ಅವಕಾಶವನ್ನು ಕಲ್ಪಿಸಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಸಾರ್ವಜನಿಕ ಆರೋಗ್ಯ ಮತ್ತು ಗ್ರಾಹಕರ ಸುರಕ್ಷತೆಯನ್ನು ಕಾಯ್ದುಕೊಳ್ಳುವ ಜೊತೆಯಲ್ಲೇ ಉದ್ಯಮ ಸ್ನೇಹಿ ವಾತಾವರಣವನ್ನು ಉತ್ತೇಜಿಸಲು ಕೇಂದ್ರ ಸರ್ಕಾರವು ಆರೋಗ್ಯ ಕ್ಷೇತ್ರದಲ್ಲಿ ಜನ ವಿಶ್ವಾಸ ಕಾಯ್ದೆ ಸುಧಾರಣೆಗಳನ್ನು ಜಾರಿಗೆ ತಂದಿದೆ. ಇದರ ಅಡಿಯಲ್ಲಿ ಔಷಧಗಳು ಮತ್ತು ಸೌಂದರ್ಯವರ್ಧಕಗಳ ಕಾಯ್ದೆ 1940 ಹಾಗೂ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006 ಅನ್ವಯ ಬರುವ ಸಣ್ಣ ಪುಟ್ಟ ಅಪರಾಧಗಳನ್ನು ತರ್ಕಬದ್ದಗೊಳಿಸಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಈ ಸುಧಾರಣೆಗಳ ಭಾಗವಾಗಿ ಜಾಹೀರಾತುಗಳಿಗಾಗಿ ಸರ್ಕಾರಿ ವಿಶ್ಲೇಷಕರ ವರದಿ ಬಳಸುವುದಕ್ಕೆ ವಿಧಿಸಲಾಗುತ್ತಿದ್ದ ದಂಡದ ನಿಬಂಧನೆಯನ್ನು ಕೈಬಿಡಲಾಗಿದೆ. ಕೃತಕ ಬುದ್ದಿಮತ್ತೆ, ಪರಮಾಣು, ಬಾಹ್ಯಾಕಾಶ ಮತ್ತು ಕ್ವಾಂಟಮ್ ತಂತ್ರಜ್ಞಾನಗಳು ಭವಿಷ್ಯದ ಪ್ರಗತಿ ಹಾಗೂ ಜಾಗತಿಕ ಸ್ಪರ್ಧಾತ್ಮಕತೆಯನ್ನು ನಿರ್ಧರಿಸಲಿವೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಮಾಧ್ಯಮ ಸಂವಾದದಲ್ಲಿ ಮಾತನಾಡಿದ ಅವರು, ಮುಂಚೂಣಿ ತಂತ್ರಜ್ಞಾನಗಳಲ್ಲಿ ಭಾರತವು ಪ್ರಮುಖ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ ಎಂದರು. ಲಂಡನ್ನಲ್ಲಿ ನಡೆದ ವಾರ್ಷಿಕ ಯುಕೆ ಭಾರತ ಪ್ರಶಸ್ತಿಗಳು 2026 ಕಾರ್ಯಕ್ರಮದಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರಿಗೆ ಯುಕೆ ಭಾರತ ಬಾಂಧವ್ಯವನ್ನು ಉನ್ನತೀಕರಿಸುವಲ್ಲಿ ತೋರಿದ ಅಸಾಧಾರಣ ನಾಯಕತ್ವಕ್ಕಾಗಿ ವಿಶೇಷ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಈ ಕುರಿತು ಇಂದು ಸಾಮಾಜಿಕ ಮಾಧ್ಯಮದ ಪೋಸ್ಟ್ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಭಾರತ ಯುಕೆ ಸಂಬಂಧಗಳನ್ನು ಬಲಪಡಿಸುತ್ತಿರುವ ಸರ್ಕಾರಗಳು, ವ್ಯವಹಾರಗಳು, ಶಿಕ್ಷಣ ತಜ್ಞರು, ಸಾಂಸ್ಕೃತಿಕ ಕ್ಷೇತ್ರ ಮತ್ತು ಅನಿವಾಸಿ ಭಾರತೀಯ ಸಮುದಾಯದಾದ್ಯಂತ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಈ ಮನ್ನಣೆ ಸಲ್ಲುತ್ತದೆ ಎಂದು ಹೇಳಿದ್ದಾರೆ. ಕ್ಯಾಲಿಫೋರ್ನಿಯಾದ ಫುಲ್ಲರ್ಟನ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ 5 ಕ್ರೀಡಾಪಟುಗಳು ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಪ್ರಮುಖವಾಗಿ ಭಾರತದ ರೌನಕ್ ಚೌಹಾನ್ ವಿಶ್ವದ 6ನೇ ಶ್ರೇಯಾಂಕಿತ ಮತ್ತು ಪುರುಷರ ಸಿಂಗಲ್ಸ್ ಅಗ್ರಶ್ರೇಯಾಂಕಿತ ಆಟಗಾರ ಚೀನಾ ತೈಪೇಯ ಚೌಟಿಯಾನ್ ಚೆನ್ ವಿರುದ್ಧ 21-17, 26-24 ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ಸಾಧಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಈ ಮೂಲಕ ಟೂರ್ನಿಯ ಅತಿದೊಡ್ಡ ಅಚ್ಚರಿ ಮೂಡಿಸಿದ್ದಾರೆ. ಇನ್ನು ಪುರುಷರ ಸಿಂಗಲ್ಸ್ ವಿಭಾಗದಲ್ಲೇ ಭಾರತದ ಕಿಡಂಬಿ ಶ್ರೀಕಾಂತ್ ಮಲೇಷಿಯಾದ ಲೀ ಜಿ ಜಿಯಾ ವಿರುದ್ದ ಪ್ರೀಕ್ವಾರ್ಟರ್ ಫೈನಲ್ನಲ್ಲಿ ಗೆಲುವು ದಾಖಲಿಸಿದರು. ಮಹಿಳಾ ಸಿಂಗಲ್ಸ್ನಲ್ಲಿ ತಾನ್ವಿ ಶರ್ಮಾ, ರಕ್ಷಿತಾ ಸ್ತ್ರೀ ಮತ್ತು ದೇವಿಕಾ ಸಿಹಾಗ್ ಅಂತಿಮ ಎಂಟು ಘಟ್ಟ ಪ್ರವೇಶಿಸಿದರು. ಜರ್ಮನಿಯಲ್ಲಿ ನಡೆದ ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಶೂಟರ್ಗಳು 7 ಚಿನ್ನ, 8 ಬೆಳ್ಳಿ ಮತ್ತು 9 ಕಂಚು ಸೇರಿದಂತೆ ಒಟ್ಟು 24 ಪದಕಗಳನ್ನು ಜಯಿಸಿ ಪದಕ ಪಟ್ಟಿಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಭಾರತದ ಪರವಾಗಿ ಮಹಿಳೆಯರ 10 ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಸೇಜಲ್ ಕಾಂಬ್ಳೆ, ಪುರುಷರ 25 ಮೀಟರ್ ರ್ಯಾಪಿಡ್ ಫೈರ್ ಪಿಸ್ತೂಲ್ನಲ್ಲಿ ಸಮೀರ್, ಪುರುಷರ 50 ಮೀಟರ್ ರೈಫಲ್ 3 ಪೊಸಿಷನ್ಸ್ ವಿಭಾಗದಲ್ಲಿ ರೋಹಿತ್ ಕನ್ಯಾನ್ ಮತ್ತು ಪುರುಷರ 10 ಮೀಡಕ್ ಏರ್ ರೈಫಲ್ನಲ್ಲಿ ಪ್ರೀತಂ ಕೇಂದ್ರೆ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನದ ಪದಕ ಮುಡಿಗೇರಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಸೇಜಲ್ ವಂಶಿಕ ಮತ್ತು ನವ್ಯಾ ಬಿಷ್ಣೋಯ್ ಅವರನ್ನೊಳಗೊಂಡ ಮಹಿಳಾ ತಂಡವು ತಂಡ ವಿಭಾಗದಲ್ಲಿ ಸ್ವರ್ಣ ಪದಕ ತಂದುಕೊಟ್ಟಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾದಕ ವಸ್ತು ಪಿಡುಗಿನ ವಿರುದ್ಧದ ಅಭಿಯಾನಕ್ಕೆ ಒಗ್ಗಟ್ಟಾಗಿ ಕೈಜೋಡಿಸುವಂತೆ ನಾಗರಿಕರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ. ನಾಳೆಯಿಂದ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರ್ನಾಟಕ ಪ್ರವಾಸ, ಬೆಂಗಳೂರಿನ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ವೆನಿಜುವೆಲಾ ಭೀಕರ ಭೂಕಂಪ, ಮೃತರ ಸಂಖ್ಯೆ 589ಕ್ಕೆ ಏರಿಕೆ, ಸಂಕಷ್ಟಕ್ಕೆ ಭಾರತ ಸ್ಪಂದನೆ, ಅಗತ್ಯ ಪರಿಹಾರ ಸಾಮಗ್ರಿ ರವಾನೆ. ಯುಎಸ್ ಓಪನ್ ಬ್ಯಾಡ್ಮಿಂಟನ್, ಭಾರತದ 5 ಕ್ರೀಡಾಪಟುಗಳು ಕ್ವಾರ್ಟರ್ ಫೈನಲ್ಸ್ಗೆ ಪ್ರವೇಶ. ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಚಾಂಪಿಯನ್ಶಿಪ್, 7 ಚಿನ್ನ ಸೇರಿ 24 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಭಾರತಕ್ಕೆ ಅಗ್ರಸ್ಥಾನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
3: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:45. ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಕರೆ ನಿಮಗೊಂದು ಗೀತೆ. ನೀವು ಕರೆ ಮಾಡಬೇಕಾದ ಸಂಖ್ಯೆಗಳು 0853220032 ಅಥವಾ ಮತ್ತೊಂದು ಫೋನ್ ಸಂಖ್ಯೆ 0853229598. ಈ ಸಂಖ್ಯೆಗಳನ್ನು ಬಳಸಿ ನೀವು ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಯನ್ನು ಕೇಳ್ಬೋದು. ಬನ್ನಿ ಸ್ನೇಹಿತರೆ, ಕರೆ ಸಿದ್ಧವಾಗಿದೆ. ಯಾರು, ಎಲ್ಲಿಂದ ಅಂತ ಕೇಳೋಣ. ಹಲೋ, ಹಾಂ ಹಲೋ, ತಮ್ಮ ಹೆಸರು? ಭರತ್ ಕುಮಾರ್. ಹಾಂ, ಹೇಗಿದ್ದೀರಿ? ಹ್ಞೂ, ನಾವು ಕೂಡ ಚೆನ್ನಾಗಿದ್ದೀವಿ. ಹೇಳಿ, ಇವತ್ತು ಯಾವ ಗೀತೆ ಪ್ರಸಾರ ಮಾಡೋಣ?
4: ಕರಳಿನ
3: ಕೂಗು. ಹೇಗೆ ನಡೀತಾ ಇದೆ ಹಬ್ಬ?
4: ಚಲೋ ನೋಡ್ರಿ, ಕಾರ್ಯಕ್ರಮ ಹಬ್ಬ ಮುಸಂದೆ ಬಂದೇ ನೋಡ್ರಿ. ಇವತ್ತು ಹೊಳಿ ಹೋಯ್ತ್ರಿ, ಹಿಂಗಾಗಿ ಬಂದವ್ರಿ.
3: ಓಕೆ, ಅದರಲ್ಲಿ ಯಾವ ಗೀತೆ ಆಗ್ಬೋದು? ಕರುಳಿನ ಕೂಗು.
4: ಕರುಳಿನ ಕೂಗು ಆಗಿಂದ ಅದು ಬಿದರಿನ ಕೋಳಲು ಅಂತ ಹಾಡು ಮಾಡ್ಬೋದ್ರೆ.
3: ಬಿದರಿನ ಕೋಳಲು ಅಂತ ಬರುತ್ತಾ? ಇದರಲ್ಲಿ ಎರಡು ಗೀತೆ ಇದೆ ಕರುಳಿನ ಕೂಗಲ್ಲಿ. ನಾನು ಬಡವ, ಅದೇ ಮತ್ತೊಂದು ಗೀತೆ ಅದನ್ನೇ ರಿಪೀಟ್ ಆಗಿದೆ, ನಾನು ಬಡವ. ಆ ಗೀತೆ ಇದೆ, ಅದೇ ಹಾಕ್ಲಾರೆ. ಓಕೆ, ಚೆನ್ನಾಗಿ ಆಗ್ತಾ ಇದೆ. ನಾನು ನಿಮ್ಮ ಊರಲ್ಲಿ ಹಬ್ಬ ಎಲ್ಲ ರಂಜಾನ್. ಓಕೆ ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ನಿಮ್ಮ ಹಾಡು ಬರ್ತಾ ಇದೆ, ಕೇಳಿ. ನಮಸ್ತೆ.

0: हेलो।
1: हेलो,
0: हाँ हेलो।
1: नमस्ते मैडम। श्रीदेव मैडम?
0: हाँ नमस्ते सरोजा। नान
1: हाँ सरोज मैडम।
0: हाँ
1: हाँ आरामदेव मैडम।
0: हाँ आरामिदी नोड़। नहीं आरामिद्रे?
1: हाँ
0: ओके हेळि, ಯಾವ ಗೀತೆ?
1: कालिदास
0: ಕಾಳಿದಾಸ? ಕಾಳಿದಾಸನ ನೋಡ್ತಾ ಇದ್ದೀನಿ. ಅದೇ ಗೀತೆ. ಹಾಂ ಇದೆ, ಹಾಕ್ಲರಿ.
1: ಶುಭಾಶಯಗಳು ಮೇಡಮ್.
0: ಓಕೆ, ಧನ್ಯವಾದಗಳು. ತಮಗೂ ಕೂಡ ಶುಭಾಶಯ.
1: ಆಯ್ತು. ನಮ್ಮ ಗೆಳೆಯರ ಅಂತ ಭೀಮನಗೌಡ
0: ಹಾಂ
1: ಸೂರ್ಯಸೇನಿ
0: ಎಸ್
1: ಹಿರೇನ ಗಂಗಾವತಿ ಚಾರಾಮರ್ಸವರು ಮಾಯಂಗರಾಯ
0: ಹ್ಞೂ
1: ಬಣ್ಣಪ್ಪ ವಿಜಯಲಕ್ಷ್ಮಿ ರಾಯ್ಚು
0: ಹ್ಞೂ
1: ಚಂದ್ರಾಯಗೌಡ ಬಸವರಾಜಪ್ಪಗೌಡ
0: ಓಕೆ
1: ಮೇಡಮ್ ನಿಮ್ ಸ್ವಾಗತ ಮೇಡಮ್.
0: ಓಕೆ, ಎಲ್ಲರಿಗೋಸ್ಕರ ಗೀತೆ. ಧನ್ಯವಾದಗಳು ಎಲ್ಲರ ಪರವಾಗಿ. ನಿಮ್ಮ ಗೀತೆ ಬರ್ತಾ ಇದೆ, ಕೇಳಿ. ನಮಸ್ತೆ
1: ನಮಸ್ತೆ ಮೇಡಮ್.
0: ನಮಸ್ತೆ.

0: തികിണത്തും തടാൻകുത്ത തികിണത്തും അയ്യപ്പാ.
1: ഹലോ,
2: ഹലോ,
1: ആ ഹലോ
2: മേഡം, നമസ്തേ.
1: നമസ്തേ, ആരിത്?
2: മേഡം, ഞാൻ ഗംഗാവതി തല കേറുന്നുണ്ടരി ഗംഗപ്പ പഠിക്കാറുണ്ട്.
1: ആ
2: ಗಂಗಪ್ಪ ಬಡಿಗೇರಂತ.
1: ಗಂಗಪ್ಪ ಅವರು, ಗಂಗಪ್ಪ ಬಡಿಗೇರಿ. ಹಾ ಹೇಳಿ, ಯಾವ ಗೀತೆ ಬೇಕಾಗಿತ್ತು ಇವತ್ತು? ವಿಶ್ವಾಮಿತ್ರ ಅಶ್ವಮೇಧ. ಹಾ ಹಾ, ಹೇಗ ಆಗ್ತಾ ಇದೆ ಹಬ್ಬ ಎಲ್ಲ? ಓಕೆ, ಆ ಕಾರಣ ಹಬ್ಬ ಎಲ್ಲ ಹೇಗ್ ನಡೀತಾ ಇದೆ? ರಂಜಾನ್ ಮುಗಿತಲ್ಲ, ಚೆನ್ನಾಗಾಯ್ತಾ? ಮುಗಿದ್ಬಿಡ್ತದ್ರೆ. ನಮ್ಮೂರಲ್ಲಿ ಏಳುವರೆ ತನಕ, 8 ಗಂಟೆ ತನಕ ನಡೀತೈತ್ರಿ. ಅದೇ ಅದೇ, ಎಲ್ಲ ಮನೆಗೆ ಹೋಗತ್ಲೆ ಟೈಮ್ ಹಿಡಿತೈತೆ. ಓಕೆ, ಧನ್ಯವಾದಗಳು. ನಮಸ್ತೆ.
2: ನಮಸ್ತೆ.

0: हेलो।
1: हेलो।
0: हाँ हेलो।
1: नमस्कार मैडम।
0: हाँ नमस्ते। तम हेसरु?
1: ಅರಕೆರೆ
0: ಅರಕೆರೆ ತಾಲೂಕು ಬಸನಗೌಡ ಪಾಟೀಲ್ ರೀ?
1: ಪಾಟೀಲ್
0: ಬಸವರಾಜ್ ಪಾಟೀಲ್ ರೀ?

ಹೇಳಿ ಯಾವ ಗೀತೆ ಪ್ರಸಾರ ಮಾಡೋಣ? ಯಾಕೆ ವಾಯ್ಸ್ ಕ್ಲಿಯರ್ ಇಲ್ಲ? ಹೌದಾ, ನಮ್ದು ಕೇಳಿಸ್ತಾ ಇಲ್ವಾ? ಹೇಳಿ. ಕನಸುಗಾರ. ಓಕೆ. ಯಾಕೋ ಏನೋ ಸ್ವಲ್ಪ ಸಮಸ್ಯೆ ಇದ್ದಂಗೆ ಇರ್ಬೋದ್ರಿ. ಹೌದ್ರಿ, ಇಷ್ಟು ತನಕ ಅವ್ರದ್ದು ಕೇಳಿಸಿಲ್ಲ ಹಂಗಿದ್ರೆ. ಸರಿ ಕೇಳಿಲ್ಲ. ಓಕೆ ಓಕೆ. ಕನಸುಗಾರ ಚಿತ್ರದಿಂದ ಯಾವ್ದಾದ್ರೂ ಹಾಕ್ಬೋದಾ? ಯಾವ ಗೀತೆ ಇರ್ಲಿ? ಓಕೆ ಓಕೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ನಮಸ್ತೆ. ಧನ್ಯವಾದ.

0: हेलो।
1: हेलो,
0: हाँ हेलो,
1: नमस्ते मैडम। सरोज
0: नमस्ते। भीमन गौड़रा?
1: मैडम? हाँ मैडम, टूर
0: हाँ
1: प्रोग्राम ಇಂದ ಭೀಮನ್ ಗೌಡ ಪಾಟೀಲ್।
0: ಓಕೆ, ಹೇಗಿದ್ದೀರಿ?
1: ಆರಾಮಿದ್ದೀರಿ ಮೇಡಮ್?
0: ಆರಾಮಿದ್ದೀವಿ ನೋಡ್ರಿ.
1: ನಾವು ಆರಾಮಿದ್ದೀವಿ ನೋಡ್ರಿ ಮೇಡಮ್।
0: ಹೇಳಿ, ಇವತ್ತ ಯಾವ ಗೀತೆ?
1: ಇವತ್ತು ಧ್ರುವ ತಾರೆ ಚಿತ್ರಕಲ ಮೇಡಮ್, ಅದರಲ್ಲಿ ಆಮೋಡ ಬಾನಲ್ಲಿ ತೇಲಾಡುತ್ತ ನಿನಗಾಗಿ ನಾ ಬಂದೆ ನೋಡನ್ನುತ್ತ, ಈ ಗೀತೆ ಮೇಡಮ್, ಧ್ರುವ ತಾರೆ ಚಿತ್ರ
0: ಓಕೆ
1: ಮೇಡಮ್।
0: ಓಕೆ, ಖಂಡಿತ ಪ್ರಸಾರ ಮಾಡ್ತೀನಿ.
1: ಇದ್ದಾರೆ ಈ ಗೀತೆ ನಮ್ಮೆಲ್ಲ ಬಾನುಲಿ ಬಳಗದ ಎಲ್ಲ ರೇಡಿಯೋ ಸ್ನೇಹಿತರಿಗಾಗಿ, ಅದರಲ್ಲಿ ನಮ್ಮ ರುದ್ರಪ್ಪ ಗೌಡ್ರು,
0: ಓಕೆ.
1: ಆಮೇಲೆ ನಮ್ಮ
0: ಎಲ್ಲ
1: ನಾಗೇಂದ್ರಪ್ಪ
0: ನಿಮ್ಮ
1: ಗೌಡ್ರು,
0: ಸ್ನೇಹಿತರು? ಓಕೆ,
1: ಆಮೇಲೆ
0: ನಿಮ್ಮೆಲ್ಲ.
1: ನಮ್ಮ ಮೊಮ್ಮಗ ಅಮ್ಮೋಗ ಪಟೇಲ್ ಅಂತ ಬಂದಿದ್ದಾನ್ರಿ, ಅವರಿಗೆ
0: ಓಕೆ
1: ಅವನಿಗಾಗಿ ಈ ಗೀತೆ ಡೆಡಿಕೇಟ್ ಮಾಡ್ತೀನಿ ಮೇಡಮ್।
0: ಓಕೆ, ಧನ್ಯವಾದಗಳು. ನೀವು ಕೇಳಿದ ಗೀತೆ ಬರ್ತಾ ಇದೆ, ಕೇಳಿ. ಧನ್ಯವಾದ.
1: ಹೇಳ್ತೀನಿ
0: ನಮಸ್ತೆ.
1: ಮೇಡಮ್, ಧನ್ಯವಾದ।
0: ನಮಸ್ತೆ.

0: ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ನಿಮ್ಮ ಹೆಸರು?
1: ಮೇಡಮ್ ರೂಪಾ ಪಾಂಡುರಂಗರಾವ್.
0: ರೂಪಾ, ರೂಪಾ ಅವರೇ, ಹೇಗಿದ್ದೀರಿ?
1: ಚೆನ್ನಾಗಿದ್ದೀವಿ ಮೇಡಮ್, ನೀವು?
0: ಹ್ಞೂ, ನಾವು ಕೂಡ ಚೆನ್ನಾಗಿದ್ದೀವಿ. ಹೇಳಿ, ಯಾವ ಗೀತೆ ಬೇಕಾಗಿತ್ತು ಇವತ್ತು
1: ಮೇಡಮ್? ಇವತ್ತು ರಚಿತಾ ಫಿಲಮಲ್ಲಿ
0: ಸಿನಿಮಾ ಹೆಸರು ಏನೋ ಸರ್ ಹೇಳ್ಬೋದಾ? ಹಲೋ,
1: ಹಲೋ ಮೇಡಮ್.
0: ಹಾಂ, ಫಿಲಮ್ ಸಾಂಗ್ ಹೇಳಿ ಇನ್ನೊಂದ್ಸಾರಿ.
1: ರಸಿಕಾ.
0: ರಸಿಕಾ, ಓಕೆ. ಹಾಂ, ಯಾವ ಗೀತೆ ಅದರಲ್ಲಿ? ಆ ಗೀತೆ ಪ್ರಸಾರ ಮಾಡೋದಾ? ಓಕೆ, ಖಂಡಿತ ಪ್ರಸಾರ ಮಾಡ್ತೀನಿ ಅಂತ ಕರೆ ಮಾಡಿದ್ದೆ. ಕೈ ಧನ್ಯವಾದ, ನಮಸ್ತೆ.
1: ಹಾಂ,
0: ಎಲ್ಲ ಕೇಳುಗರಿಗೆ ಓಕೆ, ಧನ್ಯವಾದ, ನಮಸ್ತೆ.
1: ನಮಸ್ತೆ.
0: ಸಾ

0: हेलो।
1: हेलो।
0: हाँ हेलो।
1: हेलो नमस्ते मैडम।
0: हाँ नमस्ते, तम हेसरु?
1: दावणगेरे जिले अय्यनगुंड सुरेश पिंड मैडम।
0: हाँ सुरेश बेण्णे अवरे, ಹೇಗಿದ್ದೀರಿ? ಹೇಗಿದ್ದೀರಾ? ಕೇಳಿಸ್ತಾ ಇಲ್ವಾ? ಹಾಂ,
1: ಹಾಂ ಈಗ
0: ಈಗ
1: ಕೇಳಿಸ್ತಾ
0: ಕೇಳಿಸ್ತಾ
1: ಇದೆ
0: ಇದೆ, ಹೇಗಿದ್ದೀರಿ?
1: ಆರಾಮ ಅದನ್ ಮೇಡಮ್ ಅವರೇ, ತಾವು ಬಸ್?
0: ಹ್ಞೂ, ನಾವು ಕೂಡ ಚೆನ್ನಾಗಿದ್ದೀವಿ. ಹೇಳಿ, ಯಾವ ಗೀತೆ ಪ್ರಸಾರ ಮಾಡೋಣ ಇವತ್ತು?
1: ಹಾಂ ರಾಜ್ಕುಮಾರ್ ಅವ್ರದ್ದು ರೀ ಮೇಡಮ್, ನಮ್ಮ ಸಂಸಾರ ಫಿಲಮ್.
0: ಹ್ಞೂ, ನಮ್ಮ ಸಂಸಾರ. ಇನ್ನು
1: ಅದರಲ್ಲಿ ಟೈಟಲ್ ಸಾಂಗ್ ಇರಲಿ ಮೇಡಮ್, ಬರೀ
0: ಟೈಟಲ್ ಸಾಂಗಾ? ಓಕೆ
1: ಹೌದು ಮೇಡಮ್. ಅದೇ
0: ಓಕೆ, ಖಂಡಿತ ಪ್ರಸಾರ ಮಾಡ್ತೀನಿ ಅಂತ. ಊರಲ್ಲೆಲ್ಲ ಹಬ್ಬ ಹೇಗಾಯ್ತು, ಮೊಹರಂ ಆಚರಣೆ?
1: ಏನಿಲ್ಲ ಮೇಡಮ್, ಎರಡು ದಿನದಿಂದ ಒಂದು ಸ್ವಲ್ಪ ರಾತ್ರಿ ಒಂದು ಸ್ವಲ್ಪ ಮಳೆ ಬಂತು,
0: ಹಾಂ.
1: ಮಾರನೇ ದಿನ ಒಂದು ಸ್ವಲ್ಪ ಸಾಧಾರಣ ಮಳೆ ಬಂತು
0: ಹ್ಞೂ.
1: ಅಂತ ದೊಡ್ಡ ಮಳೆ ಇಲ್ಲ ಮೇಡಮ್. ಬರೀ
0: ಓಕೆ, ಹಬ್ಬ ಮೊಹರಂ
1: ಮೊಹರಂ ನಡೀತಾ ಇದೆ ಮೇಡಮ್.
0: ನಡೀತಾ ಇದೆ. ಓಕೆ. ಓಕೆ ಓಕೆ, ಸರಿ. ಕರೆ ಮಾಡಿದಕ್ಕಾಗಿ ಧನ್ಯವಾದ. ನಮಸ್ತೆ, ನಿಮ್ಮ ಗೀತೆ ಬರ್ತಾ ಇದೆ, ಕೇಳಿ.
1: ಓಕೆ ಮೇಡಮ್, ನಮಸ್ತೆ.
0: ನಮಸ್ತೆ ನಮಸ್ತೆ.

ಇದುವರೆಗೆ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ನಿಮ್ಮ ಕರೆ ನಿಮಗೊಂದು ಗೀತೆ ಪ್ರಸಾರವಾಯಿತು. ಕರೆ ಮಾಡಿದ, ಕರೆಗೆ ಪ್ರಯತ್ನಿಸಿದ ಎಲ್ಲ ಕೇಳುಗರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇಲ್ಲಿಗೆ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 8:30. ಜನಪದ ಸಂಗೀತ. ಸಿಂಧನೂರು ತಾಲೂಕಿನ ಮಾಡಸಿರ್ವಾರ್ ಗ್ರಾಮದ ಲೋಕಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳು. ಮೊದಲಿಗೆ ಪ್ರಕಟಣೆ.
1: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಇದುವರೆಗೂ ಸಿಂಧನೂರು ತಾಲೂಕಿನ ಮಾಡಸಿರ್ವಾರ್ ಗ್ರಾಮದ ಲೋಕಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳನ್ನು ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8:45 ಸಮಾಚಾರ ಸಂಧ್ಯಾ 9:00 ನ್ಯೂಸ್ ಇನ್ ಇಂಗ್ಲಿಷ್ ದೆಹಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.

ಹದಿನೈದು ನಿಮಿಷಗಳು ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ, ಡುಂಡಿರಾಜ್ ಇವರ ಸಾಹಿತ್ಯವನ್ನು ಹಾಡಿದವರು ಸಂಗೀತ ಕುಲಕರ್ಣಿ.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಮೂಡಿಬರಲಿದೆ ಕರೆಂಟ್ ಅಫೇರ್ಸ್.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 10 ಗಂಟೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರಿಂದ ಸೆಹನಾಯಿ ವಾದನ.

ಇದುವರೆಗೆ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಮತ್ತು ಸಂಗಡಿಗರಲ್ಲಿ ಶಹನಾಯಿ ವಾದನದ ಧ್ವನಿಮುದ್ರಣವನ್ನು ಕೇಳಿದಿರಿ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 10:30. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಕೇಳಿ. 40 Days ಚಿತ್ರದ ಗೀತೆಯನ್ನು ಹಾಡಿದವರು ಮೊಹಮ್ಮದ್ ರಫಿ ಮತ್ತು ಆಶಾ ಭೋಸ್ಲೆ ಹಾಗೂ ಸಂಗಡಿಗರು. ರಾಗ ಸಂಯೋಜನೆ ಬಬುಲ್, ಸಾಹಿತ್ಯ ಕೈಫ್ ಅಜ್ಮಿ.
1: ಪರ್ವತ್ ಪರ್ವತ್ ಡೇರಾ ಡಾಲಾ

पास पानी में बैठे रख कर सिर पे आग।

ಶಕೀಲ್ ಬದಾಯಿನಿ ಅವರ ಸಾಹಿತ್ಯದಲ್ಲಿ ನೌಶಾದ್ ಅವರ ರಾಗ ಸಂಯೋಜನೆಯಲ್ಲಿ ಕೇಳಿ ಆದ್ಮಿ ಚಿತ್ರದ ಗೀತೆಯನ್ನು ಮೊಹಮ್ಮದ್ ರಫಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ.

ಆನ್ ಚಿತ್ರಕ್ಕೆಂದು ಧ್ವನಿಯಾಗಿದ್ದಾರೆ ಅಭಿಜಿತ್ ಮತ್ತು ಅನುರಾಧ ಪೌಡ್ವಾಲ್. ಸಂಗೀತ ಸಂಯೋಜನೆ ಅನು ಮಾಲಿಕ್, ಸಾಹಿತ್ಯ ಸಮೀರ್.

ಕಾರ್ಯಕ್ರಮದ ಮುಂದಿನ ಗೀತೆ ಆನ್ ಮಿಲೋ ಸಜಾನ್ ಚಿತ್ರದ ಗೀತೆ. ಹಾಡಿದವರು ಲತಾ ಮಂಗೇಶ್ಕರ್, ಸಾಹಿತ್ಯ ಆನಂದ್ ಬಕ್ಷಿ.

ಆಪ್ಕಿ ಕಸಂ ಚಿತ್ರಕ್ಕೆಂದು ಧ್ವನಿಯಾಗಿದ್ದಾರೆ ಕಿಶೋರ್ ಕುಮಾರ್. ರಾಗ ಸಂಯೋಜನೆ ಮಾಡಿದ್ದಾರೆ ಆರ್ ಡಿ ಬುರ್ಮನ್. ಸಾಹಿತ್ಯ ಆನಂದ್ ಬಕ್ಷಿ.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 11:05 ಆಗುತ್ತಲಿದೆ. ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.